ಇಂದು ಗುರುವಾರ 1948 ರಾಶಿಶಕ ವರ್ಷ ಜ್ಯೇಷ್ಠ ಮಾಸದ 28 ದಿನ ಅಂದರೆ 2026 ಇಸವಿ ಜೂನ್ ತಿಂಗಳ 16 ತಾರೀಕು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:58.36. ಇನ್ನೂರ 75.5 ಮೀಟರ್ 1089 kHz ತರಂಗಾಂತರ ಮತ್ತು ಎಫ್ಎಂ ಬ್ಯಾಂಡ್ನ 100.3 MHz ಕಂಪನಾಂಕದಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕೇಳುಗರಿಗೆ ಬೆಳಗಿನ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಈ ಹೊತ್ತಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಗುರುಪ್ರಸಾದ್.

ಆಕಾಶವಾಣಿ ಮಂಗಳೂರು, ಸಮಯ 6:18 ದೆಹಲಿ ಕೇಂದ್ರದ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಕೆಲವೇ ಕ್ಷಣಗಳಲ್ಲಿ.

ರಾಮ್ ಪ್ರಸಾದ್ ಬಿಸ್ಮಿಲ್ ಅವರ ಜನಪ್ರಿಯ ರಚನೆ ಸರ್ಫರೋಶಿ ಕಿ ತಮನ್ನಾ ಕೇಳಿದರೆ ವಂದನಾ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

0: ಚಿಂತನ ಮಧೂರು ಮೋಹನ ಕಲ್ಲೂರಾಯ ಅವರಿಂದ.
1: ಒಮ್ಮೆ ಕೈಯ ಬೆರಳುಗಳಲ್ಲಿ ಜಗಳ ಹುಟ್ಟಿಕೊಂಡಿತಂತೆ. ನಾನು ಮೇಲು ನಾನು ಮೇಲು ಎಂದು ಎಲ್ಲ ಬೆರಳುಗಳು ವಾದ ಮಾಡಲು ಆರಂಭಿಸಿದುವಂತೆ. ಪ್ರತಿಯೊಂದು ಬೆರಳು ತಾನು ಇಲ್ಲವಾದರೆ ಕೈಯಿಂದ ಏನೂ ಮಾಡಲು ಸಾಧ್ಯವಿಲ್ಲ, ಕಿರುಬೆರಳು ನಾನೇ ದೇವರನ್ನು ಮೊದಲು ನೋಡುವವ ಎಂದರೆ, ಉಂಗುರದ ಬೆರಳು ನಾನು ಉಂಗುರ ಧರಿಸಿಲ್ಲವಾದರೆ ಇಡೀ ಕೈಗೆ ಯಾವುದು ಅಲಂಕಾರ ಇದೆ ಎಂದು ಹೇಳಿತಂತೆ. ನಡುವಿನ ಬೆರಳು ನಾನೇ ಉದ್ದ, ನಡುವಿನಲ್ಲಿ ನಾನೇ ಇದ್ದು ಆ ಕಡೆ ಈ ಕಡೆ ಇಬ್ಬರು ನನಗೆ ಸಹಾಯಕರು ಎಂದಿತಂತೆ. ಆಗ ತೋರು ಬೆರಳು, ಒಬ್ಬನನ್ನು ಗುರುತಿಸಲು ನಾನೇ ಬೇಕು, ಉಳಿದವರು ಸುಮ್ಮನೆ ತಲೆ ಬಗ್ಗಿಸಿ ಇರಬೇಕು ಎಂದು ಹೇಳಿದಾಗ ಹೆಬ್ಬೆರಳು ಹೇಳಿತಂತೆ. ನಿಮ್ಮೆಲ್ಲರನ್ನೂ ಆಧರಿಸುವ ದೇಹದ ರಕ್ಷಣೆಗೆ ನಿಮಗೆ ಬಲ ತುಂಬಲು ನಾನು ಬೇಕೇ ಬೇಕು. ಮುಷ್ಟಿಗಟ್ಟಿಯಾಗಿದ್ದರೆ ನಮ್ಮ ರಕ್ಷಣೆ ನಾವು ಮಾಡಿಕೊಳ್ಳಬಹುದು, ಇಲ್ಲವಾದರೆ ಅದೋ ಗತಿ ಎಂದಿತಂತೆ. ಆಗ ಸಂತರೊಬ್ಬರು ಬಂದು, ನೀವೆಲ್ಲರೂ ಜತೆಗೆ ಒಂದು ಉದ್ದೇಶಕ್ಕೆ ದುಡಿದರೆ, ನಿಮ್ಮಿಂದಾದ ಸೇವೆಯನ್ನು ಮಾಡಿದರೆ ನಿಮ್ಮನ್ನು ಪಡೆದಿರುವ ಆ ವ್ಯಕ್ತಿಯ ಬದುಕು ನೆಮ್ಮದಿ ಮತ್ತು ಸಮೃದ್ಧಿಯದ್ದಾಗುತ್ತದೆ ಎಂದು ಹೇಳಿದರಂತೆ. ಸಂಪತ್ತಿನಲ್ಲಿ, ಸ್ಥಾನಮಾನದಲ್ಲಿ, ಯೋಗ್ಯತೆಯಲ್ಲಿ, ದೈಹಿಕ ಸಾಮರ್ಥ್ಯದಲ್ಲಿ, ಬೌದ್ಧಿಕ ಚಾತುರ್ಯದಲ್ಲಿ, ಶ್ರಮದಿಂದ ದುಡಿಯುವಲ್ಲಿ, ಓದಿದ್ದನ್ನು ನೆನಪಿಟ್ಟುಕೊಳ್ಳುವುದರಲ್ಲಿ, ಬರವಣಿಗೆಯಲ್ಲಿ, ವಾಕ್ ಸಾಮರ್ಥ್ಯದಲ್ಲಿ ಸಮಾನತೆ ಸಾಧ್ಯವೇ ಎಂದು ಯಾರಾದರೂ ಪ್ರಶ್ನಿಸಿದರೆ, ಯಾಕೆ ಸಾಧ್ಯವಿಲ್ಲ? ಅವಕಾಶ ಸಿಕ್ಕಿದರೆ, ಶ್ರದ್ಧೆಯಿಂದ ಶ್ರಮವಹಿಸಿ ಅಭ್ಯಾಸ ಮಾಡಿದರೆ ಎಲ್ಲರಿಗೂ ಎಲ್ಲವೂ ದಕ್ಕಬಹುದು. ಎಷ್ಟೋ ಸಂದರ್ಭಗಳಲ್ಲಿ ಅವಕಾಶ ಸಿಕ್ಕಿದರೂ ದೇಹ ಅದಕ್ಕೆ ಒಪ್ಪಬೇಕು. 45 ಕೆಜಿ ತೂಕವಿರುವ ವಿದ್ಯಾರ್ಥಿ, 45 ಕೆಜಿ ತೂಕವಿರುವ ವಿದ್ಯಾರ್ಥಿಗೆ ಅವನದೇ ತರಗತಿಯಲ್ಲಿರುವ 70 ಕೆಜಿ ತೂಕ ಇರುವ ವಿದ್ಯಾರ್ಥಿಯಷ್ಟು ದೈಹಿಕ ಶಕ್ತಿ ಸಾಮರ್ಥ್ಯ ಇದ್ದೀತೆ? ತರಗತಿಯಲ್ಲಿ ಒಬ್ಬ ಆಟೋಟದಲ್ಲಿ ಬುದ್ಧಿವಂತನಾಗಿ ಸಾಮರ್ಥ್ಯವಂತನಾಗಿದ್ದರೆ, ಇನ್ನೊಬ್ಬ ಓದಿನಲ್ಲಿ ಮುಂಚೂಣಿಯಲ್ಲಿದ್ದು ಒಮ್ಮೆ ಪಾಠ ಕೇಳಿದರೆ ಅದನ್ನು ಕೂಡಲೇ ಗ್ರಹಿಸಿ ನೆನಪಿಟ್ಟುಕೊಳ್ಳುವ ಸಹಜವಾದ ಬುದ್ಧಿಶಕ್ತಿ ಬಾಲ್ಯದಿಂದಲೇ, ಅವರ ಅಪ್ಪ ಅಮ್ಮನ ಜೀನ್ಸಿಂದಲೇ ಬಂದಿರಬಹುದು. ಹಾಗೆಂದು ಅವನು ಬುದ್ಧಿವಂತ, ಇವನು ಹೆಡ್ಡ ಎಂದು ಹೇಳಲಾಗುವುದಿಲ್ಲ. ಇವತ್ತಿನ ವ್ಯಾವಹಾರಿಕ ಪ್ರಪಂಚದಲ್ಲಿ ಹಣ ಮಾಡಲು ಯಾವ ದಾರಿ ಎಂಬುದನ್ನು

0: ಇದು ಅವನ ಹಾಗೆ ಇವನೂ ಆಗಬೇಕು ಎಂಬ ಧೋರಣೆಯಿಂದ ಹಿರಿಯರು ಯುವ ಮನಸ್ಸುಗಳ ಸಹಜ ಪ್ರತಿಭೆಗಳಿಗೆ ಅವಕಾಶ ಕೊಡುವುದಿಲ್ಲ. ಅವಕಾಶ ವಂಚಿತರಾಗಿ ಪ್ರತಿಭೆಗಳು ಕಮರಿ ಹೋಗಬಾರದು ಎಂಬ ನೆಲೆಯಲ್ಲಿ ಸಮಾನತೆಯ ಮಂತ್ರದ ಮುಖೇನ ಸಂವಿಧಾನವೂ ವಿಶೇಷವಾದ ಕಾನೂನನ್ನು ಮಾಡಿ ಅನುಷ್ಠಾನದ ಬಗೆಗೆ ವಿಶೇಷ ಪ್ರಾತಿನಿಧ್ಯವನ್ನು ನೀಡಿದೆ. ರ್ಯಾಂಕ್ ಪಡೆದು ಅಗ್ರಸ್ಥಾನಿಯಾಗಿ ನಿಂತ ಪ್ರತಿಭೆಗೆ ಉತ್ತಮವಾಗಿ ತರಗತಿಯನ್ನು ನಡೆಸಿ ಪಾಠ ಮಾಡಲು ಬಾರದೇ ಇರಬಹುದು. MBBS MD ಮಾಡಿದವನಿಗಿಂತ ಬರೇ BAMS ಮಾಡಿದವನಲ್ಲಿ ರೋಗಿಗಳು ಹೆಚ್ಚಾಗಿ ಹೋಗಿ ತಮ್ಮ ರೋಗ ಗುಣಪಡಿಸಿಕೊಳ್ಳಬಹುದು. ಸಿವಿಲ್ ಇಂಜಿನಿಯರಿಗಿಂತ ಮೇಸ್ತ್ರಿಗಳೇ ಕೆಲಸದ ಬಗೆಗೆ ಹೆಚ್ಚಿನ ತಾಂತ್ರಿಕತೆ ಜಾಣ್ಮೆ ತೋರಿಸಬಹುದು. ಬೌದ್ಧಿಕ ಸಾಮರ್ಥ್ಯದಲ್ಲಿ ಶಾರೀರಿಕ ಸಾಮರ್ಥ್ಯದಲ್ಲಿ ಸಮಾನತೆಯನ್ನು ಒತ್ತಡಪೂರ್ವಕ ಹೇರಲು ಹೋಗಬಾರದು. ಅವರವರ ಅವಕಾಶದಲ್ಲಿ ಅವರವರು ಮಾಡಿರುವ ಸಾಧನೆಯ ಮಾಪನದಲ್ಲಿ ಅವರವರ ಯೋಗ್ಯತೆಯ ಮಾಪನ ಆಗಬೇಕು. ಹೊಣೆಗಾರಿಕೆ, ಕೌಶಲತೆ, ಬದ್ಧತೆ ಎಂಬುದು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕೆಲಸದಲ್ಲಿದ್ದರೆ ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕಿದು ದಾರಿ ಎಂಬ ಸಮಾಧಾನ ತಂದುಕೊಂಡರೆ ಭೌತಿಕವಾಗಿ ಅಸಮಾನತೆ ಕಂಡರೂ ಸಾಮಾಜಿಕವಾಗಿ ಸಮಾನತೆಯನ್ನು ಗ್ರಹಿಸಬಹುದು, ಗ್ರಹಿಸಬೇಕು.
1: ಮಧೂರು ಮೋಹನ ಕಲ್ಲೂರಾಯ ಅವರಿಂದ ಚಿಂತನ ಕೇಳಿದರೆ ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ನಿಲಯದಿಂದ ಇಂದು ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:40 ತತ್ವಪದ ಕೇಳಲಿದ್ದೀರಿ. 6:45 ಆರೋಗ್ಯ ಮಂಥನ. 6:50 ರೈತರಿಗೆ ಸಲಹೆ. 7:15 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 7:45 ರಾಗರಂಜಿನಿ, ಕನ್ನಡ ಚಿತ್ರಗೀತೆಗಳು. 8:30 ಮಕ್ಕಳ ಮತ್ತು ನವಜಾತ ಶಿಶುಗಳ ತಜ್ಞರಾದ ಡಾಕ್ಟರ್ ಮಾರಿಯೋ ಜೋಸೆಫ್ ಬುಕೆಲೋ ಅವರೊಂದಿಗೆ ಸಂದರ್ಶನ. ವಿಷಯ ಮಳೆಗಾಲದಲ್ಲಿ ಮಕ್ಕಳ ಆರೈಕೆ. ಸಂದರ್ಶಕರು ಲತೀಶ್ ಪಾಲ್ದಾನೆ. 9:00 ಪಾಂಡುರಂಗ ಕಿಣಿ, ಲೆಕ್ಕಾಧಿಕಾರಿಗಳು, EPFO ಪ್ರಾದೇಶಿಕ ಕಚೇರಿ ಮಂಗಳೂರು. ಇವರೊಂದಿಗೆ ಸಂದರ್ಶನ. ವಿಷಯ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆ. 9:30 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 10:00 CIET ಹಾಗೂ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ. 10:30 ಹೃದಯರಾಗ, ಕೇಳುಗರ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಸಮೀರ್ ರಾವ್ ಅವರ ಬಾನ್ಸುರಿ ವಾದನ, ರಾಗ್ ನಟ್ ಭೈರವ್. 12:05 ವನಿತಾ ವಿಹಾರ, ಬಹುಮುಖ ಪ್ರತಿಭೆಯಾದಂತಹ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ರೇಣುಕಾ ಓಂಕಾರಪ್ಪ ಅವರೊಡನೆ ಸಂದರ್ಶನ. ಸಂದರ್ಶಕರು MK ಶಿವಕುಮಾರ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಆಲ್ಬನಿಸಂ ಹಾಗೂ ವಿಟಿಲಗು. ಈ ಕುರಿತು ಕಲಬುರಗಿಯ ಶಶಿಕಾಂತ್ ಮಲ್ಕೋಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ PM ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಯೋಗೇಶ್ MN. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 11:20 ಸ್ವರಮಾಧುರ್ಯ, ರೇಣುಕಾ ನಾಕೋಡ್ ಹಾಡಿರುವ ವಚನಗಳು. 11:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ. 2:40 ಚಿತ್ರಗೀತೆಗಳನ್ನು ಕೇಳುವಿರಿ.

ಕೇಳುವರೆ, ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಜನಪದ ಸಂಗೀತ. ಕಡ್ತಲ ಚಿನ್ನಬೆಟ್ಟಿನ ರಘುಪರವ ಹಾಗೂ ವಸಂತಿಯವರಿಂದ ರಕ್ತೇಶ್ವರಿ ದೈವದ ಸಂಧಿಯ ಮೊದಲ ದಾಟಿ. 5:30 ಚಿತ್ರಗೀತೆಗಳ ಪ್ರಸಾರ. 6 ಗಂಟೆಗೆ ತುಳು ಸುದ್ದಿ ಸಾರಾಂಶ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ. ಖೇತ್ ಬಚಾವೋ ಅಭಿಯಾನ, ಕೃಷಿ ಉಳಿಸಿ ಅಭಿಯಾನ ಅಂಗವಾಗಿ ICAR ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ, ಇದರ ತೋಟಗಾರಿಕಾ ವಿಜ್ಞಾನ ವಿಭಾಗದ ವಿಜ್ಞಾನಿ ಡಾಕ್ಟರ್ ರಶ್ಮಿ ಆರ್ ಅವರೊಂದಿಗೆ ತೋಟಗಾರಿಕಾ ಬೆಳೆಗಳಲ್ಲಿ ಸಾವಯವ ಕೃಷಿ ಈ ಕುರಿತು ಸಂದರ್ಶನ. ಸಂದರ್ಶಕರು

ರಜನಿ ಭಟ್, ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 8:00 ಯುವವಾಣಿ ಪ್ರಸಾರವಾಗಲಿದೆ. ಗೌತಮ್ ಭಟ್ ಪಿಜಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಬಳಿಕ ಚಿತ್ಕಲಾ ಎಚ್ ಅವರಿಂದ ದೇವರ ನಾಮಗಳು. 8:30 ಕೊಂಕಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಅದರಲ್ಲಿ ಲವಿ ಗಂಜಿಮಠ ಅವರಿಂದ ಸಣ್ಣ ಕತೆ ಉಚೋ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕನ್ನಡ ಭಾರತಿ ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರ ಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿಮುದ್ರಣ. ಆಕಾಶವಾಣಿ ಸಾಹಿತ್ಯ ಡಾಕ್ಟರ್ ಬಸವರಾಜ ಸಾದರ, ಆಕಾಶವಾಣಿ ಸಂಗೀತ ಡಾಕ್ಟರ್ ಎನ್ ರಘು, ಆಕಾಶವಾಣಿ ನಾಟಕ ಹಾಗೂ ಕೇಳುಗರು ಡಾಕ್ಟರ್ ಎಂಎಸ್ ವಿದ್ಯಾ. ಇದು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. 10:00 ಶಾಸ್ತ್ರೀಯ ಸಂಗೀತವನ್ನು ಕೇಳುವಿರಿ. 10:30 ಕೇಂದ್ರ ಸರ್ಕಾರವು 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ, ವಿಷಯ ವಿರಾಸತ್. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು.

0: ಸಿ ಅಶ್ವಥ್ ಹಾಡಿದ ತತ್ವಪದಗಳನ್ನು ಕೇಳಿದರೆ. ಆಕಾಶವಾಣಿ ಮಂಗಳೂರು ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಬಂಜೆತನ ಅಥವಾ ಸಂತಾನಹೀನತೆ ಎಂದರೇನು? ಪ್ರಸ್ತುತಿ ಡಾಕ್ಟರ್ ಅಶ್ವಿನಿ ಮರಾಠೆ.
1: ಸಾಮಾನ್ಯವಾಗಿ ಮಹಿಳೆಯರಿಗೆ ತಾಯ್ತನ ಎನ್ನುವುದೊಂದು ಸುಂದರವಾದ ಸಾರ್ಥಕತೆಯನ್ನು ನೀಡುವಂತಹ ಘಟ್ಟ. ಪ್ರತಿಯೊಬ್ಬ ದಂಪತಿಗಳು ಬಯಸುವುದೇ ಆರೋಗ್ಯವಂತ ಶಿಶು. ಆದರೆ ನಮ್ಮ ಗಮನಕ್ಕೆ ಬರುವಂತಹ ವಿಷಯವೇನೆಂದರೆ, ಮದುವೆಯಾಗಿ ತುಂಬಾ ವರ್ಷ ಕಳೆದರೂ ಹಲವರಲ್ಲಿ ಮಕ್ಕಳ ಭಾಗ್ಯ ಒದಗುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸಂತಾನಹೀನತೆ ಎನ್ನುವುದು ಶೀತನಗಡಿಯಂತೆ ತುಂಬಾ ಸಾಮಾನ್ಯವಾದ ವಿಷಯವಾಗಿದೆ. ಈ ವಿಷಯ ತುಂಬಾ ಒತ್ತಡ ತರುವಂತಹ ವಿಷಯವೂ ಹೌದು. ಸಂತಾನ ಹೀನತೆ ಅಂದ್ರೆ 12 ತಿಂಗಳು ಅಥವಾ 1 ವರ್ಷದವರೆಗೆ ನಿಯಮಿತವಾಗಿ ಅಸುರಕ್ಷಿತ ಸಂಭೋಗವನ್ನು ಸಂಗಾತಿಯೊಂದಿಗೆ ನಡೆಸಿದ ನಂತರವೂ ಗರ್ಭಧರಿಸಲು ಸಾಧ್ಯವಾಗದೇ ಇದ್ದರೆ

0: ಮಾಡಿ ಅದನ್ನು ಸಂತಾನಹೀನತೆ ಎನ್ನುತ್ತಾರೆ. ಈ ಸಮಸ್ಯೆಯು ಇಂದು ಮಹಿಳೆಯರಲ್ಲಿ 40% ಇದ್ದರೆ ಪುರುಷರಲ್ಲಿಯೂ 40%, ಹಾಗೆ ಉಳಿದ 20% ಸಮಸ್ಯೆಯು ಇಬ್ಬರಲ್ಲಿಯೂ ಇರಬಹುದು ಅಥವಾ ನಮಗೆ ತಿಳಿಯದ, ಅಂದರೆ ವೈಜ್ಞಾನಿಕ ಕಾರಣಗಳಿಂದ ತಿಳಿಯಲ್ಪಡದ ಕಾರಣಗಳಿಂದ ಆಗಿರಬಹುದು. ಈಗ ನಮ್ಮ ಯುವ ಪೀಳಿಗೆಯಲ್ಲಿ ಒಂದು ತಡವಾಗಿ ಮದುವೆ ಆಗುವಂಥದ್ದು, ಅಂದರೆ 30 ದಾಟಿದ ನಂತರ ಮದುವೆ ಆಗುವುದು, ಅಥವಾ ಮದುವೆಯಾದ ನಂತರ ಜವಾಬ್ದಾರಿ ಬೇಡ, ಮಕ್ಕಳು ಈಗಲೇ ಬೇಡ ಎಂದು 2-3 ವರ್ಷ ಅಥವಾ 4-5 ವರ್ಷ ಮುಂದೆ ಹಾಕುವುದು, ಈ ತರದೆಲ್ಲ ಯೋಚನೆಗಳು ಈ ಯುವ ಪೀಳಿಗೆಯಲ್ಲಿ ಕಾಣಿಸ್ತಾ ಇದೆ. ಇದರಿಂದಾಗಿ ಫಲವತ್ತತೆಯು ಕ್ರಮೇಣ ಕ್ಷೀಣಿಸುತ್ತಾ ಬರುತ್ತಾ ಇದೆ. ಇದಲ್ಲದೆ ಆಹಾರದಿಂದಾಗಿ, ಅಂದರೆ ಈಗಿನ ಪಾಶ್ಚಾತ್ಯ ಪದ್ಧತಿಯ ಆಹಾರ ಅಥವಾ ಸಮಯಕ್ಕೆ ಸರಿಯಾಗಿ ತಗೊಳ್ಳದೇ ಇರುವುದು ಆಹಾರವನ್ನು, ಇಂಥದ್ದೆಲ್ಲ ಕಾರಣಗಳು. ಅದಲ್ಲದೆ ನಮ್ಮ ದಿನಚರಿ, ಅಂದರೆ ತಡವಾಗಿ ಬೆಳಿಗ್ಗೆ ಎದ್ದು ತಡವಾಗಿ ರಾತ್ರಿಯೂ ಮಲಗುವುದು, ಅಥವಾ ದೈಹಿಕ ಚಟುವಟಿಕೆಯೇ ಇರುವುದಿಲ್ಲ, ದಿನ ಹಾಗೆ ಕಳೆಯುವುದು, ಅತಿಯಾದ ಮೊಬೈಲ್ ಬಳಕೆ, ವೈಫೈ, ರೇಡಿಯೇಷನ್ಗಳು, ಹಾಗೆಯೇ ಮಾನಸಿಕ ಒತ್ತಡ, ಅದು ಕೆಲಸದ ಒತ್ತಡ ಆಗಿರ್ಬೋದು ಅಥವಾ ಕೌಟುಂಬಿಕ ಒತ್ತಡಗಳಾಗಿರ್ಬೋದು, ಈ ಎಲ್ಲ ಕಾರಣಗಳು ಇಂದು ಸಂತಾನಹೀನತೆಗೆ ಮಹತ್ತರವಾದ ಕೊಡುಗೆಯನ್ನು ನೀಡುತ್ತಾ ಇದೆ. ನಮ್ಮ ಆಯುರ್ವೇದದಲ್ಲಿ ಸುಶ್ರುತಾಚಾರ್ಯರು ಒಂದು ಒಳ್ಳೆ ಮಾತು ಹೇಳಿದ್ದಾರೆ, ಋತುಕ್ಷೇತ್ರಾಂಬು ಬೀಜಾನಾಂ ಸಾಮಗ್ರಿ ಅದ್ ಅಂಕುರೋ ಯಥಾ ಹೇಳಿ. ಹೀಗೆಂದ್ರೆ ಹೇಗೆ ಒಂದು ಬೀಜ ಮೊಳಕೆ ಒಡೆದು ಗಿಡವಾಗಿ ಮರವಾಗಿ ಬೆಳೀಲಿಕ್ಕೆ ಅದಕ್ಕೆ ಬೇಕಾದಂತಹ ಋತು, ಕ್ಷೇತ್ರ, ಅಂಬು, ಬೀಜ, ಈ 4 ಅಂಶಗಳು ಮುಖ್ಯವಾಗ್ತದೆಯೋ, ಹಾಗೆಯೇ ಒಂದು ಮಗು ಗರ್ಭಾಶಯದೊಳಗೆ ಬೆಳಿಬೇಕಂದ್ರೆ ಈ 4 ಅಂಶಗಳು, ಅಂದ್ರೆ ಋತು, ಕ್ಷೇತ್ರ, ಅಂಬು, ಬೀಜ, ಈ 4 ಅಂಶಗಳು ಮುಖ್ಯವಾಗ್ತದೆ. ಒಂದು ಬೀಜ ನೆಟ್ಟು ಅದು ಗಿಡವಾಗಿ ಮರವಾಗಬೇಕಾದ್ರೆ ಅದಕ್ಕೆ ಒಳ್ಳೆಯ ಭೂಮಿ, ಅಂದ್ರೆ ಫಲವತ್ತತೆಯ ಭೂಮಿ, ಮಣ್ಣು ಬೇಕು. ಹಾಗೆಯೇ ಅದಕ್ಕೆ ಒಳ್ಳೆ ಪೋಷಕಾಂಶ, ಅಂದ್ರೆ ನೀರು ಹಾಕಬೇಕು, ಚೆನ್ನಾಗಿ ನೀರು ಹಾಕಬೇಕು ಕಾಲಕಾಲಕ್ಕೆ ತಕ್ಕ ಹಾಗೆ. ಹಾಗೆಯೇ ಆ ಬೀಜದ ಗುಣಮಟ್ಟವು ಮುಖ್ಯವಾಗ್ತದೆ. ಕೊನೆಯಲ್ಲಿ ಕಾಲ, ಕಾಲ ಅಂದ್ರೆ ಅದನ್ನ ಸರಿಯಾದ ಸಮಯದಲ್ಲಿ ನೆಟ್ಟರೆ ಮಾತ್ರ ಅದು ಒಳ್ಳೆಯ ಫಲವನ್ನು ನೀಡ್ತದೆ. ಹೀಗೆಯೇ ಒಂದು ಗರ್ಭಾಶಯದೊಳಗೆ ಮಗು ಬೆಳಿಬೇಕಂದ್ರೂ ಈ 4 ಅಂಶಗಳು ಮುಖ್ಯ. ಇಲ್ಲಿ ಋತು ಅಂದ್ರೆ ಒಂದು ಹೆಣ್ಣಿನ ಋತುಚಕ್ರದಲ್ಲಿನ ಋತು, ಕಾಲ ಅಂತ ಪರಿಗಣಿಸಬಹುದು. ಅಂದ್ರೆ ನಾವಿದನ್ನ ಓವ್ಯುಲೇಷನ್ ಟೈಮ್ ಅಂತ ಹೇಳ್ತೇವೆ. ಹಾಗೆಯೇ ಕ್ಷೇತ್ರ, ಕ್ಷೇತ್ರ ಅಂದ್ರೆ ಇಲ್ಲಿ ಗರ್ಭಾಶಯ, ಅಂದ್ರೆ ಈ ಮಗು ಎಲ್ಲಿ ಬೆಳವಣಿಗೆ ಆಗ್ತದೆಯೋ ಅದುವೇ ಅದರ ಜಾಗವೇ ಕ್ಷೇತ್ರ. ಹಾಗಾಗಿ ಗರ್ಭಾಶಯದ ಸ್ವಾಸ್ಥ್ಯ ತುಂಬಾ ಮುಖ್ಯ ಆಗ್ತದೆ. ಗರ್ಭಾಶಯದಲ್ಲಿ ಯಾವ್ದಾದ್ರು ಗೆಡ್ಡೆಗಳಿದ್ರೆ ಅಥವಾ ಪಾಲಿಪ್ ಅಂತ ಹೇಳ್ತೇವೆ, ಅದು ಆತರ ಬೆಳವಣಿಗೆ ಎಲ್ಲ ಇದ್ರೆ ಅದರ ಒಳಗೆ ಮಗು ಬೆಳಿಲಿಕ್ಕೆ ಕಷ್ಟ ಆಗ್ತದೆ. ಇದಲ್ಲದೆ ಯಾವ್ದಾದ್ರು ಸೋಂಕಿದ್ರೆ, ಇನ್ಫೆಕ್ಷನ್ಸ್ ಹೇಳ್ತೇವೆ, ಅದು ಗರ್ಭಾಶಯದ ಮುಖ ಭಾಗದಲ್ಲಿ ಇದ್ರೆ ಅಥವಾ ಗರ್ಭಾಶಯದ ದ್ವಾರದಲ್ಲಿ ಇದ್ರೆ, ಆ ಜಾಗದಲ್ಲೆಲ್ಲ ಸೋಂಕಿದ್ರೆ ಸಹ ಮಕ್ಕಳಾಗುವುದು ಕಷ್ಟವಾಗ್ತದೆ ಆ ಸಮಯದಲ್ಲಿ. ಮುಂದಿನದ್ದು ಅಂಬು. ಅಂಬು ಅಂದ್ರೆ ಪೋಷಕಾಂಶಗಳು, ಅಂದ್ರೆ ಈ ಮಗು ಬೆಳಿಲಿಕ್ಕೆ ಬೇಕಾಗುವಂತಹ ಎಲ್ಲಾ ಪೋಷಕಾಂಶಗಳು ಇದಕ್ಕೆ ತಗೊಳ್ಬಹುದು. ಕೊನೆಯದಾಗಿ ಬೀಜ. ಇಲ್ಲಿ ಬೀಜ ಅಂದ್ರೆ ಅಂಡಾಣು ಹಾಗೂ ವೀರ್ಯಾಣು ಎರಡನ್ನು ತಗೊಳ್ಬಹುದು. ಇದರ ಗುಣಮಟ್ಟ ತುಂಬಾ ಮುಖ್ಯವಾಗ್ತದೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಬಂಜೆತನ ಅಥವಾ ಸಂತಾನಹೀನತೆ ಎಂದರೇನು. ಪ್ರಸ್ತುತಿ ಡಾಕ್ಟರ್ ಅಶ್ವಿನಿ ಮರಾಠೆ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಆಕಾಶವಾಣಿ ಮಂಗಳೂರು. ಇದೀಗ ರೈತರಿಗೆ ಸಲಹೆ.
3: ಮರಗೆಣಸು ಅಥವಾ ಟ್ಯಾಪಿಯೋಕಾ ಅನ್ನುವುದನ್ನು ಇತ್ತೀಚಿನ ದಿನಗಳಲ್ಲಿ ಜಗತ್ತಿನಾದ್ಯಂತ ಬೆಳೆಸಲಾಗುತ್ತದೆ. ಇದು ತನ್ನ ಬೇರಿನಲ್ಲಿ ಪಿಷ್ಟವನ್ನು ಸಂಗ್ರಹಿಸುತ್ತದೆ. ಜಗತ್ತಿನಾದ್ಯಂತ ಈ ಗಿಡವನ್ನು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಉದಾಹರಣೆಗೆ ಗೆಣಸು ಅಥವಾ ಕೆಸಾವಾ, ಮ್ಯಾನಿಯೋಕ್, ಬೋಬಾ, ಯುಕಾ, ಸಾಬುದಾನ ಇತ್ಯಾದಿ. ಇದನ್ನು ಸಾಮಾನ್ಯವಾಗಿ ಪಿಷ್ಟ ಮತ್ತು ಸಾಗೋ ತಯಾರಿಸುವ ಗಾಣ ಮತ್ತು ಕಾರ್ಖಾನೆಯ ಉಪಯೋಗಕ್ಕಾಗಿ ಎತ್ತರದ ಪ್ರದೇಶಗಳಲ್ಲಿ ಬೆಳೆಸುವುದು ಕಂಡುಬರುತ್ತದೆ. ಹಸಿ ಗೆಣಸನ್ನ ಕಾರ್ಖಾನೆಯ ಉಪಯೋಗಕ್ಕೆ ಬಳಸಿದರೆ ಬೇಯಿಸಿದ ಗೆಣಸನ್ನ ಪಶ್ಚಿಮ ಕರಾವಳಿಯಲ್ಲಿ ಮುಖ್ಯ ಆಹಾರವಾಗಿ ಬಳಸಲಾಗುತ್ತದೆ. ಒಣಗಿದ ಎಲೆಗಳು ಸಾಮಾನ್ಯವಾಗಿ ಹೆಚ್ಚಿಗೆ ಸಸಾರಜನಕದಿಂದ ಕೂಡಿರುವುದರಿಂದ ಇದನ್ನು ಜಾನುವಾರುಗಳಿಗೆ ಉತ್ತಮ ಆಹಾರವನ್ನಾಗಿ ಕೂಡ ಉಪಯೋಗಿಸಬಹುದು. ಒಣಗಿದ ಚಿಪ್ಸ್ ಅನ್ನ ಸಹ ಜಾನುವಾರುಗಳಿಗೆ ಹಾಗೆ ಕೋಳಿಗಳಿಗೆ ಆಹಾರವಾಗಿ ಬಳಸಲಾಗುತ್ತದೆ. ಇದರಲ್ಲಿ ಹಾನಿಕಾರಕವಾದಂತಹ ಹೈಡ್ರೋಸೈನಿಕ್ ಆಮ್ಲ ಇರುವುದರಿಂದ 5-7 ದಿನ ಸೂರ್ಯನ ಬಿಸಿಲಲ್ಲಿ ಒಣಗಿಸುವುದು ಒಳ್ಳೆಯದು, ಅಥವಾ 15 ನಿಮಿಷ ಕಾಲ ನೀರಿನಲ್ಲಿ ಬೇಯಿಸುವುದು ಉತ್ತಮ. ನಂತರವೇ ಇದು ಮಾನವ ಹಾಗೂ ಜಾನುವಾರುಗಳಿಗೆ ಉಪಯೋಗಿಸಬೇಕಾಗುತ್ತದೆ. ಮರಗೆಣಸನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ

0: ಬೇರೆ ಹೆಸರುಗಳಿಂದ ಕರೆಯುತ್ತಾರೆ. ಕೇರಳದಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಸುತ್ತಾರೆ. ಮಸಾಲೆಯ ಜೊತೆ ಕುದಿಸಿ ಕೂಡ ಇದನ್ನು ಸೇವಿಸುತ್ತಾರೆ. ಇದನ್ನು ಕೇರಳದಲ್ಲಿ ಕಪ್ಪ ಎಂದು ಕರೆಯುತ್ತಾರೆ. ತಮಿಳುನಾಡಿನಲ್ಲಿ ಇದನ್ನು ಮರವಳ್ಳಿ ಕೆಳಂಗು ಎಂದು ಕರೆಯುತ್ತಾರೆ. ಇದರಿಂದ ಚಿಪ್ಸ್ ಹಾಗೂ ಮೈದಾ ಹಿಟ್ಟನ್ನು ತಯಾರಿಸಲಾಗುತ್ತದೆ. ಮರಗೆಣಸು ಬೆಳೆಯನ್ನು ಸಾಮಾನ್ಯವಾಗಿ ಉಷ್ಣವಲಯದಲ್ಲಿ ಬೆಳೆಸುತ್ತಾರೆ. ಇದನ್ನು ಖುಷ್ಕಿಯ ನಂತರ ಬೆಳೆಯಬೇಕಾದರೆ ಸಮನಾಗಿ ಹಂಚಿರುವ ಮಳೆ ಅವಶ್ಯಕ. ಇದು ಬರ ನಿರೋಧಕತೆ ಹೊಂದಿರುವುದರಿಂದ ಯಶಸ್ವಿಯಾಗಿ ಇದನ್ನು ಬೆಳೆಸಬಹುದು. ಜೂನ್ನಿಂದ ಜುಲೈಯಲ್ಲಿ ಬೆಳೆ ಪ್ರಾರಂಭಿಸಲು ಒಳ್ಳೆಯ ಕಾಲ. ಕೆಂಪು ಅಥವಾ ಕೆಂಪು ಮಿಶ್ರಿತ ಅಥವಾ ಮರಳು ಮಿಶ್ರಿತ ಗೋಡು ಮಣ್ಣಿನಲ್ಲಿ ಇದನ್ನು ಒಳ್ಳೆಯದಾಗಿ ಬೆಳೆಯಬಹುದಾಗಿದೆ. ಮಣ್ಣಿನ ರಸಸಾರ 4.5-6.6 ಇದ್ದರೆ ಉತ್ತಮ. ಇದರ ತಳಿಗಳ ಬಗ್ಗೆ ಹೇಳುವುದಿದ್ರೆ H226, H97, ಕಲ್ಪಕ, ಶ್ರೀಜಯ, ಶ್ರೀರೇಖ, ಶ್ರೀಪ್ರಕಾಶ್, ಶ್ರೀಹರ್ಷ, ಶ್ರೀಸಾಹ್ಯ, ನಿಧಿ ಮುಂತಾದವುಗಳು ಇದರ ತಳಿಗಳು. ಮರಗೆಣಸನ್ನು ಸಾಮಾನ್ಯವಾಗಿ ಕಾಂಡದಿಂದ ತುಂಡು ಮಾಡಿ ಸಂತಾನಾಭಿವೃದ್ಧಿಯನ್ನು ಮಾಡಬಹುದು. ಸಂತಾನ ವೃದ್ಧಿಗಾಗಿ ಆರೋಗ್ಯದಿಂದ ಕೂಡಿದ ರೋಗರಹಿತ ಗಿಡವನ್ನು ಉಪಯೋಗಿಸಬೇಕು. ಸಾಮಾನ್ಯವಾಗಿ ಒಂದು ಗಿಡದ ಬಲಿತ ಕಾಂಡದಿಂದ 20 cm ಉದ್ದ ಇರುವ 6-8 ತುಂಡುಗಳನ್ನು ಪಡೆಯಬಹುದು. ಭೂಮಿಯನ್ನು 4-5 ಬಾರಿ 30-35 cm ಆಳಕ್ಕೆ ಉಳುಮೆ ಮಾಡಬೇಕು. ಕೊನೆಗೆ ಇದರಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕು. ಕಾಂಡದ ತುಂಡುಗಳನ್ನು ಹರಿತವಾದ ಕತ್ತಿಯಿಂದ 20 cm ಉದ್ದವಿರುವಂತೆ ಕತ್ತರಿಸಿ ಈ ತುಂಡುಗಳನ್ನು ಡೈಥೇನ್ M45 ದ್ರಾವಣದಲ್ಲಿ 5 ನಿಮಿಷಗಳ ಕಾಲ ನೆನೆಸಿ ಸಸಿ ಮಡಿಯಲ್ಲಿ ನೆಡಬೇಕು. ಬೇರು ಬಂದಿರುವ ತುಂಡುಗಳನ್ನು ನಾಟಿ ಮಾಡುವಾಗ ಭೂಮಿಯಲ್ಲಿ 90x90 cm ಅಂತರದಲ್ಲಿ ಹಾಗೆಯೇ 5 cm ಆಳದಲ್ಲಿ ನೆಡಬೇಕು. ಪ್ರತಿ ಹೆಕ್ಟೇರಿಗೆ 10-15 ಟನ್ ಕೊಟ್ಟಿಗೆ ಗೊಬ್ಬರದ ಅವಶ್ಯಕತೆ ಇದಕ್ಕೆ ಇರುತ್ತದೆ. ಸಾರಜನಕ ಮತ್ತು ಪೊಟ್ಯಾಷನ್ನು 3 ಕಂತುಗಳಲ್ಲಿ ಒದಗಿಸಬೇಕಾಗುತ್ತದೆ. ಮರಗೆಣಸಿನ ಬೇಸಾಯದಲ್ಲಿ ಅಂತರ್ಬೇಸಾಯ ಕೂಡ ಮುಖ್ಯವಾಗಿರುತ್ತದೆ. ಮರಗೆಣಸಿನ ಜೊತೆ ಶೇಂಗಾ, ಹೆಸರು ಅಥವಾ ಉದ್ದಿನ ಬೆಳೆಗಳನ್ನು ಅಂತರ್ಬೆಳೆಗಳಾಗಿ ಬೆಳೆಯುವುದು ಒಳ್ಳೆಯದು. ಮರಗೆಣಸನ್ನು ನೆಟ್ಟು 7-8 ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತದೆ. ಗೆಡ್ಡೆಗಳನ್ನು ಹಾರೆಕೋಲಿನಿಂದ ಅಗೆದು ತೆಗೆಯಬೇಕು. ಎಕರೆಗೆ 12 ಟನ್ಗಳಷ್ಟು ಗೆಡ್ಡೆಗಳನ್ನು ಇದರಿಂದ ಪಡೆಯಬಹುದು. ಹಸಿರು ಗೆಡ್ಡೆಗಳು ಮಳೆಗಾಲದಲ್ಲಿ ಕೊಳೆತು ಹೋಗುವ ಸಾಧ್ಯತೆ ಇರುವುದರಿಂದ 2-3 ದಿನಗಳ ಕಾಲ ಮಾತ್ರ ಸಂಗ್ರಹಿಸಿ ಇಡಬಹುದು. ಗೆಡ್ಡೆಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಬಿಸಿಲಿನಲ್ಲಿ ಒಣಗಿಸಬೇಕು.
1: ರೈತರಿಗೆ ಸಲಹೆ ಕೇಳಿದರೆ ಆಕಾಶವಾಣಿ ಮಂಗಳೂರು.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700041242
1: 8700014242.
2: ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಮೊದಲಿಗೆ ಕೆಲವು ಪ್ರಕಟಣೆಗಳು, ಬಳಿಕ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

0: ಕೇಳುಗರೆ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಟ್ರಿಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
3: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
4: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
3: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
5: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
3: ಹೌದಾ?
4: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
6: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಬೆಳಿಗ್ಗೆ 9 ಸಂಜೆ 4 ಮತದಾನ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಭರವಸೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ, ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಾಣ. ವೈದ್ಯಕೀಯ ಶಿಕ್ಷಣ ಸಚಿವರಿಂದ ಮಾಹಿತಿ. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಾಣ ಸರ್ಕಾರದ ಮೊದಲ ಆದ್ಯತೆ, ಗೃಹ ಸಚಿವರ ಹೇಳಿಕೆ. ಈಗ ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆ ಇಂದು ನಡೆಯಲಿದೆ. ಬೆಳಿಗ್ಗೆ 9 ಸಂಜೆ 4 ಮತದಾನ ನಡೆಯಲಿದ್ದು, ಸಂಜೆ 5 ಮತಗಣಿಕೆ ಕಾರ್ಯ ಆರಂಭವಾಗಲಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು, ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಸ್ಪರ್ಧಿಸಿದ್ದರೆ ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ವೈದ್ಯಕೀಯ ಸೇವೆಗಳು ದೊರೆಯುವಂತೆ ಮಾಡಲು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಯಡಿ ದರ ಪರಿಷ್ಕರಣೆಗೆ ಅನುಮೋದನೆ ನೀಡಲಾಗಿದ್ದು, ಇದರಿಂದ ಉತ್ತಮ ಆರೋಗ್ಯ ಸೇವೆಗಳ ಸೌಲಭ್ಯ ಪಡೆಯಬಹುದು ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಿಸುವ ಸರ್ಕಾರದ ಕನಸು ಶೀಘ್ರದಲ್ಲೇ ನನಸಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಭರವಸೆ ನೀಡಿದ್ದಾರೆ. ಮೈಸೂರಿನ ಜಯದೇವ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಜಯದೇವ ಆಸ್ಪತ್ರೆಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಕಾರ್ಯಕ್ಷಮತೆ ಹೆಚ್ಚಿಸಲು ಆಡಳಿತವನ್ನು ಬೆಂಗಳೂರಿನಿಂದ ವಿಕೇಂದ್ರೀಕರಣಗೊಳಿಸಿ ಮೈಸೂರು ಮತ್ತು ಕಲಬುರಗಿ ಆಸ್ಪತ್ರೆಗಳಿಗೆ ಸ್ವಾಯತ್ತತೆ ಹಾಗೂ ಹೆಚ್ಚಿನ ಆರ್ಥಿಕ ಸ್ವಾತಂತ್ರ್ಯ ನೀಡಲಾಗುವುದು ಎಂದರು. ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಕೊರತೆ ನೀಗಿಸಲು ಈಗಾಗಲೇ ಬೆಂಗಳೂರು ಮೈಸೂರಿಗೆ 10 ಮತ್ತು ಕಲಬುರಗಿಗೆ 6 ಕಾರ್ಡಿಯಾಲಜಿಸ್ಟ್ ಸೇರಿದಂತೆ ಹಲವು ಹುದ್ದೆಗಳ ಭರ್ತಿಗೆ ಸರ್ಕಾರ ಮುಂದಾಗಿದೆ. ಇಡೀ ರಾಜ್ಯದಲ್ಲಿ 56,000 ಹುದ್ದೆಗಳ ಭರ್ತಿಗೆ ಕಾಲಮಿತಿ ನಿಗದಿಪಡಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಿಸಿ ಯುವಜನರನ್ನು ಮಾದಕ ವಸ್ತು ಬಳಕೆಯ ವಿನಾಶಕಾರಿ ಪರಿಣಾಮಗಳಿಂದ ರಕ್ಷಿಸುವುದು ಸರ್ಕಾರದ ಮೊದಲ ಆದ್ಯತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರ ಪೊಲೀಸರು ನಡೆಸಿದ ಸಂಘಟಿತ ಮಾದಕ ವಸ್ತುಗಳ ವಿರೋಧಿ ಕಾರ್ಯಾಚರಣೆಯಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಣೆ ಮತ್ತು ನಿಷೇಧಿತ ವಸ್ತುಗಳ ಅಕ್ರಮ ಮಾರಾಟದ ಮೇಲೆ ದಾಳಿ ನಡೆಸಿ 2 ವಿದೇಶಿ ಪ್ರಜೆಗಳು ಸೇರಿದಂತೆ 23 ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಸುಮಾರು 8 ರೂಪಾಯಿ ಮೌಲ್ಯದ ನೈಸರ್ಗಿಕ ಮಾದಕ ವಸ್ತುಗಳು, ಸಿಂಥೆಟಿಕ್ ಸೈಕೋಸ್ಟಿಮ್ಯುಲೆಂಟ್ಸ್ ಹಾಗೂ ನಿಷೇಧಿತ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಆಗಸ್ಟ್ 21-23 ಸುಪ್ರೀಂ ಕೋರ್ಟ್ ಹಮ್ಮಿಕೊಂಡಿರುವ ಸಮಾಧಾನ ಸಮಾರೋಹ ವಿಶೇಷ ಲೋಕಅದಾಲತ್ ರಾಜ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಳಲು ಉತ್ತಮ ಅವಕಾಶವಾಗಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅಭಿಪ್ರಾಯಿಸಿದ್ದಾರೆ.

0: ರಾಜ್ಯ ಲೋಕ ಅದಾಲತ್ ಕುರಿತಂತೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರದ ಎಲ್ಲಾ ಇಲಾಖೆಗಳ ಕಾರ್ಯದರ್ಶಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಇಲಾಖೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಮುಖಾಮುಖಿಯಾಗಿ ಬಗೆಹರಿಸಿಕೊಳ್ಳಲು ಮುಂದಾಗಬೇಕು. ಲೋಕ ಅದಾಲತ್ನಲ್ಲಿ ಸರ್ಕಾರಕ್ಕೆ ಆಗುವ ಪ್ರಯೋಜನಗಳ ಕುರಿತು ಇಲಾಖಾ ಮಟ್ಟದಲ್ಲಿ ಕೂಲಂಕಷವಾಗಿ ಚರ್ಚಿಸಿ ಬಹಳ ವರ್ಷಗಳಿಂದ ಬಗೆಹರಿಯದ ಪ್ರಕರಣಗಳಿಗೆ ಮುಕ್ತಿ ನೀಡಬೇಕು ಎಂದರು. ಸುಪ್ರೀಂ ಕೋರ್ಟ್ ಸಹ ಈಗಾಗಲೇ ಬಗೆಹರಿಸಬಹುದಾದ ಪ್ರಕರಣಗಳ ಪಟ್ಟಿ ಮಾಡಿದ್ದು, ಪಟ್ಟಿ ಮಾಡಲಾದ ವಿಷಯಗಳನ್ನು ಬಿಟ್ಟು ಉಳಿದ ಪ್ರಕರಣಗಳಿದ್ದಲ್ಲಿ ಸಹ ಅವುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವ ಮೂಲಕ ಸಂಬಂಧಿಸಿದ ವಕೀಲರೊಂದಿಗೆ ಚರ್ಚೆ ನಡೆಸುವಂತೆ ಅವರು ಸೂಚನೆ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇದೇ 21ರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆಗೆ ಸಿದ್ಧತೆಗಳು ಭರದಿಂದ ನಡೆದಿದ್ದು, ಬೆಳಗಾವಿ ಜಿಲ್ಲಾಡಳಿತ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅದ್ದೂರಿಯಾಗಿ ಆಚರಿಸಲು ಸರ್ವ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ದೈಹಿಕ ಶಿಕ್ಷಕರ ನೇತೃತ್ವದಲ್ಲಿ ಆಯಾ ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ಯೋಗ ಪ್ರದರ್ಶನ ನಡೆಸಲಾಗುತ್ತಿದೆ. 21ರಂದು ಸುವರ್ಣ ವಿಧಾನಸೌಧದ ಎದುರು ಕಾರ್ಯಕ್ರಮ ಆಯೋಜಿಸಲು ನಿರ್ಧರಿಸಲಾಗಿದೆ. ಈ ನಿಮಿತ್ತ ಇದೇ 19ರಂದು ಬೆಳಗಾವಿ ನಗರದಲ್ಲಿ ಯೋಗ ನಡಿಗೆ ಬೃಹತ್ ಜಾಥಾ ಆಯೋಜಿಸಲಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಆಯುಷ್ ಇಲಾಖೆ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
4: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಈ ಬಾರಿ ವಿಶೇಷವಾಗಿ ಆಚರಣೆ ಮಾಡಬೇಕಂತಂದ್ಬಿಟ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೀವಿ. ಈ ವರ್ಷದ ಘೋಷವಾಕ್ಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಒಂದು ಆ ಘೋಷವಾಕ್ಯವನ್ನ ಪ್ರಕಾರ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ 19ನೇ ತಾರೀಕಿಗೆ ಬೆಳಗ್ಗೆ 9:00 ಒಂದು ಯೋಗ ನಡಿಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಆವರಣದಿಂದ ಬೊಗಾರೆಸ್ವರ್ವರೆಗೂ ಜಾಥಾವನ್ನ ಹಮ್ಮಿಕೊಂಡಿದ್ವಿ. ಅದೇ ರೀತಿ June 21ರಂದು ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿ ಬೆಳಗ್ಗೆ 6:00 to 8:00 ಸಂಭ್ರಮದಿಂದ ಆಚರಿಸಲು ಕೂಡ ತಯಾರಿ ಮಾಡಿಕೊಳ್ಳಲಾಗಿದೆ.
0: ವಿವಿಧ ಇಲಾಖೆಗಳಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಸಂಪೂರ್ಣ ಪ್ರಯೋಜನವನ್ನು ಅಲ್ಪಸಂಖ್ಯಾತ ಸಮುದಾಯದ ಜನತೆಗೆ ಸಮರ್ಪಕವಾಗಿ ತಲುಪಿಸುವಂತೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಸೂಚಿಸಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಡೆದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗದಂತೆ ಎಚ್ಚರ ವಹಿಸಬೇಕು, ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು, ಶಾಲೆಗಳಲ್ಲಿ ಶೌಚಾಲಯ, ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಅಗತ್ಯ ಮೂಲಸೌಕರ್ಯ ಒದಗಿಸಬೇಕು, ಕಳೆದ 10 ವರ್ಷಗಳ ವಿದ್ಯಾರ್ಥಿಗಳ ದಾಖಲಾತಿ, ಶಾಲೆ ಬಿಟ್ಟವರ ಹಾಗೂ SSLC ಪರೀಕ್ಷೆಗೆ ಹಾಜರಾದವರ ವಿವರಗಳನ್ನೊಳಗೊಂಡ ವರದಿಯನ್ನು 10 ದಿನಗಳಲ್ಲಿ ಸಲ್ಲಿಸುವಂತೆ ನಿರ್ದೇಶನ ನೀಡಿದರು. ಪೌರ ಕಾರ್ಮಿಕರ ಕುಟುಂಬಗಳ ಆರೋಗ್ಯಕ್ಕಾಗಿ ಸರ್ಕಾರ ಜಾರಿಗೊಳಿಸಿರುವ ಆರೋಗ್ಯ ವಿಮೆ ಯೋಜನೆಯನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪ ಮನವಿ ಮಾಡಿದ್ದಾರೆ. ಚಿಕ್ಕಮಗಳೂರು ನಗರಸಭೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪೌರ ಕಾರ್ಮಿಕರ ಆರೋಗ್ಯ ಭದ್ರತೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದ್ದು, ಇದಕ್ಕಾಗಿ 5 ಲಕ್ಷ ಮೌಲ್ಯದ ವಿಶೇಷ ಆರೋಗ್ಯ ವಿಮೆ ಯೋಜನೆ ಜಾರಿಗೆ ತರಲಾಗಿದೆ. ಈ ಯೋಜನೆ ಮೂಲಕ ತುರ್ತು ಸಂದರ್ಭದಲ್ಲಿ ಉಚಿತವಾಗಿ ಚಿಕಿತ್ಸೆ ಪಡೆಯಬಹುದು ಎಂದು ಅವರು ಹೇಳಿದರು. ಕೊಪ್ಪಳ ಜಿಲ್ಲೆಯ ಎಲ್ಲಾ ಗ್ರಾಮಗಳಲ್ಲಿನ ನೀರು ಸಂಗ್ರಹ ಮತ್ತು ನೀರಿನ ಮೂಲಗಳ ಸ್ವಚ್ಛತೆಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವರ್ಣಿತ್ ನೇಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ನೀರು ಮತ್ತು ನೈರ್ಮ

0: ಮಿಷನ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಸ್ತುತ ಮಳೆಗಾಲ ಆರಂಭವಾಗಿದ್ದು ಈ ಅವಧಿಯಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಂಭವ ಹೆಚ್ಚಿರುತ್ತದೆ. ಹಾಗಾಗಿ ನೀರಿನ ಮೂಲಗಳ ಸ್ವಚ್ಛತೆ ಮತ್ತು ಶುಚಿತ್ವ ಕಾಪಾಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಬೆಳಿಗ್ಗೆ 9 ಸಂಜೆ 4 ಮತದಾನ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಭರವಸೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಾಣ, ವೈದ್ಯಕೀಯ ಶಿಕ್ಷಣ ಸಚಿವರ ಭರವಸೆ. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಾಣ ಸರ್ಕಾರದ ಮೊದಲ ಆದ್ಯತೆ, ಗೃಹ ಸಚಿವರ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು, ಭಾವಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ವೃಂದಗಾನದಲ್ಲಿ ಕೇಳಿ ಬನ್ನಿ ಹಕ್ಕಿಗಳೇ ನನ್ನ ಕೈಗಳಿಗೆ. ಇದು ನಾ ಮೊಗಸಾಲೆಯವರ ರಚನೆ.

0: ಭಾವಗೀತೆಗಳನ್ನು ಕೇಳಿದರೆ ಆಕಾಶವಾಣಿ ಮಂಗಳೂರು.
1: ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಆಯುಷ್ ಇಲಾಖೆ, ಆಯುಷ್ ಕಾಲೇಜುಗಳು, ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಯೋಗ ಸಂಘಟನೆಗಳ ಆಶ್ರಯದಲ್ಲಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಿಲ್ಲಾದ್ಯಂತ ಆಚರಿಸಲಾಗುತ್ತಿದೆ. ಪ್ರಧಾನ ಕಾರ್ಯಕ್ರಮ ದಿನಾಂಕ 21/6/2026 ಮಂಗಳೂರು ಪುರಭವನದಲ್ಲಿ ಬೆಳಿಗ್ಗೆ 8:00 ನಡೆಯಲಿದೆ. ಸರ್ವರಿಗೂ ಆದರದ ಸ್ವಾಗತ.
2: ಭವಿಷ್ಯದ ಕನಸುಗಳಿಗೆ ಹೊಸ ದಾರಿ
3: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯುಟಿಕಲ್ ಸೈನ್ಸಸ್.
2: ಅತ್ಯಾಧುನಿಕ ಲ್ಯಾಬ್ಗಳು, ಅನುಭವಿ ಉಪನ್ಯಾಸಕರು, ಉತ್ತಮ ಪ್ಲೇಸ್ಮೆಂಟ್ ಹಾಗೂ ಸಂಶೋಧನಾ ಅವಕಾಶಗಳು.
3: ಸಂಶೋಧನೆ, ಆಸ್ಪತ್ರೆಗಳು, ಫಾರ್ಮಸಿ ಕಂಪನಿಗಳು, ಮೆಡಿಕಲ್ ರೈಟಿಂಗ್, ಸರ್ಕಾರಿ ಕೆಲಸಗಳು, ಸಾವಿರಾರು ಉದ್ಯೋಗಾವಕಾಶಗಳು.
2: ದ್ವಿತೀಯ ಪಿಯುಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಬಿ ಫಾರ್ಮಾ 4 ವರ್ಷ 8 ಸೆಮಿಸ್ಟರ್ಗಳು. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9448250305.
3: ವೆಬ್ ವಿಳಾಸ www.vips.puttur.org.
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯುಟಿಕಲ್ ಸೈನ್ಸಸ್, ಪುತ್ತೂರು.
4: ಸುಂದರ ಭವಿಷ್ಯಕ್ಕೆ ವಿಶ್ವಾಸದ ಹೆಜ್ಜೆ.
5: ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ 25 ವರ್ಷಗಳ ಸಂಭ್ರಮ. June 27 ಎಕ್ಸ್ಟೆಂಡ್ ಆಗಿದೆ. ದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಕ್ಯಾಂಪ್, ಕಡಿಮೆ ಪೇನ್, ಪರ್ಸನಲೈಸ್ಡ್ ಕೇರ್ ಮತ್ತು ಹೆಚ್ಚು ಆಕ್ಯುರೇಟ್ ರಿಸಲ್ಟ್ಸ್. ಎಕ್ಸ್ಪರ್ಟ್ ಸರ್ಜನ್ಸ್ ಇಂದ ಫ್ರೀ ಕನ್ಸಲ್ಟೇಷನ್ಗೆ ಇಂದೇ ರಿಜಿಸ್ಟರ್ ಮಾಡಿ ಮತ್ತು 1 ಲಕ್ಷದವರೆಗೂ ಉಳಿಸಿ. ಕರೆ ಮಾಡಿ 9611819633 ಅಥವಾ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ ಭೇಟಿ ನೀಡಿ.
0: ಪ್ರಿಯ ಕೇಳುಗರೆ, ಇಂದು ಬೆಳಗ್ಗೆ 10:30 ನಮ್ಮ ನಿಲಯದಿಂದ ಹೃದಯ ರಾಗ ನೇರ ಫೋನಿನ್ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇವತ್ತಿನ ವಿಷಯ ಒಂದೊಳ್ಳೆ ಮಾತು. ದಿನಕ್ಕೊಂದು ಉತ್ತಮ ಆರಂಭ ನೀಡುವ, ಧನಾತ್ಮಕ ಯೋಚನೆಗೆ ಪ್ರೇರಣೆ ನೀಡುವ, ಸಮಾಧಾನ ತರಬಹುದಾದ ಒಂದು ಒಳ್ಳೆಯ ಮಾತನ್ನು ಹಂಚಿಕೊಳ್ಳಿ. ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಫಲ ಕಂಡಿದ್ದರೆ ಇನ್ನೂ ಉತ್ತಮ. ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಮ್ಮೊಂದಿಗೆ ಮಾತನಾಡಿ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಕೋಡ್ 0824. ಮೊಬೈಲ್ ಸಂಖ್ಯೆ 8277030000. ಕರೆ ಮಾಡಿ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ.

0: ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶಕಟಾಧಿವಧೆ ನಡೆಸಿಕೊಡುತ್ತಾರೆ ಯಕ್ಷ ಸಂಗೀತ ನಾದವೈಭವಂ ಪರಂಪಳ್ಳಿ ಉಡುಪಿ ಇಲ್ಲಿನ ಸದಸ್ಯರು.
1: ಓ ಹೆಣ್ಣೆ
2: ಅಮ್ಮ,
1: ಇಷ್ಟರವರೆಗೆ ನಮ್ಮದಾದಂತಹ ಗೋಕುಲದಲ್ಲಿ ನಿನ್ನನ್ನು ನಾನು ಕಂಡವಳಲ್ಲ. ಹೊಸ ಮುಖ, ಆದ್ದರಿಂದ ಕೇಳುತ್ತಾ ಇದ್ದೇನೆ, ಯಾವಲ್ಲಿಂದ ನೀನು ಇಲ್ಲಿಗೆ ಬಂದೆ? ನಿನ್ನದಾದಂತಹ ಪುರ ಯಾವುದು? ನಿನ್ನನ್ನು ಹೆತ್ತಂತಹ ತಂದೆ ತಾಯಿ ಯಾರು? ಒಂದು ವೇಳೆ ನಿನಗೆ ಮದುವೆಯಾಗಿದೆ ಅಂತಾದ್ರೆ ನಿನ್ನನ್ನ ವರಿಸಿದಂತಹ ಆ ಗಂಡ ಯಾರು? ಅಷ್ಟು ಮಾತ್ರವಲ್ಲ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
3: ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ವಾರ್ತೆಗಳು.

0: ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಫ್ರಾನ್ಸ್ನ ಪ್ಯಾರಿಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ವಿವಾಟೆಕ್ 2026 ಕಾರ್ಯಕ್ರಮದಲ್ಲಿ ಭಾಗಿ. G7 ಶೃಂಗಸಭೆ, ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗಾಗಿ 3 ಪ್ರಮುಖ ಘೋಷಣಾ ಪತ್ರಗಳಿಗೆ ಸದಸ್ಯ ರಾಷ್ಟಗಳ ಅಂಗೀಕಾರ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜುಲೈ 15 ಜಾರಿ, ರಫ್ತು ವಲಯಕ್ಕೆ ಹೆಚ್ಚಿನ ಉತ್ತೇಜನ. ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳು ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಮತ್ತು ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ನೆದರ್ಲೆಂಡ್ಸ್ ವಿರುದ್ದ ಭಾರತಕ್ಕೆ 95 ರನ್ ಜಯ. ವಾರ್ತೆಗಳ ವಿವರ. G7 ಶೃಂಗಸಭೆಯನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಫ್ರಾನ್ಸ್ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ನಿನ್ನೆ ತಡರಾತ್ರಿ ಪ್ಯಾರಿಸ್ ತಲುಪಿದ್ದಾರೆ. ಪ್ಯಾರಿಸ್ಗೆ ಆಗಮಿಸಿದ ಪ್ರಧಾನಿಯವರನ್ನು ಅಲ್ಲಿನ ಭಾರತೀಯ ಸಮುದಾಯ ಆತ್ಮೀಯವಾಗಿ ಸ್ವಾಗತಿಸಿತು. ಪ್ರಧಾನಿ ನರೇಂದ್ರ ಮೋದಿ ಇಂದು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಮತ್ತು ನವೋದ್ಯಮ ಸಮಾವೇಶವಾದ ವಿವಾಟೆಕ್ 2026 ಭಾಗವಹಿಸಲಿದ್ದಾರೆ. ಈ ಬಾರಿಯ ಶೃಂಗಸಭೆಯಲ್ಲಿ ಭಾರತವು ಅತಿದೊಡ್ಡ ಮಳಿಗೆಯನ್ನು ಹೊಂದಿದ್ದು, ಇದು ಭಾರತ ಮತ್ತು ಯುರೋಪ್ ನಡುವಿನ ತಾಂತ್ರಿಕ ಸಹಭಾಗಿತ್ವದ ಬಲವಾದ ಸಂಕೇತವಾಗಿದೆ. ಇಲ್ಲಿ ಪ್ರಧಾನಿಯವರು ಭಾರತದ ಡಿಜಿಟಲ್ ಕ್ರಾಂತಿ ಮತ್ತು ಜಾಗತಿಕ ತಾಂತ್ರಿಕ ಪ್ರಗತಿಯ ಕುರಿತು ಭಾಷಣ ಮಾಡಲಿದ್ದಾರೆ. ಇನ್ನು ನಿನ್ನೆ ನಡೆದ G7 ಶೃಂಗಸಭೆಯಲ್ಲಿ ಪ್ರಧಾನಿ ಜಾಗತಿಕ ಆಡಳಿತ ಮತ್ತು ನೀತಿ ನಿರೂಪಣೆಯಲ್ಲಿ ಭಾರತದ ನಿಲುವನ್ನು ಸ್ಪಷ್ಟಪಡಿಸಿದರು. ಜಾಗತಿಕ ಏಳಿಗೆಗಾಗಿ ಜಾಗತಿಕ ದಕ್ಷಿಣ ರಾಷ್ಟಗಳ ಜೊತೆ ನಿಕಟವಾಗಿ ಕೆಲಸ ಮಾಡುವ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಅಲ್ಲದೆ ವೆಸ್ಟ್ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಅಭಿವೃದ್ಧಿಶೀಲ ರಾಷ್ಟಗಳ ಮೇಲಾಗುತ್ತಿರುವ ಪರಿಣಾಮಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು, G7 ದೇಶಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟಗಳ ಸಾಮರ್ಥ್ಯವನ್ನು ಜೋಡಿಸುವ ಮೂಲಕ ವ್ಯಾಪಾರ ಹಾಗೂ ಸಂಪರ್ಕವನ್ನು ವೃದ್ಧಿಸುವ ಹೊಸ ಚೌಕಟ್ಟನ್ನು ಪ್ರಸ್ತಾಪಿಸಿದರು. ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿಯವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್, ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಸೇರಿದಂತೆ ಹಲವು ಜಾಗತಿಕ ನಾಯಕರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ವಿಶೇಷವಾಗಿ ಅಧ್ಯಕ್ಷ ಟ್ರಂಪ್ ಅವರೊಂದಿಗಿನ ಭೇಟಿಯಲ್ಲಿ ಇರಾನ್ ಜೊತೆಗಿನ ವಾಷಿಂಗ್ಟನ್ ಶಾಂತಿ ಒಪ್ಪಂದದ ಅನುಷ್ಠಾನದ ಸಮಯದಲ್ಲಿ ಭಾರತ

0: ಭಾರತೀಯ ನಾವಿಕರ ಸುರಕ್ಷತೆಗೆ ಅತ್ಯುನ್ನತ ಆದ್ಯತೆ ನೀಡಬೇಕೆಂದು ಪ್ರಧಾನಿ ಮನವಿ ಮಾಡಿದರು. ಫ್ರಾನ್ಸ್ನ ಏವಿಯನ್ನಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗೆ ಪೂರಕವಾದ ಮೂರು ಪ್ರಮುಖ ಘೋಷಣಾ ಪತ್ರಗಳನ್ನು ಅಂಗೀಕರಿಸಲಾಗಿದೆ. ಸಮತೋಲಿತ ಆರ್ಥಿಕ ಪ್ರಗತಿ, ಸ್ಥಿರ ಇಂಧನ ಮಾರುಕಟ್ಟೆ ಹಾಗೂ ಪೂರೈಕೆ ಸರಪಳಿಯ ಬಲವರ್ಧನೆಗೆ ಶೃಂಗಸಭೆಯಲ್ಲಿ ಒತ್ತು ನೀಡಲಾಗಿದ್ದು, ಜಾಗತಿಕ ಆರ್ಥಿಕ ಸಂಸ್ಥೆಗಳ ಸುಧಾರಣೆಗೆ ಕರೆ ನೀಡಲಾಗಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತ ನೌಕಾಯಾನ ಮರುಸ್ಥಾಪನೆ ಹಾಗೂ ಅನಿಯಂತ್ರಿತ ರಫ್ತು ನಿರ್ಬಂಧಗಳ ನಿವಾರಣೆಗೆ ಆಗ್ರಹಿಸಿರುವ ನಾಯಕರು ಕೃತಕ ಬುದ್ದಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಿದ್ದತೆಯ ಅಗತ್ಯತೆಯನ್ನು ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅಪ್ರಾಪ್ತ ವಯಸ್ಕರಿಗೆ ಸುರಕ್ಷಿತ ಡಿಜಿಟಲ್ ಜಾಗವನ್ನು ನಿರ್ಮಿಸುವ G7 ಘೋಷಣೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ ಮತ್ತು ದಕ್ಷಿಣ ಕೊರಿಯಾ ದೇಶಗಳು ಸಂಪೂರ್ಣ ಬೆಂಬಲ ಸೂಚಿಸಿವೆ. ಡಿಜಿಟಲ್ ವೇದಿಕೆಗಳಲ್ಲಿ ಕಟ್ಟುನಿಟ್ಟಿನ ವಯಸ್ಸಿನ ದೃಢೀಕರಣ, ಪೋಷಕರ ನಿಯಂತ್ರಣ ಹಾಗೂ ಡೀಪ್ ಫೇಕ್ ಮತ್ತು ಕೃತಕ ಬುದ್ದಿಮತ್ತೆಯ ಅಪಾಯಗಳಿಂದ ಮಕ್ಕಳನ್ನು ರಕ್ಷಿಸುವ ಕ್ರಮಗಳಿಗೆ G7 ಕರೆ ನೀಡಿದೆ. ಆನ್ಲೈನ್ನಲ್ಲಿ ಮಕ್ಕಳ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಶೂನ್ಯ ಸಹಿಷ್ಣುತೆಯ ನೀತಿಯನ್ನು ಒಕ್ಕೂಟವು ಪುನರುಚ್ಚರಿಸಿದೆ. ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಇದೇ ವರ್ಷದ July 15 ಅಧಿಕೃತವಾಗಿ ಜಾರಿಗೆ ಬರಲಿದೆ ಎಂದು ಉಭಯ ದೇಶಗಳು ಜಂಟಿಯಾಗಿ ಘೋಷಿಸಿವೆ. ಇದರ ಜೊತೆಗೆ ಉದ್ಯೋಗಿಗಳ ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ DCC ಒಪ್ಪಂದವೂ ಸಹ ಏಕಕಾಲದಲ್ಲಿ ಅನುಷ್ಠಾನಕ್ಕೆ ಬರಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ಒಪ್ಪಂದದ ಅಡಿಯಲ್ಲಿ ವಿನಾಯಿತಿ ಅವಧಿಯನ್ನು 3-5 ವರ್ಷಗಳಿಗೆ ಹೆಚ್ಚಿಸಲಾಗಿದ್ದು, ಇದು ಯುಕೆಯಲ್ಲಿರುವ ಭಾರತದ ತಾತ್ಕಾಲಿಕ ಉದ್ಯೋಗಿಗಳಿಗೆ ಅನುಕೂಲ ಕಲ್ಪಿಸಲಿದೆ. ಈ ಜಂಟಿ ಒಪ್ಪಂದವನ್ನು ಆರ್ಥಿಕ ರಾಜತಾಂತ್ರಿಕತೆಯ ಮಹತ್ವದ ವಿಜಯ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ಈ ಮೈತ್ರಿಯಿಂದಾಗಿ ಭಾರತ ಯುಕೆ ಮಾರುಕಟ್ಟೆಯಲ್ಲಿ ಶೇಕಡ 99% ಸುಂಕದ ಶ್ರೇಣಿಗಳ ಮೇಲೆ ತಕ್ಷಣದ ಸುಂಕ ಮುಕ್ತ ಪ್ರವೇಶವನ್ನು ಪಡೆದುಕೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳಿಗೆ ಇಂದು ಮತದಾನ ನಡೆಯಲಿದೆ. ಚುನಾವಣಾ ಕಣದಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ, JMM ಪಕ್ಷದ ಅಭ್ಯರ್ಥಿ ಬೈದ್ಯನಾಥ್ ರಾಮ್, ಕಾಂಗ್ರೆಸ್ ಅಭ್ಯರ್ಥಿ ಪ್ರಣವ್ ಝಾ ಮತ್ತು ಪಕ್ಷೇತರ ಅಭ್ಯರ್ಥಿ ಪರಿಮಳ್ ನತ್ವಾನಿ ಸ್ಪರ್ಧೆಯಲ್ಲಿದ್ದಾರೆ. ಬೆಳಿಗ್ಗೆ 9:00 ಸಂಜೆ 4:00 ಮತದಾನ ಪ್ರಕ್ರಿಯೆ ಜರುಗಲಿದ್ದು, ಸಂಜೆ 5:00 ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. ಮತ ಎಣಿಕೆ ಪೂರ್ಣಗೊಂಡ ತಕ್ಷಣ ಫಲಿತಾಂಶ ಅಧಿಕೃತವಾಗಿ ಪ್ರಕಟಿಸಲಾಗುವುದು ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ಅಭ್ಯರ್ಥಿಗಳು ಸರಾಗವಾಗಿ ಗೆಲುವು ಸಾಧಿಸಲಿದ್ದಾರೆ. 7 ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 5 ದಿನಗಳ ಭೇಟಿಗಾಗಿ ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಮೊದಲ ದಿನದಂದು ರಾಷ್ಟಪತಿ ಮಧ್ಯಪ್ರದೇಶದ ಬೆತುಲ್ನಲ್ಲಿ ಆಯೋಜಿಸಲಾಗಿರುವ ಆಧ್ಯಾತ್ಮಿಕ ಜಾಗೃತಿಯ ಮೂಲಕ ಬುಡಕಟ್ಟು ಸಮಾಜದ ಸಬಲೀಕರಣ ಎಂಬ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 2 ದಿನದಂದು ಅವರು ಓಂಕಾರೇಶ್ವರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತದನಂತರ ಒಡಿಶಾದ ರಾಯ್ ರಂಗ್ಪುರಕ್ಕೆ ಭೇಟಿ ನೀಡಲಿರುವ ಅವರು ಏಮ್ಸ್ ಭುವನೇಶ್ವರ ವತಿಯಿಂದ ಆಯೋಜಿಸಲಾದ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಲಿದ್ದು, ಇದೇ ವೇಳೆ ಕುಸಿಮಿ ಬ್ಲಾಕ್ ವ್ಯಾಪ್ತಿಯ ಗಣಿಗಾರಿಕಾ ಪೀಡಿತ ಗ್ರಾಮಗಳಿಗೆ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಸಂಯೋಜಿತ ಗ್ರಾಮೀಣ ಕೊಳವೆ ನೀರು ಸರಬರಾಜು ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ 21ರಂದು ರಾಷ್ಟ್ರಪತಿ ಜಬಲ್ಪುರದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ 5 ದಿನ

0: ದಿನಗಳಾದ್ಯಂತ ರಾಷ್ಟ್ರಪತಿಯವರು ಇತರ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿ ನಾಯಕತ್ವದಡಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ ತತ್ವಗಳೊಂದಿಗೆ ಭಾರತ ಕಳೆದ 12 ವರ್ಷಗಳಲ್ಲಿ ಅಭೂತಪೂರ್ವ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಕೇಂದ್ರ ಸರ್ಕಾರದ ಸಮನ್ವಯ ಮತ್ತು ಬಹುಮುಖ್ಯ ಕಾರ್ಯತಂತ್ರ ದೇಶವನ್ನು ನಕ್ಸಲಿಸಂ ಮತ್ತು ಮಾವೋವಾದಿ ಭಯೋತ್ಪಾದನೆಯಿಂದ ಮುಕ್ತಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಕಟ್ಟುನಿಟ್ಟಿನ ಭದ್ರತಾ ಕಾರ್ಯಾಚರಣೆ, ಆರ್ಥಿಕ ಸಂಪನ್ಮೂಲಗಳ ತಡೆ ಹಾಗೂ ತ್ವರಿತ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಈ ಪ್ರಮುಖ ಬದಲಾವಣೆಗೆ ಕಾರಣವಾಗಿದೆ. ಆಪರೇಷನ್ ಆಕ್ಟೋಪಸ್, ಆಪರೇಷನ್ ಡಬಲ್ ಬುಲ್, ಆಪರೇಷನ್ ಥಂಡರ್ ಸ್ಟಾಮ್, ಆಪರೇಷನ್ ಬ್ಲಾಕ್ ಫಾರೆಸ್ಟ್ನಂತಹ ಅನೇಕ ಕಾರ್ಯಾಚರಣೆಗಳು ಮಾವೋವಾದಿಗಳನ್ನು ಹತ್ತಿಕ್ಕುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಲೀಡ್ಸ್ ಎಡಿಂಗ್ಲೆಯಲ್ಲಿ ನಿನ್ನೆ ರಾತ್ರಿ ನಡೆದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಎ ಗುಂಪಿನ ಪಂದ್ಯದಲ್ಲಿ ಭಾರತೀಯ ವನಿತಾ ತಂಡ ನೆದರ್ಲ್ಯಾಂಡ್ಸ್ ತಂಡವನ್ನು 95 ರನ್ಗಳಿಂದ ಮಣಿಸಿದೆ. ಸ್ಮೃತಿ ಮಂದಾನಾ ಅವರ 74 ಹಾಗೂ ಶೆಫಾಲಿ ವರ್ಮಾ ಅವರ 55 ರನ್ಗಳ ನೆರವಿನೊಂದಿಗೆ ಭಾರತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 209 ರನ್ ಗಳಿಸಿತು. 210 ರನ್ಗಳ ಗುರಿ ಬೆನ್ನತ್ತಿದ ನೆದರ್ಲ್ಯಾಂಡ್ಸ್ 17.3 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 114 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸ್ಮೃತಿ ಮಂದಾನಾಗೆ ಪಂದ್ಯಶ್ರೇಷ್ಠ ಆಟಗಾರ್ತಿ ಪ್ರಶಸ್ತಿ ನೀಡಲಾಯಿತು. ಲಕ್ನೋನಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ತಂಡ ಅಫ್ಘಾನಿಸ್ತಾನ ತಂಡವನ್ನು 170 ರನ್ಗಳಿಂದ ಮಣಿಸಿದೆ. ಈ ಮೂಲಕ ಸರಣಿಯಲ್ಲಿ 2-0 ಅಂತರದ ಮುನ್ನಡೆ ಸಾಧಿಸಿ ಸರಣಿ ಕೈವಶ ಮಾಡಿಕೊಂಡಿದೆ. ಮೊದಲು ಬ್ಯಾಟ್ ಮಾಡಿದ ಭಾರತ 49.5 ಓವರ್ಗಳಲ್ಲಿ ಶುಭ್ಮನ್ ಗಿಲ್ ಹಾಗೂ 125 ರನ್ಗಳೊಂದಿಗೆ ಇಶಾನ್ ಕಿಶನ್ ತಂಡದ ಬೃಹತ್ ಮೊತ್ತಕ್ಕೆ ಕಾರಣರಾದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನ ಪ್ಯಾರಿಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿವಾ ಟೆಕ್ 2026 ಕಾರ್ಯಕ್ರಮದಲ್ಲಿ ಭಾಗಿ. G7 ಶೃಂಗಸಭೆ, ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗಾಗಿ 3 ಪ್ರಮುಖ ಘೋಷಣಾ ಪತ್ರಗಳಿಗೆ ಸದಸ್ಯ ರಾಷ್ಟಗಳ ಅಂಗೀಕಾರ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜುಲೈ 15 ಜಾರಿ, ರಫ್ತು ವಲಯಕ್ಕೆ ಹೆಚ್ಚಿನ ಉತ್ತೇಜನ. ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳು ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ನೆದರ್ಲ್ಯಾಂಡ್ಸ್ ವಿರುದ್ಧ ಭಾರತಕ್ಕೆ 95 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ, ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
5: ಮಷೀನ್ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
4: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
1: ಸಮಯ 7:46:58. ರಾಗರಂಜನಿ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಕೇಳಿ ಗುಣಸಾಗರಿ ಚಿತ್ರದ ಗೀತೆ. ಅನಾಮಧೇಯ ಹಾಡುಗಾರ ಹಾಡಿರುವ ಗೀತೆಯನ್ನು ಬರೆದವರು ಕೂರ ಸೀತಾರಾಮ ಶಾಸ್ತ್ರಿ. ಸಂಗೀತ ಸಂಯೋಜನೆ R.Sudarshanam.

ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಹಾಡಿರುವ ಸಮಯದ ಗೊಂಬೆ ಚಿತ್ರದ ಗೀತೆ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ಎಂ ರಂಗರಾವ್.

ರಾಗರಂಜಿನಿಯಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದರೆ ಆಕಾಶವಾಣಿ ಮಂಗಳೂರು. ಸಮಯ 8 ಗಂಟೆ ಆಗಲಿದೆ. ಕೇಳುಗರೆ, ಮೊದಲಿಗೆ ಹಿಂದಿ ವಾರ್ತೆಗಳು, ಬಳಿಕ ಇಂಗ್ಲಿಷ್ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: And now for a look at today's newspapers, it's over to Shagun Chopra.
1: Thank you, Nishit. News of Prime Minister Modi meeting US President Trump on the sidelines of G7 summit in Avignon, France is carried prominently by all the leading dailies. US President Trump says will help India, led by Prime Minister Modi, if attacked, according to Hindustan Times. India-UK trade deal to come in effect from July 15th. No tariff on key exports, writes the Tribune. Parliamentary board meet convened by Shiv Sena UBT today amid split rumours, says the Hindu. Delhi High Court seeks government reply as Telegram challenges ban over NEET exam, according to a report in the Times of India. 10-year wait ends as NSC files for IPO, while Reliance Jio set to file for IPO this week, reports Financial Express. And finally, in QS rankings, IIT Delhi tops India list for second year. Delhi University shines as well, says the Indian Express. And with that, it's back to you, Nishit.
0: Thank you, Shagun. And now before we end the bulletin, the headlines once again. Prime Minister Narendra Modi to attend VivaTech Summit in Paris with French President Emmanuel Macron. PM Modi to also address members of Indian community in the French capital. President Draupadi Murmu to embark on a five-day visit to Madhya Pradesh and Odisha beginning today. Polling for two Rajya Sabha seats from Jharkhand and one from Mizoram to take place today. India-UK Comprehensive Economic and Trade Agreement to come into force on the 15th of July this year. U.S. President Donald Trump signs 14-point peace deal with Iran to end the West Asia conflict. And in men's cricket, India beat Afghanistan by 170 runs in the second ODI of the three-match series to take an unassailable 2-0 lead. And with that, we end the morning news. Have a nice day.
2: ಇನ್ನೂರ 25.5 meters 69.9 kHz ತರಂಗಾಂತರ ಮತ್ತು ಎಫ್ಎಂ ಬ್ಯಾಂಡಿನ 100.3 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಂಗಳೂರು ನಿಲಯ. ಈಗ ಕೆಎಂಸಿ ಹಾಗೂ ಅಥೆನಾ ಆಸ್ಪತ್ರೆಯ ಮಕ್ಕಳ ತಜ್ಞ, ನವಜಾತ ಶಿಶು ತಜ್ಞ ಡಾಕ್ಟರ್ ಮರಿಯೋ ಜೋಸೆಫ್ ಬುಕೆಲೋ ಅವರೊಂದಿಗೆ ಸಂದರ್ಶನ. ವಿಷಯ ಮಳೆಗಾಲದಲ್ಲಿ ಮಕ್ಕಳ ಆರೈಕೆ. ನಡೆಸಿಕೊಡುವವರು ಲತೀಶ್ ಪಾಲ್ದನೆ.
3: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಾರಿಯೋ ಜೋಸೆಫ್ ಬುಕೆಲೋ ಅವರು. ಇವರು ಮಕ್ಕಳ ಮತ್ತು ನವಜಾತ ಶಿಶು ತಜ್ಞರು, ಹಾಗೆಯೇ ಕೆಎಂಸಿ ಹಾಗೂ ಅಥೆನಾ ಆಸ್ಪತ್ರೆಗಳಲ್ಲಿ ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್ ಕೂಡ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ಥ್ಯಾಂಕ್ ಯು
3: ಡಾಕ್ಟರ್. ಈಗ ಮಳೆಗಾಲ ಅಂತ ಹೇಳಿದಾಗ ಸಾಮಾನ್ಯವಾಗಿ ಮಕ್ಕಳು ಹುಷಾರು ತಪ್ಪುವಂಥದ್ದು ಕಾಣ್ತಾನೆ ಇರ್ತವೆ. ಯಾಕೆ ಈ ಮಳೆಗಾಲದಲ್ಲೇ ಹೆಚ್ಚಾಗಿ ಅವರಿಗೆ ಸಮಸ್ಯೆಗಳು ಕಾಣಿಸ್ಕೊಳ್ತವೆ?
4: ಮಳೆಗಾಲ ಸಮಯ ಬರುವಾಗ ಇದು ವೈರಲ್ ಇನ್ಫೆಕ್ಷನ್ಸ್ಗಳು ಬೇಗ ಹರಡ್ತವೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಹರಡುವಂಥದ್ದು ಒಂದು ಏರೋಸಾಲ್, ಫ್ರಮ್ ಮಾತಾಡುವಾಗ, ಕೆಮ್ಮುವಾಗ, ಶೀತ ಇರುವಾಗ, ಫ್ರಮ್ ಒಬ್ಬರಿಂದ ಇನ್ನೊಬ್ಬರಿಗೆ ಕಾಫಿಂಗ್ ಇಲ್ಲದ್ರೆ ಮಾತಾಡುವಾಗ ಸ್ಪ್ರೆಡ್ ಆಗುವಂಥದ್ದು. ಇದು ಮ್ಯಾಕ್ಸಿಮಮ್ ಕ್ರೌಡೆಡ್ ಪ್ಲೇಸಸ್ಸಲ್ಲಿ ಆಗುವಂಥದ್ದು. ಸೆಕೆಂಡಾಗಿ, ಈ ಮಳೆಗಾಲ ಟೈಮಲ್ಲಿ ವಾಟರ್ ಕಂಟಾಮಿನೇಷನ್ಸ್ ಇರ್ತದೆ, ಬಾವಿ, ಸೊ ಡ್ರಿಂಕಿಂಗ್ ವಾಟರ್, ಸೊ ಇದೆಲ್ಲ ವಾಟರಿಂದ ಬರುವಂಥದ್ದು ಕಾಯಿಲೆಗಳು ಲೈಕ್ ಅಕ್ಯೂಟ್ ಡೈರಿಯಾಸ್, ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತ ಹೇಳೋದು, ಇದು ತುಂಬ ಜಾಸ್ತಿ. ಥರ್ಡಾಗಿ ಮಸ್ಕಿಟೋ ಬೋನ್ ಇಲ್ನೆಸ್ಸಸ್. ಇವಾಗ ಮಂಗಳೂರಲ್ಲಿ ಮಲೇರಿಯಾ ತುಂಬ ಕಂಟ್ರೋಲ್ ಆಗಿದೆ, ಆದರೆ ಡೆಂಗ್ಯೂ ಕೇಸಸ್ ಕಂಡು ಬರ್ತಾ ಇದೆ. ಸೊ ಡೆಂಗ್ಯೂ, ಮಲೇರಿಯಾ ಇದೆಲ್ಲ ಮಸ್ಕಿಟೋ ಬೋನ್ ಡಿಸೀಸಸ್. ದೀಸ್ ಆರ್ ದ ಮೋಸ್ಟ್ ಕಾಮನೆಸ್ಟ್ ಥಿಂಗ್ಸ್ ವಾಟ್ ವಿ ಸಿ, ನಾವು ಕಂಡು ಬರುವಂಥದ್ದು ಮಳೆಗಾಲ ಸಮಯದಲ್ಲಿ.
3: ಈಗ ಈ ವೈರಲ್ ಇನ್ಫೆಕ್ಷನ್ಗಳ ಬಗ್ಗೆ ಹೇಳೋದಾದರೆ, ಸಾಂಕ್ರಾಮಿಕ ಸೋಂಕುಗಳ ಬಗ್ಗೆ ಹೇಳೋದಾದರೆ, ಅವು ಯಾವೆಲ್ಲ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ ಈ ಸಂದರ್ಭದಲ್ಲಿ?
4: ಮೊತ್ತ ಮೊದಲಾಗಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಈಗ ಕಂಡು ಬರುವಂಥದ್ದು ಅಕ್ಯೂಟ್ ಗ್ಯಾಸ್ಟ್ರೋಎಂಟ್ರೈಟಿಸ್. ಅಕ್ಯೂಟ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂದರೆ ಆ ಚೈಲ್ಡ್, ಮಗು ಇಂಪಾರ್ಟೆಂಟ್ ಆಗಿ ಲೂಸ್ ಮೋಷನ್, ಇಲ್ಲಾದರೆ ವಾಮಿಟಿಂಗ್, ವಾಂತಿ, ಭೇದಿ ಆಗಿ ಬರುವಂಥದ್ದು. ಯಾವ ಮಗುವಿಗೆ ವಾಂತಿ ಆದರೆ ಇಲ್ಲದ್ರೆ ಭೇದಿ ಸ್ಟಾರ್ಟ್ ಆದ ತಕ್ಷಣ ಇಂಪಾರ್ಟೆಂಟ್ ಏನಂದರೆ, ಈ ಮಗುವಿಗೆ ಹೈಡ್ರೇಷನ್ ಮೇಂಟೈನ್ ಮಾಡೋದು. ಹೈಡ್ರೇಷನಿಂದ ದೇಹದ ನೀರಂಶ ಮೇಂಟೈನ್ ಮಾಡೋದು ಬಹಳ ಅಗತ್ಯ, ಮೋಸ್ಟ್ ಇಂಪಾರ್ಟೆಂಟ್. ಈ ವೈರಲ್ ಗ್ಯಾಸ್ಟ್ರೋಎಂಟ್ರೈಟಿಸಲ್ಲಿ ದ ಮೋಸ್ಟ್ ಡೇಂಜರಸ್ ಇಸ್ ಡಿಹೈಡ್ರೇಷನ್. ಬಿಕಾಸ್ ಆಫ್ ಡಿಹೈಡ್ರೇಷನ್ ಅಂದರೆ ನೀರಂಶ ಕಡಿಮೆಯಾಗಿ ಮಕ್ಕಳಿಗೆ ಜೀವಕ್ಕೆ ಅಪಾಯ ಆಗುವಂಥ ಪರಿಸ್ಥಿತಿ ಬರ್ತದೆ. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಟು ಮೇಂಟೈನ್ ಹೈಡ್ರೇಷನ್. ಈಗ ವಾಂತಿ ನಿಲ್ತಾ ಇಲ್ಲ ಆದರೆ ಯು ಹ್ಯಾವ್ ಟು ಗೋ ಟು ಸಿ ಎ ಪಿಡಿಯಾಟ್ರಿಷಿಯನ್, ಹೂ ವಿಲ್ ಸಜೆಸ್ಟ್ ವಾಂತಿ ನಿಲ್ಲಿಕ್ಕೆ ಮದ್ದನ್ನು ಸಜೆಸ್ಟ್ ಮಾಡ್ತಾರೆ. ಆ ಮದ್ದನ್ನು ತಗೊಂಡು ಆಫ್ಟರ್ ಹಾಫ್ ಆನ್ ಅವರ್ ಸ್ಟಾರ್ಟ್ ಗಿವಿಂಗ್ ಫ್ಲೂಯಿಡ್ಸ್. ಈಗ ಫ್ಲೂಯಿಡ್ಸ್ ಮೋಸ್ಟ್ ಇಂಪಾರ್ಟೆಂಟ್, ನೀವು ಮನೆಯಲ್ಲಿ ಇರುವ ಫ್ಲೂಯಿಡ್ಸ್ ಸ್ಟಾರ್ಟ್ ಮಾಡ್ಬೋದು. ಲೈಕ್ ಗಂಜಿ ತಳಿ, ಯು ಕ್ಯಾನ್ ಗಿವ್ ಬಟರ್ ಮಿಲ್ಕ್, ಯು ಕ್ಯಾನ್ ಗಿವ್ ಬೊಂಡ ನೀರು, ಆ್ಯಂಡ್

ಫಾರ್ ಪೇರೆಂಟ್ಸ್ ಆರ್ ಮದರ್ಸ್ ಹೂ ಆರ್ ಬ್ರೆಸ್ಟ್ ಫೀಡಿಂಗ್ ಕ್ಯಾನ್ ಕಂಟಿನ್ಯೂ ಬ್ರೆಸ್ಟ್ ಫೀಡಿಂಗ್. ಫ್ಲೂಯಿಡ್ ವಯಸ್ಸಲ್ಲಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಎಷ್ಟು ಫ್ಲೂಯಿಡ್ ಕೊಡಬೇಕು? ಮೋಸ್ಟ್ ಇಂಪಾರ್ಟೆಂಟ್, ಯು ಹ್ಯಾವ್ ಟು ಗಿವ್ ಫ್ಲೂಯಿಡ್ಸ್ ಆಸ್ ಮಚ್ ಆಸ್ ದ ಚೈಲ್ಡ್ ಇಸ್ ಟೇಕಿಂಗ್. ದ ಪರ್ಫೆಕ್ಟ್ ಕ್ವಾಂಟಿಟಿ ವಿಲ್ ಬಿ ಡಿಫಿಕಲ್ಟ್ ಫಾರ್ ನಿಮ್ಮ ಮನೆಯಲ್ಲಿ ನಿಮಗೆ ಯಾವುದು ಎಷ್ಟು ಅಂಶನ ಕೊಡಬೇಕಂತ ನಿಮಗೆ ಅಪ್ರಾಕ್ಸಿಮೇಟ್ ಮಾಡಲಿಕ್ಕೆ ನಿಮ್ಗೆ ಕಷ್ಟ ಆಗ್ತದೆ. ಬಟ್ ನೀವು ಏನು ಮಾಡಬೇಕಂದ್ರೆ, ಮಗುವಿಗೆ ಎಷ್ಟು ಮೋಷನ್ ಹೋಗ್ತದೆ ಅಷ್ಟು ನೀವು ಕಂಟಿನ್ಯೂಸ್ ಆಗಿ ಸ್ಪೂನಲ್ಲಿ ಇಲ್ಲಾದರೆ ಟಂಬ್ಲರ್ ಕಪ್ಪಲ್ಲಿ ಕಂಟಿನ್ಯೂಸ್ ಆಗಿ ಕೊಡಬೇಕು. ಈಗ ಫ್ಲೂಯಿಡ್ಸ್ ಹೇಳಿದರೆ ಎಲ್ಲ ಫ್ಲೂಯಿಡ್ಸ್ ಕೊಡಲಿಕ್ಕೆ ಆಗೋದಿಲ್ಲ. ಯಾವುದು ಫ್ಲೂಯಿಡ್ಸ್ ನಾವು ಕೊಡಬಾರ್ದು? ಜ್ಯೂಸಸ್, ಶುಗರ್ ಕಂಟೈನಿಂಗ್ ಜ್ಯೂಸಸ್ ಕೊಡಬಾರ್ದು. ಕೆಲವು ಸಲ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಕೊಡಬಾರ್ದು. ಕರ್ಡ್ ಕೊಡ್ಬೋದು, ಬಟರ್ ಮಿಲ್ಕ್ ಕೊಡ್ಬೋದು, ಬಟ್ ಅವಾಯ್ಡ್ ಗಿವಿಂಗ್ ಮಿಲ್ಕ್ ಶುಗರ್ ಕಂಟೈನಿಂಗ್ ಜ್ಯೂಸಸ್ ಸ್ವೀಟ್ಸ್, ಬಿಕಾಸ್ ದಿಸ್ ಕ್ಯಾನ್ ಇವನ್ ವರ್ಸ್ ಆನ್ ದ ಡೈರಿಯಾ. ಡೈರಿಯಾ ಜಾಸ್ತಿ ಆಗ್ಬೋದು ಬೈ ಕಾಸಿಂಗ್ ಆಸ್ಮೋಟಿಕ್ ಡೈರಿಯಾ, ಅಂದರೆ ಶುಗರ್ ಅದು ನೀರನ್ನು ಎಳೆದು ಹೊರಗೆ ಬರುವಂಥದ್ದು. ಸೊ ಇಟ್ ಕ್ಯಾನ್ ವರ್ಸ್ ಆನ್ ದ ಗ್ಯಾಸ್ಟ್ರೋಎಂಟರೈಟಿಸ್, ಅದು ಬೇದಿ ಜಾಸ್ತಿ ಆಗ್ಬೋದು. ಸೊ ಇಂಥ ಫ್ಲೂಯಿಡ್ಸ್ ನಾವು ಪ್ರಿವೆಂಟ್ ಮಾಡಬೇಕು, ಕೊಡೋದು ಕಡಿಮೆ ಮಾಡಬೇಕು ಆರ್ ಕೊಡಬಾರ್ದು. ಸೆಕೆಂಡ್, ಅದು ಫ್ಲೂಯಿಡ್ಸ್ ಮೇಂಟೈನ್ ಆದ ತಕ್ಷಣ ವಾಟ್ ಯು ಹ್ಯಾವ್ ಟು ಸಿ ಇಸ್ ಅಟ್ಲೀಸ್ಟ್ ಮಗು ಒಂದು 4 to 6 hours ಒಮ್ಮೆ ಆದರೂ ಸ್ವಲ್ಪ ಅದು ಮೂತ್ರ ಮಾಡ್ತಾ ಉಂಟ. ಸೊ ಹೀಗೆ ಮಗು ಮೂತ್ರ ಮಾಡ್ತಾ ಇದ್ದರೆ ಮತ್ತು ನೀರಾಂಶ ಕುಡಿತಾ ಇದ್ದರೆ ವರಿ ಮಾಡಬೇಡಿ, ಕಂಟಿನ್ಯೂ ದಿಸ್. ಮೋಸ್ಟ್ 90% ಆಫ್ ದ ಟೈಮ್ಸ್ ಇದು ವೈರಲ್ ಗ್ಯಾಸ್ಟ್ರೆಂಟೈಟಿಸ್, ತನ್ನಷ್ಟಕ್ಕೆ ಕಂಟ್ರೋಲ್ ಆಗುವಂಥ ಗ್ಯಾಸ್ಟ್ರೆಂಟೈಟಿಸ್ 3 to 5 days ಗುಣ ಆಗ್ತದೆ. ಮತ್ತು ಐ ಟೋಲ್ಡ್ ಯು ಫ್ಲೂಯಿಡ್ಸ್. ಈಗ ಏನು ಊಟ ವಾಟ್ ಟು ಗಿವ್ ತಿಂಡಿ ಅಥವಾ ಊಟ ಎಂತ ಕೊಡಬೇಕು? ರೈಸ್ ಐಟಮ್ಸ್ ಇಸ್ ಮೋಸ್ಟ್ ಪ್ರಿಫರ್ಡ್, ಕರ್ಡ್ ರೈಸ್ ಆರ್ ಗಂಜಿ, ಗಂಜಿ ತರಕಾರಿ ಆರ್ ಎನಿ ರೈಸ್ ಐಟಮ್ಸ್ ಇಸ್ ಮೋಸ್ಟ್ ಪ್ರಿಫರೇಬಲ್ ಟು ಗಿವ್. ಇದೆಲ್ಲ ಕೊಡುವಾಗ, ಸೊ ಅದರ್ ದೆನ್ ಫ್ಲೂಯಿಡ್ಸ್ ದೀಸ್ ಫುಡ್ಸ್ ಕ್ಯಾನ್ ಬಿ ಗಿವನ್. ಫ್ರೂಟಲ್ಲಿ ನಾವು ಬನಾನಾ, ಜಸ್ಟ್ ರೈಟ್ ಬನಾನಾ ಆರ್ ಆ್ಯಪಲ್ ಕೊಡ್ಬೋದು ಅಂತ ಹೇಳ್ತೇವೆ. ಬೇರೆ ಫ್ರೂಟ್ಸ್ ಅಲ್ಲದ ಫ್ರೂಟ್ ಜ್ಯೂಸ್ ಕಡಿಮೆ ಮಾಡಿ, ಬಿಕಾಸ್ ಇಟ್ ಕ್ಯಾನ್ ವರ್ಸ್ ಆನ್ ದ ಡೈರಿಯಾ. ಇನ್ ದಿಸ್ ವೇ ಯು ಕ್ಯಾನ್ ಮೇಂಟೈನ್ ದ ಮೋಸ್ಟ್ ಇಂಪಾರ್ಟೆಂಟ್ ಹೈಡ್ರೇಷನ್, ಆಮೇಲೆ ನ್ಯೂಟ್ರಿಷನ್ ಮೇಂಟೈನ್ ಮಾಡ್ಬೋದು. ವಾಟ್ ವಾರ್ನಿಂಗ್ ಸೈನ್ಸ್ ಯು ಹ್ಯಾವ್ ಟು ಸಿ ವೆನ್ ದ ಚೈಲ್ಡ್ ಈಸ್ ಹ್ಯಾವಿಂಗ್ ಗ್ಯಾಸ್ಟ್ರೋಎಂಟರೈಟಿಸ್? ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಟು ಸಿ ದ ಕಾನ್ಷಿಯಸ್ನೆಸ್ ಆಫ್ ದ ಚೈಲ್ಡ್. ಇಫ್ ದ ಚೈಲ್ಡ್ ಈಸ್ ಈಗಲಿ ಡ್ರಿಂಕಿಂಗ್ ಆ್ಯಂಡ್ ಆ್ಯಕ್ಟಿವ್, ಡೋಂಟ್ ವರಿ. ಇಫ್ ದ ಚೈಲ್ಡ್ ಈಸ್ ಲೆಥಾರ್ಜಿಕ್, ಹಾಲು ಆರ್ ನೀರಂಶ ಕುಡಿತಾ ಇಲ್ಲ, ಸೆಕೆಂಡ್ ಮೋಷನ್ ತುಂಬ ಹೋಗ್ತಾ ಉಂಟು, ಮೋರ್ ದೆನ್ 8 to 10 times a ಡೇ, ಲಾರ್ಜ್ ಕ್ವಾಂಟಿಟಿ, ಇಲ್ಲಾದರೆ ಮೋಷನಲ್ಲಿ ರಕ್ತ ಹೋಗ್ತಾ ಉಂಟು, ಇದೆಲ್ಲ ಡೇಂಜರ್ ಸೈನ್ಸ್, ಇಮ್ಮಿಡಿಯೇಟ್ ಮಗುವನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಮೋಷನಲ್ಲಿ ನಿಮಗೆ ಕೆಲವೊಮ್ಮೆ ಜಸ್ಟ್ ಪ್ಲೇನ್ ನೀರಂಶ ಹೋಗುವಂಥದ್ದು, ದಟ್ ಈಸ್ ಮೋಸ್ಟ್ಲಿ ಗ್ಯಾಸ್ಟ್ರೋಎಂಟರೈಟಿಸ್. ಇಫ್ ಯುವರ್ ಚೈಲ್ಡ್, ಕೆಲವು ಮಕ್ಕಳಿಗೆ ಜೋರು ಜ್ವರ ಬರ್ತದೆ ಮತ್ತು ಮೋಷನಲ್ಲಿ ಕಫ ಥರ ಮ್ಯೂಕಸ್ ಅಂತ ಹೇಳ್ತೇವೆ ಅದು ಬರ್ತದೆ, ಪ್ಲಸ್ ಕೆಲವು ಮಕ್ಕಳಲ್ಲಿ ರಕ್ತ ಸಹ ಬರ್ತದೆ, ಇಂಥ ಡಿಸೀಸಿಗೆ ನಾವು ಡಿಸೆಂಟ್ರಿ ಅಂತ ಹೇಳುವುದು. ಡಿಸೆಂಟ್ರಿ ಅಂದರೆ ಇನ್ಫೆಕ್ಟಿವ್ ಡೈರಿಯಾ, ಅಂದರೆ ಯಾವುದು ಕ್ರಿಮಿಗಳಿಂದ, ಮೇನ್ಲಿ ಬ್ಯಾಕ್ಟೀರಿಯಲ್ ಕ್ರಿಮಿಯಿಂದ ಬಂದಿದೆ. ಇಂಥ ಬ್ಯಾಕ್ಟೀರಿಯಲ್ ಗ್ಯಾಸ್ಟ್ರೋಎಂಟರೈಟಿಸ್ಗೆ ನಾವು ಆ್ಯಂಟಿಬಯೋಟಿಕ್ ಕೊಡಲೇಬೇಕಾಗ್ತದೆ, ಇಲ್ಲಾದರೆ ಇದು ಗುಣ ಆಗುವುದಿಲ್ಲ. ಆ್ಯಂಡ್ ಇಟ್ ಕ್ಯಾನ್ ವರ್ಸನ್. ಮೋಷನಲ್ಲಿ ಕಫ ಇಲ್ಲದೆ ರಕ್ತ ಕಂಡು ಬರ್ತಾ ಉಂಟು, ಇಮಿಡಿಯೇಟಾಗಿ ನಿಮ್ಮ ಮಕ್ಕಳ ತಜ್ಞ ಹತ್ರ ಭೇಟಿ ಆಗಲೇಬೇಕು. ಮನೆಯಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಬಿಕಾಸ್ ಇಟ್ ಕ್ಯಾನ್ ಪ್ರೋಗ್ರೆಸ್ ವೆರಿ ಫಾಸ್ಟ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದು ಗ್ಯಾಸ್ಟ್ರೋಎಂಟರೈಟಿಸ್ ಅಲ್ಲಿ ಸ್ಪ್ರೆಡ್ಡಿಂಗ್. ಈಗ ನಮಗೆ ವಾಟ್ ವಿ ಆರ್ ಸೀಯಿಂಗ್, ನಮ್ಮ ಕ್ಲಿನಿಕಲ್ಲಿ ಒಂದು ಮಗು ಗ್ಯಾಸ್ಟ್ರೋಎಂಟರೈಟಿಸಿಂದ ಬಂದರೆ 90% ಬೇರೆ ಮಕ್ಕಳಿಗೆ ಇರ್ತದೆ. ಸೊ ವಾಟ್ ಈಸ್ ದ ಮೋಡ್ ಆಫ್ ಸ್ಪ್ರೆಡ್? ಮೋಡ್ ಆಫ್ ಸ್ಪ್ರೆಡ್ ಈಸ್ ಮೇನ್ಲಿ ಐದರ್ ಹ್ಯಾಂಡ್ಸ್. ನಾನು ಯಾವಾಗಲೂ ಹೇಳೋದು ವೆಪನ್ಸ್ ಆಫ್, ಈಗ ಎಲ್ಲ ವಾರ್ ಎಲ್ಲ ನಡೀತಾ ಉಂಟು, ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್. ನಮ್ಮ ದೇಹದಲ್ಲಿ ಇರುವುದು ನಮ್ಮ ಹ್ಯಾಂಡ್ಸ್, ಸೆಕೆಂಡ್ ನಮ್ಮ ಟಂಗ್. ಸೊ ಈ ಎರಡನ್ನು ನಾವು ಕಂಟ್ರೋಲ್ ಮಾಡಿದರೆ ವರ್ಲ್ಡ್ ವಿಲ್ ಬಿ ಬೆಟರ್ ಪ್ಲೇಸ್. ಸೊ ಅವರ್ ಹ್ಯಾಂಡ್ಸ್ ಆರ್ ದ ಒನ್ ವಿಚ್ ಸ್ಪ್ರೆಡ್ ದೀಸ್ ಡಿಸೀಸಸ್. ಸೊ ಮೇಂಟೈನಿಂಗ್ ಹ್ಯಾಂಡ್ ಹೈಜೀನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ನಂಬರ್ ಒನ್. ಸೆಕೆಂಡ್, ಮೋಸ್ಟ್ ಆಫ್ ದೀಸ್ ಡೈರಿಯಾ ಸ್ಪ್ರೆಡ್ ಬೈ ವಾಟರ್ ಆರ್ ಫುಡ್. ಸೊ ಈಗ ಮಳೆಗಾಲ ಟೈಮಲ್ಲಿ ವಾಟ್ ವಿ ಹ್ಯಾವ್ ಟು ಟೇಕ್ ಕೇರ್ ಈಸ್ ವಾಟ್ ವಾಟರ್ ವಿ ಆರ್ ಡ್ರಿಂಕಿಂಗ್. ಸೊ ಯು ಹ್ಯಾವ್ ಟು ಡ್ರಿಂಕ್ ವಾಟರ್ ಫ್ರಮ್ ಅ ಕ್ಲೀನ್ ಸೋರ್ಸ್ ವಿಚ್ ಇಸ್ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್, ನಂಬರ್ ಒನ್. ಸೆಕೆಂಡ್, ಅವಾಯ್ಡ್ ಡ್ರಿಂಕಿಂಗ್ ಜ್ಯೂಸಸ್ ಆರ್ ಎನಿಥಿಂಗ್ ಕೆಪ್ಟ್ ಓಪನ್ ಫ್ರಮ್ ಔಟ್ಸೈಡ್. ಥರ್ಡ್ ಆಗಿ, ಡೋಂಟ್ ಶೇರ್, ಎಸ್ಪೆಷಲಿ ಫ್ರಮ್ ಒನ್ ಟು ಅನದರ್, ಡಿಸೀಸಸ್ ಕ್ಯಾನ್ ಸ್ಪ್ರೆಡ್ ಬೈ ಶೇರಿಂಗ್. ಸೊ ದಟ್ ಈಸ್ ಒನ್, ಬೈ ವಾಟರ್. ದೆನ್ ಹೌ ಡಸ್ ಇಟ್ ಕಮ್? ಯು ಕೆಲವು ಮಕ್ಕಳು ನಾನು ಕ್ಲಿನಿಕ್ ತಂದೆ ತಾಯಿ ಮಕ್ಕಳಿಗೆ ತಗೊಂಡು ಬರುವಾಗ ದೇ ಸೇ ದಟ್ ವಿ ಹ್ಯಾವ್ ನಾವ್ ನೀರಂಶ ವೆರಿ ಕೇರ್ಫುಲ್, ಹೊರಗಿಂದ ಫುಡ್ ಕೊಡ್ತಾ ಇಲ್ಲ, ಎಲ್ಲ ಮನೆಯದೇ ಕೊಡ್ತಾ ಇದ್ದೇವೆ, ಎಲ್ಲ ಹೈಜೀನ್ ಮೇಂಟೈನ್ ಮಾಡ್ತೇವೆ. ಆದರೆ ಈಗ ಹೇಗೆ ಬಂತು ಡಾಕ್ಟರ್? ಯಾರಿಗೆ ಸಹ ಮನೆಯಲ್ಲಿ ಇಲ್ಲ, ಹೇಗೆ ಬಂತು ಇದು? ಸೊ ದ್ಯಾಟ್ ಕಮ್ಸ್ ಟು ದ ನೆಕ್ಸ್ಟ್ ಪಾಯಿಂಟ್, ಹೌ
you are giving bath to your child, mm-hmm. how is he brushing his teeth.

0: and what is his playing activity. What is most important is toddlers, 1 year to 3 years onwards, ಅವರು ಹಲ್ಲು ಉಚ್ಚುತ್ತಾರೆ. ಅವಾಗ ದೇ ಟೆಂಡ್ ಟು ಲರ್ನ್ ಬೈ ಇಮಿಟೇಟಿಂಗ್ ದ ಪೇರೆಂಟ್ಸ್, ಬೈ ಕಾಪಿಂಗ್ ದ ಪೇರೆಂಟ್ಸ್ ಆರ್ ದೇರ್ ಎಲ್ಡರ್ಸ್ ಆರ್ ದೇರ್ ಗಾರ್ಡಿಯನ್ಸ್. ಅವಾಗ ತಂದೆ ತಾಯಿ ಹಲ್ಲು ಉಜ್ಜುವಾಗ ಅದು ಟ್ಯಾಪಿಂದ ನೀರು ತಗೊಂಡು ಬಾಯಿ ಗಾರ್ಗಲ್ ಮಾಡ್ತಾರೆ, ತೊಳಿತಾರೆ. ಅದನ್ನು ಮಗು ನೋಡಿ, ಮಗು ಯೋಚಿಸಿದ ಏನು, ಓ ನಾನು ಸಹ ಅದನ್ನೇ ಬಾಯಲ್ಲಿ ಹಾಕಬೇಕು. ಸೊ ಅವರು ಸಹ ಸ್ಟ್ರೇಟ್ ಆಗಿ ಟ್ಯಾಪ್ ನೀರನ್ನು ಬಾಯಿಗೆ ಹಾಕ್ತಾರೆ. ಅವರಿಗೆ ಗೊತ್ತಿಲ್ಲ ಅದು ಹೊರಗೆ ಬಿಸಾಡಬೇಕಂತ ಗೊತ್ತಾಗೋದಿಲ್ಲ, ಅದು ಒಳಗೆ ಹೋಗ್ತದೆ. ಮೋಸ್ಟ್ ಆಫ್ ದ ಟೈಮ್ ವಿ ಸಿ ಟ್ಯಾಪ್ ವಾಟರ್ ಕನ್ಸಂಪ್ಷನ್ ಈಸ್ ರ್ಯಾಂಪೆಂಟ್ ಇನ್ ಟಾಡ್ಲರ್ಸ್. ಸೆಕೆಂಡ್, ಸ್ನಾನ ಮಾಡುವಾಗ ಇದು. ಥರ್ಡ್, by playing in the water either inside the house or outside the house. These are the sources of these children getting water contaminated diseases. So what I suggest yavaglu namma tande thayaru, when I tell toddlers, when you teach them to brush teeth, always keep a bottle of drinking water in your bathroom or wherever you are gargling your mouth. So because you are having a toddler at home, yavaglu even after food, whenever you are gargling, please do not use the tap water because they are watching you. Take water from the bottle and gargle your mouth so that your child will also do the same, thereby preventing gastroenteritis. While giving bath, see that you wash their head the last so that the contamination or chances of drinking is less. Third thing, make a habit that you are also drinking always boiled and cooled water and not drinking from out, and you may carry your water wherever you go. So by this you can maintain your water problems through water. The next thing is food. So whenever you go out to eat food or whenever you eat at home also, a habit of washing your hands before touching food is a must. ನಿಮ್ಮ ಕೈಯನ್ನು ನೀವು ತೊಳಿಬೇಕು. ಯಾವುದು ಫುಡ್ ಮುಟ್ಟುವ ಮುಂಚೆ ಕೈ ತೊಳಿಲೇಬೇಕು. ಸೊ ನೀವು ಅದು ಅಭ್ಯಾಸ ಮಾಡಿದರೆ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಅದೇ ಕಾಪಿ ಮಾಡ್ತಾರೆ. ಸೊ ಬೈ ವಾಷಿಂಗ್ ಯುವರ್ ಹ್ಯಾಂಡ್, 90% ಆಫ್ ದೀಸ್, 90% ಇದು ಕಾಯಿಲೆಯನ್ನು ನಮಗೆ ಕಂಟ್ರೋಲ್ ಮಾಡ್ಬೋದು ಹ್ಯಾಂಡ್ ವಾಷಿಂಗ್. ನೆಕ್ಸ್ಟ್, ಫುಡ್ಡಿಂದ ಬರುವಂಥದ್ದು ಕಾಯಿಲೆ ಮೇನ್ಲಿ ಬರುವುದು ಯಾವ ಫುಡ್ ಬೇಯಿಸೋದಿಲ್ಲ ಆ ಫುಡ್ಡಿಂದ ಬರುವಂಥದ್ದು. ಸೊ ಅಟ್ ಫಸ್ಟ್ ಇನ್ಸ್ಟೆನ್ಸ್ ನೀವು, ನಾವೆಲ್ಲ ಬೇಯಿಸಿದ್ದೆ ತಿನ್ನೋದು ಡಾಕ್ಟರ್, ನಾವು ಬೇಯಿಸಿದ್ದೆ ಯಾವ ತಿನ್ ನೀವು ಗೊತ್ತಿಲ್ಲದೆ ನೀವು ತಗೊಳ್ತೀರಿ ಚಟ್ನಿ, ಸಾಸ್, ಮತ್ತು ಸ್ಯಾಲೆಡ್, ಕಚಂಬರ್, ಅದೆಲ್ಲ ಇದರಿಂದ ನಮಗೆ ಈ ಟೈಮಲ್ಲಿ ಜಾಸ್ತಿ ಬರುವಂಥದ್ದು. ಯಾಕೆಂದರೆ ವಿ ಡೋಂಟ್ ನೋ, ಈಗ ಹೊರಗಿಂದ ನೀವು ಚಟ್ನಿ ತಂದರೆ ಅದು ಎಷ್ಟು ದಿವಸ ಆಯಿತು ಗೊತ್ತಾಗೋದಿಲ್ಲ, ಯಾವುದು ನೀರು ಗೊತ್ತಾಗೋದಿಲ್ಲ, ಹೇಗೆ ಸ್ಟೋರ್ ಮಾಡಿದ್ದು ಗೊತ್ತಾಗೋದಿಲ್ಲ, ಯಾವುದು ಸ್ಪೂನ್ ಹಾಕಿದರೆ ಗೊತ್ತಾಗೋದಿಲ್ಲ. ಸೆಕೆಂಡ್, ಸಾಸಸ್ ಎಷ್ಟು ದಿವಸ, ಎಷ್ಟು ಓಪನ್, ವಾಟ್ ಕಂಡೀಷನ್ ಗೊತ್ತಾಗೋದಿಲ್ಲ. ಥರ್ಡ್, ಸ್ಯಾಲೆಡ್ಸ್ ಯಾವುದು ತೊಳೆದಿದ್ದಾರಾ, ಅದು ಯಾವ ಜೊತೆ ತೊಳೆದಿದ್ದಾರಾ, ಯಾವ ಬೋರ್ಡಲ್ಲಿ ಕಟ್ ಮಾಡಿದಾರಾ, ಅದೆಲ್ಲ ಡೌಟ್ಸ್. ಸೊ ದೀಸ್ ಆರ್ ದ ಪ್ಲೇಸಸ್ ಫ್ರಮ್ ವೇರ್ ದ ಡಿಸೀಸ್ ಸ್ಪ್ರೆಡ್. So if you are eating from out or whenever you eat, take these uncooked things, you should be very, very careful, especially during this season, because these can be the source of infection. So whenever you go out for any functions or any parties, please see that neevu yavaglu yavudu besiddu matra tintiri, besade neevu yavudu bekadre mane olage clean maadi tinni. Don't try anything outside the house to prevent this type of diseases. ಮೇನ್ ಇದು ಗ್ಯಾಸ್ಟ್ರೋಎಂಟೈಟಿಸ್ ಮೇನ್. ಇವತ್ತು ನೀವು ಏನು ತಗೊಳ್ಬೇಕಂದ್ರೆ ಹೈಡ್ರೇಷನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ದ ನಂಬರ್ 1 ಟ್ರೀಟ್ಮೆಂಟ್ ಈಸ್ ಹೈಡ್ರೇಷನ್, ದ ನಂಬರ್ 2 ಟ್ರೀಟ್ಮೆಂಟ್ ಈಸ್ ಹೈಡ್ರೇಷನ್, ನಂಬರ್ 3 ಟ್ರೀಟ್ಮೆಂಟ್ ಈಸ್ ಹೈಡ್ರೇಷನ್.
1: ಅಂದರೆ ನೀರನ್ನು ಸಾಕಷ್ಟು ಕುಡಿಬೇಕು.
0: ಎಸ್, ORS, ಟೆಂಡರ್ ಕೋಕೋನಟ್ ಮತ್ತು ಗಂಜಿ ತೆಳಿ ಇಂಥ ಫ್ಲೂಯಿಡ್ಸ್ ಕೊಡ್ಬೋದು. ORSಲ್ಲಿ ಸಹ ಇತ್ತೀಚೆಗೆ ತುಂಬ ಯಾವುದು ಕೊಡ್ಬೋದು ಸರ್ ಡಾಕ್ಟರ್, ಕೆಲವರು ಎಲ್ಲ ORS ಎಲ್ ಇದು ಎಲ್ಲ ಜ್ಯೂಸ್ ನಮಗೆ ಡೌಟ್ ಬರ್ತದೆ ಯಾವುದು ಕೊಡುವುದು ಯಾವುದು. ಸೊ ನಾನು ಹೇಳೋದು ಮೋಸ್ಟ್ ಇಂಪಾರ್ಟೆಂಟ್, ಮನೆ ಯುವರ್ ಹೋಮ್ ಸೋರ್ಸ್ ಇಸ್ ದ ಬೆಸ್ಟ್. ಗಂಜಿ ತೆಳಿ, ಬೊಂಡ ನೀರು ಓಪನ್ ಮಾಡಿ 1 hour ಒಳಗೆ ಕೊಡಿ. ಕೆಲವರು ಡಾಕ್ಟರ್ ಬೊಂಡ, ನಾನು ಎಳ್ಳೆನೀರು ಹೇಳುವ ಫುಲ್ ಸೆಂಟೆನ್ಸ್ ಹೇಳುವ ಮುಂಚೆನೆ ಸೀತಾ, ಡಾಕ್ಟರ್ ಸೀತಾ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್, ಎಲ್ಲ ಇಂಥ ಎಳ್ನೀರು ಯಾವುದು ಫ್ರೂಟ್ ಆಗಿ ನೀವು ಅದರಿಂದ ಸಿಪ್ಪೆ ತೆಗೆದ ನಂತರ ವಿದಿನ್ 1 hour ನೀವು ಸೇರಬೇಕು, ಇಲ್ಲಾದರೆ ಅದು ಕಂಟಾಮಿನೇಟ್ ಆಗ್ತದೆ. ಟೆಂಡರ್ ಕೋಕ್ನ ಎಳ್ನೀರು ಸಹ ಹಾಗೆ, ಓಪನ್ ಮಾಡಿ 1 hour ಒಳಗೆ ಸೇರಿದರೆ ಎಂಥ ಆಗೋದಿಲ್ಲ. ನೀವು ಅದು ಓಪನ್ ಇಟ್ಕೊಂಡು ಅಲ್ಲಿ ಇಟ್ಕೊಂಡು ಸ್ವಲ್ಪ 1 hour, 2 hours, 3 hours ನಂತರ ಕೊಟ್ಟಿದ್ರೆ ದಟ್ ಆಕ್ಟ್ ಲೈಕ್ ಕಲ್ಚರ್ ಮೀಡಿಯಾ, ಅದರಲ್ಲಿ ಎಲ್ಲ ಬೆಳೀತದೆ. ಆವಾಗ ಎಲ್ಲ ನಿಮಗೆ ಎಲ್ಲ ಥರದ್ದು ಶೀತ, ಕೆಮ್ಮು, ಜ್ವರ ಎಲ್ಲ ಬರ್ಬೋದು. ಸೊ ಅವಾಯ್ಡ್ ಓಪನ್ ಆ್ಯಂಡ್ ಕೀಪ್ ವಿದಿನ್ 1 hour ಸೇರಿದರೆ ಏನಾಗೋದಿಲ್ಲ. ಸೊ

0: ಓ ಆರ್ ಎಸ್ ಈಗ ಇಫ್ ಯು ಆರ್ ವರಿಡ್ ವಾಟ್ ಟು ಟೇಕ್ ಓ ಆರ್ ಎಸ್, ದೇರ್ ಇಸ್ ನಥಿಂಗ್ ಟು ವರಿ, ವೆರಿ ಕ್ರಿಸ್ಟಲ್ ಕ್ಲಿಯರ್. ದ ಡ್ರಗ್ ಕಂಟ್ರೋಲರ್ ಹ್ಯಾಸ್ ಟೋಲ್ಡ್ ಎಲ್ಲ ಓ ಆರ್ ಎಸ್ಗಳಲ್ಲಿ WHO ಸರ್ಟಿಫೈಡ್ ಓ ಆರ್ ಎಸ್ ಅಂತ ಪ್ರಿಂಟೆಡ್ ಇರ್ತದೆ, ನೀವು ರೆಡಿ ಟು ಡ್ರಿಂಕ್ ಸಿಗ್ತದೆ ಮಾರ್ಕೆಟಲ್ಲಿ. ಅದರಲ್ಲಿ ಸಹ ಬಾಕ್ಸ್ ಜಸ್ಟ್ ಟರ್ನ್ ಮಾಡಿ ನೋಡಿದರೆ WHO ಸರ್ಟಿಫೈಡ್ ಅಂತ ಇರ್ತದೆ, ಯು ಕ್ಯಾನ್ ಕನ್ಸ್ಯೂಮ್ ದಟ್. ಇಫ್ ಯು ಡೋಂಟ್ ವಾಂಟ್ ಟು ಡ್ರಿಂಕ್ ರೆಡಿ ಟು ಡ್ರಿಂಕ್ ಪೌಡರ್ ಸಹ ಸಿಗ್ತದೆ, ವೇರಿಯಸ್ ಕಂಪನೀಸ್ ಇದು ಸಿಗ್ತದೆ, ಎಲೆಕ್ಟ್ರಾಲ್ ವೆಲೈಟ್ ಯಾವುದು ಸಿಗ್ತದೆ. ಬಟ್ ಆಲ್ವೇಸ್ ಜಸ್ಟ್ ಟರ್ನ್ ಆ್ಯಂಡ್ ರೀಡ್ WHO ಸರ್ಟಿಫೈಡ್ ಓ ಆರ್ ಎಸ್ ಅಂತ ಬರ್ತದೆ, ಅದನ್ನು ನೀವು ತಗೊಂಡ್ರೆ ಸೇಫ್ ಆಗಿರ್ತೀರಿ, ನಥಿಂಗ್ ಟು ವರಿ. ಓ ಆರ್ ಎಸ್ ಈಸ್ ಒನ್ ಆಫ್ ದ ಬೆಸ್ಟ್ ಫ್ಲೂಯಿಡ್ಸ್ ಟು ಪ್ರಿವೆಂಟ್ ಗ್ಯಾಸ್ಟ್ರೈಟಿಸ್. ಈಗ ಇಫ್ ಯು ಆರ್ ಟೇಕಿಂಗ್ ಅ ಸ್ಮಾಲ್ ಚೈಲ್ಡ್, ಯು ಗೆಟ್ 4.4 ಗ್ರಾಮ್ ಸಣ್ಣ ಸ್ಯಾಚೆಟ್ ಯು ಗೆಟ್, ಅದು ಒಂದು ಗ್ಲಾಸ್ ನೀರಿಗೆ ಹಾಕಿ ಅವಾಗ ಅವಾಗ ಕುಡಿಲಿಕ್ಕೆ ಕೊಡಬೇಕು. ವಿದಿನ್ 4 ಅವರ್ಸ್ ಯು ಹ್ಯಾವ್ ಟು ಫಿನಿಶ್ ಇಟ್, ಮುಗಿಲಿಲ್ಲಾದರೆ ಯು ಕ್ಯಾನ್ ಬಿಸಾಡ್ಬೋದು, ಫ್ರೆಶ್ ಮಾಡ್ಬೋದು. ದೊಡ್ಡ ಮಕ್ಕಳಿದ್ದರೆ ನಿಮಗೆ 22 ಗ್ರಾಮ್ ದೊಡ್ಡ ಪ್ಯಾಕೆಟ್ ಸಿಗ್ತದೆ, ಅದು 1 ಲೀಟರಿಗೆ ಹಾಕುವಂಥದ್ದು, ಅದನ್ನು 1 ಲೀಟರಿಗೆ ನೀರಿಗೆ ಹಾಕಿ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ನೀರಿಗೆ ಹಾಕಿ ಅವಾಗ ಅವಾಗ ಕುಡಿಲಿಕ್ಕೆ ಕೊಡಿ. ಇಫ್ ನಾಟ್ ಓ ಆರ್ ಎಸ್ ಐ ಟೋಲ್ಡ್ ಯು, ಗಂಜಿ ತೆಳಿ ಇಲ್ಲಾದರೆ ಎಳ್ನೀರು ಇಲ್ಲಾದರೆ ದಿಸ್ ಯು ಕ್ಯಾನ್ ಗಿವ್ ಫ್ಲೂಯಿಡ್ಸ್.
1: ಈಗ ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ನಾವು ಶೀತ, ಕೆಮ್ಮು, ಜ್ವರಗಳನ್ನು ಕೂಡ ನೋಡ್ತೇವೆ, ಇದು ಎಲ್ಲ ಒಂದೇ ಕಾರಣದಿಂದ ಬರುತ್ತೋ ಅಥವಾ ಬೇರೆ ಬೇರೆ ಕಾರಣಗಳಿರ್ತವೆ ಇದಕ್ಕೆ?
0: ಸಿ, ದ ಸೆಕೆಂಡ್ ಪಾರ್ಟ್ ಈಸ್ ಶೀತ, ಕೆಮ್ಮು, ಜ್ವರ, ದೀಸ್ ಆರ್ ಇದು ಇವೆಲ್ಲ ವೈರಲ್ ಇನ್ಫೆಕ್ಷನ್ಸ್ ವಿಚ್ ಸ್ಪ್ರೆಡ್ ಬೈ ಏರೋಸಾಲ್. ಏರೋಸಾಲ್ ಅಂದರೆ ನೀವು ಮಾತಾಡುವಾಗ ಗಾಳಿ ಮೂಲಕ ಅದು ಡ್ರಾಪ್ಲೆಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೇವೆ. ಸೊ ಹೌ ಟು ಪ್ರಿವೆಂಟ್ ದಿಸ್ ಈಸ್ ದಟ್ ಪ್ರಿವೆಂಟ್ ಗೋಯಿಂಗ್ ಟು ಕ್ರೌಡೆಡ್ ಪ್ಲೇಸಸ್, ನಂಬರ್ ಒನ್. ಸೆಕೆಂಡ್, ತುಂಬ ಹತ್ತಿರದಲ್ಲಿ ನಿಂತು ಮಾತಾಡಬಾರ್ದು. ಥರ್ಡ್ ಆಗಿ, ನಿಮಗೆ ಮಾಸ್ಕ್ ಹಾಕಲಿಕ್ಕೆ ಆಗ್ತಾ ಇದ್ರೆ ಮಾಸ್ಕ್ ಹಾಕಿದರೆ ವೆರಿ ಗುಡ್, ಅಂದರೆ ಯು ಕ್ಯಾನ್ ಪ್ರಿವೆಂಟ್ ಯುವರ್ ಸೆಲ್ಫ್ ಫ್ರಮ್ ಗೆಟಿಂಗ್ ದೀಸ್ ಡಿಸೀಸಸ್. ನಾಟ್ ಓನ್ಲಿ ಯು ಕ್ಯಾನ್ ಪ್ರಿವೆಂಟ್ ಯುವರ್ ಸೆಲ್ಫ್, ಯು ಕ್ಯಾನ್ ಪ್ರಿವೆಂಟ್ ಗೆಟ್ ಅದರ್ಸ್ ಸ್ಪ್ರೆಡ್ ಟು ಅದರ್ಸ್. ಸೊ ಮೋಸ್ಟ್ ಆಫ್ ದೀಸ್ ಡಿಸೀಸಸ್ ವೈರಲ್, ವೈರಲ್ ಇದ್ದು ಶೀತ, ಕೆಮ್ಮು, ಡ್ರಾಪ್ಲೆಟಲ್ಲಿ ಬರ್ತದೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಅದು ಎಲ್ಲಿಂದ ಬರ್ತದೆ ಅಂದರೆ ಸ್ಕೂಲ್, ಯಾಕಂದರೆ ಮಕ್ಕಳಿಗೆ ಅದು ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಗೊತ್ತಾಗೋದಿಲ್ಲ. ಸೆಕೆಂಡ್, ಹೈಜೀನ್, ಅದು ಕೆಮ್ಮುವಾಗ ನನ್ನ ಕೈಯನ್ನು ಬಾಯಿ ಮುಂದೆ ಇಡೋದು ಅದೆಲ್ಲ ಹೈಜೀನ್ ಇರುವುದಿಲ್ಲ. ಸೊ ಅವರು ಒಂದು ಮಗು ಇನ್ನೊಂದು ಮಗು ಮೇಲೆ ಕೆಮ್ಮುವುದು, ಸ್ನೀಸ್ ಮಾಡೋದು, ಹಚ್ಚಿ ಮಾಡೋದು, ಹಾಗೆ ಎಲ್ಲದ್ದೆಲ್ಲ ಸ್ಪ್ರೆಡ್ ಆಗ್ತದೆ. ಸೊ ವಾಟ್ ಹ್ಯಾಪನ್ಸ್ ಈಸ್ ಇದೆಲ್ಲ ವೈರಲ್ ಕಾಯಿಲೆಗಳು ಸ್ಕೂಲಲ್ಲಿ ಸ್ಪ್ರೆಡ್ ಆಗ್ತದೆ. ಮತ್ತು ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್, ಎಸ್ಪೆಷಲಿ ಜೂನ್, ಯಾಕೆಂದರೆ ಒಂದು ಮಳೆಗಾಲ ಸ್ಟಾರ್ಟ್ ಆಗಿದೆ, ಡಿಸೀಸ್ ಆರ್ ಸ್ಪ್ರೆಡ್ಡಿಂಗ್ ಫಾಸ್ಟ್. ಸೆಕೆಂಡ್ ಆಗಿ, ಎಲ್ಲ ಮಕ್ಕಳು ರಜೆಯಿಂದ ವಾಪಸ್ ಬಂದಿದ್ದಾರೆ, ಎಲ್ಲ ಕಡೆ ಹೋಗಿದ್ದಾರೆ, ಜಪಾನ್, ಕೊರಿಯಾ, ಚೈನಾ, ಎಲ್ಲ ಕಡೆಯಿಂದ ಬಂದು ಕೆಲವರು ಇಲ್ಲಿ ಎಲ್ಲ ಕಡೆ ಹೋಗಿ ಎಲ್ಲ ಥರದ್ದು ಡಿಸೀಸಸನ್ನು ಬಂದು ಮೆಗಾ ಮೇಲ ಅಂತ ನಡೀತದೆ ಸ್ಕೂಲಲ್ಲಿ, ಎಕ್ಸ್ಚೇಂಜ್ ಮೇಲ ಅಂತ ಹೇಳ್ತೇವೆ, ಒಬ್ಬರು ಇನ್ನೊಬ್ಬರು ಮಗು ಮೇಲೆ ಕೆಮ್ಮುದು. ಆ್ಯಂಡ್ ಅಂಥ ಕಾಯಿಲೆಗಳು ಎಲ್ಲ ಸ್ಪ್ರೆಡ್ ಆಗ್ತದೆ, ಮನೆಗೆ ಬಂದು ಮಕ್ಕಳಿಂದ ದೊಡ್ಡವರಿಗೆ ಬರ್ತದೆ, ದೊಡ್ಡವರು ತಂದೆ ತಾಯಿ ಅದನ್ನು ತಗೊಂಡು ಕೆಲಸಕ್ಕೆ ಹೋಗ್ತಾರೆ, ಅಲ್ಲಿ ಆಫೀಸಲ್ಲಿ ಅಲ್ಲಿ ಸ್ಪ್ರೆಡ್ ಆಗ್ತದೆ, ಮನೆಯಲ್ಲಿ ಇರುವ ಅಜ್ಜಿ ಅಜ್ಜರಿಗೆ ಅವರಿಗೆ ಸಹ ಸ್ಪ್ರೆಡ್ ಆಗ್ತದೆ. ಸೊ ಹೀಗೆ ಒಬ್ಬರಿಂದ ಸ್ಟಾರ್ಟ್ ಆದದ್ದು, ಮಕ್ಕಳಿಂದ ಸ್ಟಾರ್ಟ್ ಆದದ್ದು ವೇಗವಾಗಿ ಹಾರಾಡ್ತದೆ ಮನೆಯಲ್ಲಿ. ಸೊ ಹೌ ಟು ಪ್ರಿವೆಂಟ್ ದಿಸ್ ಈಸ್ ಡ್ಯೂರಿಂಗ್ ದಿಸ್ ಸೀಸನ್, ಇಫ್ ಯುವರ್ ಚೈಲ್ಡ್ ಈಸ್ ಹ್ಯಾವಿಂಗ್ ಯಾವುದು ಕೆಮ್ಮು ಶೀತ ಇದ್ದರೆ, ಇಮ್ಮಿಡಿಯೇಟ್ ಆಗಿ ಮಗುವಿಗೆ ಸ್ವಲ್ಪ ರೆಸ್ಟ್, ವಾರ್ಮ್ ಫ್ಲೂಯಿಡ್ಸ್, ಹೈಡ್ರೇಷನ್. ಕೆಮ್ಮು ಇದ್ದರೆ ಡೈರೆಕ್ಟ್ಲಿ ಪ್ಲೀಸ್ ಸೀ ಯುವರ್ ಪಿಡಿಯಾಟ್ರಿಷಿಯನ್, ಮಕ್ಕಳ ತಜ್ಞರ ಹತ್ರ ಹೋಗಿ, ದೇ ವಿಲ್ ಅಸೆಸ್ ಆ್ಯಂಡ್ ಸಿ ಇಫ್ ಎನಿಥಿಂಗ್ ರಿಕ್ವೈರ್ಡ್, ದೇ ವಿಲ್ ಸಜೆಸ್ಟ್ ಆ್ಯಂಡ್ ರೆಸ್ಟ್ ಸೋ ಆ್ಯಸ್ ಟು ಪ್ರಿವೆಂಟ್ ಸ್ಪ್ರೆಡ್. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ವೈರಲ್ ಇಲ್ನೆಸ್ ಆ್ಯಂಟಿಬಯೋಟಿಕ್ ಬೇಕಂತಿಲ್ಲ, ರೆಸ್ಟ್ ಬೇಕು. ಇಫ್ ಯು ಟೇಕ್ ರೆಸ್ಟ್ ಫಾರ್ 3 to 5 ಡೇಸ್ ಕಂಪ್ಲೀಟ್ ಗುಣ ಆಗ್ತದೆ, ದೆನ್ ಯು ಕ್ಯಾನ್ ಕಂಟ್ರೋಲ್ ಸ್ಪ್ರೆಡ್ ಆಫ್ ವೈರಲ್ ಡಿಸೀಸಸ್ ಕ್ಯಾನ್ ಬಿ ಕಂಟ್ರೋಲ್. ಕೆಲವು ಮಕ್ಕಳಿಗೆ ಈಗ ಸೀಸನ್ ಇದು ಫ್ಲೂದು ಸೀಸನ್, ಸೊ ಫ್ಲೂ ಸ್ಪ್ರೆಡ್ ಆಗುವಂಥದ್ದು ಉಂಟು. ಆ್ಯಂಡ್ ಎಸ್ಪೆಷಲಿ ತುಂಬ ತುಂಬ ಕೆಟ್ಟದ್ದು ಫ್ಲೂ ವಿಚ್ ಇಫೆಕ್ಟ್ಸ್ ಯುವರ್ ಲಂಗ್ಸ್ ಅಂತ, ಅಡ್ಮಿಷನ್ ಬೇಕಾಗುವಂಥ ನಿಮೋನಿಯಾಗಳು ಬರುವಂಥದ್ದು, ಅದು ಪ್ರಿವೆನ್ಷನ್ ಮಾಡಲಿಕ್ಕೆ ಈಗ ಫ್ಲೂ, ವೈರಲ್ ಫ್ಲೂ ವ್ಯಾಕ್ಸಿನ್ಸ್ ಉಂಟು. ಸೊ ಯಾವ ಮಕ್ಕಳಿಗೆ ಎಸ್ಪೆಷಲಿ under 5 ವಿ ಅಡ್ವೈಸ್ ಟು ಟೇಕ್ ಇಟ್ ಡ್ಯೂರಿಂಗ್ ದ ಸೀಸನ್ ಫಾರ್ ಆಲ್ ದ ಚಿಲ್ಡ್ರನ್. over 5 ಎಸ್ಪೆಷಲಿ ಯಾವ ಮಕ್ಕಳಿಗೆ ರೆಸ್ಪಿರೇಟ್ರಿ ಇಲ್ನೆಸಸ್ ಅಂದರೆ ಆಸ್ತಮಾ ಆಗಿ ರಿಯಾಕ್ಟಿವ್ ಏರ್ವೇಸ್, ಗಡಿ ಗಡಿಕೆ, ಮುಸೀತ ಬರುವಂಥದ್ದು ಅಂಥ ಮಕ್ಕಳಿಗೆ, ಆರ್ ಬೇರೆ ಯಾವುದು ಕಾಯಿಲೆ ಇರುವ ಮಕ್ಕಳಿಗೆ, ವಿ ಅಡ್ವೈಸ್ ಟು ಟೇಕ್ ದಿಸ್ ಇದು ಫ್ಲೂ ವ್ಯಾಕ್ಸಿನೇಷನ್, ಸೋ ಆ್ಯಸ್ ಟು ಪ್ರಿವೆಂಟ್ ದ ಸ್ಪ್ರೆಡ್ ಆಫ್ ಇನ್ಫ್ಲೂಯೆನ್ಸಾ ಟೈಪ್ ಆಫ್ ಸಿವಿಯರ್ ವೈರಲ್ ನಿಮೋನಿಯಾಸ್. ಸೊ ಇದು ವ್ಯಾಕ್ಸಿನೇಷನ್ಸ್ ಒನ್ಸ್ ಅ ಇಯರ್ ತಗೊಂಡ್ರೆ ಮೋರ್ ದೆನ್ ಸಫಿಷಿಯಂಟ್, ಓನ್ಲಿ

0: ಇಫ್ ಯು ಆರ್ ಲೆಸ್ ದ್ಯಾನ್ 8 ಇಯರ್ಸ್ ಮತ್ತು ನೀವು ಇಷ್ಟು ತನಕ ಒಂದು ಡೋಸ ತಗೊಳ್ಳಿಲ್ಲದ್ರೆ ಮಾತ್ರ ನೀವು 2 ಡೋಸಸ್ ತಗೊಳ್ಬೇಕಾಗ್ತದೆ 1 ಮಂತ್ ಗ್ಯಾಪಲ್ಲಿ. ಇಲ್ಲಾದರೆ ವರ್ಷಕ್ಕೆ ಮುಂಚೆ ತಗೊಂಡಿದ್ರೆ ವರ್ಷಕ್ಕೆ 1 ಡೋಸ್ ತಗೊಂಡ್ರೆ ಸಾಕಾಗ್ತದೆ. ದಿಸ್ ವಿಲ್ ಹೆಲ್ಪ್ ಟು ಪ್ರಿವೆಂಟ್ ದಿಸ್ ವೈರಲ್ ಫ್ಲೂಸ್ ಹಾಗೆ. ಆ್ಯಂಡ್ ಒನ್ಸ್ ಯುವರ್ ಚೈಲ್ಡ್ ಕಮ್ಸ್ ಹೋಮ್ ಆಲ್ವೇಸ್ ಮೇಕ್ ಅ ಪಾಯಿಂಟ್ ಟು ವಾಶ್ ಹಿಸ್ ಹ್ಯಾಂಡ್ಸ್ ವಾಶ್ ಹಿಸ್ ಫೇಸ್ ಸೋ ಆಸ್ ಟು ಕಂಟ್ರೋಲ್ ದ ಸ್ಪ್ರೆಡ್ ಇನ್ಸೈಡ್ ದ ಹೌಸ್.
1: ಡಾಕ್ಟರ್, ಈಗ ಶೀತ ಜ್ವರ ಇದ್ದಂಥ ಮಕ್ಕಳಲ್ಲಿ ಯಾವ ಸಿಂಪ್ಟಮ್ಸ್ ಬಗ್ಗೆ ನಾವು ಗಮನ ವಹಿಸಬೇಕಾಗುತ್ತೆ, ಯಾವಾಗ ಅವರನ್ನು ವೈದ್ಯರ ಹತ್ರ ತಕ್ಷಣ ಕರ್ಕೊಂಡು ಹೋಗಬೇಕಾಗುತ್ತೆ?
0: ಜ್ವರ ಹೇಳಿದ ತಕ್ಷಣ ಭಯ ಪಡ್ಕೊಳ್ಳೋದು ಬೇಡ. ಫೀವರ್ ಈಸ್ ಆಲ್ಸೋ ಪ್ರೊಟೆಕ್ಟಿವ್. ಫೀವರ್ ಬರೋದು ದೇಹದ ಆರ್ಗ್ಯಾನಿಸಮ್ಸ್ ಕಂಟ್ರೋಲ್ ಗ್ರೋತ್ ಅನ್ನು ವೈರಲ್ ಡಿಸೀಸ್ ಅನ್ನು ಕಂಟ್ರೋಲ್ ಮಾಡೋದು. ಅದು 100 ಕ್ರಾಸ್ ಆಗುವಾಗ ಮಗುವಿಗೆ ಡಿಸ್ಕಂಫರ್ಟ್ ಆಗ್ತದೆ, ಆವಾಗ ನಾವು ಫೀವರದ್ದು ಮದ್ದು ಕೊಡಬೇಕಾಗ್ತದೆ. ಮೋಸ್ಟ್ ಆಫ್ ದೀಸ್ ಕೆಮ್ಮು ಶೀತ ವೈರಲ್ ಇನ್ಫೆಕ್ಷನ್ ಬರ್ತದೆ. ಅದು ವೈರಲ್ ಇನ್ಫೆಕ್ಷನ್ ಈಸ್ ಮೋಸ್ಟ್ ಕಾಮನ್ಲಿ ಸೆಲ್ಫ್ ಲಿಮಿಟಿಂಗ್. ಸೆಲ್ಫ್ ಲಿಮಿಟಿಂಗ್ ಅಂದರೆ ತನ್ನಷ್ಟಕ್ಕೆ ಗುಣ ಆಗುವಂಥದ್ದು. ಅದಕ್ಕೆ ಏನು ಬೇಕು? ರೆಸ್ಟ್, ಹೈಡ್ರೇಷನ್ ಆ್ಯಂಡ್ ನ್ಯೂಟ್ರಿಷನ್ ಕರೆಕ್ಟ್ ಇದ್ದರೆ. ಆ್ಯಂಡ್ ಇಫ್ ದ ಫೀವರ್ ಇಸ್ ಕ್ರಾಸಿಂಗ್ 100, ಗಿವ್ ಫೀವರ್ ಮೆಡಿಕೇಶನ್ ಆ್ಯಂಡ್ ಗಿವ್ ರೆಸ್ಟ್. ಇಫ್ ದ ಚೈಲ್ಡ್ ಇಸ್ ಟೇಕಿಂಗ್ ಓರಲಿ ಆ್ಯಂಡ್ ಇಸ್ ಆ್ಯಕ್ಟಿವ್, ಡು ನಾಟ್ ವರಿ. ಇಫ್ ದ ಚೈಲ್ಡ್ ಫೀವರ್ ಇಸ್ ಕ್ಲೈಮಿಂಗ್ ಮೋರ್ ದನ್ 100, ಚೈಲ್ಡ್ ಇಸ್ ಲಿಥಾರ್ಜಿಕ್, ಆರ್ ಚೈಲ್ಡ್ ಡೆವಲಪ್ಸ್ ಕಾಫ್ ವೇರ್ ದ ಚೈಲ್ಡ್ ಇಸ್ ವೆರಿ ಅನ್ಕಂಫರ್ಟೇಬಲ್, ಆರ್ ಬ್ರೀದಿಂಗ್ ಫಾಸ್ಟ್, ಬೇಗ ಉಸಿರಾಟ ಮಾಡ್ತಾ ಉಂಟು, ಮತ್ತು ಚೆಸ್ಟ್ ಒಳಗೆ ಹೋಗ್ತಾ ಉಂಟು, ಇಮಿಡಿಯೇಟ್ ಇಂಥ ಮಕ್ಕಳನ್ನು ಇಮಿಡಿಯೇಟ್ ಆಗಿ ಮಕ್ಕಳ ತಜ್ಞ ಹತ್ರ ಹೋಗಬೇಕು. ಮಗುವಿಗೆ ಜೋರು ಕೆಮ್ತಾ ಉಂಟು, ಮಗುವಿಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ಕೆಮ್ಮು ಕಂಟಿನ್ಯೂಸ್ ಉಂಟು, ತಗೊಂಡು ಹೋಗಬೇಕು ಇಮಿಡಿಯೇಟ್ ಆಗಿ. ದೀಸ್ ಆರ್ ದ ವಾರ್ನಿಂಗ್ ಸೈನ್ಸ್ ವೇರ್ ಯು ಶುಡ್ ಟೇಕ್ ನಿಮ್ಮ ಮಕ್ಕಳನ್ನು ಇಮಿಡಿಯೇಟ್ ಮಕ್ಕಳ ತಜ್ಞ ಹತ್ರ ಹೋಗಿ ತೋರಿಸಬೇಕು.
1: ಡಾಕ್ಟರ್, ಈಗ ನಮ್ಮ ಭಾಗದಲ್ಲಿ ಮಲೇರಿಯಾ, ಡೆಂಗ್ಯೂ ಅಂತ ಸಮಸ್ಯೆಗಳು ಕೂಡ ಆಗಾಗ ಕಾಣಿಸ್ಕೊಳ್ತಾ ಇರುತ್ತೆ, ಇವುಗಳ ಲಕ್ಷಣ ಹೇಗಿರುತ್ತೆ, ಆವಾಗ ಏನು ಮಾಡಬೇಕಾಗುತ್ತೆ?
0: ಥ್ಯಾಂಕ್ಸ್ ಟು ದ ಗೌರ್ಮೆಂಟ್ ಇನಿಷಿಯೇಟಿವ್ ಈಗ ಮಲೇರಿಯಾ ತುಂಬ ಕಂಟ್ರೋಲಲ್ಲಿದೆ. ಆಲ್ಮೋಸ್ಟ್ ಇನ್ ದ ಲಾಸ್ಟ್ ಇಯರ್ ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ಎನಿ ಮಲೇರಿಯಾ ಕೇಸಸ್. ದಟ್ ಈಸ್ ಅ ಗ್ರೇಟ್ ಅಚೀವ್ಮೆಂಟ್ ಫಾರ್ ದ ಮಲೇರಿಯಾ ಕಂಟ್ರೋಲ್ ಪ್ರೋಗ್ರಾಮ್. ಡೆಂಗ್ಯೂ ಕಂಡು ಬರ್ತಾ ಉಂಟು, ವಿ ಆರ್ ಸೀಯಿಂಗ್ ಡೆಂಗ್ಯೂ. ನಾವು ಡೆಂಗ್ಯೂ ಇದು ಏನಂದರೆ ಇಟ್ ಈಸ್ ಸ್ಪ್ರೆಡ್ ಬೈ ಮಸ್ಕಿಟೋ ಡ್ಯೂರಿಂಗ್ ದ ಡೇ ಟೈಮ್. ವಾಟ್ ಇಂಪಾರ್ಟೆಂಟ್ ಪ್ರಿಕಾಷನ್ಸ್ ಇಸ್ ಟು ಸೀ ದಟ್ ಯು ಆರ್ ನಾಟ್ ಹ್ಯಾವಿಂಗ್ ಎನಿ ವಾಟರ್ ಕಲೆಕ್ಷನ್ ಇನ್ 100 meter ರೇಡಿಯಸ್ ಫ್ರಮ್ ಯುವರ್ ಹೌಸ್. ಇಟ್ ಕ್ಯಾನ್ ಬಿ ಕೋಕೋನಟ್ ಶೆಲ್, ಇಟ್ ಕ್ಯಾನ್ ಬಿ ವಾಟರ್, ಇಟ್ ಕ್ಯಾನ್ ಇದು ಕೋಕೋನಟ್ ಶೆಲ್ಸ್ ಆಗ್ಬೋದು, ಇಲ್ಲಾದರೆ ಗಿಡ ಚಟ್ಟಿ ಆಗ್ಬೋದು, ಇಲ್ಲಾದರೆ ಟೈರ್ಸ್, ಯಾವುದರಲ್ಲಿ ನೀರು ಕಲೆಕ್ಟ್ ಆಗ್ತದೆ ಅದು ಯು ಹ್ಯಾವ್ ಟು ಪ್ರಿವೆಂಟ್ ದ ಕಲೆಕ್ಷನ್ ಆಫ್ ವಾಟರ್. ಮತ್ತು ವೆರೆವರ್ ಟ್ಯಾಂಕಲ್ಲಿ ಎಲ್ಲ ಅದು ಮುಚ್ಚಳಿ ಇಟ್ಕೊಂಡು ಕವರ್ ಮಾಡಿ ಸ್ಟೋರ್ ಮಾಡಬೇಕು. ಆದರೆ ಸಿಂಪ್ಟಮ್ಸ್ ಲಕ್ಷಣ ಏನಂದರೆ ಫೀವರ್ ಕಂಟಿನ್ಯೂಸ್ ಬರ್ತದೆ, ಆದರೆ ಬೇರೆ ಯಾವುದು ಶೀತ ಕೆಮ್ಮು ಯಾವುದು ಇರುವುದಿಲ್ಲ. ಜಸ್ಟ್ ಫೀವರ್ ಇರ್ತದೆ, ಹೈ ಸ್ಪೈಕಿಂಗ್ ಫೀವರ್. ಸ್ವಲ್ಪ ಮುಂದೆ ಹೋಗುವಾಗ ಕೆಲವು ಮಕ್ಕಳಿಗೆ ಸ್ವಲ್ಪ ರ್ಯಾಷಸ್ ಬರ್ತದೆ. ವೆನೆವರ್ ಯು ಹ್ಯಾವ್ ಫೀವರ್ ನಾಟ್ ಕಮಿಂಗ್ ಡೌನ್, ಬಾಡಿ ಏಕ್, ಮತ್ತು ಏನಾದರೂ ರ್ಯಾಷಸ್ ಕಾಣ್ತಾ ಇದ್ದರೆ ಇಮ್ಮಿಡಿಯೇಟ್ ಆಗಿ ಪ್ಲೀಸ್ ಗೋ ಆ್ಯಂಡ್ ಸಿ ಯುವರ್ ಪೀಡಿಯಾಟ್ರಿಷಿಯನ್. ಸೊ ದೀಸ್ ಆರ್ ದ ಸಿಂಪ್ಟಮ್ಸ್ ಆ್ಯಂಡ್ ಮೋಸ್ಟ್ಲಿ ಡಯಾಗ್ನೋಸಿಸ್ ಇಸ್ ಮೋಸ್ಟ್ಲಿ ಬೈ ಅ ಬ್ಲಡ್ ಟೆಸ್ಟ್. ಸೊ ಒನ್ಸ್ ಯು ಸಿ, ಒನ್ಸ್ ಯುವರ್ ನಿಮ್ಮ ಮಕ್ಕಳ ತಜ್ಞ ನಿಮ್ಮ ನೋಡಿದ ತಕ್ಷಣ ಹಿ ವಿಲ್, ಇಫ್ ದರ್ ಇಸ್ ನೋ ಅದರ್ ಕಾಸ್ ಫಾರ್ ಅದರ್ ವೈರಲ್, ಯು ವಿಲ್ ಆಸ್ಕ್ ಫಾರ್ ಅ ಬ್ಲಡ್ ಟೆಸ್ಟ್ ಟು ವೆರಿಫೈ ಇದು ಉಂಟಾ ಇಲ್ವಾ ಅಂತ ನೋಡಲಿಕ್ಕೆ. ಸೊ ಅದರಲ್ಲಿ ನಮಗೆ ಕ್ಲಿಯರ್ ಆಗಿ ಕಂಡು ಬರ್ತದೆ. ಬಟ್ ಡೆಂಗ್ಯೂ ಅಲ್ಲಿ ಸಹ ಸ್ಪೆಸಿಫಿಕ್ ಆಗಿ ಆ್ಯಂಟಿ ವೈರಲ್ ಯಾವುದಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಡೆಂಗ್ಯೂ ಅಲ್ಲಿ ಸಹ ಹೈಡ್ರೇಷನ್ ಮೇಂಟೈನ್ ಮಾಡುವಂಥ ಹೈಡ್ರೇಷನ್. ಕೆಲವು ಮಕ್ಕಳಲ್ಲಿ ಮಾತ್ರ ಬಿಕಾಸ್ ಆಫ್ ದ ಡೆಂಗ್ಯೂ ವೈರಸ್ ಪ್ಲೇಟ್ಲೆಟ್ಸ್ ಎಲ್ಲ ಬಿದ್ದು ಜೀವಕ್ಕೆ ಅಪಾಯ ಆಗ್ಬೋದು. ಸೊ ಅದು ಕಂಡೀಷನ್ಸ್ ನಾವು ಬ್ಲಡ್ ಟೆಸ್ಟಲ್ಲಿ ಮಾಡುವಾಗ ನಮಗೆ ಗೊತ್ತಾಗ್ತದೆ. ಇಮಿಡಿಯೇಟ್ಲಿ ನಿಮ್ಮ ಮಕ್ಕಳ ತಜ್ಞರು ನಿಮಗೆ ಅಡ್ಮಿಟ್ ಮಾಡಿ ಅವರು ಮಾನಿಟರ್ ಮಾಡ್ತಾರೆ. ಡೆಂಗ್ಯೂ ಅಲ್ಲಿ ವಿಶೇಷ ಏನಂದರೆ ಜ್ವರ ಹೋದ ನಂತರ ಇದು ರಕ್ತ ಕಣಗಳು ಬೀಳುವಂಥದ್ದು. ಸೊ ಜ್ವರ ಕಡಿಮೆ ಆದ ತಕ್ಷಣ ನೀವು ಖುಷಿಯಾಗೋದು ಬೇಡ. ಯು ಹ್ಯಾವ್ ಟು ಬಿ ಕೇರ್ಫುಲ್ ಆ್ಯಂಡ್ ಮಾನಿಟರ್ ಆ್ಯಂಡ್ ಫಾಲೋ ವಾಟ್ ಯುವರ್ ಪೀಡಿಯಾಟ್ರಿಷಿಯನ್, ನಿಮ್ಮ ಮಕ್ಕಳ ತಜ್ಞ ಏನು ಹೇಳ್ತಾರೆ ಅದನ್ನು ದಯಮಾಡಿ ಗಮನಿಸಿ, ಮತ್ತು ಸೇಫ್ ಆಗಿರುವಾಗ ಅವರೇ ನಿಮಗೆ ಕಳಿಸ್ತಾರೆ ಮನೆಗೆ. ಸೊ ಫ್ಲೂಯಿಡ್ಸ್ ಅಗೇನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈವನ್ ಇನ್ ಡೆಂಗ್ಯೂ ಮ್ಯಾನೇಜ್ಮೆಂಟ್.
1: ಡಾಕ್ಟರ್, ಈಗ ಒಟ್ಟಾರೆಯಾಗಿ ಹೇಳೋದಾದರೆ ನಮ್ಮ ಪೋಷಕರು ಯಾವ ರೀತಿಯಾಗಿ ಆರೈಕೆ ಮಾಡಬೇಕಾಗತ್ತೆ, ಯಾವ ರೀತಿಯಾಗಿ ನೋಡ್ಕೋಬೇಕಾಗತ್ತೆ, ಮತ್ತು ಯಾವ ರೀತಿಯಾದ ಆಹಾರವನ್ನು ಈ ಮಳೆಗಾಲದ ಸಂದರ್ಭದಲ್ಲಿ ಮಕ್ಕಳಿಗೆ ಕೊಡಬೇಕಾಗತ್ತೆ ಒಂದು ಸಮಗ್ರವಾಗಿ ಹೇಳೋದಾದರೆ?
0: ಮಳೆಗಾಲ ಮಾತ್ರ ಅಲ್ಲ, ಎಲ್ಲ ಟೈಮಿಗೆ ಯು ಹ್ಯಾವ್ ಟು ಸೀ ದಟ್ ಯುವರ್ ಚೈಲ್ಡ್ ಈಸ್ ಈಟಿಂಗ್ ಹೆಲ್ತಿ ಡ್ಯೂರಿಂಗ್ ರೈನಿ ಸೀಸನ್. ಮಳೆಗಾಲ ಸಮಯದಲ್ಲಿ ಯು ಹ್ಯಾವ್ ಟು ಮೊತ್ತ ಮೊದಲಾಗಿ ನೀರಿದ್ದು ಫೆಸಿಲಿಟಿ ಹೇಗೆ, ಮತ್ತು ನೀರಿದ್ದು ಕ್ಲೀನ್ ನೀರು ಮಗುವಿಗೆ ಕೊಡುವಂಥ ಫೆಸಿಲಿಟಿ ನೀವು ಇರಬೇಕು. ನೀವು ಈಗ ಸ್ಕೂಲಿಗೆ ಕಲಿಸ್ತಾ ಇದ್ದರೆ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆ್ಯಂಡ್ ಸೀ ದಟ್ ದ ಚೈಲ್ಡ್ ಇಸ್ ಗೆಟಿಂಗ್ ಕ್ಲೀನ್ ಆ್ಯಂಡ್ ಸೇಫ್ ವಾಟರ್. ಇಫ್ ನಾಟ್ ಕಾನ್ಸಂಟ್ರೇಟ್ ಸಿ ಅವರ್ ಗಿವ್ ಯುವರ್ ಚೈಲ್ಡ್ ಅಡಿಕ್ವೇಟ್ ವಾಟರ್ ಟು ಟೇಕ್ ಟು ಸ್ಕೂಲ್ ಸೋ ದಟ್ ಯುವರ್ ಚೈಲ್ಡ್ ನಿಮ್ಮ ಮಗು ಅದರಿಂದನೇ ಕುಡಿತದೆ ವಾಟರ್. ವಾಟರ್ ಬಾರ್ನ್ ಡಿಸೀಸಸ್ ಡ್ಯೂರಿಂಗ್ ರೈನಿ ಸೀಸನ್.

0: ಅದರ್ ದನ್ ದ್ಯಾಟ್ ದ ನಾರ್ಮಲ್ ಡಯಟ್ ಆಫ್ ದ ಚೈಲ್ಡ್ ಎಸ್ಪೆಷಲಿ ನೀವು ಮನೆಗೆ ಸ್ಕೂಲಿಗೆ ಹೋಗುವ ಮುಂಚೆ ಶಿ ಹ್ಯಾಸ್ ಟು ಹ್ಯಾವ್ ಅ ಬ್ರೇಕ್ಫಾಸ್ಟ್ ವಿಚ್ ಇಸ್ ಬ್ಯಾಲೆನ್ಸ್ಡ್ ದೇ ಶುಡ್ ಬಿ ಪ್ರೋಟೀನ್ಸ್ ದೇರ್ ಸೊ ದ್ಯಾಟ್ ದ ಚೈಲ್ಡ್ ವಿಲ್ ಹ್ಯಾವ್ ಗುಡ್ ಎನರ್ಜಿ ಆ್ಯಂಡ್ ಆಸ್ ವೆಲ್ ಎಸ್ ಸಸ್ಟೇನ್ ಸೊ ಎಗ್ ಇಫ್ ಆರ್ ಯು ಕ್ಯಾನ್ ಹ್ಯಾವ್ ಎನಿ ರೈಸ್ ವಿತ್ ರೈಸ್ ಐಟಮ್ಸ್ ಲೈಕ್ ದೋಸೆ ಇಡ್ಲಿ ವಿಚ್ ಯು ರೆಗ್ಯುಲರ್ಲಿ ಮೇಕ್ ಆರ್ ಸಮ್ ಉಪ್ಮಾ ಆರ್ ಸೊ ಆಲ್ ದೀಸ್ ವಿಲ್ ಗಿವ್ ಯು the proteins and the carbs required to sustain in your school activity. Afternoon, it should be a mixture of pulses with your cereal, either your rice, tintadre rice, illadre potatoes, no problem. With veggies should be there. If you all are non-vegetarians, one source of meat, either it can be a chicken or a fish or egg you can give. And see that it is a mixture of pulses, cereals and veggies.
1: Mm-hmm.
0: So, and then once a day, you have to give a fruit. Mm. Any fruit is okay, but concentrate. Especially in this season, yavudu fruit nimge sippe tegdu kodlikagutte anta fruit galu matra tegond banni. So, maguvige koduva munche sippe annu tegdu ಮಗುವಿಗೆ ಕೊಡಿ ಅದನ್ನು ತಿನ್ನಲಿಕ್ಕೆ ದಯಮಾಡಿ ಅದನ್ನು ಸಿಪ್ಪೆ ತೆಗೆದು ಅಲ್ಲಿ ಹೊರಗೆ ಮೋರ್ ದೆನ್ ಒನ್ ಅವರ್ ಇಟ್ಕೊಳ್ಬೇಡಿ ದ್ಯಾಟ್ ಕ್ಯಾನ್ ಬಿ ದ ಸೋರ್ಸ್ ಆಫ್ ಇನ್ಫೆಕ್ಷನ್ ಆ್ಯಂಡ್ ಯಾವುದು ಫ್ರೂಟ್ಸ್ ನಿಮಗೆ ಈ ಸಿಪ್ಪೆ ತೆಗಿಲಿಕ್ಕೆ ಆಗೋದಿಲ್ಲ ಅಂಥ ಫ್ರೂಟ್ಸ್ ಪ್ಲೀಸ್ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಬಿಕಾಸ್ ಕೆಮಿಕಲ್ಸ್ ವಿಚ್ ಆರ್ ಯುಟಿಲೈಸ್ಡ್ ನವ ಡೇಸ್ ಈಸ್ ಅನ್ರಿಸ್ಟ್ರಿಕ್ಟೆಡ್ ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಚಿಲ್ಡ್ರನ್ ಬೈ ನಾವು ಯಾವುದು ನಮ್ಮ ಮಕ್ಕಳಿಗೆ ನಾವು ತರ್ತೇವೆ ಅದನ್ನು ಯೋಚಿಸಿ ನಾವು ಕೊಡಬೇಕು.
1: ಧನ್ಯವಾದಗಳು ಡಾಕ್ಟ್ರೇ, ಮಳೆಗಾಲದಲ್ಲಿ ಮಕ್ಕಳ ಆರೈಕೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಮಂಗಳೂರಿನ ಮಕ್ಕಳ ತಜ್ಞ ಡಾಕ್ಟರ್ ಮರಿಯೋ ಜೋಸೆಫ್ ಬುಕೆಲೋ ಅವರೊಂದಿಗೆ ಸಂದರ್ಶನ ಕೇಳಿದರೆ. ನಡೆಸಿಕೊಟ್ಟವರು ಲತೀಶ್ ಪಾಲ್ದಾನೆ, ಆಕಾಶವಾಣಿ ಮಂಗಳೂರು.
3: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶಕಟಾಧಿ ವಧೆ ನಡೆಸಿಕೊಡುತ್ತಾರೆ ಯಕ್ಷ ಸಂಗೀತ ನಾದವೈಭವಂ ಪರಂಪಳ್ಳಿ ಉಡುಪಿ ಇಲ್ಲಿನ ಸದಸ್ಯರು.
4: ಓ ಹೆಣ್ಣೆ
5: ಅಮ್ಮ,
4: ಇಷ್ಟರವರೆಗೆ ನಮ್ಮದಾದಂತಹ ಗೋಕುಲದಲ್ಲಿ ನಿನ್ನನ್ನು ನಾನು ಕಂಡವಳಲ್ಲ. ಹೊಸ ಮುಖ, ಆದ್ದರಿಂದ ಕೇಳುತ್ತಾ ಇದ್ದೇನೆ, ಯಾವಲ್ಲಿಂದ ನೀನು ಇಲ್ಲಿಗೆ ಬಂದೆ? ನಿನ್ನದಾದಂತಹ ಪುರ ಯಾವುದು? ನಿನ್ನನ್ನು ಹೆತ್ತಂತಹ ತಂದೆ ತಾಯಿ ಯಾರು? ಒಂದು ವೇಳೆ ನಿನಗೆ ಮದುವೆಯಾಗಿದೆ ಅಂತಾದರೆ ನಿನ್ನನ್ನು ವರಿಸಿದಂತಹ ಆ ಗಂಡ ಯಾರು? ಅಷ್ಟು ಮಾತ್ರವಲ್ಲ.
3: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30

ಪುಟಾಣಿ ಕೇಳುಗರೆ, ಇದೇ ಬರುವ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕಿಶೋರ ವೇದಿಕೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ವೇದಿಕೆಯಲ್ಲಿ ನೀವು ಪುಟ ಪುಟ್ಟ ಕಥೆ, ಕವನ ಹಾಗೂ ಹಾಡುಗಳನ್ನು ಪ್ರಸ್ತುತಪಡಿಸಬಹುದು. ಮಕ್ಕಳೇ,

0: ಹಪ್ಪಳ ಹೀಗೆ ಮಾಡುವ ಕಾಲ, ತಂಪು ಪಾನೀಯ ಕುಡಿಯುವ ಕಾಲ.
1: ಕರೆ ಮಾಡಲು ಬೇಕಾದ ದೂರವಾಣಿ ಸಂಖ್ಯೆಗಳನ್ನು ಬರ್ತಗೊಳ್ಳಿ ಮಕ್ಕಳೇ. 2211 9999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ.
2: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ.
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ಜೀವನದಲ್ಲಿ ಎಷ್ಟೇ ಏರಿಳಿತ ಬಂದರೂ ಈ ಮಧುರವಾದ ಸಂಗೀತವನ್ನು ಕೇಳಿದರೆ ಸಾಕು, ನಮ್ಮ ನೋವೆಲ್ಲ ಮರೆತು ಒಂಥರ ಹೊಸ ಚೈತನ್ಯ ಬಂದ ಹಾಗೆ ಆಗುತ್ತೆ. ಪ್ರಕೃತಿಯ ಪ್ರತಿ ಕಣದಲ್ಲೂ ಸಂಗೀತ ಅಡಗಿದೆ ಎಂಬ ಸತ್ಯವನ್ನು ಈ ಹಾಡು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
2: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
3: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
2: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
3: 8700 01 4242.
4: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಈ ಯೋಜನೆ ಕುರಿತು ಮಂಗಳೂರಿನ ಇಪಿಎಫ್ಒ ಪ್ರಾದೇಶಿಕ ಕಚೇರಿಯ ಲೆಕ್ಕಾಧಿಕಾರಿ ಪಾಂಡುರಂಗ ಕಿಣಿ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುವವರು ಲತೀಶ್ ಪಾಲ್ದನೆ.
5: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಇಪಿಎಫ್ಒ ಪ್ರಾದೇಶಿಕ ಕಚೇರಿ ಮಂಗಳೂರು, ಇಲ್ಲಿನ ಅಕೌಂಟ್ಸ್ ಆಫೀಸರ್ ಆಗಿರುವಂತಹ ಯು ಪಾಂಡುರಂಗ ಕಿಣಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ಕಾರ
5: ಸರ್. ಈಗ ಈ ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಅಂತ ಇದೆ, ಏನಿದು ಯೋಜನೆ, ಇದರ ಉದ್ದೇಶ ಏನು?
6: ಈ ಯೋಜನೆಯಲ್ಲಿ 1.5 ಕೋಟಿ ಉದ್ಯೋಗ ಸೃಷ್ಟಿಯನ್ನು ಮಾಡುವ ಉದ್ದೇಶ ಹೊಂದಿದ್ದು, ಸುಮಾರು 1,00,000 ಕೋಟಿಯಷ್ಟು ಅನುದಾನವನ್ನು ಈ ಯೋಜನೆಗೆ ಹಂಚಿಕೆ ಮಾಡಲಾಗಿದೆ. ಈ ಯೋಜನೆಯು ಮುಖ್ಯವಾಗಿ ಸಂಘಟಿತ ವಲಯದಲ್ಲಿ ಹೆಚ್ಚುವರಿ ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವ, ಉದ್ಯೋಗಾರ್ಹತೆಯನ್ನು ಹಾಗೂ ಉದ್ಯೋಗದ ನಿರಂತರತೆಯನ್ನು ಕಾಪಾಡುವುದು ಹಾಗೂ ಕಾರ್ಮಿಕರಿಗೆ ಸಾಮಾಜಿಕ ಸುರಕ್ಷಾ ಸೌಲಭ್ಯವನ್ನು ನೀಡುವ ಉದ್ದೇಶದಿಂದ ಮಾಡಲ್ಪಟ್ಟಿದೆ.
5: ಅಂದ್ರೆ ಈಗ ಉದ್ಯೋಗ ಅಂತ ಹೇಳಿದ್ರೆ ಯಾವ ರೀತಿಯ ಉದ್ಯೋಗ ಬರುತ್ತೆ ಇದರಲ್ಲಿ?
6: ಭವಿಷ್ಯ ನಿಧಿ ಇಲಾಖೆಯ ಅಲ್ಲಿ ನೋಂದಾಯಿತಗೊಂಡ ಸಂಸ್ಥೆಗಳಲ್ಲಿ ಹೊಸ ಉದ್ಯೋಗಿಗಳನ್ನು ಕೆಲಸಕ್ಕೆ ತೆಗೆದುಕೊಂಡ್ರೆ ಅಂತ ಉದ್ಯೋಗಿಗಳಿಗೂ ಹಾಗೂ ಕೆಲಸಕ್ಕೆ ತೆಗೆದುಕೊಂಡ ಉದ್ಯೋಗದಾತ ಸಂಸ್ಥೆಗಳಿಗೂ ಪ್ರೋತ್ಸಾಹ ಧನವನ್ನು ನೀಡುವ ಯೋಜನೆ ಇದಾಗಿದೆ. ಇದರಿಂದ ಉದ್ಯೋಗ ಸೃಷ್ಟಿ ಹಾಗೂ ಉದ್ಯೋಗ ನಿರಂತರತೆ ಹಾಗೂ ಹೆಚ್ಚುವರಿ ಉದ್ಯೋಗ ನೀಡಿದ್ದಕ್ಕಾಗಿ ಸಂಸ್ಥೆಗಳಿಗೆ ಹಾಗೂ ಉದ್ಯೋಗದಾತರಿಗೆ ಪ್ರೋತ್ಸಾಹವನ್ನು ಮಾಡಿ ಭಾರತದಲ್ಲಿ ಇರುವ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವ ಪ್ರಮುಖ ಉದ್ದೇಶವನ್ನು ಹೊಂದಿದೆ. ಈ ಯೋಜನೆ ಅಡಿಯಲ್ಲಿ ಕಾರ್ಮಿಕ ಭವಿಷ್ಯ ನಿಧಿ ಸಂಘಟನೆಯಲ್ಲಿ ನೋಂದಾಯಿತಗೊಂಡ ಸಂಸ್ಥೆಗಳಲ್ಲಿ ಇಲ್ಲಿಯವರೆಗೆ ಯಾವುದೇ ಭವಿಷ್ಯ ನಿಧಿ ಸಂಖ್ಯೆಯನ್ನು ಹೊಂದಿರದ, ಅಂದರೆ UAN ನಂಬರ್ ಅಂತ ಕರಿತೀವಿ, ಅದನ್ನು ಹೊಂದಿರದ ಉದ್ಯೋಗಿಗಳನ್ನು ಕೆಲಸಕ್ಕೆ ತೆಗೆದುಕೊಂಡಾಗ ಆ ಉದ್ಯೋಗಿಗೆ 15,000 ವೇತನವನ್ನು ಒಳಪಟ್ಟು 2 ಕಂತುಗಳಲ್ಲಿ 1 ತಿಂಗಳ ವೇತನವನ್ನು ಅವರಿಗೆ ಪಾವತಿಸಲಾಗುತ್ತದೆ. ಮೊದಲ ಕಂತನ್ನು 6 ತಿಂಗಳು ಕಳೆದ ಬಳಿಕ ಹಾಗೂ ಮುಂದಿನ ಕಂತನ್ನು 12 ತಿಂಗಳ ಬಳಿಕ ನೀಡಲಾಗುವುದು. ಎರಡನೇ ಕಂತನ್ನು ನೀಡುವ ಮೊದಲು ಪ್ರತಿಯೊಬ್ಬ ಉದ್ಯೋಗಿಯು ಹಣಕಾಸು ಸಾಕ್ಷರತೆಯ ಒಂದು ಕೋರ್ಸನ್ನು ಆನ್ಲೈನ್ ಮೂಲಕ ಪಡೆದು ಬಳಿಕ ಸರ್ಕಾರ ಅವರ ಖಾತೆಗೆ ಒಂದು ಉಳಿತಾಯ ಖಾತೆ ಅಥವಾ ಯಾವುದಾದರೂ ಒಂದು ಠೇವಣಿ ಆಧಾರಿತ ಒಂದು ಮೊತ್ತವನ್ನು ಅವರಿಗೆ ನೀಡುತ್ತದೆ. ಆ ಹಣವು ಸ್ವಲ್ಪ ಕಾಲಾವಧಿಯ ಬಳಿಕ ಅವರಿಗೆ ಸಿಗುತ್ತೆ. ಇದರಿಂದ ಮೇನ್ ಮುಖ್ಯವಾದ ಉದ್ದೇಶ ಏನೆಂದರೆ ಹಣಕಾಸು ಸಾಕ್ಷರತೆ ಕೂಡ ಉದ್ಯೋಗಿಗಳಲ್ಲಿ ಉಂಟಾಗಬೇಕು ಮತ್ತು ಉದ್ಯೋಗಿಯು ನಿರಂತರವಾಗಿ 6 ತಿಂಗಳು ಅಥವಾ 12 ತಿಂಗಳ ಸಂಸ್ಥೆಯಲ್ಲಿ ಕಾರ್ಯ ಕೈಗೊಳ್ಳಬೇಕು ಮತ್ತು ಸಂಸ್ಥೆಗೂ ಅವರಿಂದ ಪ್ರಯೋಜನ ಹೊಂದಬೇಕು. ಏಕೆಂದರೆ ಭಾರತದಲ್ಲಿ ಈಗ ಉದ್ಯೋಗಕ್ಕೆ ಸೇರಿದ ಬಳಿಕ ಬಿಡುವವರ ಸಂಖ್ಯೆ ಹೆಚ್ಚಾಗಿರುವುದರಿಂದ ನಿರಂತರತೆಯನ್ನು ಕಾಪಾಡಿಕೊಳ್ಳುವ ಉದ್ದೇಶ ಕೂಡ ಈ ಯೋಜನೆಯನ್ನು ಹೊಂದಿದೆ. ಹಾಗೂ ಭವಿಷ್ಯ ಸಂಘಟನೆ ಮೂಲಕ ಅವರಿಗೆ ಸಾಮಾಜಿಕ ಸುರಕ್ಷತೆಯನ್ನು ಕೂಡ ಖಾತರಿಪಡಿಸುವುದು ಇದರ ಉದ್ದೇಶವಾಗಿದೆ.
5: ಈಗ ತಾವು ಒಂದು ಕೋರ್ಸ್ ಬಗ್ಗೆ ಹೇಳಿದ್ರಿ, ಹಣಕಾಸು ಸಾಕ್ಷರತೆ ಅಥವಾ ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಇರುವಂತಹ ಒಂದು ಕೋರ್ಸ್, ಇದನ್ನ ಎಲ್ಲಿ ಮಾಡುವುದು ಮತ್ತೆ ಹೇಗೆ ಮಾಡುವಂಥದ್ದು?
6: ಈ ಹಣಕಾಸು ಸಾಕ್ಷರತೆಯ ಕೋರ್ಸ್ ಅನ್ನು ಪ್ರತಿಯೊಬ್ಬ ಉದ್ಯೋಗಿಯ ಭವಿಷ್ಯ ನಿಧಿ ಸಂಘಟನೆಯ ಒಂದು ಪೋರ್ಟಲ್ ಇದೆ, ಅದರಲ್ಲಿ ಅವರು ಯಾರು ಲಾಗಿನ್ ಮಾಡಿಕೊಂಡು ಒಂದು ಪಾಪ್ಅಪ್ ಬರುತ್ತೆ 6 ತಿಂಗಳ ಬಳಿಕ, ಅವರು ಪ್ರತಿಯೊಬ್ಬ ಉದ್ಯೋಗಿ ಅದರಲ್ಲಿ ಅಭ್ಯಸಿಸಿ ಅದರಲ್ಲಿ ಎಲ್ಲ ಕೆಲವು ಅಸೆಸ್ಮೆಂಟ್ಗಳ ಕಾರ್ಯಕ್ರಮ ಇರುತ್ತೆ, ಅದನ್ನು ಪಾಸ್ ಮಾಡಿದ ಬಳಿಕ ಆ ಮೊತ್ತವನ್ನು, ಎರಡನೆಯ ಕಂತಿನ ಮೊತ್ತವನ್ನು ಅವರಿಗೆ ಪಾವತಿಸಲಾಗುತ್ತದೆ.
5: ಈಗ ಇದಕ್ಕೇನಾದರೂ ಅರ್ಹತೆಗಳಿರ್ತವೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೇಳೋದಾದ್ರೆ ಏನೆಲ್ಲ ಇರ್ತದೆ?
6: ಈ ಯೋಜನೆ ಅಡಿಯಲ್ಲಿ 50ಕ್ಕಿಂತ ಕಮ್ಮಿ ಉದ್ಯೋಗಿಗಳನ್ನು ಇರುವ ಸಂಸ್ಥೆಗಳು ಕನಿಷ್ಠ 2 ಉದ್ಯೋಗಿಗಳನ್ನು ತೆಗೆದುಕೊಳ್ಳತಕ್ಕದ್ದು, ಮತ್ತು ಈ ಎರಡು ಜನರು ಕೂಡ ಯಾವ ರೀತಿಯಲ್ಲಿ ನಿರ್ಧಾರ ಆಗ್ತಾರೆ ಅಂದರೆ, ಒಂದು ಸಂಸ್ಥೆಯಲ್ಲಿ ಆ 25 ಮೊದಲು

0: ಹನ್ನೆರಡು ತಿಂಗಳ ಸರಾಸರಿ ಉದ್ಯೋಗಿಗಳ ಸಂಖ್ಯೆಗೆ ಎರಡನ್ನು ಸೇರಿಸಬೇಕು.
1: ಆಗಸ್ಟ್ 25 ಅಂತ ಹೇಳಿದ್ರೆ 2025 ಆಗಸ್ಟ್ ನಂತರದಿಂದ ಇದು ಲಾಗು ಆಗಿರುವಂತಹ,
0: ಅಂದರೆ ಒಂದು 20 ಸಂಖ್ಯೆ ಇದ್ದರೆ ಒಂದು ಸಂಸ್ಥೆಯಲ್ಲಿ 2 ಜನರನ್ನು ಅವರ ಉದ್ಯೋಗಕ್ಕೆ ತೆಗೆದುಕೊಂಡಾಗ ಅವರಿಗೆ ಅರ್ಹತೆ ಬರುತ್ತೆ. ಒಬ್ಬರನ್ನೇ ತೆಗೆದುಕೊಂಡಿರಲಿಕ್ಕೆ ಆಗೋದಿಲ್ಲ, ಅಥವಾ ಆಗಸ್ಟ್ 25 ಬಳಿಕ ಒಬ್ಬರನ್ನು ತಗೊಂಡಾದ ನಂತರ ಮತ್ತೆ ಪುನಃ ಇನ್ನೊಬ್ಬರನ್ನು ತಗೊಂಡ್ರೆ ಆವಾಗ ಆ ತಿಂಗಳಿಂದ ಆ ಉದ್ಯೋಗಿಗೆ ಅರ್ಹತೆ ಬರುತ್ತೆ, ಮತ್ತು ಆ ಅರ್ಹತೆ ಬಂದ ತಿಂಗಳಿಂದ 2 ಕಂತುಗಳು ಅವರು ಅರ್ಹರಾಗ್ತಾರೆ. ಪ್ರತಿ 6 ತಿಂಗಳ ಬಳಿಕ ಮತ್ತು 12 ತಿಂಗಳ ಬಳಿಕ ಉದ್ಯೋಗಿಗಳಿಗೆ ಪ್ರೋತ್ಸಾಹಧನವನ್ನು ಈ ಮೊದಲಲ್ಲಿ ತಿಳಿಸಿದಂತೆ ನೀಡಲಾಗುತ್ತದೆ. ಅದೇ ರೀತಿ ಉದ್ಯೋಗದಾತರಿಗೆ 50 ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಸಂಸ್ಥೆಗಳು ಕನಿಷ್ಠ 5 ಕಾರ್ಮಿಕರನ್ನು, ಹೊಸ ಉದ್ಯೋಗಿಗಳನ್ನು, ಹೆಚ್ಚುವರಿ ಉದ್ಯೋಗಿಗಳನ್ನು ನೇಮಕಗೊಳಿಸಿಕೊಳ್ಳಬೇಕಾಗುತ್ತದೆ. 5 ಕಡಿಮೆ ಇದ್ದವರಿಗೆ ಬರೋದಿಲ್ಲ, 5 ಹೆಚ್ಚು ಸಂಖ್ಯೆ ದಾಟಿದ ಬಳಿಕ ಅವರು ಕೂಡ ಪ್ರೋತ್ಸಾಹಧನಕ್ಕೆ ಆ ಸಂಸ್ಥೆಯ ಉದ್ಯೋಗಿಗಳು ಅರ್ಹರಾಗುತ್ತಾರೆ. ಅದೇ ರೀತಿ ಉದ್ಯೋಗದಾತರಿಗೆ ಕೂಡ ಇದರಲ್ಲಿ 2 ವಿಭಾಗ ಮಾಡಿದ್ದಾರೆ, ವಿಭಾಗ ಎ ಮತ್ತು ವಿಭಾಗ ಬಿ ಅಂತ. ಪಾರ್ಟ್ ಎ ಪಾರ್ಟ್ ಬಿ ಅಂತ ಕರಿತೀವಿ. ಪಾರ್ಟ್ ಎ ಎಂಪ್ಲಾಯಿಗಳಿಗೆ ಅಂದರೆ ಉದ್ಯೋಗಿಗಳಿಗೆ, ಪಾರ್ಟ್ ಬಿ ಉದ್ಯೋಗದಾತರಿಗೆ ಮತ್ತು ಸಂಸ್ಥೆಗಳಿಗೆ. ಸಂಸ್ಥೆಗಳಲ್ಲಿ ಪಾರ್ಟ್ ಎಯಲ್ಲಿ ಉದ್ಯೋಗಿಗಳು ಯಾರ್ಯಾರು ಬರ್ತಾರೋ ಅಲ್ಲಿ ಅವರು ಇಷ್ಟರವರೆಗೆ ಯಾವುದೇ ಭವಿಷ್ಯ ನಿಧಿ ಸಂಘಟನೆಯ ಯಾವುದೇ UNಗಳನ್ನು ಹೊಂದಿರಬಾರದು. ಬಟ್ ಪಾರ್ಟ್ ಬಿಯಲ್ಲಿ ಉದ್ಯೋಗದಾತರಿಗೆ ಮಾತ್ರ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ. ಬೇರೆ ಸಂಸ್ಥೆಗಳಲ್ಲಿ ಈಗಾಗಲೇ PF ನೋಂದಾಯಿತರಾಗಿದ್ದು ಈಗ ಸಂಸ್ಥೆಗೆ ಹೊಸದಾಗಿ ಉದ್ಯೋಗದಲ್ಲಿ ಕಗೆದುಕೊಂಡವರಿಗೂ, ಹಾಗೂ ಬೇರೆ ಕಡೆ ಸಂಸ್ಥೆಗಳಲ್ಲಿದ್ದು PF ಇದು ಹೊಂದಿಕೊಂಡು ಈಗ ಮತ್ತೆ ಪುನಃ ಬೇರೆ ಸಂಸ್ಥೆಗೆ ಸೇರುವವರಿಗೂ ಈ ಸೌಲಭ್ಯಕ್ಕೆ ಅರ್ಹರಾಗುತ್ತಾರೆ. ಮತ್ತು ಇಂಥ 5 ಜನ ಹೆಚ್ಚಿನ ಉದ್ಯೋಗಿಗಳನ್ನು ಅಥವಾ 2 ಉದ್ಯೋಗಿಗಳನ್ನು ತೆಗೆದುಕೊಂಡ ಪ್ರತಿಯೊಂದು ಸಂಸ್ಥೆಗೆ ಕೂಡ 15,000 ಮಿತಿಯ ಒಳಪಟ್ಟು ಯಾರು ವೇತನ ಪಡಿತಾ ಇದ್ದಾರ ಅವರಿಗೆ ಹೆಚ್ಚುವರಿ 30,000 ತನಕದ ಸಂಬಳ ವೇತನವನ್ನು ಸ್ವೀಕರಿಸುವ ಪ್ರತಿ ಹೆಚ್ಚುವರಿ ಉದ್ಯೋಗಿಗೂ 10% ಅವರ ಸಂಬಳದ 10% ಪ್ರತಿ ತಿಂಗಳು ಆ ಸಂಸ್ಥೆಗೆ 2 ತನಕ ಸರ್ಕಾರದ ಪ್ರೋತ್ಸಾಹಧನವಾಗಿ ನೀಡಲಾಗುತ್ತದೆ. ಈ ಪ್ರೋತ್ಸಾಹಧನವನ್ನು ಪ್ರತಿ 6 ತಿಂಗಳಿಗೊಮ್ಮೆ ಸಂಸ್ಥೆಯ ಪಾನ್ ಲಿಂಕ್ಡ್ ಅಂದರೆ ಆದಾಯ ಇಲಾಖೆಯಿಂದ ನೀಡುವ ಪಾನ್ಗೆ ಹೊಂದಿರುವ ಪ್ರತಿಯೊಂದು ಸಂಸ್ಥೆಯ ಪಾನ್ ಲಿಂಕ್ಡ್ ಬ್ಯಾಂಕ್ ಅಕೌಂಟ್ಗೆ ಅಂದರೆ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಪ್ರತಿಯೊಬ್ಬ ಉದ್ಯೋಗ ಸಂಸ್ಥೆಯು GST ಮತ್ತು ಪಾನನ್ನು ಹೊಂದಿರಲೇಬೇಕು. ಅಂಥ ಸಂಸ್ಥೆಗಳಿಗೆ ಪ್ರತಿ ಉದ್ಯೋಗಿಯು 6 ಸೇವಾವಧಿಯನ್ನು ಪೂರ್ಣಗೊಳಿಸಿದ ಮೂಲಕ 2 ತನಕ ಸತತವಾಗಿ 6 ಎಲ್ಲ ಸಂಸ್ಥೆಗಳಿಗೂ ನೀಡಲಾಗುವುದು. ಅದಲ್ಲದೆ ಉತ್ಪಾದನಾ ವಲಯದಲ್ಲಿ GST ರಿಜಿಸ್ಟರ್ ಆಗುವಾಗ ಉತ್ಪಾದನಾ ವಲಯದಲ್ಲಿ ಇರುವವರ ಎಲ್ಲ ಸಂಸ್ಥೆಗಳಿಗೆ 4 ಈ ಸೌಲಭ್ಯವನ್ನು ನೀಡಲಾಗುವುದು. ಈ ಸೌಲಭ್ಯವನ್ನು ಪಡೆಯಬೇಕಾದರೆ ಸಂಸ್ಥೆಗಳು ಆಗಸ್ಟ್ 25 31 ಜುಲೈ 2027 ಒಳಗೆ PPFOದ ಪೋರ್ಟಲ್ನಲ್ಲಿ PMEBRY ಯೋಜನೆಗೆ ಆಗಿ ನೋಂದಾಯಿತರಾಗಬೇಕು. ಉದ್ಯೋಗದಾತರಿಗೂ ಆಗಲಿ ಉದ್ಯೋಗಿಗಳಾಗಲಿ ಈ ಪ್ರೋತ್ಸಾಹ ಧನವನ್ನು ಪಡೆಯಬೇಕಾದ್ರೆ ಈ ಅವಧಿಯೊಳಗೆ ನೋಂದಾಯಿತರಾಗಿದ್ದರೆ ಈ ಸೌಲಭ್ಯವನ್ನು ಪಡೆಯಲು ಅವರು ಅರ್ಹರಾಗ್ತಾರೆ.
1: ಈಗ ತಾವು ಹೇಳಿದ್ರಿ ಮೊದಲ ಬಾರಿಗೆ ಉದ್ಯೋಗ ಪಡೆಯುವವರಿಗೂ ಕೂಡ ಪ್ರೋತ್ಸಾಹಧನ ಇದೆ ಅಂತ ಹೇಳಿ, ಅವರಿಗೆ ಎಷ್ಟು ಪ್ರೋತ್ಸಾಹಧನ ಸಿಗುತ್ತೆ ಮತ್ತೆ ಅವರಿಗೆ ಯಾವ ಕಾರಣಕ್ಕಾಗಿ ಈ ಪ್ರೋತ್ಸಾಹಧನವನ್ನು ನೀಡಲಾಗ್ತಾ ಇದೆ?
0: ಪ್ರತಿ ಉದ್ಯೋಗಿಯು ಅವನಿಗೆ ಆರಂಭಿಕ ವೆಚ್ಚ, ಕೆಲಸ ಸಿಗಬೇಕಾದ್ರೆ ಯಾವುದಾದರೂ ಪರೀಕ್ಷೆ ಬರೀಬೇಕು, ತಯಾರಿ ಮಾಡಬೇಕು, ಅದಕ್ಕಾಗಿ ಕೆಲವು ಖರ್ಚುಗಳು, ಪ್ರಯಾಣ ವೆಚ್ಚ ಅವುಗಳೆಲ್ಲ ಇರ್ತವೆ. ಅದನ್ನು ಸರಿಹೊಂದಿಸಲಿಕ್ಕಾಗಿ ಸರ್ಕಾರ ಪ್ರೋತ್ಸಾಹಧನವನ್ನು ನೀಡ್ತಾ ಇದೆ. ಅದರ ಸದುಪಯೋಗವನ್ನು ಎಲ್ಲರೂ ಪಡೆದು ಅದನ್ನು ಹೆಚ್ಚಿನ ಉದ್ಯೋಗಗಳಿಗೆ ಅವಕಾಶ ಸಿಗಲಿ, ಮತ್ತು 2 ಕಂತುಗಳಲ್ಲಿ ಸಿಗುವುದರಿಂದ ಅದಲ್ಲದೆ ಹಣಕಾಸಿನ ಸಾಕ್ಷರತೆಯ ಬಗ್ಗೆಯೂ ಅವರಿಗೆ ಗೊತ್ತಾಗಲಿ, ಮತ್ತು ಅಪ್ರೆಂಟೈಸ್ ಅಂತ ಒಂದು ಸ್ಕೀಮ್ ಇರುತ್ತೆ, ಅದರ ಬದಲಿಗೆ ಇಲ್ಲಿ ಯಾವುದೇ ಒಂದು ಸಂಸ್ಥೆಯಲ್ಲಿ 6 ಅನುಭವ ಸಹ ಸಿಗುತ್ತೆ, ಬೇರೆ ಕಡೆ ಉದ್ಯೋಗಕ್ಕೆ ಸಾಮರ್ಥ್ಯವನ್ನು ಅವರು ಕೂಡ ಪಡೀಲಿಕ್ಕೆ ಅರ್ಹರಾಗ್ತಾರೆ.
1: ಈಗ ಇದಕ್ಕೆ ನೋಂದಣಿ ಮಾಡೋದಾದ್ರೆ ಹೇಗೆ ಮಾಡ್ಕೋಬೇಕಾಗುತ್ತೆ?
0: ಸಂಸ್ಥೆಗಳು ನಮ್ಮ EPFO ಪೋರ್ಟಲ್ನಲ್ಲಿ ಹೋಗಿ ಲಾಗಿನ್ ಆಗಿ ಅಲ್ಲೊಂದು ಪಾಪ್ಅಪ್ ಬರುತ್ತೆ, ಅದರಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಬಹುದು. ರಿಜಿಸ್ಟರ್ ಮಾಡಿಕೊಂಡಾಗ GST ರಿಜಿಸ್ಟ್ರೇಷನ್ ಮತ್ತು ಪಾನ್ ಬ್ಯಾಂಕ್ ಅಕೌಂಟ್ ಲಿಂಕ್ಡ್ ಡೀಟೇಲ್ಸ್ಗಳನ್ನು ಅಲ್ಲಿ ನೋಂದಾಯಿಸಬೇಕು.
1: ಇಲ್ಲಿ ಆಧಾರ್ ಸಂಖ್ಯೆ ಕಡ್ಡಾಯ ಆಗಿರುತ್ತೆ ಹೇಗೆ?
0: ಉದ್ಯೋಗಿಗಳಿಗೆ ಆಧಾರ್ ಜೋಡಣೆ ಕಡ್ಡಾಯವಾಗಿದೆ, ಮತ್ತು ಆಧಾರ್ ಜೋಡಣೆಯನ್ನು ಉಮಂಗ್ ಆ್ಯಪ್ ಮೂಲಕನೇ ಫೇಸ್ ಅಥೆಂಟಿಕೇಶನ್ ಆ್ಯಪ್ ಅಂತ ಫ್ಯಾಟ್ ಟೆಕ್ನಾಲಜಿ ಫ್ಯಾಟ್ ಆಧಾರಿತವಾಗಿ ನೋಂದಾಯಿಸಿಕೊಳ್ಳಬೇಕು. ಆಗ ಅವರಿಗೆ ಅವರ UN ಸಕ್ರಿಯಗೊಳ್ಳುತ್ತದೆ. ಸಕ್ರಿಯಗೊಂಡ ನಂತರ ಮತ್ತೊಂದು ಏನಂದರೆ ಬ್ಯಾಂಕ್ ಖಾತೆಯನ್ನು ಕೂಡ ಆಧಾರಿಗೆ ಜೋಡಣೆ ಆಗಿರಬೇಕು. ಆಧಾರ್ ಜೋಡಣೆಯಾದ ಬ್ಯಾಂಕ್ ಖಾತೆಗೆ ಅವರ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ. ಅದೇ ಥರ ಉದ್ಯೋಗ ಸಂಸ್ಥೆಗಳಿಗೆ ಪಾನ್ ಲಿಂಕ್ಡ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀವಿ. ಯಾವ ಬ್ಯಾಂಕಿಗೆ ಪಾನ್ ಅಕೌಂಟ್ ಲಿಂಕ್ ಆಗಿದೆಯಾ, ಜೋಡಣೆ ಆಗಿದೆಯಾ, ಆ ಖಾತೆಗೆ ಸಂಸ್ಥೆಗಳ ಪ್ರೋತ್ಸಾಹಧನವನ್ನು ಪಾವತಿಸಲಾಗುತ್ತೆ ಪ್ರತಿ 6 ತಿಂಗಳಿಗೂ.
1: ಸರಿ, ಈಗ ಈ ಪ್ರೋತ್ಸಾಹಧನ ಏನು ಸಿಗುತ್ತೆ?

0: ಇದು ಎಷ್ಟು ಸಿಗುತ್ತೆ, ಇದಕ್ಕೇನಾದರೂ ಮಿತಿ ಅಂತ ಇರುತ್ತಾ ಹೇಗೆ?
1: ಉದ್ಯೋಗಿಗಳಿಗೆ 15,000 ಅವರ ಸಂಬಳ, ಒಂದು ತಿಂಗಳ ವೇತನ, ಅಥವಾ ಗರಿಷ್ಠ 15,000 ಪ್ರೋತ್ಸಾಹವನ್ನು ಎರಡು ಕಂತುಗಳಲ್ಲಿ ನೀಡಲಾಗುವುದು. ಅದು ಉದ್ಯೋಗಿಗಳಿಗೆ. ಉದ್ಯೋಗದಾತರಿಗೆ ಅಥವಾ ಉದ್ಯೋಗದಾತ ಸಂಸ್ಥೆಗಳಿಗೆ ಅವರ 1,00,000 ಮಿತಿಗೆ ಒಳಪಟ್ಟು ಸಂಬಳ ತೆಗೆದುಕೊಳ್ಳುವ ಉದ್ಯೋಗಿಗಳಿಗೆ ಮಾತ್ರ ಈ ಎರಡೂ ಯೋಜನೆ ಪಾರ್ಟ್ ಎ ಅಥವಾ ಪಾರ್ಟ್ ಬಿಯ ಸೌಲಭ್ಯವನ್ನು ನೀಡಲಾಗುವುದು. ಮತ್ತು ಉದ್ಯೋಗದಾತರಿಗೆ 30,000 ವೇತನ ಇರುವ ಉದ್ಯೋಗಿಗಳಿಗೆ ಮಾತ್ರ ಅವರ ವೇತನದ 10% 10% ಪ್ರತಿ ತಿಂಗಳು ಉದ್ಯೋಗದಾತರಿಗೆ ಪ್ರೋತ್ಸಾಹಧನವನ್ನಾಗಿ ನೀಡಲಾಗುವುದು.
0: ಅಂದ್ರೆ ಇದರಲ್ಲಿ ಉದ್ಯೋಗದಾತರಿಗೂ ಸಹಾಯ ಆಗುತ್ತೆ, ಉದ್ಯೋಗಿಗಳಿಗೂ ಸಹಾಯ ಆಗುತ್ತೆ ಅನ್ನುವಂಥದ್ದು.
1: ಉದ್ಯೋಗದಾತರಿಗೂ ಹಾಗೂ ಉದ್ಯೋಗಿ ಇಬ್ಬರನ್ನೂ ಪ್ರೋತ್ಸಾಹಿಸ್ತಾ ಇದ್ದೇವೆ. ಉದ್ಯೋಗಿಗಳಿಗೆ ಪ್ರೋತ್ಸಾಹ ಇರಬೇಕು ಅಂತಾದ್ರೆ ಅವರು ಪ್ರಪ್ರಥಮ ಬಾರಿ PF ನೋಂದಾಯಿತ ಸಂಸ್ಥೆಗಳಲ್ಲಿ ಕೆಲಸಕ್ಕೆ ಸೇರಬೇಕಾಗಿದೆ. ಉದ್ಯೋಗದಾತರಿಗೆ ಪ್ರಪ್ರಥಮ ಬಾರಿ ಸೇರುವವರಿಗೆ ಅಲ್ಲದೆ ಬೇರೆ ಸಂಸ್ಥೆಗಳಿಂದ ಬಂದು ಈ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರುವವರಿಗೆ ಕೂಡ ಈ ಪ್ರೋತ್ಸಾಹದ ಲಾಭವನ್ನು ಉದ್ಯೋಗದಾತ ಸಂಸ್ಥೆಗಳಿಗೆ ನೀಡಲಾಗುತ್ತದೆ.
0: ಅಂದ್ರೆ ಈ ಹೊಸ ಉದ್ಯೋಗಿಗಳನ್ನು ಅವರು ಎಷ್ಟು ಸೇರಿಸಿಕೊಳ್ತಾರೋ ಅಷ್ಟು ಅವರಿಗೆ ಲಾಭ ಕೂಡ
1: ಹೆಚ್ಚಾಗ್ತಾ ಹೋಗ್ತದೆ. ಉತ್ಪಾದನಾ ವಲಯದಲ್ಲಿರುವವರಿಗೆ 4 ತನಕ ಈ ಪ್ರೋತ್ಸಾಹನ ಲಭಿಸುತ್ತಾ ಇರುತ್ತದೆ.
0: ಉಳಿದ ಕ್ಷೇತ್ರದಲ್ಲಿ ಇರುವವರಿಗೆ ಎಷ್ಟು?
1: 2.
0: ಈಗ ನಮ್ಮ ಭಾಗದಲ್ಲಿ ಹೇಳೋದಾದ್ರೆ ಈ ಒಂದು ಯೋಜನೆಗೆ ಪ್ರತಿಕ್ರಿಯೆ ಹೇಗಿದೆ?
1: ಈಗ ಸಿಕ್ಕಿದ ಮಾಹಿತಿಯ ಪ್ರಕಾರ ಈಗಾಗಲೇ 6 ಕಳೆದಿದೆ. ಮೊದಲ ಒಂದು ಕಂತನ್ನು ಬಿಡುಗಡೆ ಮಾಡಲಾಗಿದೆ. ಮಂಗಳೂರು ಪ್ರಾದೇಶಿಕ ಕಚೇರಿ ಅಡಿಯಲ್ಲಿ ಒಟ್ಟಾರೆ 3,030 ಸಂಸ್ಥೆಗಳು ಈ ಯೋಜನೆ ಅಡಿಯಲ್ಲಿ ನೋಂದಾಯಿತವಾಗಿವೆ. ಒಟ್ಟು ಪ್ರಾದೇಶಿಕ ಕಚೇರಿಯಲ್ಲಿ 3,600 ಪ್ರತಿ ತಿಂಗಳು ವಂತಿಗೆಯನ್ನು ಪಾವತಿಸುವ ಸಂಸ್ಥೆಗಳಿದ್ದು ಅದರಲ್ಲಿ 3,030 ಅಂದರೆ ದೊಡ್ಡ ಸಾಧನೆಯೇ ಆಗಿದೆ. ಅದಲ್ಲದೆ ಈಗ ಪ್ರಥಮ ಕಂತಲ್ಲಿ 1,200 UNಗಳಿಗೆ ಮತ್ತು ಉದ್ಯೋಗದಾತರಿಗೆ ಒಟ್ಟು ಮೊದಲ ಕಂತಾಗಿ 45,00,000 ಕೂಡ ಪಾವತಿಸಿ ಆಗಿದೆ. ಆದರೆ ಈಗ ಎರಡನೇ ಕಂತಿನ ಮೊದಲನೇ ಕಂತನ್ನು ಕೊಡುವ ಉದ್ದೇಶದಿಂದಾಗಿ ಪ್ರಧಾನಮಂತ್ರಿಗಳು ಈ ಪ್ರೋತ್ಸಾಹಧನವನ್ನು ವಿತರಣೆಯ ಕಾರ್ಯಕ್ರಮವನ್ನು ಶುಕ್ರವಾರ 19 June ವಿಜ್ಞಾನ ಭವನದಲ್ಲಿ 5 ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುತ್ತದೆ. ಮತ್ತು ಈ ಕಾರ್ಯಕ್ರಮವನ್ನು ಪ್ರತಿ ಒಂದು ಜಿಲ್ಲೆಯ ಪ್ರತಿ ಒಂದು ಪ್ರಾದೇಶಿಕ ಕಚೇರಿ ವ್ಯಾಪ್ತಿಯಲ್ಲಿ ಮರುಪ್ರಸಾರ ಮಾಡಲಾಗುವುದು. ಹಾಗೂ ಭವಿಷ್ಯ ನಿಧಿ ಸಂಘಟನೆಯ ಪ್ರತಿಯೊಂದು ಕಚೇರಿ ಹಾಗೂ ಜಿಲ್ಲಾ ಕಚೇರಿಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಸಂಘಟಿಸಿ ಸಾಕಷ್ಟು ಪ್ರಚಾರವನ್ನು ನೀಡುವುದು ಹಾಗೂ ಈ ಯೋಜನೆಯ ಲಾಭವನ್ನು ಎಲ್ಲರೂ ಪಡೆಯಬೇಕು ಅಂತೇಳಿ ಭಾರತ ಸರ್ಕಾರದ ಕಾರ್ಮಿಕ ಉದ್ಯೋಗ ಸಚಿವಾಲಯ ಹಾಗೂ ಭವಿಷ್ಯ ನಿಧಿ ಸಂಘಟನೆ ಎಲ್ಲರನ್ನು ವಿನಂತಿಸಿಕೊಳ್ಳುತ್ತೆ.
0: ಸರ್, ಈಗ ಈ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಯಾರನ್ನ ಸಂಪರ್ಕಿಸಬಹುದು ಅಥವಾ ಯಾವುದರ ಮೂಲಕ ಅವರು ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು?
1: ಭವಿಷ್ಯ ನಿಧಿ ಸಂಘಟನೆಯ ಯೂನಿಫೈಡ್ ಪೋರ್ಟಲ್, ಅಲ್ಲೂ ಎಲ್ಲಾ ಮಾಹಿತಿ ಇದೆ. ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ನಮ್ಮ ಎಲ್ಲಾ ಜಾಹೀರಾತುಗಳನ್ನು ಹಾಗೂ ಎಲ್ಲಾ ಅಂಶಗಳನ್ನು ಒಳಗೊಂಡು ಎಲ್ಲಾ ವಿವರಗಳು ಲಭ್ಯವಿವೆ. ಅಥವಾ ಯಾವುದೇ ಪ್ರಾದೇಶಿಕ ಅಥವಾ ಜಿಲ್ಲಾ ಕಚೇರಿಗಳನ್ನು ಸಂಪರ್ಕಿಸಿ ಎಲ್ಲ ವಿವರವನ್ನು ಪಡೆಯಬಹುದು. ಅದಲ್ಲದೆ ಈಗಾಗಲೇ ಸಂಸ್ಥೆಯ ಎಲ್ಲ ಕಚೇರಿ ಮುಖ್ಯಸ್ಥರಿಗೆ ಈ ಮಾಹಿತಿಯನ್ನು ಇಮೇಲ್ ಮೂಲಕ ನೀಡಲಾಗಿದೆ. ಹಾಗೂ ನಿರಂತರವಾಗಿ ಎಲ್ಲ ಸಂಸ್ಥೆಗಳಿಗೂ ನಮ್ಮ ಕಚೇರಿಯ ವತಿಯಿಂದ ಫೋನ್ ಕಾಲ್ ಮೂಲಕ ಎಲ್ಲರೂ ಭಾಗವಹಿಸುವ ಅಥವಾ ಇದಕ್ಕೆ ಬೇಕಾದ ಕೆಲವು ಸಿದ್ಧತೆಗಳನ್ನು ಮಾಡದಿರುವವರಿಗೂ ಎಲ್ಲ ಸಿದ್ಧತೆಗಳನ್ನು ಆಧಾರ್ ಜೋಡಣೆ ಅಥವಾ DBT ಮೂಲಕ ನೇರ ಪಾವತಿ ಮೂಲಕ ತೆಗೆದುಕೊಳ್ಳುವುದರಿಂದ ಆಧಾರ್ ಜೋಡಣೆ ಬ್ಯಾಂಕ್ ಅಕೌಂಟ್ ಜೋಡಣೆಗೊಳಿಸುವ ಕುರಿತು ಎಲ್ಲರನ್ನು ಎಚ್ಚರಿಸಲಾಗುತ್ತಿದೆ. ಹಾಗೂ ಹೆಚ್ಚಿನವರು ಇದರ ಪ್ರಯೋಜನವನ್ನು ಈಗಾಗಲೇ ಪಡೆದಿದ್ದಾರೆ. ಅಲ್ಲದೆ ಉಳಿದವರು ಕೂಡ ಇಂದಿನ ಪ್ರಯೋಜನವನ್ನು ಪಡೆಯಬೇಕು ಅಂತ ನಾವು ವಿನಂತಿಸಿಕೊಳ್ತೇವೆ.
0: ಧನ್ಯವಾದಗಳು ಸರ್, ಇಷ್ಟೊತ್ತು ನಮಗೆ ಈ ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಬಗ್ಗೆ ಮಾಹಿತಿಯನ್ನು ನೀಡಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
1: ನಮಸ್ಕಾರ.
2: ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಕುರಿತು ಮಂಗಳೂರಿನ APFO ಪ್ರಾದೇಶಿಕ ಕಚೇರಿಯ ಲೆಕ್ಕಾಧಿಕಾರಿ ಪಾಂಡುರಂಗ ಕಿಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಲತೀಶ್ ಪಾಲ್ದನೆ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಭಾವಗೀತೆಗಳನ್ನು ಕೇಳುವಿರಿ. ಬಿ ಕೃಷ್ಣಕಾರಂತ ಹಾಡಿರುವ ಕಾರ್ಮೋಡ ತುಂಬುಹುದು ನೀಲಿ ಗಗನದ ತುಂಬಾ.

ಭಾವಗೀತೆಗಳನ್ನು ಕೇಳಿದರೆ ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಕೇಳಿ ಅಂಕುರ್ ಅರೋರ ಮರ್ಡರ್ ಕೇಸ್ ಚಿತ್ರದ ಗೀತೆ. ಗಾಯಕರು ಅರಿಜಿತ್ ಸಿಂಗ್, ಸಾಹಿತ್ಯ ಜುನೈದ್ ವಾಸಿ, ಸಂಗೀತ ಸಂಯೋಜನೆ ಚಿರಂತನ್ ಭಟ್.

ಮುಸ್ತಾಫಾ ಜಾಯದ್ ಹಾಡಿರುವ ಅವಾರ ಪಂಚಿತ್ರದ ಗೀತೆ. ಸಾಹಿತ್ಯ ಸಾಹಿತ್ ಕದ್ರಿ, ಸಂಗೀತ ಸಂಯೋಜನೆ ಪ್ರೀತಮ್.

ಹಿಂದಿ ಚಿತ್ರಗೀತೆಗಳಿಗೆ ಕಿವಿಯಾದಿರಿ. ಆಕಾಶವಾಣಿ ಮಂಗಳೂರು. ಸಿಎಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ.

ಕೇಳುಗರೆ, ಪ್ರಕಟಣೆ ಇದೆ. ಮುಂದಿನ 3 ಗಂಟೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 1-2 ಪ್ರದೇಶಗಳಲ್ಲಿ ಬಿರುಗಾಳಿ ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ.

0: ಕೇಳುಗರೆ, ಇಂದಿನ ಹೃದಯ ರಾಗದಲ್ಲಿ ನಿಮ್ಮೊಂದಿಗಿದ್ದೇವೆ ನಾನು ಗುರುಪ್ರಸಾದ್ ಹಾಗೂ ಅಂಜನಾ. ಕೇಳುಗರೆ, ನೆನಪಿದೆಯಲ್ಲ ಇವತ್ತಿನ ವಿಷಯ? ಒಂದೊಳ್ಳೆ ಮಾತು. ದಿನಕ್ಕೊಂದು ಉತ್ತಮ ಆರಂಭ ನೀಡುವ, ಧನಾತ್ಮಕ ಯೋಚನೆಗೆ ಪ್ರೇರಣೆ ನೀಡುವ, ಸಮಾಧಾನ ತರಬಹುದಾದ ಒಂದು ಒಳ್ಳೆಯ ಮಾತನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನೀವು ಕರೆ ಮಾಡಬೇಕಾದ ಸಂಖ್ಯೆ 2211999221221. STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಇಂದಿನ ಹೃದಯ ರಾಗದಲ್ಲಿ ಮೊದಲಿನ ಕರೆ ಯಾರದ್ದು ಅಂತ ನೋಡೋಣ. ಹಲೋ.
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ.
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದೆ ಸರ್.
0: ಸರಸ್ವತಿ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೇವೆ ಸರ್. ನೀವೆಲ್ಲರೂ ಹೇಗಿದ್ದೀರಿ?
0: ನಾವು ಆಕಾಶವಾಣಿಯಲ್ಲಿ, ಆಕಾಶವಾಣಿ ಬಳಗದವರು, ಚೆನ್ನಾಗಿದ್ದೇವೆ ಮೇಡಮ್. ಹೇಗೆ, ಮಳೆ ಹೇಗಿದೆ ನಿಮ್ಮ ಊರಲ್ಲಿ?
1: ಆರೋಗ್ಯದಲ್ಲಿ ಇದ್ರೆ ನಾವು ನಿಮ್ಮ ನೀವು ಆರೋಗ್ಯದಲ್ಲಿದ್ದರೆ ನಾವು ಮಾತಾಡ್ತೇವೆ. ನಾವು ಆರೋಗ್ಯದಲ್ಲಿದ್ರೆ ನಿಮ್ಮಲ್ಲಿ ನಾವು ಮಾತಾಡಬೇಕಾಗ್ತದೆ ಸರ್.
0: ಖಂಡಿತ, ನಮ್ಮ ಕೇಳುಗರ ಬಳಗ ಕೂಡ ಚೆನ್ನಾಗಿರ್ಬೇಕು ಅನ್ನೋದು ಆಕಾಶವಾಣಿ ಆಶಯ ಕೂಡ. ಯಾವ ಹಾಡನ್ನ ಕೇಳ್ತಾ ಇದ್ದೀರಿ ಮೇಡಮ್?
1: ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನೆಲ್ಲ ಕೊಡ್ತೀರಿ ಮಂಗಳೂರು ಆಕಾಶವಾಣಿಯಲ್ಲಿ. ಯಾವ ರೋಗರುಜಿನವೂ ಬರ್ಲಿಕ್ಕಿಲ್ಲ, ಅದನ್ನೆಲ್ಲ ಕೇಳಿಕೊಂಡು ನಾವು ಇದ್ರೆ ನಮಗೆ ಯಾವ ರೋಗರುಜಿನವೂ ಬರ್ಲಿಕ್ಕಿಲ್ಲ ಸರ್. ಅದನ್ನೇ ನಾವು ಕೆಲವರಿಗೆ ಟೆನ್ಷನ್ ಆದ್ರೆ ಅದನ್ನ ಕೇಳ್ಕೊಂಡು ಇರ್ಬೋದಲ್ಲ.
0: ಹೌದು, ಖಂಡಿತ ಖಂಡಿತ.
1: ಒಳ್ಳೆ ರೀತಿ ಸರ್, ಒಳ್ಳೆ ಒಳ್ಳೆ ಮಾಹಿತಿ ಬರ್ತದೆ. ಮಹಿಳಾ ಕಾರ್ಯಕ್ರಮ ಅಲ್ಲಿ ಯಾವುದಾಗ್ಲಿ ಸರ್, ಕಥೆ ಕವನಗಳನ್ನು ಕೇಳುವಾಗ ಎಲ್ಲ ತುಂಬಾ ಖುಷಿ ಆಗ್ತದೆ ಸರ್.
0: ನೀವು ಆಕಾಶವಾಣಿಯ ತುಂಬಾ ದೊಡ್ಡ
1: ಕೂಡಲೇ ನಾವು ದೇವರ ಸ್ತುತಿ ಮಾಡಿ ಒದ್ದು ಬರ್ಬೇಕು ಸರ್. ಆದ್ರೆ ನಮ್ಗೆ ಎಲ್ಲ ಆರೋಗ್ಯವೂ ಸರಿ ಇರ್ತದೆ, ಎಲ್ಲರಲ್ಲಿ ಮನಸ್ಸಿನಲ್ಲಿ ಪ್ರೀತಿ ಭಾವನೆ ಇರ್ಬೇಕು.
0: ಒಂದೊಳ್ಳೆ ಮಾತನ್ನ, ಅದೇ ನಿಮ್ಮ ಒಂದೊಳ್ಳೆ ಮಾತು. ಎಲ್ಲ ಮನಸ್ಸಿನಲ್ಲಿ ಪ್ರೀತಿಯ ಭಾವನೆ ಇರಬೇಕು ಅನ್ನೋದಲ್ವಾ?
1: ಹೌದು ಸರ್, ಎಲ್ಲರಲ್ಲಿ ಪ್ರೀತಿ ಇದ್ರೆ ನಮ್ಮ ಆರೋಗ್ಯ ಅಂತ ಸರ್. ಎಲ್ಲರಲ್ಲಿ ಪ್ರೀತಿಯಲ್ಲಿ ನಾವು ಕರೆದು ಮಾತಾಡಿದ್ರೆ ನಮ್ಮ ಆರೋಗ್ಯ ಸರಿಯಾಗಿ ಇರ್ತದೆ. ರೋಗ ರುಜಿನ ಎಲ್ಲ ಮಾಯ ಆಗಿ ಹೋಗ್ತದೆ.
0: ಹೌದು, ಪ್ರೀತಿ ಕೊಟ್ಟಷ್ಟು ಬರ್ತದೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಮತ್ತೊಬ್ಬರನ್ನ ಪ್ರೀತಿಯಿಂದ ಮಾತಾಡಿದ್ರೆ ಅವರು ನಮ್ಮನ್ನ ಪ್ರೀತಿಯಿಂದ ಮಾತಾಡ್ತಾರೆ.
1: ನಮ್ಮ ಟೆನ್ಷನ್ ನಮ್ಗೆ ಹಾಳು, ನಮ್ಮ ಟೆನ್ಷನ್ ಅಲ್ಲಿ ತಲೆ ನೋವು ಕಾಯಿಲೆ ಎಲ್ಲ ಜೋರಾಗಿ ಬರೋದು. ಅದಕ್ಕೆ ನಾವು ಎಲ್ಲರಲ್ಲಿ ನಾನು ಹೇಳುದು, ಎಲ್ಲರಲ್ಲಿ ಮಾತಾಡಿ ನೆಗಡಿ ನೆಗಡಿ ಮಾತಾಡಿಕೊಂಡಿರಿ, ಕೋಪ ಮಾಡಬೇಡಿ ಅಂತ ಹೇಳ್ತೇನೆ ಸರ್.
0: ಆಗ್ಲಿ ಮೇಡಮ್, ನಿಮ್ಮ ಒಳ್ಳೆಯ ಮಾತಿಂದ ಆರಂಭ ಆಗಿದೆ ಇವತ್ತಿನ ಕಾರ್ಯಕ್ರಮ. ಯಾವ ಹಾಡನ್ನ ಕೇಳ್ತಾ ಇದ್ದೀರಿ ಸರಸ್ವತಿ?
1: ಬಿಡಲಾರೆ ಚಿತ್ರದಿಂದ ಸರ್, ಬಿಡೇನು ನಿನ್ನ ಪಾದ ಗುರುವೇ, ಬಿಡೇನು ನಿನ್ನ ಪಾದ ಅಂತ.
0: ಖಂಡಿತ ಖಂಡಿತ ಸರಸ್ವತಿ ಅವರೇ, ನಿಮಗಾಗಿ ಈ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಮೇಡಮ್.
1: ನಮಸ್ತೆ, ಎಲ್ಲರಿಗೂ ನಮಸ್ತೆ ಸರ್.
0: ಈಗ ಸರಸ್ವತಿಯವರಿಗಾಗಿ ನಾನಿನ್ನ ಬಿಡಲಾರ ಚಿತ್ರದ ಗೀತೆ, ಎಸ್ ಜಾನಕಿಯವರು ಹಾಡಿರುವಂತಹ, ಚಿ ಉದಯಶಂಕರ್ ಅವರ ಸಾಹಿತ್ಯ ಇರುವಂತಹ, ರಾಜನ್ ನಾಗೇಂದ್ರ ಅವರು ಸಂಗೀತ ಸಂಯೋಜಿಸಿರುವಂತಹ ಗೀತೆ.

0: ಕೇಳುಗರೆ, ಇಂದಿನ ವಿಷಯ ಒಂದೊಳ್ಳೆ ವಿಷಯ. ಮುಂದಿನ ಕರೆ ಯಾರದ್ದು ಅಂತ ನೋಡೋಣ. ಹಲೋ,
1: ನಾನು ಕುಂದಾಪುರದಿಂದ ಸುನಿಲ್ ಹಳೇಪೈದ.
0: ಸುನಿಲ್ ಅವರೇ, ಕುಂದಾಪುರದಿಂದ ಮಾತಾಡ್ತಿದ್ದೀರಿ, ಹೇಗಿದೆ ಕುಂದಾಪುರ?
1: ಕುಂದಾಪುರ ಮಳೆಯಲ್ಲೇ ಬಣ ಬಣ ಮಾಡ್ತಿದೆ.
0: ಓ, ಮಳೆ ಇದೆ ಹಾಗಾದ್ರೆ. ಹಾಗಾದ್ರೆ ಮಳೆಯಲ್ಲಿ ಒಂದೊಳ್ಳೆ ಮಾತು ಹೇಳ್ತೀರಾ ಸರ್? ಮಳೆಯಲ್ಲಿ ಒಂದೊಳ್ಳೆ ಮಾತು ಹೇಳ್ತೀರಾ?
1: ಒಂದು ಒಳ್ಳೆ ಮಾತಂದ್ರೆ, ಎಲ್ಲ ಎಲ್ಲ ಕಾಲ್ ಮಾಡಿದವರು 3 ನಿಮಿಷಕ್ಕಷ್ಟೇ ಸೀಮಿತವಾಗಿರ್ಬೇಕು.
0: ಎಲ್ಲರಿಗೂ ಅವಕಾಶ ಸಿಗ್ತದೆ ಅಂತ
1: ಹೇಳ್ತಾರೆ.
0: ಹಾ,
1: ಕಳೆದ ಮಂಗಳವಾರ ಅರ್ಧ ಗಂಟೆಯಲ್ಲಿ 3 ಕಾಲರ್ನ ಅಟೆಂಡ್ ಮಾಡಿದ್ರು. ಇದು ನಾನು ಹೇಳೋದು ಒಂದು ಒಳ್ಳೆಯ ಮಾತು, ಎಲ್ಲ ಕಾಲರಿಗೂ ಆದಷ್ಟು ಮಾತು ಕಮ್ಮಿ ಮಾಡಿ ಅಂತ. ತುಂಬಾ ಜನ ಲೈನ್ ಅಲ್ಲಿ ಇರ್ತಾರೆ, ತುಂಬಾ ಜನ ಇದು ಈಗ ಗುಜ್ ಮಾಡಿ ಗೊತ್ತಾಯ್ತಲ್ಲ ಎಷ್ಟು ಜನ ಕಾಲರ್ ಇರ್ತಾರೆ.
0: ಹೌದೌದೌದು, ಖಂಡಿತ ಖಂಡಿತ. ಅಲ್ಲ, ನಿಮ್ಮ ಮಾತು ಹೀಗೆ ನಮ್ಮ ಜೀವನಕ್ಕೆ ಕೂಡ ಅನ್ವಯಿಸ್ತದೆ ಅಲ್ವಾ ಸರ್?
1: ಬಿಚ್ಚರಿಸಿ ಹಾಡನ್ನು.
0: ಹಾ, ನಿಮ್ಮ ನಮ್ಮ ಜೀವನಕ್ಕೆ ಕೂಡ ಅನ್ವಯಿಸ್ತದೆ. ನೀವು ಯಾವ ಹಾಡನ್ನು ಕೇಳ್ತಾ ಇದ್ದೀರಿ?
1: ನನ್ನ ಸಮಯದ ಗೊಂಬೆ.
0: ಆ ಸಮಯದ ಗೊಂಬೆ ಚಿತ್ರದ್ದು ಟೈಟಲ್ ಸಾಂಗ್ ಸರ್?
1: ಹೌದೌದು.
0: ಆಗಲಿ ಸರ್, ಈಗ ಸಮಯದ ಗೊಂಬೆ ಚಿತ್ರದ ಹಾಡು ಡಾಕ್ಟರ್ ರಾಜ್ಕುಮಾರ್ ಹಾಡಿರುವಂಥ, ಜಿ ಉದಯಶಂಕರ್ ಅವರ ಸಂಗೀತ ಸಾಹಿತ್ಯ ಇರುವಂಥ, ಎಂ ರಂಗರಾವ್ ಅವರ ಸಂಗೀತ ಇರುವಂತಹ ಸಮಯದ ಗೊಂಬೆ ಚಿತ್ರದ ಹಾಡು ಈಗ

0: ಇಂದಿನ ಹೃದಯ ರಾಗದ ವಿಷಯ ಒಂದೊಳ್ಳೆ ಮಾತು. ಮುಂದಿನ ಕರೆ ಯಾರದು ಅಂತ ನೋಡೋಣ. ಹಲೋ ಹಲೋ
1: ಹಲೋ,
0: ಯಾರು ಮಾತಾಡ್ತಿದ್ದೀರಿ? ಇದು ಮಂಗಳೂರು ಆಕಾಶವಾಣಿ.
1: ನಾನು ಆರ್ ಬಿ ಬಾಯರು ಅಂತ.
0: ಹಾ ಹೇಳಿ ಮೇಡಮ್, ಹೇಗಿದ್ದೀರಿ?
1: ನಮಸ್ತೆ, ಶುಭೋದಯ.
0: ಶುಭೋದಯಗಳು ಮೇಡಮ್.
1: ಇವತ್ತಿನ ಒಂದೊಳ್ಳೆ ಮಾತಿಗೆ ಅಂದ್ರೆ, ನಮ್ದು ಪುಟ್ಟ ಜೀವನದಲ್ಲಿ ನಾವು ಎಷ್ಟೆಲ್ಲ ಅಂದ್ರೆ ಇಂತ ನಿರೀಕ್ಷೆಗಳು ಇರ್ತೇವೆ, ಅದರಿಂದ ಅದು ಬೇಕು ಇದು ಬೇಕಾದೆಲ್ಲ. ನಾನು ನನ್ನ ಜೀವನದಲ್ಲಿ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಮಾತು ಅಂತ ಹೇಳ್ಬೋದು, ಯಾರಿಂದ ಏನನ್ನು ನಿರೀಕ್ಷಿಸಬೇಡ, ನಿರೀಕ್ಷಿಸದೇ ನೀನು ಸಾಧ್ಯವಾದದ್ದು ಮಾಡು ಅಂತ.
0: ನಿರೀಕ್ಷೆ ಇದ್ರೆ ನೋವಿರ್ತದೆ.
1: ಹಾ, ಅಂದ್ರೆ ಒಂದು ಇದು ಬರ್ತದೆ ಇಂಗ್ಲಿಷ್ ಅಲ್ಲಿ, ಅದನ್ನ ಹಾಗೆ ಕೇಳೋದು, ನೆವರ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿಬಡಿ. ಯಾರಿಂದ ಏನನ್ನು ನಿರೀಕ್ಷಿಸಬೇಡ, ನಿರೀಕ್ಷಿಸದೆ ನೀನು ಮಾಡ, ಫಲ ಅದು ಸಿಗುದಾದ ನನಗೆ ಖಂಡಿತ ಸಿಗ್ತದೆ.
0: ಎರಡು ರೀತಿಯಲ್ಲಿ ನಿರೀಕ್ಷಿಸದೆ ಕೆಲಸವನ್ನ ಮಾಡಿ, ಮತ್ತೆ ಯಾರಿಂದ
1: ನಾವು ನಿರೀಕ್ಷಿಸಿದ್ರೆ, ನಾವೀಗ ಮಾಡುವಾಗ ಒಂದು ನಿರೀಕ್ಷೆ ಇದ್ರೆ, ಅವರು ಕೆಲವು ಸಲ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಗೆ ಒಂದು ಅಂದ್ರೆ ರಿಪ್ಲೈ ಮಾಡ್ಬೇಕು, ಹಾಗೇನು ಅಂತ ಇಲ್ಲ. ಅದು ಏನಾಗ್ತದೆ, ನಿರೀಕ್ಷೆ ಇಟ್ಟ ಗಳಿಗೆ ನಾವು ಅದನ್ನ ಯೋಚನೆ ಮಾಡ್ತೇವೆ, ಏನ್ ಹೇಳಲಿಲ್ಲ, ನಾನು ಇಷ್ಟು ಮಾಡಿದೆ. ಇದರಿಂದ ನಮ್ಮ ಆರೋಗ್ಯಕ್ಕೆ ಅದು ಹಾನಿ ಅಲ್ವಾ? ಮುಖ್ಯವಾಗಿ ಏನಂದ್ರೆ, ನಮ್ಮ ಆರೋಗ್ಯವನ್ನು ನಾವು ನೋಡ್ಕೊಳ್ಬೇಕು. ನಮ್ಮ ಶರೀರದಲ್ಲಿ ಆಗುವಂತಹ ನಿರೀಕ್ಷೆಗಳಿಟ್ಟಾಗ ಆಗುವ ಬದಲಾವಣೆಗಳು ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯಾದಂತಹ ಹಾನಿ ಉಂಟು ಮಾಡ್ತದೆ ನಮ್ಗೆ ಗೊತ್ತಾಗಲ್ಲ. ಸೈಲೆಂಟ್ ಆಗಿ ನಾನಿಷ್ಟೇ ಹೇಳುದಂದ್ರೆ, ಒಳ್ಳೆಯ ಹಾರ್ಮೋನುಗಳು ನಮ್ಮ ಶರೀರದಲ್ಲಿ ಸ್ರವಿಸ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಒಳ್ಳೇದನ್ನೇ ನಾವು ಚಿಂತನೆ ಮಾಡ್ಬೇಕು. ಆಗ ಏನಾಗುತ್ತೆ, ನಮ್ಮ ಮುಖದಲ್ಲಿ ತನ್ನಿಂದ ತಾನೇ ನಗು ಮೂಡುತ್ತದೆ. ಆ ನಗುವನ್ನು ನಾವು ಯಾವತ್ತು ಸಹ ಕಾಯ್ದಿಟ್ಕೊಳ್ಬೇಕು.
0: ಒಂದೆರಡು ಒಂದಲ್ಲ ಎರಡು ಮೂರು ಒಳ್ಳೆ ಮಾತುಗಳನ್ನು ಹೇಳಿದ್ರಿ. ನಾವು ನಗ್ತಾ ಇರಬೇಕು, ನಿರೀಕ್ಷೆ ಇಟ್ಕೊಳ್ಬಾರ್ದು, ಯಾವತ್ತು ಚೆನ್ನಾಗಿರ್ಬೇಕು ಅಂತ ಹೇಳಿ.
1: ನಿಮ್ದು
0: ನೀವು ಒಂದೆರಡು ಮೂರು ಒಳ್ಳೆ ಮಾತುಗಳನ್ನು ಹೇಳಿದ್ರಿ ಮೇಡಮ್. ನಗ್ತಾ ಇರಬೇಕು, ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತ ಹೇಳಿ. ಖಂಡಿತ ಧನ್ಯವಾದಗಳು ಮೇಡಮ್. ಯಾವ ಹಾಡನ್ನ ಕೇಳ್ತಾ ಇದ್ದೀರಿ ಇವತ್ತು?
1: ನಂಗೆ ಸೂರ್ಯವಂಶದಿಂದ ವಿಷ್ಣು ಸರ್ ಅವರದ್ದು ಸೇವಂತಿ ಹಾಕ್ಬೋದಾ?
0: ಹಾ ಆಯ್ತು, ಖಂಡಿತ ಹಾಕ್ತೇವೆ. ಸೂರ್ಯವಂಶ ಚಿತ್ರದ ಚಿತ್ರಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡಿರುವಂತಹ, ಎಸ್ ನಾರಾಯಣ್ ಬರೆದಿರುವಂತಹ ಹಾಡು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿ ಮನೋಹರ್.

0: ಇಂದಿನ ಹೃದಯರಾಗದ ವಿಷಯ ಒಂದೊಳ್ಳೆ ಮಾತು. ಈ ಒಂದೊಳ್ಳೆ ಮಾತಲ್ಲಿ ನಮ್ಮ ಜೀವನ ಉಳಿಬೋದು, ಜೀವ ಉಳಿಬೋದು, ನಮ್ಮ ಪ್ರತಿದಿನ ನಮಗೊಂದು ಕೆಲಸಕ್ಕೆ ಸ್ಫೂರ್ತಿ ಸಿಗ್ಬೋದು, ಹೀಗೆ ಎಂಥದ್ದ ಎಂತೆಲ್ಲ ಅದ್ಭುತಗಳು ಸಾಧ್ಯ ಇದೆ. ಈಗ ಮುಂದಿನ ಕರೆ ಯಾರದ್ದು ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ?
1: ಉಜಿರೆಯಿಂದ ಕಮಲ ಮಾತಾಡು ಸರ್.
0: ಆ ಕಮಲಾ ಮೇಡಮ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೆ ಸರ್. ನೀವೆಲ್ಲರೂ
0: ನಿಮ್ಮ ಒಂದೊಳ್ಳೆ ಮಾತನ್ನ ಹೇಳಿ ಅಲ್ವಾ?
1: ನಾವು ಒಳ್ಳೆ ಮಾತಂದ್ರೆ ನಾವು ಸರ್ ಮತ್ತೊಬ್ಬರಲ್ಲಿ ಮಾತಾಡಬೇಡ, ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕಾಗ್ತದೆ ಸರ್. ನಾವು ಒಳ್ಳೆ ಮಾತಾಡಿದ್ರೆ ಅವ್ರು ಕೂಡ ಒಳ್ಳೆ ಮಾತಾಡ್ತಾರೆ ಸರ್.
0: ಯೋಚನೆ ಮಾಡಿ
1: ನಮ್ಗೆ ಆರೋಗ್ಯಕ್ಕೂ ಕೂಡ ಒಳ್ಳೇದು, ನಮಗೂ ಕೂಡ ಒಳ್ಳೇದು ಸರ್.
0: ಹೌದು, ಯಾರಾದರೂ
1: ರೋಷದಿಂದ ಮಾತಾಡಿದ್ರೆ ಏನಾಗಲ್ಲ ಸರ್. ಅಂದ್ರೆ ನಾವು ಸಮಾಧಾನದಿಂದ ನಾವು ಮಾತಾಡ್ಬೇಕಾಗ್ತದೆ ಸರ್.
0: ಹೌದು, ಒರಟು ಮಾತನ್ನ ಆಡುವುದು ಮತ್ತೆ ಕೇಳಿಸ್ಕೊಳ್ಳೋದು ಎರಡೂ ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ.
1: ಹೌದು ಹೌದು ಸರ್. ಅಂದ್ರೆ ಒರಟು ಮಾತಾಡಿದ್ರೆ ನಮಗೆ ಆರೋಗ್ಯಕ್ಕೂ ಒಳ್ಳೇದಲ್ಲ ಸರ್.
0: ಹೌದು, ಖಂಡಿತ. ಯಾವ ಹಾಡನ್ನ ಕೇಳ್ತಾ ಇದ್ದೀರಿ ಮೇಡಮ್?
1: ನಂಗೆ ಪ್ರೇಮದ ಕಾಣಿಕೆ ಚಿತ್ರದಿಂದ ಸರ್. ನನ್ನ ಪ್ರಾಣ ಅದು ಪ್ರಸಾರ ಮಾಡಿ ಸರ್.
0: ಆಗ್ಲಿ, ಕಮಲಾ ಅವರಿಗಾಗಿ ಈಗ ಪ್ರೇಮದ ಕಾಣಿಕೆ ಚಿತ್ರದ ಗೀತೆ ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ಶ್ರೀ ಉದಯಶಂಕರ್ ಅವರ ಸಾಹಿತ್ಯವಿದೆ, ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್ ಅವರದ್ದು.

0: ಕೇಳುಗರೆ, ಇಂದಿನ ಹೃದಯರಾಗದ ವಿಷಯ ಒಂದೊಳ್ಳೆ ಮಾತು. ಒಂದೊಳ್ಳೆ ಮಾತು ಜೀವನವನ್ನೇ ಬದಲಿಸಬಹುದು, ನಮ್ಮ ಯೋಚನೆಯ ದಿಕ್ಕನ್ನೇ ಬದಲಿಸಬಹುದು, ಜೀವವನ್ನು ಉಳಿಸಬಹುದು ಅಥವಾ ನಮ್ಮಲ್ಲಿ ಹೊಸ ಸಾಧನೆಗೆ ಸ್ಫೂರ್ತಿಯನ್ನು ತುಂಬಬಹುದು. ಮುಂದಿನ ಕರೆ ಯಾರದ್ದು ಅಂತ ನೋಡೋಣ. ಹಲೋ.
1: ಹಲೋ,
0: ಹಲೋ,
1: ನಮಸ್ತೆ ಸರ್.
0: ಆಕಾಶವಾಣಿ ಮಂಗಳೂರು, ನಮಸ್ಕಾರ. ಯಾರು ಮಾತಾಡ್ತಿದ್ದೀರಿ?
1: ನಾನು ನೀರಜ, ಕಿನಿಗಳಿಂದ.
0: ನೀರಜ ಅವರೇ, ಹೇಗಿದ್ದೀರಿ?
1: ನಾನು ಆರಾಮಾಗಿದ್ದೀನಿ, ನೀವೆಲ್ಲರೂ?
0: ನಾವೆಲ್ಲರೂ ಆರಾಮವಾಗಿದ್ದೇವೆ. ನಿಮ್ಮಿಂದ ಒಂದೊಳ್ಳೆ ಮಾತನ್ನ ಹೇಳಲ್ವಾ ಮೇಡಮ್?
1: ಒಂದು ಒಳ್ಳೆ ಮಾತಂದ್ರೆ, ನಾವು ಇನ್ನೊಬ್ಬರಿಗೆ ದ್ವೇಷವನ್ನು ಮಾಡಬಾರ್ದು. ಇನ್ನೊಬ್ಬರ ಮೇಲೆ ತುಂಬಾ ಪ್ರೀತಿಯಿಂದ ಇರಬೇಕು. ನಾವು ಎಲ್ಲರೂ ಚೆನ್ನಾಗಿ ಇರಬೇಕಂದ್ರೆ ನಮ್ಮ ಮನಸ್ಸಿನ ಯಾವುದು ಸಿಟ್ಟು ದ್ವೇಷ ಕೋಪ ಎಲ್ಲ ಇರಬಾರ್ದು. ನಾವು ಚೆನ್ನಾಗಿದ್ರೆ ಮತ್ತೊಬ್ಬರು ಚೆನ್ನಾಗಿರ್ತಾರೆ.
0: ಖಂಡಿತ.
1: ಇನ್ನೊಬ್ಬರ ಹತ್ರ ಮಾತಾಡುವಾಗ ತುಂಬಾ ಪ್ರೀತಿಯಿಂದ ಮಾತಾಡಿದ್ರೆ ಅವರು ನಮಗೆ ಪ್ರೀತಿ ತೋರಿಸ್ತಾರೆ, ಕರುಣೆಯನ್ನು ಕೊಡ್ತಾರೆ.
0: ಹೌದು, ಏನನ್ನು ಕೊಡ್ತೇವೋ ಅದು ವಾಪಸ್ ನಮಗೆ ಬರ್ತದೆ ಅಂತ ಹೇಳ್ತಾರೆ. ನೀವು ಅದೇ ಮಾತು ಹೇಳಿ.
1: ಹೌದು,
0: ಹಾಂ ಖಂಡಿತ, ಅದು ಜೀವನದ.
1: ನಾವೇ ಚೆನ್ನಾಗಿರ್ಬೇಕು ಅಂತ ನಾವು ಭಾವಿಸ್ಬಾರ್ದು. ಇನ್ನೊಬ್ಬರು ಚೆನ್ನಾಗಿದ್ರೆ ನಮಗೆ ಅದರಿಂದ ಒಳ್ಳೇದಾಗ್ತದೆ ಅಂತ ನಾವು ಅನ್ಬೇಕು.
0: ಖಂಡಿತ ಖಂಡಿತ ಸತ್ಯ ಮೇಡಮ್. ಯಾವ ಹಾಡನ್ನು ಕೇಳ್ತಾ ಇದ್ದೀರಿ ಇವತ್ತು?
1: ನಾನು ಕರ್ಪೂರದ ಗೊಂಬೆಯಿಂದ ಒಂದು ಒಳ್ಳೆಯ ಹಾಡು.
0: ಹಾಂ, ಕರ್ಪೂರದ ಗೊಂಬೆ ಚಿತ್ರದ ಓ ಮಲ್ಲಿಗೆಯ ಗೀತೆ. ಹಾಡಿದವರು ಮನು ಮತ್ತು ಚಿತ್ರ. ಎಸ್ ನಾರಾಯಣ ಅವರ ಸಾಹಿತ್ಯವಿದೆ, ಹಂಸಲೇಖ ಅವರ ಸಂಗೀತವಿದೆ.

0: ಇಂದಿನ ಹೃದಯರಾಗದ ವಿಷಯ ಒಂದೊಳ್ಳೆ ಮಾತು. ಒಂದೊಳ್ಳೆ ಮಾತಿಗೆ ಆ ದಿನವನ್ನು, ಜೀವನವನ್ನು ಬದಲಾಯಿಸುವ ಯೋಚನೆಯನ್ನು ತಿದ್ದುವ ಶಕ್ತಿ ಇದೆ. ಹಾಗಾಗಿ ಒಂದೊಳ್ಳೆ ಮಾತು ನಿಮ್ಮ ಕಡೆಯಿಂದ ಯಾರು ಹಂಚಿಕೊಳ್ತಾ ಇದ್ದಾರೆ ನೋಡುವ. ಹಲೋ.
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ ಸರ್, ಮಂಗಳೂರು
1: ಇಸ್ಮಾಯಿಲ್
0: ಆಕಾಶವಾಣಿ. ಹಾ ಇಸ್ಮಾಯಿಲ್ ಅವರು, ಹೇಗಿದ್ದೀರಿ?
1: ನಿಮ್ಮ ಮಾತೇನು ಇವತ್ತು ಎಲ್ರಿಗೂ ಮೆಲ್ಲ ಕೇಳುದು ಏನಂತ ಗೊತ್ತಾಗ್ತಿಲ್ಲ.
0: ಹೌದಾ? ಹಾಗೆ ಜೋರಾಗಿ ಮಾತಾಡ್ತಾ ಇದ್ದೇನೆ, ನಾನು ಕಮ್ಮಿ ಮಾತಾಡಬೇಕು ಅಂತ ಹೇಳಿದ್ರು, ಹಾಗೆ ಸ್ವಲ್ಪ
1: ಕಮ್ಮಿ ಮಾತಾಡಿದ ಪರವಾಗಿಲ್ಲ. ನಾನೊಂದು ವಿಷಯ ಹೇಳುದಂದ್ರೆ, ಈಗ ಒಂದು ಮೊದಲು ಒಂದು ಚಿಕ್ಕ ಮಾತು ಹೇಳಿ ಬಿಡ್ತೀನಿ. ಒಳ್ಳೆ ಮಾತನಾಡಲು ಗೊತ್ತು ನನಗೆ, ಕೆಣಕಲು ಬಂದ್ರೆ ಮೊನಚು ಮಾತಿನಿಂದ ತಿರುಗುಬಾಣ ಬಿಡಲು ಗೊತ್ತು.
0: ಹೌದು,
1: ಅದು ಏನೋ ಮಾಡಲು ಹೋಗಿ ಏನೇನೋ ಆಗಿ ಹೋಗುತ್ತೆ.
0: ಹೌದು.
1: ಮತ್ತೆ ಕೇಳುಗರು ನನ್ನದೊಂದಂದ್ರೆ ಅವರಿಗೆ ಸಲಹೆ, ಒಳ್ಳೆ ಮಾತು ಹೇಳೋದು ಅವರು ಒಬ್ಬೊಬ್ಬರೇ ಒಂದು 10 ಹಾಡನ್ನು ಇಡೀ ವರ್ಷ ಅದನ್ನೇ ಕೇಳುವುದಲ್ಲ. ಅದು ಕೇಳುಗರಿಗೂ ನಮಗೂ ಬೋರ್ ಆಗುತ್ತೆ ಹೃದಯ ರಾಗ.
0: ಅವರಲ್ಲಿ
1: ತಿಳ್ಕೋಬೇಕು, ಅವ್ರು ಬೇರೆ ಬೇರೆ ಹಾಡನ್ನೇ ಕೇಳಬೇಕು. ಅವ್ರು ಕೇಳಿದವರು ಅದೇ ಹಾಡನ್ನು ಕೇಳುವಾಗ ನಾವು ಯಾಕಪ್ಪ ಈ ಅವರ ಹಾಡನ್ನು ಕೇಳುವುದಂತ ಆಗುತ್ತದೆ. ಅದನ್ನ ಅವರ ನೆನಪಿಟ್ಟುಕೊಳ್ಳಿ ಅಂತ ಹೇಳುದು ಸರ್.
0: ಹೌದು, ಹೊಸತನ ಯಾವತ್ತೂ ಕೂಡ ಒಳ್ಳೇದೇ.
1: ಬೇರೆ ಏನು ಹೇಳೋರು ಹೋಗುದಿಲ್ಲ, ಅದು ಅಷ್ಟೇ ಸಾಕು ಮಾತು. ಅದೇ ನನಗೆ ಜ್ವಾಲಾಮುಖಿ ಚಿತ್ರದ ಹಾಡು ಕೊಡಿ, ಹೇಳುವುದು ಒಂದು ಮಾಡುವುದು ಇನ್ನೊಂದು.
0: ಆಗ್ಲಿ ಇಸ್ಮಾಯಿಲ್ ಅವರೇ, ನಿಮಗಾಗಿ ನಿಮ್ಮ ನೆಚ್ಚಿನ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಈಗ ಜ್ವಾಲಾಮುಖಿ ಚಿತ್ರದ ಹಾಡು ಡಾಕ್ಟರ್ ರಾಜ್ ಹಾಗೂ ಬೆಂಗಳೂರು ಲತಾ ಅವರು ಹಾಡಿದಂತಹ ಹಾಡು. ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ಸಂಗೀತ ರಂಗರಾವ್ ಅವರದ್ದು.

0: ಹೃದಯರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ನಿಮ್ಮ ಜೊತೆ ನಾನು ಅಂಜನಾ. ಇದೀಗ ಮುಂದೆ ಯಾರು ಒಂದೊಳ್ಳೆ ಮಾತು ಹೇಳಲಿಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳಿ ನೋಡುವ. ಹಲೋ
1: ಹಲೋ, ಹಾಯ್ ಮೇಡಮ್, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದಿರಿ?
1: ನಾನು ಅಮ್ಮಣಿ,
0: ಅಮ್ಮಣಿ ಕಾರ್ಕಳದಿಂದ. ಹೇಗಿದ್ದೀರಿ ಅಮ್ಮಣಿಯವರೇ?
1: ಚೆನ್ನಾಗಿದ್ದೇನೆ ಮೇಡಮ್.
0: ಯಾವ ಗೀತೆ
1: ಹೇಗಿದ್ದೀರಿ?
0: ಬೇಕಿತ್ತು ನಿಮಗೆ?
1: ನಂಗೆ ಇವತ್ತು ಗಜ ಚಿತ್ರದಿಂದ ಮಾತು ನನ್ನೋಳು ಮೌನಾನು ನನ್ನವಳು.
0: ಮಾತಿನ ಬಗ್ಗೆ ಹೇಳ್ತಾ ಇದ್ದೀರಿ ಈ ಗೀತೆಗೆಲ್ಲ?
1: ಹೌದು, ಈಗ ಅಂಜನಾ ಮ್ಯಾಮ್ ಬರ್ತಾರಂತ ನಂಗೆ ಗೊತ್ತು.
0: ಸರಿ ಸರಿ, ಈಗ ಹೇಳಿ ಅಮ್ಮಣಿಯವರೇ, ಒಂದೊಳ್ಳೆ ಮಾತು ಹೇಳಿ, ನಾವು ಕಾಯ್ತಾ ಇದ್ದೇವೆ ನಿಮ್ಮ ಮಾತಿಗೆ.
1: ಹಾ, ಒಂದೊಳ್ಳೆ ಮಾತು ಅಂತ ಹೇಳ್ಬೇಕಾದ್ರೆ, ಮಾತಿನ ಮೌಲ್ಯ ಹೆಚ್ಚಬೇಕಾದ್ರೆ ಅದು ಮನಸ್ಸಿಗೆ ಹಿತವಾಗಿರ್ಬೇಕಂತೆ.
0: ಹೌದು,
1: ಸುಭಾಷಿತ ಒಂದು ಹಾಗೆ ಹೇಳ್ತದೆ, ಅಂದ್ರೆ ನಮ್ಮ ಮಾತು ಅದರ ಮೌಲ್ಯ ಹೆಚ್ಚಬೇಕಾದ್ರೆ ಅದು ನಮ್ಮ ಮನಸ್ಸಿಗೆ ಅದು ಹಿತವಾಗಿರ್ಬೇಕು ಅಂತ. ಹಾಗಂತಿದ್ರೆ ನಾವು ಮಾತಾಡ್ಬೇಕು.
0: ಹೌದು, ಅದು ಕೇಳುವವರಿಗೂ ಹಿತವಾಗಿರ್ಬೇಕು. ಅದನ್ನ ಹೇಳಿದಾರಲ್ಲ, ಹಿತವಿರಲಿ ವದನದಲ್ಲಿ, ಮನಸ್ ಮಾತಲ್ಲೂ ಹಿತವಿರ್ಬೇಕಂತೆ. ಮುಖದಲ್ಲಿ, ಮನಸ್ಸಲ್ಲಿ, ಮಾತಲ್ಲಿ, ಎಲ್ಲದರಲ್ಲೂ ಹಿತವಿರಬೇಕು ಅಂತೇಳಿ ಅಲ್ವಾ?
1: ಹೌದು
0: ಹೌದು. ನಮ್ಮ ಇದು ಯುಗಾದಿಯಲ್ಲ ಸಂದೇಶವು ಅದೇ ಹೇಳೋದಲ್ವಾ? ಯುಗಾದಿಯಲ್ಲೂ ಬೇವು ಬೆಲ್ಲ ತಿನ್ನಿ ಒಂದೊಳ್ಳೆ ಮಾತಾಡಿ ಅಂತೇಳಿ ಹೇಳಿ
1: ಮಾತಾಡಿ.
0: ಹೌದು, ಅದರಿಂದ ಒಂದೊಳ್ಳೆ ಮಾತಿಗೆ ತುಂಬಾ ಮನ್ನಣೆ ಇದೆ ನಮ್ಗೆ ಅಲ್ಲ?
1: ಖಂಡಿತ
0: ಹೌದು.
1: ಹೌದು ನೋಡಿ, ನಾವು ಈಗ ಒಂದು ಕೆಲವೊಂದು ಅದು ಗಾದೆಯ ನಾಣ್ಣುಡಿ ಅಂತ ನಂಗೆ ಸರಿ ಗೊತ್ತಿಲ್ಲ, ಅದೇ ಹೇಳ್ತಾರಲ್ಲ, ಮಾತು ಬಂಗಾರ, ಮಾತು ಬೆಳ್ಳಿ,
0: ಮೌನ ಬಂಗಾರ. ಹೌದು ಹೌದು,
1: ಮಾತೆ ಮೃತ್ಯು, ಮಾತೆ ಮುತ್ತು, ಏನೋ ಒಂದು ಆತರ.
0: ಹೌದು ಹೌದು ಹೌದು, ಮಾತಿಂದನೇ ಎಲ್ಲವೂ ಅಲ್ಲ?
1: ಹೌದು
0: ಹೌದು, ಒಂದು ಮನೆಯನ್ನು ಉಳಿಸಬಹುದು, ಒಂದು ಮನೆಯನ್ನು ಕೆಡಿಸಬಹುದು, ಎಲ್ಲವೂ ಮಾತೆ ಅದಕ್ಕೆ ಮೂಲ ಅಲ್ವಾ?
1: ಮಾತೆ.
0: ಹೌದು
1: ಹೌದು.
0: ಈಗ ಹೇಗಿದೆ ನಿಮ್ಮ ಊರಲ್ಲಿ, ಮಳೆ ಉಂಟ ಅಮ್ಮಣಿಯವರೇ ಕಾರ್ಕಳದಲ್ಲಿ?
1: ಇಲ್ಲ, ಮಳೆ ನಿನ್ನೆವರೆಗೆ ಮಳೆ ಇರಲಿಲ್ಲ. ನಂಗೆ ಇವತ್ತು ಬೆಳಿಗ್ಗೆ 3 ಗಂಟೆ ರಾತ್ರಿ, ನಂಗೆ ಯಾವಾಗ್ಲೂ 3 ಗಂಟೆಗೆ ಎಲ್ಲ ಎಚ್ಚರ ಆಗ್ತದೆ, 3 ಗಂಟೆಗೆ ಚಂದ ಮಳೆ ಬಂದಿದೆ. ಬೆಳಿಗ್ಗಿನ ತನಕ ಮಳೆ ಬಂದಿದೆ, ಜೋರಾದ ಮಳೆ, ಬಾರಿ ಚಂದ ಮಳೆ. ಈಗ ಇಲ್ಲ, ಈಗ ಬಿಸಿಲು,
0: ಈಗ ಬಿಸಿಲು ಬರ್ತಾ ಉಂಟಲ್ಲ.
1: ಹೌದು, 6 ಗಂಟೆ ನಂತರ ಇಲ್ಲ, 6 ಗಂಟೆ ನಂತರ ಮಳೆ ತನ್ನಷ್ಟಕ್ಕೆ ಹೋಗಿದೆ.

0: ಆಗಿದೆ, ಯಾವ ಕಡೆ ಅವರಣರಾಯ ಹೋಗಿದ್ದಾರೆ ಅಂತ
1: ಗೊತ್ತಿಲ್ಲ. ಮುಂದೆ ಬರ್ಬೋದು ಮಳೆ, ಇನ್ನು ಸಮಯ ಉಂಟಲ್ಲ ನೋಡುವ, ಮಳೆಯ ನಿರೀಕ್ಷೆಯಲ್ಲಿ ನಾವು ಎಲ್ಲ ಇದ್ದೇವೆ ಈಗ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಅಮ್ಮಣಿಯವರೇ. ಹೀಗೆ ಕರೆ ಮಾಡ್ತಾ ಇರಿ. ನೀವು ನಿಮ್ಮ ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಗಜ ಚಿತ್ರದಿಂದ ಸೋನು ನಿಗಮ್ ಅವರು ಹಾಡಿರುವ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಸಂಗೀತ ನೀಡಿದರೆ ವಿ ಹರಿಕೃಷ್ಣ.
2: ಬಾಯ್ ಮೇಲೆ ಬರಲಿಡಿತು ಭೂಲೋಕ ನನ್ನವಳ ನೋಡುತ್ತಾ.
3: ಹೌದೇನಪ್ಪ,

0: ಮುಂದಿನ ಒಂದೊಳ್ಳೆ ಮಾತಾಡಲು ಯಾರು ಕಾಯ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಜಿ ಸುರೇಶ್ ಆಚಾರ್, ಗುಣ್ಮಿಯಿಂದ.
0: ಬಿ ಸುರೇಶ್ ಆಚಾರ್, ಗುಣ್ಮಿಯಿಂದ ಹೇಳಿ. ನಿಮ್ಗೆ ಯಾವ ಗೀತೆ ಬೇಕಿತ್ತು ಸುರೇಶ್ ಅವರೇ?
1: ಎರಡು ಕನಸು ಚಿತ್ರದಿಂದ ಬಾಡಿ ಹೋದ ಬಳ್ಳಿಯಿಂದ ಹೂವರಳಬಲ್ಲದೆ.
0: ಸರಿ, ಪ್ರಸಾರ ಮಾಡ್ತೇವೆ. ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ ಈ ಗೀತೆಯನ್ನು. ಈಗ ಹೇಳಿ ಸುರೇಶ್ ಅವರು, ನಿಮ್ಮ ಊರಲ್ಲಿ ಮಳೆ ಬರ್ತಾ ಉಂಟಾ?
1: ಮಳೆ ಇಲ್ಲ ಮೇಡಮ್, ರಾತ್ರಿ ಬಂದಿದೆ. ಈಗ ಒಳ್ಳೆ ಬಿಸಿಲು ಬರ್ತಾ ಇದೆ.
0: ಒಳ್ಳೆ ಬಿಸಿಲು ಬರ್ತಾ ಇದೆಯಲ್ಲ.
1: ಹೌದು ಮೇಡಮ್.
0: ಸರಿ, ಈಗ ಯಾವ ಒಂದೊಳ್ಳೆ ಮಾತಾಡ್ತಾ ಇದ್ದೀರಿ ನೀವು?
1: ಮಾತು ನಾವು ಇನ್ನೊಬ್ಬರಿಗೆ ಮಾತಾಡುವಾಗ ನಮ್ಮನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಮೇಡಮ್. ಅದು ಆವಾಗ ನಮ್ಗೆ ಇನ್ನೊಬ್ರು ಹೇಗೆ ಮಾತಾಡ್ತೇವೆ, ಏನ್ ಮಾತಾಡ್ತೇವೆ, ಎಂತ ಮಾತಾಡ್ತೇವೆ ಗೊತ್ತಾಗತ್ತೆ. ನಾವು ಒಳ್ಳೆ ಮಾತಾಡಿದ್ರೆ, ಒಂದ್ ಪ್ರತಿಧ್ವನಿ ಆಗುವಂತ ಜಾಗಕ್ಕೆ ಹೋಗಿ ಮಾತಾಡಿದ್ರೆ ಅದು ನಾವು ಒಳ್ಳೆ ಮಾತಾಡಿದ್
0: ಒಳ್ಳೆದೇ ಸಿಗ್ತದೆ. ಅದನ್ನೇ ಹೇಳುದು, ಮನಸ್ಸಿನಂತೆ ಮಹಾದೇವ ಅಂತೇಳಿ ಅಲ್ಲ.
1: ಹೌದು ಮೇಡಮ್, ಹೌದೌದು. ಅದ್ರ ಬಗ್ಗೆ ಒಂದ್ ಕಥೆ ಇದೆ ಮೇಡಮ್. ಒಂದು ಗುರುಗಳ ಆಶ್ರಮದಲ್ಲಿ ಎರಡು ಗಿಣಿಗಳು ಸಾಕಿರ್ತಾರೆ. ಅವು ಬೇರೆ ಬೇರೆ ಹೋಗಿರ್ತವೆ. ಅವರು ಒಬ್ಬ ಒಂದು ಗಿಳಿ ಕಳ್ಳರ ಕೈಗೆ ಸಿಗ್ತದೆ, ಇನ್ನೊಬ್ಬರು ಗಿಳಿ ಒಬ್ಬ ಋಷಿಮುನಿಗಳ ಕೈಗೆ ಸಿಗ್ತದೆ. ಅವರು ಒಂದು ತಂಡ ಬಂದಾಗ ಅವ್ರನ್ನ ಹಿಡಿ, ಕಳ್ಳರ ಗುಂಪಿನ ಗಿಳಿ ಹೇಳ್ತದೆ, ಅವ್ರನ್ನ ಹಿಡೀರಿ, ಅವ್ರನ್ನ ಕಟ್ಟಾಕಿ, ಅವ್ರ ಹತ್ರ ಇದ್ದೆಲ್ಲ ದೋಚ್ಕೊಳ್ಳಿ. ಆ ಋಷಿ ಮುನಿಗಳ ಆಶ್ರಮದಲ್ಲಿ ಬೆಳೆದ ಗಿಳಿ, ಏನ್ ಬಂದ್ರಿ, ಕುಡಿಯಕ್ ನೀರ್ ಬೇಕಾ, ಹೇಗಿದ್ರಿ ಮಾತು. ಹೌದ್ ಮೇಡಮ್,
0: ಪರಿಸರದ ಪ್ರಭಾವ ಎಷ್ಟು ಬೀಳ್ತದ ಬೀಳ್ತದಲ್ವಾ ನಮ್ಮ ಮೇಲೆ. ಹೌದು, ಅದಕ್ಕೊಂದು ಒಳ್ಳೆ ಕಥೆಯನ್ನು ಉದಾಹರಣೆ ಮೂಲಕ ಒಂದು ಒಳ್ಳೆ ಕತೆ ಹೇಳಿದ್ರಿ ಸುರೇಶ್. ನೀವೇ ಹೀಗೆ ಕರೆ ಮಾಡ್ತಾ ಇರಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಇದೀಗ ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಎರಡು ಕನಸು ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನೀಡಿದರೆ ರಾಜನ್ ನಾಗೇಂದ್ರ.

0: ಯಾರು ಒಂದೊಳ್ಳೆ ಮಾತಾಡ್ಲಿಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳಿ ನೋಡುವ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಸುಳ್ಯದಿಂದ ಶ್ರೀಧರ್ ಮೇಡಮ್ ಮಾತಾಡೋದು.
0: ಸುಳ್ಯದಿಂದ ಶ್ರೀಧರ್ ಅವರು?
1: ಹೌದು ಮೇಡಮ್.
0: ಶ್ರೀಧರ್ ಅವರು ಹೇಳಿ, ನಿಮ್ಗೆ ಯಾವ ಗೀತೆ ಪ್ರಸಾರ ಮಾಡುವ ನಿಮ್ಗಾಗಿ?
1: ನನಗಿವತ್ತು ಬಹದ್ದೂರು ಗಂಡು ಚಿತ್ರದಲ್ಲಿ ರಾಜ್ಕುಮಾರ್ ಅವರದು ಮುಟ್ಟಿನಂತ ಮಾತೊಂದು ನಿಮ್ಮ ಟಾಪಿಕ್ಗೆ.
0: ಹಾ ಸರಿ, ಈಗ ನೀವು ಯಾವ ಮುತ್ತಿನಂತ ಮಾತು ಹೇಳ್ತಾ ಇದ್ದೀರಾ ಶ್ರೀಧರ್ ಅವರೇ?
1: ನಾನು ಮುತ್ತಿನಂತ ಮಾತೊಂದು ಹೇಳಿದ್ರೆ ಮೇಡಮ್, ಯಾರಿಗೂ ಕೆಟ್ಟದ್ದು ಬಯಸಬಾರದು, ಒಳ್ಳೇದನ್ನೇ ಬಯಸಬೇಕು.
0: ಹೌದು.
1: ಮತ್ತೆ ನಾನು ರೇಡಿಯೋ ಕೇಳುಗರಿಗೆ ಒಂದು ಇನ್ನೊಂದು ಕರೆ ಮಾಡುವವರಿಗೆ ಒಂದು ಒಂದು ಒಂದು ಒಳ್ಳೆ ಮಾತನ್ನು ಹೇಳ್ತೇನೆ ಮೇಡಮ್. ಹೊಸ ಹೊಸ ಕೇಳುಗರಿಗೆ ಒಂದು ಅವಕಾಶ ಕೊಡ್ಬೇಕು ಮೇಡಮ್.
0: ಸರಿ.
1: ನಿತ್ಯ ಕಾಲ್ ಮಾಡುವವರೇ ಮಾಡುವುದು.
0: ಹೌದು ಹೌದು,
1: ಅದು ಅಷ್ಟು ಸೂಕ್ತವಲ್ಲ. ಅದೊಂದು ಮುತ್ತಿನಂತ ಅಲ್ಲ, ಒಂದು ಒಳ್ಳೆ ಮಾತನ್ನು ಹೇಳಿ ಹೇಳ್ತೇನೆ.
0: ನಮ್ಗೂ ಗೊತ್ತಾಗುದಿಲ್ಲ ಇಲ್ಲಿ ಅವರು
1: ಹಾಡುಗಳನ್ನು ಕೇಳಿದ್ರೆ, ಕೆಲವರಿಗೆ ಹೆಚ್ಚಿನವರಿಗೆ ಒಂದು ಉದ್ದದ ಒಂದು ಹಾಡನ್ನು ಕೇಳಿದ್ರೆ, ನನಗೆ ಒಂದು 10 ನಿಮಿಷದ ಹಾಡನ್ನ ಕೇಳಿದ್ರೆ ಮೇಡಮ್, ನನಗೆ ಅದು ಅವರದೇ ಹಾಡಾಯ್ತು, ಅವರದೇ ಮಾತಾಯ್ತು. ಕೇಳುಗರ ಸಂಖ್ಯೆ ಕಮ್ಮಿ, ಫೋನ್ ಮಾಡುವವರ ಸಂಖ್ಯೆ ಕಮ್ಮಿ ಆಗ್ತದೆ ಮೇಡಮ್.
0: ಸರಿ.
1: ಅದಕ್ಕೋಸ್ಕರ ಅದನ್ನೊಂದು ಕಿವಿ ಮಾತಾಗಿ ಹೇಳ್ತಾ ಇದ್ದೀನಿ.
0: ಹಾ ಸರಿ, ಆದಷ್ಟು ನಾವು ಇಲ್ಲಿ ಉದ್ದ ಹಾಡಿದ್ರೆ ಅದನ್ನು ಸ್ವಲ್ಪ ನಾವು ಕಟ್ ಮಾಡ್ತೇವೆ, ಒಂದು 3-4 ನಿಮಿಷಕ್ಕೆ ನಾವು ಇಳಿಸ್ತೇವೆ ಅದನ್ನು, 3.5-4 ನಿಮಿಷಕ್ಕೆ.
1: ಸರಿ ಮೇಡಮ್,
0: ಇಳಿಸ್ತೇವೆ.
1: ಮೇಡಮ್ ಇದ್ದದ್ದು ಸತ್ಯವನ್ನು ಸತ್ಯವಾಗಿ ಹೇಳಬೇಕು ಒಳ್ಳೆ ಮಾತಲ್ಲಿ.
0: ಹೌದು
1: ಅಲ್ವಾ?
0: ಹೌದು ಹೌದು.
1: ಜೀವನದಲ್ಲಿ ನಾವು ಸುಳ್ಳು ಹೇಳಿದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಬೇರೆ ಯಾವುದು?
0: ಹೌದು ಖಂಡಿತ. ಹೌದು
1: ಅಲ್ಲ ಮೇಡಮ್?
0: ಹೌದು ಹೌದು,
1: ಅಷ್ಟು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.
0: ಸರಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ ನೀವು. ಈಗ ನಿಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಬಹದ್ದೂರ್ ಗಂಡು ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನೀಡಿದರೆ ಎಂ

0: ಮುಂದಿನ ಮಾತಾಡ್ಲಿಕ್ಕೆ ಯಾರು ಕಾಯ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ. ಹಲೋ
1: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು? ನಿಮ್ಗೆ ಸಹ ಸೊಲ್ಮೇಲೋ? ಯಾರು ಮಾತಾಡ್ತಾ ಇದ್ದೀರಿ?
1: ವಸಂತ ಬಂಟ್ವಾಳ.
0: ವಸಂತ್ ಅವರು ಬಂಟ್ವಾಳದಿಂದ. ಯಾವ ಗೀತೆ ಕೇಳಬೇಕು ವಸಂತ್ ಅವರೇ ನಿಮ್ಗೆ?
1: ನನಗೆ ಚಿತ್ರದಿಂದ ಹಾಡೊಂದು ನಾಡುವೆನು, ಹೃದಯ ರಾಗದಲ್ಲಿ ಕವಿತೆಯನ್ನು ಬರೆಯುವೆನು, ಮನದ ಆಸೆಯಲ್ಲಿ.
0: ಸರಿ, ಪ್ರಸಾರ ಮಾಡ್ತೇವೆ. ಈಗ ನಿಮ್ಮ ಮನದ ಆಸೆ ಹೇಳಿ ವಸಂತ್ ಅವರೇ.
1: ನನ್ನ ಮನದ ಆಸೆ ಒಂದು ಗಾದೆ ನೆನಪಾಗ್ತದೆ ಮೇಡಮ್, ಅದೇ ಮನಸ್ಸಿನಲ್ಲಿರುವುದು.
0: ಹೇಳಿ.
1: ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ.
0: ಸರಿಯಾಗಿ ಹೇಳಿದ್ರಿ.
1: ಏನ್ ಮಾಡ್ಲಿಕ್ಕೆ ಗೊತ್ತಿಲ್ಲ.
0: ಹೌದು, ಸರಿಯಾಗಿ ಹೇಳಿದ್ರಿ ನೀವು. ಮಾತಿಂದನೇ ಎಲ್ಲವೂ ಅಲ್ವಾ?
1: ಹೌದು,
0: ಊಟದಿಂದನೇ ಎಲ್ಲವೂ.
1: ಊಟ ಎಷ್ಟು ಮಾಡಿದ್ರು ರೋಗ ಬರಲ್ಲ.
0: ಹೌದು,
1: ಮಾತು ಎಷ್ಟು ಆಡಿದ್ರು ಜಗಳ ಆಗಲ್ಲ.
0: ಮಾತು ಆಡದೇ ಇದ್ರೆ ಜಗಳ ಆಗುದೇ ಇಲ್ಲ.
1: ಇಲ್ಲ ಇಲ್ಲ, ಮಾತು ಬರಬರಲ್ಲ, ಬರಬರ ಮಾತಾಡುವವರು ಸ್ವಭಾವವಾಗಿ ಮೌನವಾಗಿ ಯಾರು ಇರ್ತಾರೆ, ತಲೆದಗ್ಗಿಸಿ ಮಾತಾಡ್ತಾರೆ, ಅವರನ್ನು ಯಾವತ್ತೂ ನಂಬಬಾರದು.
0: ಹೌದಾ? ಮೌನವಾಗಿರುವವರು ನಂಬಬಾರದ?
1: ಗ್ಯಾರಂಟಿ ನಾನು, ನೂರಕ್ಕೆ ನೂರು. ಈ ಮೌನವಾಗಿ ತಲೆದಗ್ಗಿಸಿ ತಲೆ ತಗ್ಗಿ ಮಾತಾಡ್ತಾರೆ ಅಲ್ಲ, ಸ್ವಲ್ಪ ಸ್ವಲ್ಪ, ಅವರನ್ನು ಯಾವತ್ತೂ ನಂಬಬಾರದು. ಈ ಬರಬರ ಮಾತಾಡ್ತಾರಲ್ಲ ಅವರು, ಯಾವತ್ತೂ ಆಗ್ಬಹುದು.
0: ಹೌದಾ?
1: ಅದು ನಾನು ತುಂಬಾ ಜನ ನೋಡಿದ್ದೀನಿ. ನಾನು ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಂತ ಗೊತ್ತಾಗುದಿಲ್ಲ.
0: ಈಗ ಮಾತಾಡುವವರ ಮನಸ್ಸಲ್ಲಿ ಏನು ಇರುದಿಲ್ಲ ಅಂತ ನೀವು ಹೇಳುದು, ಅವರು ಮನಸ್ಸಿನಿಂದ ಪೂರ್ತಿ ಹೇಳಿ ಬಿಡ್ತಾರೆ ಎಲ್ಲ.
1: ಒಂದು ತಲೆ ತಗ್ಗಿಸಿ ಮತ್ತೊಂದು ತಲೆ ಎತ್ತಿ.
0: ತಲೆ ತಗ್ಗಿಸಿ ಮಾತಾಡೋರ್ತಾರೆ, ಇಲ್ಲಿ ಬೇರೆ ಓಡ್ತಾ ಇರ್ತದೆ.
1: ಈಗ ನೇರವಾಗಿ ಮಾತಾಡಿದ್ರೆ ಅವ್ರು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ತಲೆ ತಗ್ಗಿಸಿ ಎಲ್ಲಿ ಆದರೂ ತಪ್ಪಿದ್ರೆ
0: ನಂಬ್ಲಿಕ್ಕೆ
1: ಸಾಧ್ಯ.
0: ಸತ್ಯ, ನೀವು ಒಂದ್ ಮೊದ್ಲಿಗೆ ಒಂದೊಳ್ಳೆ ಮಾತಾಡಿದ್ರಿ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತೇಳಿ. ಹೌದು, ಸತ್ಯವಾದ ಮಾತು ಹೇಳಿದ್ರಿ ವಸಂತ್ ಅವರೇ. ಈಗ ಶ್ರುತಿ ಚಿತ್ರಕ್ಕಾಗಿ KJ ಯೇಸುದಾಸ್ ಅವರು ಹಾಡಿರುವ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ SA ರಾಜ್ಕುಮಾರ್.

0: ಕೇಳುಗರೆ, ಕಾರ್ಯಕ್ರಮ ಮುಗಿಸುವ ಸಮಯ ಆಗ್ತಾ ಬಂದಿದೆ. ಈಗ ನಮ್ಮ ಕೊನೆಯ ಕರೆ ಯಾರ್ದು ಅಂತೇಳಿ ನೋಡುವ. ಹಲೋ,
1: ನಮ್ಮ ನೆಚ್ಚಿನ ನಿರೂಪಕರಾದ ಅಂಜನಾ ಮೇಡಮ್ ಅವರಿಗೆ ಮತ್ತು ಮಂಗಳೂರು ಆಕರ್ಷಣೆ ಕೇಳುವರಿಗೆ ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ ಕಡೆಯಿಂದ ಶುಭೋದಯ, ನಮಸ್ಕಾರಗಳ್ರಿ.
0: ಈರಣ್ಣವರೇ, ಶುಭೋದಯ, ನಮಸ್ಕಾರ. ಯಾವ ಗೀತೆ ಬೇಕಿತ್ತು ಈರಣ್ಣವರೇ ನಿಮ್ಗೆ?
1: ಮೇಡಮ್ ನಾವು ಆರಾಮಾಗಿದ್ದೀವಿ ಮೇಡಮ್, ನೀವು ಆರಾಮಿದ್ದೀರಿ?
0: ಆರಾಮಿದ್ದೇವೆ, ನೀವು ಹೇಗಿದ್ದೀರಿ?
1: ನಾವು ಚಲೋ ಇದೀವಿ ರೀ ಮೇಡಮ್. ಬಹಳ ದಿನ ಆಗಿತ್ತು ಮೇಡಮ್ ನಿಮ್ ಜೊತೆ ಮಾತಾಡಿ, ಖುಷಿ ಆಯ್ತು ರೀ ಮೇಡಮ್.
0: ಹೌದು ಹೌದು. ಯಾವ ಗೀತೆ ಬೇಕಿತ್ತು ನಿಮ್ಗೆ?
1: ಮೇಡಮ್ ಮುಸ್ಸಂಜೆ ಮಾತು ಚಿತ್ರದಿಂದ, ಅದರಲ್ಲಿ ಕದ್ದಳು ಮನಸ್ಸನ್ನ ಅವಳಂತ ಚಲುವೇನಂತ ಹಾಡೈತ್ರಿ.
0: ಸರಿ, ಅದನ್ನು ಪ್ರಸಾರ ಮಾಡ್ತೇವೆ. ಈಗ ಹೇಳಿ, ಇವತ್ತಿನ ಒಂದು ಮಾತು ಹೇಳಿ, ನಿಮ್ಗೆ ವಿಷಯ ಗೊತ್ತುಂಟಲ್ವಾ?
1: ಹೌದು ಮೇಡಮ್, ಒಂದೊಳ್ಳೆ ಮಾತು, ಬಹಳ ಒಳ್ಳೆ ಒಂದು ವಿಷಯ ತಗೊಂಡ್ಬಂದಿದ್ರೆ. ನಾವೇನಂದ್ರೆ, ನಾವು ನಮ್ಮವರಿಗೂ ಒಳ್ಳೇದನ್ನೇ ಬಯಸುವ, ನಮ್ಮ ಹಿತ ಶತ್ರುಗಳಿಗೂ ಒಳ್ಳೇದನ್ನೇ ಬಯಸುವ.
0: ಹೌದು. ಹಿತ ಶತ್ರುಗಳಿಗೂ
1: ಯಾಕೆಂತಂದ್ರೆ,
0: ಒಳ್ಳೇದನ್ನು ಬಯಸುವ.
1: ಒಳ್ಳೇದನ್ನೇ ಬಯಸುವ ಯಾಕೆಂದ್ರೆ ದುಷ್ಮನ್ ಕಾಯ್ ಅಂದ್ರೆ ಬಗಲ್ ಮೇನಂಗೆ ಇರ್ತಾರೆ. ಬಟ್ ಅವ್ರು ನಮ್ಗೆ ಏನೇ ಕೆಟ್ಟದ್ದು ಬಯಸಿದ್ರೆ ಅವ್ರಿಗೆ ಒಳ್ಳೇದನ್ನೇ ಬಯಸಿದ್ರೆ ಅವ್ರು ಮುಂದೊಂದ್ ದಿನ ಏನ್ಕೊಂತಾರೆ, ಅವನಿಷ್ಟು
0: ಒಳ್ಳೇದಾಗ್ಬೋದು.
1: ಕೆಟ್ಟದ್ ಮಾಡಿದ್ವಿ, ಕೆಟ್ಟದ್ ಮಾಡಿದ್ವಿ, ಪಕ್ಕದಲ್ಲಿ ಇದ್ಕೊಂಡು ಅವ್ನಿಗೆ ಮೋಸ ಮಾಡಿದ್ರು, ದ್ರೋಹ ಮಾಡಿದ್ರು, ಅವ್ನಿಗೆ ಎರಡು ಬಗ್ಗದ್ರು ಕೂಡ ನಮ್ಗೆ ಒಳ್ಳೇದೇ ಮಾಡ್ತಾ ಇದ್ದಾನೆ ಅಂತ ತಮ್ಮ ಒಂದು ಪ್ರಾಯಶ್ಚಿತ್ತ ತಾವೇ ಪಟ್ಕೋಬೇಕ್ರಿ.
0: ಹೌದು, ಮುಂದೆ ಆದ್ರೂ ಒಂದು ಅರಿವಿಗೆ ಬರ್ಬೇಕು ಅವರಿಗೆ ಅಲ್ವಾ?
1: ಬರಬೇಕು. ಆಮೇಲೆ ಕೊನೆಯದಾಗಿ ಇನ್ನೊಂದು ಮಾತು ಅಂದ್ರೆ ಮೇಡಮ್, ಒಂದು ಒಳ್ಳೆ ಮಾತಿನ ಜೊತೆಗೆ ಇನ್ನೊಂದು ಮಾತು ಏನಂದ್ರೆ, ನಾವು ಪ್ರತಿನಿತ್ಯ ನಮ್ಮ ಪರಿಸರದಲ್ಲಿ ಸುತ್ತಮುತ್ತಲ ನಮ್ಮ ಒಂದು ರಸ್ತೆಗಳಲ್ಲಿ ಆಗಿರ್ಬೋದು, ನಮ್ಮ ಅಕ್ಕಪಕ್ಕ ಮನೆಯಲ್ಲಿ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಏನಂದ್ರೆ ಕಸ ಏನಾದ್ರೂ ಹೊರಗಡೆ ಚೆಲ್ತಾ ಇದ್ರೆ ದಯವಿಟ್ಟು ಚೆಲ್ಬೇಡಿ ಅನ್ನೋ ಒಂದು ಒಳ್ಳೆ ಮಾತು ಹೇಳ್ಬೋದು. ಆಮೇಲೆ ಧೂಮಪಾನ ಮದ್ಯಪಾನ ಮಾಡ್ತಾ ಇದ್ರೆ ದಯವಿಟ್ಟು ಅದು ಮಾಡಬೇಡಿ, ಪರಿಸರಕ್ಕೆ ಒಳ್ಳೇದಲ್ಲ ಅಂತಾನೆ ಹೇಳ್ಬೋದು.
0: ಹೌದು, ಪರಿಸರಕ್ಕೂ ಒಳ್ಳೇದಲ್ಲ, ನಮ್ಮ ಶರೀರಕ್ಕೂ ಒಳ್ಳೇದಲ್ಲ.
1: ಶಾರೀರಕ್ಕೂ ಒಳ್ಳೇದಲ್ಲ ಯಾಕೆಂತಂದ್ರೆ, ನಾವು ಪ್ರತಿನಿತ್ಯ ಯಾವ್ದಾದ್ರು ಒಂದು ದಿನ ಬಂದಾಗ ಆ ದಿನ ಮಾತ್ರ ನಾವು ಹೇಳೋದು ಆಚರಣೆ ಮಾಡೋದು ಮಾಡೋದಲ್ಲ ಮೇಡಮ್. ನಾನಂತೂ ಪ್ರತಿನಿತ್ಯ ಸುಮಾರು ಜನದ ಕೇಳಿ ವೃದ್ಧರ ಕೇಳಿ ಬೈಸ್ಕೊಳ್ತೀನಿ ರೀ ಮೇಡಮ್ ಪ್ರತಿದಿನ. ಯಾಕೆಂದ್ರೆ ಅವ್ರು ಧೂಮಪಾನ ಮಾಡೋದನ್ನ ತೆಗದ್ ಬಿಸಾಕ್ರಿ ಅಂತಂದ್ರೆ, ಏ ನಿನ್ಗೆ ಯಾಕೆ ಬೇಕು ಸುಮ್ಮನೆ ಕುಂತ್ರ, ನಾವು ದುಡ್ಡು ಕೊಟ್ಟು ನಾವು ಖರ್ಚು ಮಾಡಿ ನಾವು ಸೇತಿ ನಿನ್ಗೆ ಯಾಕೆ ಬೇಕು ನಡೆಯುತ್ತಾರೆ ರೀ ಮೇಡಮ್. ಆದ್ರೆ ಬಿಡೋದಿಲ್ಲ, ಹೇಳೋದು ಮಾತ್ರ ಬಿಡೋದಿಲ್ಲ.
0: ಆದ್ರೂ ಹೇಳೋದನ್ನು ಬಿಡೋದಿಲ್ಲ ನೀವು?
1: ಬಿಡೋದಿಲ್ಲ ಮೇಡಮ್. ಯಾಕಂದ್ರೆ ನನ್ನ ಒಂದು ಕರ್ತವ್ಯ ಅನ್ನೋದ್ರ ಜೊತೆಗೆ ನಮ್ಮ ಒಂದು ಪಾಲನೆ ಅನ್ಕೊಂಡ್ಬಿಟ್ಟು, ನಮ್ದಷ್ಟೇ ಅಂತಲ್ಲ, ನಮ್ಮೆಲ್ಲರದು, ನಮ್ಮ ದೇಶ ಆಗಲಿ ಅಥವಾ ಯಾವುದೇ ದೇಶದಲ್ಲಿ ಜನರ ಒಂದು ಕರ್ತವ್ಯ ಏನು ಅಂತಂದ್ರೆ, ಪ್ರತಿನಿತ್ಯ ಅವ್ರ ಎದುರಿಗೆ ಏನಾದ್ರೂ ಧೂಮಪಾನ ಮದ್ಯಪಾನ ಅಥವಾ ಕೆಟ್ಟದ್ದು ಏನಾದ್ರೂ ಕಾಣ್ತಾ ಇದ್ರೆ ಅದನ್ನು ತಿಳಿಸಿ ಹೇಳೋದು ತುಂಬಾ ಎಲ್ಲರದ್ದು ಧರ್ಮ ಅಂತ ಹೇಳ್ತೀನಿ.
0: ಹೌದು, ಖಂಡಿತವಾಗಿಯೂ.
1: ಮೇಡಮ್
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಈರಣ್ಣ ಅವರೇ. ಇದೀಗ ನಿಮಗೋಸ್ಕರ ಮುಸ್ಸಂಜೆ ಮಾತು ಚಿತ್ರಕ್ಕಾಗಿ ಕುಣಾಲ್ ಗಾಂಜಾವಾಲ ಅವರು ಹಾಡಿರುವ ಗೀತೆ, ರೇವಣ್ಣ ಅವರ ಸಾಹಿತ್ಯ, ಸಂಗೀತ ನೀಡಿದರೆ ವಿ ಶ್ರೀಧರ್.

ಕೇಳುಗರೆ, ಇದುವರೆಗೆ ಹೃದಯರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ. ತಾಂತ್ರಿಕ ನೆರವು ನೀಡಿದವರು ಚಂದ್ರಶೇಖರ ಪಾಣಾಜೆ ಮತ್ತು ಪದ್ಮನಾಭ. ಕೇಳುಗರೆ, ಹೀಗೆ ಕರೆ ಮಾಡ್ತಾ ಇರಿ. ಕರೆ ಮಾಡಿದ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮಂಗಳೂರು. ಇದೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ

ಸಮೀರ್ ರಾವ್ ಅವರ ಬಾನ್ಸುರಿ ವಾದನ, ತಬ್ಲಾ ಸಹಕಾರ ರಾಜೇಶ್ ಭಗವತ್. ಕೇಳಿ ಸಮೀರ್ ರಾವ್ ಅವರ ಬಾನ್ಸುರಿ ವಾದನದಲ್ಲಿ ರಾಗ್ ನಟ್ಟು ಭೈರವ್, ಆಲಾಪ್ ಗತ್, ಮಧ್ಯಲಯ್ ತೀನ್ ತಾಲ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಮೀರ್ ರಾವ್ ಅವರ ಬಾನ್ಸುರಿ ವಾದನದಲ್ಲಿ ರಾಗ್ ನಟ್ಟುಭೈರವ್ ಕೇಳಿದಿರಿ. ತಬ್ಲಾ ಸಹಕಾರ ರಾಜೇಶ್ ಭಗವತ್. ಆಕಾಶವಾಣಿ ಮಂಗಳೂರು. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಎಂಬ ಕರೆಯೊಂದಿಗೆ ಕನ್ನಡ ಪರ ಹೋರಾಟಕ್ಕೆ ಹೊಸ ಚೈತನ್ಯ ನೀಡಿದ ಹಿರಿಯ ಸಾಹಿತಿ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರ ಜನ್ಮದಿನವೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಮನಗಳನ್ನು ಸಲ್ಲಿಸಿದ್ದು, ಪ್ರೊಫೆಸರ್ ಚಂಪಾ ತಮ್ಮ ಸಾಹಿತ್ಯ ಕೃಷಿ ಮೂಲಕ ಕನ್ನಡ ಮಣ್ಣಿನ ಸುಗಂಧವನ್ನು ನಾಡಿನ ಮೂಲೆ ಮೂಲೆಗೂ ಪಸರಿಸಿ ನೆಲ ಜಲದ ಕಾಳಜಿಯಿಂದ ನಮ್ಮೆಲ್ಲರಿಗೂ ಸದಾ ಮಾದರಿಯಾಗಿದ್ದಾರೆ ಎಂದಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಆಶಯದಂತೆ ಭಾರತೀಯ ಭಾಷಾ ಪುಸ್ತಕ ಯೋಜನೆ ಅಸ್ಮಿತಾದಡಿ 22 ಭಾರತೀಯ ಭಾಷೆಗಳಲ್ಲಿ 22,000ಕ್ಕೂ ಹೆಚ್ಚು ಪಠ್ಯಪುಸ್ತಕಗಳನ್ನು ಕೇಂದ್ರ ಶಿಕ್ಷಣ ಸಚಿವಾಲಯ ಸಿದ್ಧಪಡಿಸುತ್ತಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ನೀಡಿ, ಜ್ಞಾನಾರ್ಜನೆಯನ್ನು ಸರಳಗೊಳಿಸಿ ಪ್ರತಿಯೊಬ್ಬರಿಗೂ ತಲುಪಿಸುವ ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ಮಾತೃಭಾಷೆಯಲ್ಲೇ ಶಿಕ್ಷಣ ಪಡೆಯುವ ಸುವರ್ಣಾವಕಾಶವನ್ನು ಈ ಯೋಜನೆ ಸೃಷ್ಟಿಸಲಿದೆ ಎಂದಿದ್ದಾರೆ. ಪುಸ್ತಕ ಓದುವ ಹವ್ಯಾಸವನ್ನು ಉತ್ತೇಜಿಸಲು ಕೇರಳಂ ಗ್ರಂಥಾಲಯ ಚಳವಳಿ ಪಿತಾಮಹ ಪಿಎನ್ ಪಣಿಕ್ಕರ್ ಅವರ ಕೊಡುಗೆಗಳ ಸ್ಮರಣಾರ್ಥ ನಾಳೆ ರಾಷ್ಟ್ರೀಯ ಓದುವ ದಿನವನ್ನು ದೇಶಾದ್ಯಂತ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಆಚರಿಸಲಾಗುತ್ತಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ದೇಶದ 12 ತಾಣಗಳನ್ನು ಗುರುತಿಸಿದ್ದು, ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ವಿಜಯನಗರ ಜಿಲ್ಲೆಯ ವಿಶ್ವ ಪರಂಪರೆಯ ತಾಣ ಹಂಪಿಯೂ ಸಹ ಅಂತಾರಾಷ್ಟ್ರೀಯ ಯೋಗ ಪ್ರದರ್ಶನಕ್ಕೆ ಸಜ್ಜುಗೊಳ್ಳುತ್ತಿದೆ. ಇದೇ 21ರಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಜಿಲ್ಲಾಡಳಿತ ಕೈಗೊಂಡಿರುವ ಸಿದ್ಧತೆಗಳ ಕುರಿತು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ದಿನಾಂಕ 21/6/26 ಬೆಳಿಗ್ಗೆ 6 ಗಂಟೆಗೆ ಜಿಲ್ಲಾ ಕ್ರೀಡಾಂಗಣದ ಮೈದಾನ ಮುನ್ಸಿಪಲ್ ಗ್ರೌಂಡ್ ಹೊಸಪೇಟೆ ಇಲ್ಲಿ ಏರ್ಪಡಿಸಲಾಗಿದೆ. ದಿನಾಂಕ 19/6/26 ಬೆಳಿಗ್ಗೆ 6 ಗಂಟೆಗೆ ಫ್ರೀಡಂ ಪಾರ್ಕ್ ಸ್ಟೇಷನ್ ರಸ್ತೆ ಹೊಸಪೇಟೆ ಇಂದ ಜಾಗೃತಿ ಬೈಕ್ ಜಾಥಾ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇನೆ. ಸುಮಾರು 2,000ಕ್ಕೂ ಹೆಚ್ಚು ಜನಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲಾ ವಯೋಮಾನದ ಜನರಿಗೂ ಅನುಕೂಲವಾಗುವ 24 ಆಸನಗಳನ್ನು ಆಯೋಜಿಸಿದ್ದು, ತಾವೆಲ್ಲರೂ ಭಾಗವಹಿಸಿ ಯೋಗ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.
0: ಜೂನ್ 21ರಂದು ಆಯೋಜಿತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ 170,000ಕ್ಕೂ ಹೆಚ್ಚು ಸಂಘಟಕರು ಯೋಗ ಸಂಗಮ ಪೋರ್ಟಲ್ನಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ನೋಂದಾಯಿಸಿದ್ದಾರೆ ಎಂದು ಕೇಂದ್ರ ಆಯುಷ್ ಸಚಿವಾಲಯ ತಿಳಿಸಿದೆ. ಯೋಗ .ayush.gov.in/yoga-sangamadalli ಹೆಸರು ನೋಂದಾಯಿಸಬಹುದು. ಕೃಷಿ ಇಲಾಖೆ ಆತ್ಮ ಯೋಜನೆ ಅಡಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಧಾರವಾಡದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ತಾಲೂಕಿನ ಪುಡಕಲ್ಕಟ್ಟಿ ಗ್ರಾಮದಲ್ಲಿ ಖೇತ್ ಬಚಾವೋ ಅಭಿಯಾನ ಆಯೋಜಿಸಿತ್ತು. 200ಕ್ಕೂ ಹೆಚ್ಚು ರೈತರು ಭಾಗವಹಿಸಿದ್ದರು. ಯಶವಂತಪುರ ವಿಜಯಪುರ ನಡುವೆ ಸಂಚರಿಸುವ ವಾರದ 2 ದಿನಗಳ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರ ಅವಧಿಯನ್ನು ನೈರುತ್ಯ ರೈಲ್ವೆ ವಿಸ್ತರಿಸಿದೆ. ಜುಲೈ 4ರಿಂದ ಆಗಸ್ಟ್ 31ರವರೆಗೆ ರೈಲು ಸಂಚಾರ ಮುಂದುವರಿಯಲಿದೆ. ಆಗಸ್ಟ್ 1 ಮತ್ತು 3ರಂದು ರೈಲು ಸೇವೆ ಲಭ್ಯವಿಲ್ಲ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನಶಕ್ತಿ ದಿನಾಚರಣೆಯಲ್ಲಿ ಕರ್ನಾಟಕಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಪವನ ವಿದ್ಯುತ್ ವಲಯದಲ್ಲಿ ಕರ್ನಾಟಕದ ಸಾಧನೆಗೆ ಸಂದಿರುವ ಪ್ರಶಸ್ತಿ ಬಗ್ಗೆ ಹರ್ಷ ವ್ಯಕ್ತಪಡಿಸಿರುವ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್, ನವೀಕರಿಸಬಹುದಾದ ಇಂಧನ ವಲಯದ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಿ ಹೂಡಿಕೆ ಆಕರ್ಷಿಸುವ ಜೊತೆಗೆ ದೇಶದ ಇಂಧನ ಪರಿವರ್ತನೆ ಮತ್ತು ನಿವ್ವಳ ಶೂನ್ಯ ಇಂಗಾಲದ ಗುರಿ ಸಾಧನೆಗೆ ಕೈಜೋಡಿಸಲಿದ್ದೇವೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಸ್ಟಾರ್ಟ್ಅಪ್ ಜಿನೋಮ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಪ್ಯಾರಿಸ್ನ ವಿವಾಟೆಕ್ನಲ್ಲಿ ಅನಾವರಣಗೊಳಿಸಲಾದ ಜಾಗತಿಕ ನವೋದ್ಯಮ ಪರಿಸರ ವ್ಯವಸ್ಥೆ ವರದಿ 2026ರ ಪ್ರಕಾರ ಜಾಗತಿಕ ಶ್ರೇಯಾಂಕ ಪಟ್ಟಿಯಲ್ಲಿ ಭಾರತದ 6 ನವೋದ್ಯಮ ಪರಿಸರ ವ್ಯವಸ್ಥೆಗಳು ಸ್ಥಾನ ಪಡೆದಿವೆ. ಜಾಗತಿಕ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಬೆಂಗಳೂರು ಏಷ್ಯಾದ No. 2 ಎಐ ಆಧಾರಿತ ನವೋದ್ಯಮ ಪರಿಸರ ವ್ಯವಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದ ಅಂಗವಾಗಿ ರಾಯಚೂರಿನ ವಾರ್ಡ್ ಸಂಖ್ಯೆ 27 ನನ್ನ ಜೀವನ ನನ್ನ ಸ್ವಚ್ಛ ನಗರ ಉಪಕ್ರಮ

0: ಅಡಿ RRR ರೆಡ್ಯೂಸ್ ರೀಸೈಕಲ್ ಅಂಡ್ ರೀಯೂಸ್ ಕೇಂದ್ರವನ್ನು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ ಉದ್ಘಾಟಿಸಿದರು. ಭಾರತೀಯ ರೈಲ್ವೆ ವಿಶೇಷ ಚೇತನ ಪ್ರಯಾಣಿಕರಿಗೆ ರೈಲ್ವೆ ರಿಯಾಯಿತಿ, ಫೋಟೋ ಗುರುತಿನ ಚೀಟಿ ನೀಡಿಕೆ ಮತ್ತು ನವೀಕರಣ ಸೌಲಭ್ಯವನ್ನು ಡಿಜಿಟಲೀಕರಿಸಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ರಾಯಚೂರಿನ ಡಾ ಬಾಬುರಾವ್ ತಿಳಿಸಿದ್ದಾರೆ. ವಿಶೇಷ ಚೇತನ ಪ್ರಯಾಣಿಕರು ದಿವ್ಯಾಂಗ್ ಜನ್ ಐಡಿ indianrail.gov.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
2: ಆಕಾಶವಾಣಿ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆಯಾದ ಶಿವಮೊಗ್ಗ ಈಸೂರಿನ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸುತ್ತಾರೆ ಎಂಕೆ ಶಿವಕುಮಾರ್.
3: ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ರೇಣುಕಮ್ಮ ಓಂಕಾರಪ್ಪ ಅವರಿದ್ದಾರೆ. ರೇಣುಕಮ್ಮ ಓಂಕಾರಪ್ಪ ಅವರು ಈಸೂರು ಗ್ರಾಮದವರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಸೂರು ಗ್ರಾಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿ ಹೆಸರು ಮಾಡಿದಂಥ ಒಂದು ಗ್ರಾಮ. ಅದು ಬ್ರಿಟಿಷರ ವಿರುದ್ಧ ಸೆಟೆದು ನಿಂತು ಏಸೂರು ಕೊಟ್ಟರು ಈಸೂರು ಬಿಡೆವು ಎನ್ನುವಂತಹ ಒಂದು ಘೋಷಣೆಯೊಂದಿಗೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಂಥ ಒಂದು ಹಳ್ಳಿ. ಆ ಹಳ್ಳಿಯ ರೇಣುಕಮ್ಮ ಅವರು ಇವತ್ತು ನಮ್ಮ ಸ್ಟುಡಿಯೋನಲ್ಲಿದ್ದಾರೆ. ರೇಣುಕಮ್ಮ ಅವರು, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
4: ನಮಸ್ಕಾರ ಸರ್.
3: ರೇಣುಕಮ್ಮ ಅವರು ಒಂದು ಬಯೋಡಾಟ ತಗೊಂಡು ಬಂದಿದ್ದಾರೆ. ಸುಮಾರು ಅಭಿನಂದನಾ ಪತ್ರಗಳು, ಪ್ರಶಸ್ತಿ ಪತ್ರಗಳ ಸುರಿಮಳೆನೆ ಇದೆ ಕೇಳಿದ್ರೆ. ಸೊ ಇವ್ರ ಜೊತೆ ಮಾತಾಡ್ತಾ ಇವರ ಒಂದು ಅನುಭವ ಕ್ಷೇತ್ರವನ್ನು ಹಂಚಿಕೊಳ್ಳೋಣ. ರೇಣುಕಮ್ಮ ಅವರೇ, ತಾವು ಯಾವ್ಯಾವ ರೀತಿಯ ಹಾಡನ್ನು ಹಾಡ್ತೀರಿ? ಒಬ್ಬ ಹಾಡುಗಾರ್ತಿ ನೀವು.
4: ಹಾಡಂದ್ರೆ ನಾನು ಸಾಂಪ್ರದಾಯ ಗೀತೆಯಿಂದ ಹಿಡಿದು ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ರಂಗಗೀತೆ ಎಲ್ಲ ಗೀತೆಗಳನ್ನು ಹಾಡ್ತೀನಿ ಸರ್.
3: ಜನಪದ ಗೀತೆ, ರಂಗಗೀತೆ, ಭಕ್ತಿಗೀತೆ, ಭಾವಗೀತೆ ಇಷ್ಟೆಲ್ಲ ಹಾಡ್ತಿರಲ್ಲ, ಇದೆಲ್ಲ ಹಾಡ್ಲಿಕ್ಕೆ ಸಂಗೀತ ಏನಾದರೂ ಕಲ್ತಿದ್ದೀರಾ?
4: ಸಂಗೀತ ಅಂದ್ರೆ ಸರ್, ನನ್ನ ಊರಲ್ಲಿ ನಾ ಚಿಕ್ಕೋಳಿದ್ದಾಗ MD ಶೇಷಗಿರಿ ಅಂತ ಒಬ್ಬರು ಮಾಸ್ಟರ್ ಇದ್ರು ಸರ್, ಸಂಗೀತ ಮಾಸ್ಟರ್. ನಮ್ಮ ಕುಟುಂಬದಲ್ಲಿ ಬ್ರದರ್ ಒಬ್ರು ತಬಲಾಜಿ ಇದ್ರು. ಅವರು ನನ್ನ ಚಿಕ್ಕೋಳಿದ್ದಾಗ ನಾಟಕದಲ್ಲಿ ಎಲ್ಲಾ ಗೀತೆಗಳಿಗೂ ಅವರು ಮಾಡುವಂತ ಕಾರ್ಯಕ್ರಮದಲ್ಲಿ ನನ್ನ ಭಾಗವಹಿಸ್ತಿದ್ರು. ಸಣ್ಣಕ್ಕಿದ್ದಾಗ ನಮ್ಮ ಬ್ರದರ್ ಒಬ್ಬರು ನಾಟಕನೂ ಮಾಡ್ತಿದ್ರು, ನಾವು ಅದನ್ನು ನೋಡ್ಲಿಕ್ಕೆ ಹೋಗ್ತಿದ್ವಿ. ಅವ್ರು ನಮ್ಮ ಈಸೂರಲ್ಲಿ ತುಂಬಾ ನಾಟಕಗಳೆಲ್ಲ ಆಗಿನ ಕಾಲಕ್ಕೆ ಬಹಳ ನಾಟಕ ನಡೆದಿದ್ವು. ಈಸೂರು ಅಂದ್ರೆ ಬಹಳ ಕಲಾವಿದರಿರ್ತಕ್ಕಂತ ಊರು ಸರ್ ನಮ್ಮೂರು. ಸಮೃದ್ಧಿಯಾದ ಕಲಾವಿದರು, ಶಿವಶರಣರ ನಾಡು ನಮ್ಮ ಶಿಕಾರಿಪುರ ತಾಲೂಕು. ಅಂತ ಒಂದು ಸ್ಥಳದಲ್ಲಿ ಇವತ್ತು ಕೂಡ ಒಂದು ಸ್ಮಾರಕ ಭವನ, ನಮ್ಮ ಸ್ವತಂತ್ರ ಹೋರಾಟಗಾರ ಊರಿನಲ್ಲಿ ಒಂದು ಸ್ಮಾರಕ ಭವನ ಕೂಡ ಇದೆ. ನೋಡ್ಲಿಕ್ಕೆ ಎಲ್ಲ ಹೊರಗಡೆಯಿಂದ ಸ್ಟೂಡೆಂಟ್ಗಳು ಕರ್ಕೊಂಡ್ ಬರ್ತಾರೆ. ಅಂತ ಊರಿನಲ್ಲಿ ನಾನು ತುಂಬಾ ಕಡು ಬಡತನದಲ್ಲಿ ಹುಟ್ಟಿದೆ ಸರ್. ತುಂಬಾ ಬಡತನದಲ್ಲಿ ನಾವು ಬೆಳೆದದ್ದು. ನಮ್ಮ ತಂದೆ ತಾಯಿ ಕೂಲಿ ಮಾಡ್ತಿದ್ರು. ನಮ್ಮನ್ನ ಚಿಕ್ಕೋರಿದ್ದಾಗೆ ಶಾಲೆ ಬಿಡಿಸ್ಬಿಟ್ಟು ನಮಗೆಲ್ಲ ಕೆಲಸಕ್ಕೆ ಹಾಕ್ತಿದ್ರು. ಇವೆಲ್ಲ ಜೊತೆಗೆ ನಮ್ಮ ತಾಯಿಯವರು ಸಾಂಪ್ರದಾಯ ಗೀತೆಗಳನ್ನ ಬಹಳ ಅದ್ಭುತವಾಗಿ ಹಾಡ್ತಾ ಇದ್ರು. ಎಲ್ಲಿ ಜಮೀನ್ ಕೆಲಸ, ಕಾರ್ಮಿಕ ಕೆಲಸ ಮಾಡ್ಬೇಕಾದ್ರೆ ಅವ್ರು ಹಾಡು ಹೇಳ್ಕೊಂಡೆ. ತುಂಬಾ ಜನಗಳು ಅವರೇ ಅಂತಲ್ಲ, ನಮ್ಮ ಹಳ್ಳಿ ಕಡೆ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬಹಳ ಹಾಡ್ತಿದ್ರು. ಅದನ್ನ ನೋಡಿ ನೋಡಿ ನಾನು ಅವಾಗ ಹಾಡೋದು ಕಲ್ತಿದ್ದೆ. ಅಮ್ಮರ್ ಏನ್ ಹಾಡ್ತಾರ ಅದೆಲ್ಲ ಹಾಡ್ತಿದ್ದೆ. ಆಮೇಲೆ ಬರ್ತಾ ಬರ್ತಾ ಯಾವಾಗ ನಮ್ಮ MD ಶೇಷಗಿರಿ ಅವರು ನನ್ನ ಸಂಗೀತ ಕಲಿಯಕ್ಕೆ ಹೋಗಿಲ್ಲ, ಅವ್ರು ನನ್ನ ರಂಗಗೀತೆಗಳು ಅದಕ್ಕೆ ಪ್ರತಿಯೊಂದು ಗೀತೆಗಳನ್ನ ನಾನು ಹೇಳ್ಕೊಡ್ತಿದ್ರು. ನಾನು ನಾಟಕದಲ್ಲೂ ಕೂಡ ಹಾಡ್ತೀನಿ, ಈಗಲೂ ಕೂಡ ನಾನು ಅಭಿನಯಕ್ಕೆ ಹಾಡ್ತೀನಿ. ಆಮೇಲೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಕರೆದ್ರು ಕೂಡ ಒಂದು ಪೂರ್ಣ ಕಾರ್ಯಕ್ರಮ ನಡೆಸ್ಕೊಡ್ತೀನಿ ನಾನು. ಸುಮಾರು 2 ಗಂಟೆ 2 ತಾಸು ಕಾರ್ಯಕ್ರಮ ನಾನು ನಡೆಸ್ಕೊಡ್ತೀನಿ.
3: ಯಾವ ರೀತಿ ಕಾರ್ಯಕ್ರಮ ನಡೆಸ್ಕೊಡ್ತೀರಿ?
4: ನಾನು ಸುಗಮ ಸಂಗೀತ ಕಾರ್ಯಕ್ರಮ ಅಂತೇಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸರ್ ಸುಮಾರು ಕಾರ್ಯಕ್ರಮ ಮಾಡಿದ್ದೀನಿ ಶಿವಮೊಗ್ಗದಿಂದ. ಅಲ್ಲಿ ನಾನು ಭಾವಗೀತೆ, ಭಕ್ತಿಗೀತೆ, ರಂಗಗೀತೆ, ಜನಪದ ಗೀತೆ, ಚಿತ್ರಗೀತೆ ಎಲ್ಲ ಗೀತೆಯನ್ನು ಹಾಡ್ತೀನಿ ಸರ್. ಅಲ್ಲಿ ನಾವು ತಬಲಾ, ಹಾರ್ಮೋನಿ ಇವೆಲ್ಲ ನಮ್ಮ ಟೀಮ್
3: ಪರಿಕರಗಳ ಜೊತೆ ಹಾಡ್ತೀನಿ.
4: ಜೊತೆಗೆ ಹಾಡ್ತೀನಿ ಸರ್, ಕರೋಕೆನಲ್ಲೂ ಹಾಡ್ತೀನಿ, ಪರಿಕರ ಜೊತೆಗೂ ಹಾಡ್ತೀನಿ.
3: ಈ ಒಂದು ಜನಪದ ಗೀತೆ ಇರ್ಬೋದು ಅಥವಾ ಸೋಬಾನೆ ಪದ ಇರ್ಬೋದು, ಗೀಗಿ ಪದ ಇರ್ಬೋದು, ಈ ಪ್ರಕಾರಗಳೆಲ್ಲ ಒಂದ್ ರೀತಿ ಕಣ್ಮರೆಯಾಗೋ ಸ್ಥಿತಿನಲ್ಲಿ ಇದ್ದೀವೇನೋ ಅಂತ ಅನಿಸ್ತಾ ಇದೆ.
4: ನಿಜಕ್ಕೂ ಅನಿಸ್ತಿದೆ.
3: ಇನ್ನ ರಂಗಗೀತೆಗಳದಂತೂ ಹೇಳೋ ಹಂಗೆ ಇಲ್ಲ, ರಂಗಗೀತೆ ಕೇಳೋರು ಇಲ್ಲ, ಹಾಡೋರು ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ರಂಗಗೀತೆಗಳನ್ನ ಹಾಡೋ ಕಲಾವಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗತ್ತೆ. ಈ ರಂಗಗೀತೆನ ಒಂದು ತುಣುಕನ್ನ ನಮ್ಮ ಕೇಳುಗರಿಗೆ ಕೇಳಿಸ್ಬೋದಾ?
4: ಇದು ಚಂದ್ರಶೇಖರ್ ಕಂಬಾರ ಅವರು ಬರೆದಂತ ಒಂದು ಜೋಕುಮಾರ ಸ್ವಾಮಿ ನಾಟಕ. ಆ ನಾಟಕದಲ್ಲಿ ನಾನು ಗೀತೆಗಳನ್ನು ಹಾಡ್ತಿದ್ದೆ. ಮೊದಲು ಅದು ಚಿತ್ರ ಆಗಿರಲಿಲ್ಲ, ನಾಗಮಂಡಲ, ಆ ಚಿತ್ರದಲ್ಲೂ ನಾನು ಹಾಡಿದೆ. ನಾಟಕವಾಗಿದ್ದಾಗ ನಾವು ಅಭಿನಯದಲ್ಲಿ ಹಾಡ್ತಾ ಇದ್ದೆ. ಅದರಲ್ಲಿ ಈ ಗೀತೆ ನರಂಗ ಗೀತೆಯಾಗಿ ತಗೊಂಡಿದ್ದೆ. ಅಯ್ಯೋ

0: ಅಯ್ಯೋ ಬಾಸಣ್ಯ ಮಾಡಲಂಗ ಮಾಡಲಂಗ ಗೌಡ ಕಡಿಯ ಬಂದ.
1: ಈ ಹಾಡು ರಂಗಗೀತೆ ಬಹಳ ಸೊಗಸಾಗಿ ಹಾಡಿದ್ರಿ, ನೀವು ಹಾಡ್ತಾ ಇದ್ರೆ ಇನ್ನು ಕೇಳಬೇಕು ಅಂತ ಅನ್ಸುತ್ತೆ. ಇದನ್ನ ಬರ್ಕೊಟ್ಟಿದ್ ಯಾರು ನಿಮಗೆ ಹಾಡ್ಲಿಕ್ಕೆ?
0: ಇದನ್ನ ಬರ್ಕೊಟ್ಟದ್ದು ನಮ್ಮ ನಾಟಕದ ಮಾಸ್ಟರ್ ಇರ್ತಾರಲ್ಲ, ಅವ್ರು ನಮಗೆ ಹಾಡುಗಳು ಬರ್ಕೊಡ್ತಾರೆ. ಅವ್ರು ಯಾವ ಹಾಡು ಬರ್ಕೊಡ್ತಾರೋ ಅವನ್ನ ನಾವು ತಾಲೀಮ್ನಲ್ಲಿ ಹಾಡ್ತೀವಿ.
1: ತಾಲೀಮ್ನಲ್ಲಿ ಹಾಡ್ತೀರಿ, ಸರಿ. ಇದಕ್ಕೆ ನೀವು ವಾದ್ಯಗಳ ಜೊತೆ ಹಾಡ್ಬೇಕಲ್ಲ?
0: ಹಾ ಸರ್.
1: ಅದನ್ನ ಹೆಂಗ್ ಹೇಳ್ಕೊಡ್ತಾರೆ?
0: ಈಗ ವಾದ್ಯಗಳ ಜೊತೆಗೆ ಸಾಮಾನ್ಯವಾಗಿ ನಾನು ತಿಂಗಳಿಗೆ 3-4 ಕಾರ್ಯಕ್ರಮ ಮಾಡ್ತಾನೆ ಇರ್ತೇನೆ ಈಗಲೂ ಕೂಡ. ಹಾಗೆ ನಾನು ಗಣಪತಿ ಪ್ರೋಗ್ರಾಮ್, ಮದುವೆ ಇತ್ಯಾದಿ ಕಾರ್ಯಕ್ರಮಗಳಿಗೆ ಕರೀತಾರಲ್ಲ ಸರ್, ಅಲ್ಲಿ ನಾನು ಆರ್ಕೆಸ್ಟ್ರಾ ಟೈಪ್ ಆದ್ರೂ ನಡೆಸ್ಕೊಡ್ತೀನಿ, ಇಲ್ಲ ಸುಗಮ ಸಂಗೀತ ಟೈಪ್ ಆದ್ರೂ ಹಾರ್ಮೋನಿ ತಬಲಾ ಇವೆಲ್ಲ ನಡೆಸ್ಕೊಡ್ತೀನಿ ಸರ್. ಜೊತೆಗೆ ಹಾಡ್ತೀನಿ ನಾನು ಭೂಪರಾಗ, ಕೇರ್ವಾ, ಆಮೇಲೆ ಕಲ್ಯಾಣಿ. ನಾನು ಹಾಡೋದು ಹೆಚ್ಚಾಗಿ ಭೈರವಿ ಇಂಥ ರಾಗಗಳಲ್ಲಿ ನಿನ್ನ ಹಾಡಿದೆ ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿರ್ತಾರೆ, ನಾನು ಅದು ಹಾಡ್ತೀನಿ ಸರ್. ಸಂಗೀತ ಪೂರ್ಣ ಕಲಿಯಕ್ಕಾಗಿಲ್ಲ, ಆದ್ರೆ ನಾನು ಅಲ್ಪ ಸ್ವಲ್ಪ ಕಲ್ತದ್ದನ್ನೇ ನಾನು ತುಂಬಾ ಚಿಕ್ಕೋಳಿಂದ ಈ ಕಾರ್ಯಕ್ರಮ ಮತ್ತೆ ಸಮಾಜ ಸೇವೆ, ಹೆಣ್ಮಕ್ಳಿಗೆ ಹೊಲಿಗೆ ತರಬೇತಿ ಕೊಡ್ತೀನಿ, ಕಟಿಂಗ್ ಕ್ಲಾಸ್ ಮಾಡ್ತೀನಿ.
1: ಈಗ ನೀವು ಹೇಳಿದ್ರಿ ಹಲವಾರು ರಾಗಗಳು ಹೇಳಿದ್ರಿ, ಈ ರಾಗಗಳಲ್ಲಿ ಒಂದೊಂದು ರಾಗನು ಕೂಡ ಬಹಳ ಮುಖ್ಯ, ಮತ್ತೆ ಒಂದೊಂದು ರಾಗ ಒಬ್ಬೊಬ್ಬರಿಗೆ ತುಂಬಾ ಇಷ್ಟವಾಗುವಂತದ್ದು ರಾಗಗಳಿದೆ. ನಿಮಗೆ ಯಾವ ರಾಗ ಇಷ್ಟವಾಗುತ್ತೆ?
0: ನನಗೆ ಚಾಂದ್ ರಾಗ, ಭೈರವಿ ರಾಗ,
1: ಆ ಎರಡು ರಾಗ ನಿಮಗೆ ಇಷ್ಟ ಆಗುತ್ತೆ?
0: ಇಷ್ಟ. ಭೂಪ ರಾಗದಲ್ಲಿ ಹಾಡ್ತೀನಿ ಸರ್.
1: ಭೈರವಿ ರಾಗದೊಂದು ಗೀತೆ ಹಾಡ್ಬೋದಾ?
0: ಭೈರವಿ ರಾಗದಲ್ಲಿ ನಾನೇ ಒಂದು ಗೀತೆ ಮಾಡಿದ್ದೆ, ಸ್ವಂತ ರಾಗ ಸಂಯೋಜನೆ ಮಾಡಿದ್ದೆ, ಅದನ್ನ ಹಾಡ್ತೀನಿ ಸರ್.

0: ಸುರ.
1: ಇದು ಯಾರು ಬರೆದಿದ್ದು?
0: ಇದು ಚನ್ನವೀರ ಕಣಿವೆ ಅವರು ಬರೆದ ದೀಪಿಕಾ ಪುಸ್ತಕದಲ್ಲಿ ಮತ್ತೆ ನಮ್ಮ ಕುವೆಂಪು ಅವರು ಸೇರಿ ಆ ಪುಸ್ತಕದಲ್ಲಿ ಹಾಡಿದ್ದವು ಸರ್. ಅದರಲ್ಲಿ ಇರ್ತಕ್ಕಂಥ ಎಲ್ಲಿಗೆ ನೆಲ್ಲಿಗೆ ಇಷ್ಟು ದಿವಸ ನಡೆದ ಬಂದದ್ದಲ್ಲಿ ಇತ್ತಾಗಿರ ಗೀತೆಗಳನ್ನ ಬನ್ನಿ ಭಾವಗಳೇ ಬನ್ನಿ ನನ್ನೆದೆಗೆ ಆ ಬುಕ್ ಅಲ್ಲಿ ಇರ್ತಕ್ಕಂಥ ಹಾಡನ್ನು ನಾನು ರಾಗ ಸಂಯೋಜನೆ ಮಾಡಿದ್ದೆ.
1: ಆಯ್ತಮ್ಮ, ತುಂಬಾ ಸಂತೋಷ. ಈಗ ರಂಗಗೀತೆ ಹಾಡಬೇಕು ಅಂದ್ರೆ ನಾಟಕಗಳ ಪ್ರದರ್ಶನ ಇರಬೇಕು. ನಾಟಕಗಳು ಇತ್ತೀಚೆಗೆ ತುಂಬಾ ಕಡಿಮೆ ಪ್ರದರ್ಶನ ಕಾಣ್ತಾ ಇವೆ.
0: ಈಗ ನಾಟಕಗಳು ಎಲ್ಲ ಸಂಸ್ಕೃತಿಗಳೆಲ್ಲ ಮರೆಯಾಗಿ ಹೋಗ್ತಾ ಇದೆ ಸರ್. ಈಗ ನಮ್ಮ ನಾಡಿನಲ್ಲಿ ಯಾವುದೇ ಜನಪದ ಸೊಗಡಿನ ಯಾವುದೇ ಒಂದು ಕಾರ್ಯಕ್ರಮ ನಡೀತಾ ಇಲ್ಲ. ಈಗ ಎಲ್ಲ ಮಾಧ್ಯಮಗಳು ಬಂದು ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಸಂಪ್ರದಾಯಗಳು ಕಣ್ಮರೆಯಾಗಿದೆ ಅಂತ ನೀವು ಆಗಲೇ ತಾನೇ ಹೇಳಿದ್ರಿ. ನಿಜಕ್ಕೂ ಅದು ಸತ್ಯ ಕಥೆನೇ ನಿಜ. ಎಲ್ಲರೂ ತುಂಬಾ ಬ್ಯುಸಿಯಾಗಿ ಜೀವನದಲ್ಲಿ ಬಹಳ ಹೋರಾಟದಲ್ಲಿ ಯಾವುದೇ ಕಲೆಯನ್ನಾಗಲಿ ಯಾವುದೇ ಸಂಸ್ಕೃತಿಯನ್ನಾಗಲಿ ಆ ಜ್ಞಾನವನ್ನು ಪಡೀಲಿಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಸರ್.
1: ಈಗ ನೀವು ಏನು ಹೇಳಿದ್ರಿ, ಆಯ್ತು ಈ ಜನಪದ ಕಲೆ ಉಳಿಸೋರಿಲ್ಲ ಬೆಳೆಸೋರಿಲ್ಲ ಅಂತ, ನೀವೊಬ್ಬ ಕಲಾವಿದೆಯಾಗಿ ಈ ಒಂದು ಜನಪದ ಕಲೆಯನ್ನ ಉಳಿಸ್ಲಿಕ್ಕೆ ನೀವೇನಾದ್ರೂ ಪ್ರಯತ್ನ ಪಡ್ತಾ ಇದ್ದೀರಾ?
0: ನಾನೇನ್ ಪ್ರಯತ್ನ ಪಡ್ತಿದ್ದೇನೆ ಅಂದ್ರೆ ಸರ್, ನಾನು ರಾಜ್ಯ ಜನಪದ ಸಹಕಾರ ಸಂಘದಲ್ಲಿ ಇವಾಗ ಡೈರೆಕ್ಟರ್ ಇದ್ದೀನಿ.

0: ಈ ಸೂರ ಹಾಲು ಉತ್ಪಾದಕರ ಸಹಕಾರ ಸಂಘ ಡೈರೆಕ್ಟರ್ ಇದ್ದೀನಿ. ನಾನು ಹೀಗೆ ಅಂತಲ್ಲ, ನನಗೆ ಯಾವ ಸ್ಥಾನಮಾನ ಇರಲಿ ಬಿಡಲಿ, ನಾನು ಯಾವತ್ತೂ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಜನಪದ ಕಲೆ ಆಗಿರ್ಬೋದು. ಬೇಸಿಗೆ ಶಿಬಿರ ಪ್ರತಿ ವರ್ಷದಲ್ಲಿ ನಾವು 10 ದಿನ 20 ದಿನ ತರಬೇತಿ ಹಾಕೊಂಡು ಮಕ್ಕಳಿಗೆ ಅಲ್ಲಿ ಭಾವಗೀತೆ ಭಕ್ತಿಗೀತೆ ಇತ್ಯಾದಿ ಎಲ್ಲಾ ಕಾರ್ಯಕ್ರಮ ಚಟುವಟಿಕೆಗಳನ್ನು ಹೇಳ್ಕೊಡ್ತೀವಿ. ಮತ್ತೆ ಮುರಾರ್ಜಿ ಶಾಲೆ ಚುರ್ಚುಗುಂಡಿ ಶಾಲೆಯಲ್ಲಿ ನಾನು ಸುಮಾರು ದಿವಸ ಶನಿವಾರ ಭಾನುವಾರ ಮಕ್ಕಳಿಗೆ ಹೋಗಿ ಈ ಸಂಗೀತನ ಹೇಳ್ಕೊಡ್ತೀನಿ. ನಾನು ಯಾರಲ್ಲೂ ದುಡ್ಡು ತಗೊಳ್ಳೋದಿಲ್ಲ, ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಭಜನೆ ಕಾರ್ಯಕ್ರಮ ಹೇಳ್ಕೊಡ್ತೀನಿ ಸರ್.
1: ಈ ಒಂದು ಜನಪದ ಕಲೆಯನ್ನ ಉಳಿಸ್ಲಿಕ್ಕೆ ನಿಮ್ಮ ಕೈಲಾಗಿರುವಂತ ಕೆಲಸ ನೀವು ಮಾಡ್ತೀರಾ?
0: ನನ್ನ ಕೈಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಾಡ್ತೀನಿ ಸರ್.
1: ಆಯ್ತು ರೇಣುಕಮ್ಮ ಅವರೇ, ಈಗ ಇದು ಸಂಗೀತ ಒಂದು ಕಡೆ ಆದ್ರೆ ಸಮಾಜ ಸೇವೆ ಕೂಡ ನೀವು ಮಾಡ್ತೀನಿ ಅಂತ ಹೇಳಿದ್ರಿ. ಸಮಾಜ ಸೇವೆ ಅಂದ್ರೆ ವಿಶೇಷವಾಗಿ ಏನೇನು ಕಾರ್ಯಕ್ಷೇತ್ರದಲ್ಲಿ ಮಾಡ್ತೀರಿ?
0: ಕಾರ್ಯಕ್ಷೇತ್ರದಲ್ಲಿ ಸರ್, ನನಗೆ ಇದು ನಾ ಮಾಡ್ತಿರೋ ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ನಾನು ಹೊಲಿಗೆ ತರಬೇತಿ ಶಿಕ್ಷಕಿಯಾಗಿ ಮೊಟ್ಟ ಮೊದಲಿಗೆ ಆ ಕಾರ್ಯಕ್ರಮನ ಪ್ರಾರಂಭ ಮಾಡಿದೆ ಸರ್. ಕೈಗಾರಿಕಾ ವಿಸ್ತರಣಾ ಅಧಿಕಾರಿಗಳು ತಾಲೂಕು ಪಂಚಾಯತ್ ಅಡಿಯಲ್ಲಿ ಬರುತ್ತೆ. ಅಲ್ಲಿ ನಾನು ಮಕ್ಕಳಿಗೆ 6 ತಿಂಗಳು ತರಬೇತಿ ಕೊಡ್ತಕ್ಕಂಥ ಕೇಂದ್ರಗಳಿಗೆ ಸುಮಾರು ಒಂದು 20-30 ಕೇಂದ್ರಗಳನ್ನು ನಾನು ಶಿಕ್ಷಕಿಯಾಗಿ ಸೇವೆ ಮಾಡಿದೆ ನಮ್ಮ ತಾಲೂಕಿನ ಹಲವು ಗ್ರಾಮಗಳಿಗೆ
1: ಹೊಲಿಗೆ ತರಬೇತಿ.
0: ಆವಾಗ ನಾನು ಮಾಡ್ತಾ ಇರೋಂಥ ಸಮಯದಲ್ಲಿ ವಿಶೇಷ ಘಟಕ ಯೋಜನೆ, ಟ್ರೈಜಮ್ ಯೋಜನೆಗಳು ಇವೆಲ್ಲ ಗೌರ್ಮೆಂಟ್ ಅಲ್ಲಿ ಇತ್ತು ಸರ್. ಅದರ ಅಡಿಯಲ್ಲಿ ನಡೆಸ್ತಿದ್ದೆ. ಈಗ ನಾನು ಪ್ರೈವೇಟ್ ಆಗಿ ನಡೆಸ್ತೀನಿ. ಅದರ ಜೊತೆಗೆ ಈ ಒಂದು ಇಲಾಖೆ ಕಾರ್ಯಕ್ರಮದ ಜೊತೆಯಲ್ಲಿ ಒಂದು ಸಹಕಾರ ಕ್ಷೇತ್ರಗಳಲ್ಲಿ ಒಂದು ಸಮಾಜ ಸೇವೆ ಅಂತಂದ್ರೆ ನಮ್ಮ ಒಂದು ಸಹಕಾರ ಕ್ಷೇತ್ರದಲ್ಲಿ ಏನೇನೆಲ್ಲ ಬರ್ತಾವಲ್ಲ ಸರ್. ನಾನು ಮೀನುಗಾರಿಕೆ ಜಿಲ್ಲಾ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ತಾಲೂಕಲ್ಲಿ. ಈ ನಮ್ಮ ಜಿಲ್ಲೆಗೆ ಮಲ್ಲೇಶಪ್ಪ ಅಂತ ನಿರ್ದೇಶಕರಿದ್ರು ಸರ್. ಜಿಲ್ಲಾ ಮೀನುಗಾರಿಕೆ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ತಾಲೂಕಲ್ಲಿ ಯುವ ಒಕ್ಕೂಟ ಕಟ್ಟಿ ಯುವ ಒಕ್ಕೂಟದಲ್ಲಿ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ. ಸಿದ್ದಲಿಂಗೇಶ ಪ್ರಭು ಜಡ್ಜ್ ಅವರ ಜೊತೆಯಲ್ಲಿ ನಾನು ತಾಲೂಕಾ ಕಾನೂನು ಸಮಿತಿ ಸದಸ್ಯ ಕೆಲಸ ಮಾಡಿದ್ದೀನಿ.
1: ಇವೆಲ್ಲ ಸಾಮಾಜಿಕ ಕೆಲಸಗಳಲ್ಲಿ
0: ತೊಡಗಿರೋದು.
1: ಆಯ್ತು ರೇಣುಕಮ್ಮನವರೇ, ಈಗ ಸರಾಯಿ ನಿಷೇಧ ಹೋರಾಟದ ಬಗ್ಗೆ ಹೇಳಿ.
0: ನಮ್ಮ ಗ್ರಾಮಾಂತರದಲ್ಲಿ ಇವತ್ತು ಸರಾಯಿ ಅನ್ನೋದೊಂದು ದೊಡ್ಡ ಫೆಡ್ಗಾಗಿದೆ. ಎಷ್ಟೋ ಜನ ದುಡಿದು ಇವತ್ತು ಸಂಸಾರವನ್ನು ತೊರೆದು ಅದಕ್ಕಾಗಿ ನಿಂತಿರೋಂಥ ಸಮಯವನ್ನು ನಾನು ನೋಡ್ತಾ ಇದ್ದೀನಿ. ಅದರಿಂದ ಭಾಳ ಜನ ಬೀದಿ ಬಂದರು ಅನ್ನೋದು ನನಗೆ ಗೊತ್ತು. ಹಿರಿಯರೇನೋ ಪರವಾಗಿಲ್ಲ, ಇತ್ತೀಚಿನ ಮಕ್ಕಳು, ಇತ್ತೀಚಿನ ಯುವಕರು, ಕಾಲೇಜು ಶಾಲೆಗಳಿಗೆ ಹೋಗ್ತಕ್ಕಂಥ ಮಕ್ಕಳು ಕೂಡ ಅದನ್ನು ಸೇವನೆ ಮಾಡ್ತಾರೆ ಅಂತ ನನಗೆ ಕಂಡು ಬಂದಿದೆ. ಅದಕ್ಕೋಸ್ಕರ ನಾನೊಂದು ಮನವಿ ಏನು ಮಾಡ್ತೀನಿ ಅಂದರೆ, ಈ ಒಂದು ಸರಾಯದ ಒಂದು ವಿಚಾರದಲ್ಲಿ ನಾವು ಹೆಣ್ಣುಮಕ್ಕಳು ನಮ್ಮ ಈಸೂರಿನಲ್ಲಿ ಭಾಳಷ್ಟು ದಿನಗಳ ಹಿಂದೆ ಹೋರಾಟನೂ ಮಾಡಿದ್ವಿ, 3 ತಿಂಗಳು ತಡೆದಿದ್ವಿ, ಸರಾಯ ಬರಲಿಲ್ಲ ನಮ್ಮ ಊರಿಗೆ. ಹಾಗೆ ಅದನ್ನು ಒಂದು ಈಸೂರಿನ ಎಲ್ಲ ಪೂರ್ತಿ ಓಡಾಡಿ ಅದು ಊರಿಗಿಂತ 1 ಕಿಲೋಮೀಟರ್ ದೂರದಲ್ಲಿರಬೇಕು, ಆ ಸರ್ಕಾರದ ಒಂದು ಚೌಕಟ್ಟಲ್ಲಿ ಏನು ಕಾನೂನು ಚೌಕಟ್ಟಲ್ಲಿ ಏನಿರುತ್ತೋ ಆ ಗ್ರಾಮಾಂತರದಿಂದ ಅದು ತೊಲಗಂಥ ಸಂದರ್ಭ ಇಲ್ದಿದ್ರು ಇಷ್ಟು ದೂರದಲ್ಲಿರಬೇಕಾದ್ರೂ ಅಂತ ಅದನ್ನು ಕೂಡ ಕೇಳ್ಕೊಂಡ್ವಿ. ಹಾಗೆ ಒಂದು ಸ್ವಲ್ಪ ದಿವಸ ನಿಲ್ತು. ನಿಂತ ಮೇಲೆ ಮತ್ತೆ ಏನೋ ಅದು ಗೊತ್ತಾಗಲಿಲ್ಲ. ಮತ್ತು ಚಳವಳಿಯಿಂದ ಮತ್ತು ಮುಂದೆ ಬಂದು ಸರಾಯದ ಅಂಗಡಿ ಇಟ್ಟರು. ನಮ್ಮ ಊರಿನಂತ ಹೇಳ್ತಾ ಇಲ್ಲ ನಾನು, ನಮ್ಮ ನಾಡಿನಲ್ಲಿ ಇದರಿಂದ ತುಂಬ ದುರಂತ ಇದೆ. ಅದಕ್ಕೋಸ್ಕರ ಯುವ ಪೀಳಿಗೆ, ಯುವಶಕ್ತಿ ಎಲ್ಲವೂ ಅಭಿವೃದ್ಧಿಯಾಗಿ ಬೆಳೀಬೇಕಂದ್ರೆ ಈ ಸರಾಯ ಒಂದು ನಿಷೇಧ ಆಗಲೇಬೇಕು. ಇದರಿಂದ ತುಂಬ ಕುಟುಂಬ ಮುಂದೆ ಬರಲಿಕ್ಕೆ, ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಕೇಳ್ತೀನಿ.
1: ಆಯ್ತು ರೇಣುಕಮ್ಮನವರೇ, ಈಗ ಮತ್ತೆ ನಾವು ನಿಮ್ಮ ಜನಪದ ಕಲಾಕ್ಷೇತ್ರಕ್ಕೆ ಬರೋದಾದ್ರೆ, ಈ ನಮ್ಮ ಉತ್ತರ ಕರ್ನಾಟಕ ಸ್ವಲ್ಪ ಭಾಗ ಈ ಶಿಕಾರಿಪುರ ಅಂತ ಕಡೆಗಳಲ್ಲಿ ಈ ಲಾವಣಿಗಳು ಬಹಳ ಪ್ರಮುಖವಾದ ಒಂದು ಘಟ್ಟ. ಸ್ವಾತಂತ್ರ್ಯ ಹೋರಾಟದಲ್ಲಿ ಲಾವಣಿಗಳ ಒಂದು ಪ್ರಾಮುಖ್ಯತೆಯನ್ನ ನಾವು ಅಲ್ಲಗಳೆಯೋ ಹಾಗಿಲ್ಲ.
0: ಇಲ್ಲ ಸರ್.
1: ಈಗ ಒಂದು ಬೇಸರದ ಸಂಗತಿ ಏನಂತ ಹೇಳಿದ್ರೆ, ಲಾವಣಿ ಹಾಡೋರ ಸಂಖ್ಯೆ ಕಡಿಮೆ ಆಗ್ಬಿಡ್ತು.
0: ಹೌದು ಸರ್.
1: ಯಾರು ಹಾಡ್ತಾ ಇಲ್ಲ. ನೀವು ಲಾವಣಿ ಕೂಡ ಹಾಡುವಂತವರು, ಒಂದು ಲಾವಣಿಯನ್ನು ನಮ್ಮ ಕೇಳುಗರಿಗೆ ಕೇಳಿಸ್ಬೋದಾ?
0: ಈಗ ಭಗತ್ ಸಿಂಗ್ ಲಾವಣಿಯನ್ನು ಹಾಡ್ತೀನಿ ಸರ್.
1: ಹೇಳಿ.

0: ಚಳವಳಿ ಸಂಪೂರ್ಣ.
1: ಬಹಳ ಸೊಗಸಾಗಿ ಹಾಡ್ತೀರಿ ರೇಣುಕಮ್ಮ ಅವರೇ. ನಿಮ್ಮ ಈ ಒಂದು ಸಂಗೀತ ಸಾಧನೆಯನ್ನ ಗುರುತಿಸಿ ಬಹಳಷ್ಟು ಪ್ರಶಸ್ತಿಗಳ ಪತ್ರಗಳ ಸೂರಿಮಳೆನೆ ನನ್ನ ಕೈನಲ್ಲಿದೆ. ಅಷ್ಟೊಂದು ಪ್ರಶಸ್ತಿಗಳು ಪತ್ರಗಳು ನಿಮ್ಮನ್ನ ಅರಸಿ ಬಂದಿವೆ. ಈ ಎಲ್ಲಾ ಪ್ರಶಸ್ತಿ ಪುರಸ್ಕಾರಗಳು ನಿಮಗೆ ಸಿಕ್ಕಿರೋದ್ರಿಂದ ಯಾವುದು ಬಹಳ ಇಷ್ಟವಾಗಿ ನೀವು ಸ್ವೀಕರಿಸಿದಂತ ಪ್ರಶಸ್ತಿ ಹೇಳಿ?
2: ಪ್ರಶಸ್ತಿ

0: ಆದ್ರೆ ನನಗೆ ಕೆಂಗಲ್ ಹನುಮಂತರಾಯ ಸದ್ಭಾವನ ಪ್ರಶಸ್ತಿ ಕೊಟ್ಟರು, ಅದು ನನಗೆ ತುಂಬಾ ಇಷ್ಟ ಆಯ್ತು. ಕುವೆಂಪರು ಪ್ರಶಸ್ತಿ ಕೊಟ್ಟರು, ಅಪ್ಪು ಪ್ರಶಸ್ತಿ ಕೊಟ್ಟರು, ಹೀಗೆ ನನಗೆ ಹತ್ತು ಹಲವಾರು ಪ್ರಶಸ್ತಿ. ಮತ್ತೆ ಮೊನ್ನೆ ತಾನೇ ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅತ್ಯುತ್ತಮ ಮಹಿಳಾ ಪ್ರಶಸ್ತಿ ಕೊಟ್ಟರು ನಮ್ಮ ಶಿಕಾರಿಪುರದಲ್ಲಿ. ಹಾಗೆ ನಮ್ಮ ತಾಲೂಕಲ್ಲಿ ಕೂಡ ಮುಂಚೂಣಿಯಲ್ಲಿ ನನ್ನ ಗುರುತಿಸಿ ಈ ಇತ್ಯಾದಿ ಪ್ರಶಸ್ತಿಗಳನ್ನು ಕೊಡ್ತಾರಲ್ಲ, ನಾನು ಅದಕ್ಕೆ ಎಷ್ಟು ಸೇವೆ ಮಾಡಿದ್ರು ಸಾಲದೆ ಸರ್.
1: ಈಗ ನಿಮ್ಮ ಪ್ರಶಸ್ತಿ ಪತ್ರಗಳ ಸುರಿಮಳೆ ನೋಡಿದ್ರೆ ನೀವೇನು ಓದಿದಿರಿ ಅಂತ?
0: ನಾನೊಂದು 5ನೇ ತರಗತಿ ಓದಿದ್ದೆ ಸರ್.
1: ಬರೀ 5ನೇ ತರಗತಿ
0: ಅಷ್ಟೇ ಸರ್?
1: ಕರೆಕ್ಟಾಗಿ ಹೇಳಿ.
0: ಖಂಡಿತ ಸರ್.
1: ಜಾಸ್ತಿ ಏನೋ ಅಂತ ಅನಿಸ್ತದೆ ನಿಮ್ಮ ಪ್ರಶಸ್ತಿ ನೋಡಿದ್ರೆ.
0: ಇಲ್ಲ ಸರ್, ಎಲ್ಲ ಹಂಗೆ ಅಂತಾರೆ ಸರ್. ನಾನು ಅಷ್ಟೇ ಅಲ್ಲ ಸರ್, ನಾನು ಎಲ್ಲಾದ್ರೂ ನನ್ನ ಭಾಷಣ ತಿಳಿಸಿದ್ರೆ ಇವರೇನೋ ಡಿಗ್ರಿ ಮಾಡಿರ್ಬೇಕನ್ನಂತಾರೆ ಸರ್. ಮತ್ತೆ ಕೆಲವಲ್ಲಿ ನಾನು ಈ ನಮ್ಮ ಕೃಷಿ ವಿಶ್ವಮೇಳದಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ನಾನು ಒಬ್ಬಳೇ ಭಾಗವಹಿಸಿದ್ದೆ. ನಾನು ಫಿಷರೀಸ್ ಡಿಪಾರ್ಟ್ಮೆಂಟಲ್ಲಿ ಅಧ್ಯಕ್ಷ ಆಗಿದ್ದಾಗ ಅಲ್ಲಿ ಹಾಗೆ ಕೇಳಿದ್ರು, ಏನು ದೊಡ್ಡ ಎಜುಕೇಷನ್ ಮಾಡಿರ್ಬೇಕು ಶಿವಮೊಗ್ಗ ಜಿಲ್ಲೆಯಿಂದ ಈ ತಾಯಿ ಅಂತ. ಇಲ್ಲ ಸರ್, ಖಂಡಿತ ನಮಗೆ ವಿದ್ಯಾಭ್ಯಾಸ ಅನ್ನೋದೇ ಒಂದು ಕನಸಿನ ಮಾತಾಯ್ತು. ಯಾಕೆಂದ್ರೆ ಬಡತನದಲ್ಲಿ ನಮ್ಮ ತಂದೆ ತಾಯಿಗಳು ಅದೆಲ್ಲ ಮಾಡೋಷ್ಟು ಅರ್ಹತೆ ಇರಲಿಲ್ಲ. ನಾವು ಕೂಡ ತುಂಬಾ ಕಷ್ಟದಲ್ಲಿ ಬೆಳೆದೆ ಸರ್. ಜೀವನೋಪಾಯ ಸಾಕ್ಸಂತ ಹೋಗೋದೇ ಕಷ್ಟ. ಕುಟುಂಬ ಆದ್ರೂ ನನ್ನ ಮದುವೆ ಆದ್ಮೇಲೆ ತುಂಬಾ ಕಷ್ಟದಲ್ಲೇ ಜೀವನ ಬಂತು. ನಾವು ಯಾರು ಶ್ರೀಮಂತರಲ್ಲ, ತುಂಬಾ ಬಡತನದ ಒಂದು, ತುಂಬಾ ಬಡತನ ಅಂದ್ರೆ ಕಡು ಬಡತನ ಅಂತಲ್ಲ ಸರ್, ಅದರಲ್ಲೇ ಅಂತ ಒಂದು ಪರಿಸ್ಥಿತಿಯಿಂದ ನಾವು ಮೇಲೆ ಬಂದ್ರು ಸರ್. ಅದಕ್ಕೋಸ್ಕರ ಆತರ ಜೀವನ ಯಾರಲ್ಲೂ ಇರಬಾರ್ದು. ಇವತ್ತು ಪ್ರತಿಯೊಬ್ಬರು ಸ್ವಾವಲಂಬಿಗಳಾಗಿ ಬದುಕಬೇಕು. ಹೆಣ್ಣು ಮಕ್ಕಳಿಗೆ ಉತ್ತಮವಾದ ಧೈರ್ಯ ತುಂಬಬೇಕು, ಶಕ್ತಿಯಾಗಿ ನಿಲ್ಲಬೇಕು. ಏನ್ ಬಂದ್ರೆ ಕುಟುಂಬನ ನಿಭಾಯಿಸುವಂತ ಶಕ್ತಿಯನ್ನ ಕಲಿಬೇಕು ಆ ಹೆಣ್ಣು ಅಂತ ಹೇಳಿ ಆ ಒಂದು ದೇಶದಲ್ಲಿ ಕೆಲಸ ಮಾಡ್ತಿರ್ತಂತ ಸರ್.
1: ಬಹಳ ಸಂತೋಷ ರೇಣುಕಮ್ಮ ಅವರೇ. ಏನಾಗ್ಬಿಟ್ಟಿದೆ, ಯಾವ್ದೋ ಒಂದು ಕ್ಷೇತ್ರದಲ್ಲಿ ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ಒಂದು ಹೆಣ್ಣು ಮುಂದುವರಿತಾ ಇದ್ದಾಳೆ ಅಂತ ಅಂದ್ರೆ ಕಾಲು ಎಳೆಯವರೇ ಜಾಸ್ತಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ನೀವು ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ನಿಮಗೆ ಕುಹಕದ ಮಾತುಗಳು ಅಥವಾ ನಿಮ್ ಕಾಲೆಳೆಯುವಂತ ಪರಿಸ್ಥಿತಿಗಳು ಏನಾದ್ರೂ ಕಂಡು ಬಂತ ಮನೆಯಲ್ಲಿ ಅಥವಾ ಸಮಾಜದಲ್ಲಿ?
0: ಅದು ಮನೆಯಲ್ಲಿ ಮಾತ್ರ ಕಂಡು ಬರಲಿಲ್ಲ. ಮಾಡ್ಲಿಕ್ಕೆ ನಮ್ಮ ತಂದೆ ತಾಯಿಗೆ ಒಂದು ಸಪೋರ್ಟ್ ಇಲ್ಲ ಅನ್ನೋದು ಬಿಟ್ರೆ ಅವರಿಗೆ ತುಂಬಾ ಇಷ್ಟ ಇತ್ತು ನನ್ನ ಮಗಳಲ್ಲಿ ತುಂಬಾ ಕಲೆ ಇದೆ ಅಂತ. ನಮ್ಮ ಕುಟುಂಬದಾಗೆಲ್ಲರಿಗೆ ಗೊತ್ತಿತ್ತು. ಹಾಗೆ ನನ್ನ ಮದುವೆ ಚಿಕ್ಕೊಳಿಗೆ ಮದುವೆ ಆಗ್ಬಿಡ್ತು. ಮದುವೆ ಆಗಿದ್ಮೇಲೆ ಅಲ್ಲೂ ಕೂಡ ಬಡತನನಿತ್ತು. ನಮ್ಮ ಮನೆಯಲ್ಲಿ ನನ್ನ ಯಜಮಾನರು ಅದನ್ನು ತುಂಬಾ ಗುರುತಿಸಿದ್ರು. ತುಂಬಾ ಗುರುತಿಸಿ ಪ್ರತಿಯೊಂದು ರಂಗದಲ್ಲೂ ಅವರು ಒಂದು ಹೆಜ್ಜೆ ಮುಂದಿಟ್ಟು ಅವ್ರು ನನ್ನನ್ನು ಕರೆದುಕೊಂಡು ಹೋಗಿ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಆಗ ಜನಗಳೆಲ್ಲ ನೀವು ಹೇಳಿದ್ರಲ್ಲ ಊಹೆ ಕುಹೆಗಳು ಅಂತ, ಅವನ್ನೆಲ್ಲ ತುಂಬಾ ಅವಾಕ್ಯದಿಂದ ಅವ್ರನ್ನ ನಮ್ಮನ್ನ ನೋಡ್ತಿದ್ರು, ಮಾತಾಡ್ತಿದ್ರು. ನಾವು ಅದಕ್ಕೆಲ್ಲ ಕೂಗಿ ಕಿವಿಗೊಡ್ಲಿಲ್ಲ ಸರ್. ಅದರಲ್ಲೂ ಹಳ್ಳಿ ಗ್ರಾಮಾಂತರದಲ್ಲಿ ಬಹಳ ಕಷ್ಟ ಸರ್.
1: ಹೌದು,
0: ಎಂತ ಒಂದು ಹೆಣ್ಮಗಳು ಹೊರಗಡೆ ಹೋಗ್ತಾಳೆ ಅಂದ್ರೆ ಅವಳನ್ನ ಬಹಳ ಅತಿ ಕೀಳ ಭಾವನೆಯಲ್ಲಿ ನೋಡ್ತಕ್ಕಂಥದ್ದು, ಅದು ತಪ್ಪು ಸರ್. ಹೆಣ್ಣು ಮಗು ಅವಳು ಎಲ್ಲೇ ಇದ್ರು ಕೂಡ, ಯಾವುದೇ ಹೆಣ್ಮಗಳಿರ್ಬೋದು, ಅವಳು ಯಾವುದೇ ಕ್ಷೇತ್ರ ಇರಲಿ, ತನ್ನ ಕುಟುಂಬ ಇರಲಿ, ಆಕೆ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾಳ ಹೊರತು ಅವಳಿಗೆ ಬೇರೆ ಉದ್ದೇಶ ಯಾವ ಹೆಣ್ಣಿಗೂ ಇರೋದಿಲ್ಲ ಸರ್. ಯಾರೋ ಸಾವಿರಕ್ಕೊಬ್ರು ಏನೋ ಅವ್ರ ಗ್ರಾಚಾರ ಏನೋ ಆಗಿರ್ಬೋದು, ಆದ್ರೆ ಪ್ರತಿಯೊಂದು ಹೆಣ್ಣು ಒಂದೊಂದು ಹೆಜ್ಜೆ ಇಡ್ಬೇಕಾದ್ರೂ ತನ್ನ ಕುಟುಂಬಕ್ಕೋಸ್ಕರನೇ ಇಡ್ತಾಳೆ ಅನ್ನೋದು ನನ್ನ ಒಂದು ಅನಿಸಿಕೆ. ಅದಕ್ಕೆ ಆ ಹೆಣ್ಣನ್ನ ಬಹಳ ದೇವೇ ತಾಯಿ ಭಾವನೆಯಿಂದ ನೋಡ್ಬೇಕು. ಆಕಿನ ಯಾರು ಕೂಡ ದೂಷಿಸಬಾರ್ದು. ಆಕಿನ ಯಾರು ಗೌರವಿಸ್ತಾರ ಹೆಣ್ಮಗಳನ್ನ, ಆ ಕುಟುಂಬ ಎಲ್ಲಿದ್ರೂ ಚೆನ್ನಾಗಿರುತ್ತೆ, ಆ ಪುರುಷರು ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಸರ್.
1: ಕಿರಣ್ಕಮ್ಮರ, ನನಗೆ ಬಹಳ ಖುಷಿಯಾಗಿದ್ದೇನಪ್ಪ ಅಂತ ಹೇಳಿದ್ರೆ, ಇವತ್ತು ಕೂಡ ಬಹಳಷ್ಟು ಕುಟುಂಬಗಳಲ್ಲಿ ಒಂದು ಹೆಣ್ಣು ಮುಂದುವರಿತಾ ಇದ್ದಾಳೆ ಅಂತ ಹೇಳಿದ್ರೆ ಮುಖ್ಯವಾಗಿ ಆಕೆಯ ಗಂಡನೇ ಮುಂದುವರಿಲಿಕ್ಕೆ ಅವಕಾಶ ಕೊಡಲ್ಲ. ಈ ನಿಟ್ಟಿನಲ್ಲಿ ರೇಣುಕಮ್ಮ ಅವರನ್ನ ನೋಡಿದಾಗ ನಿಮ್ಮ ಮನೆಯವರನ್ನ ಬಹಳ ಈ ಸಂದರ್ಭದಲ್ಲಿ ಮೆಚ್ಚಿಕೊಳ್ಬೇಕು ಅಂತ ಅನ್ಸುತ್ತೆ. ಒಂದು ಮಾತಿದೆ, ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ. ಸೊ ಅದು ಈ ಸಂದರ್ಭದಲ್ಲಿ ನಾವು ಹೇಳೋದಾದ್ರೆ ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಪುರುಷ ಇದ್ದಾರೆ ನಿಮ್ಮ ಮನೆಯವರು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸೊ ನಿಮ್ಮ ಮನೆಯವರು ಏನಾದ್ರೂ ಓದಿದಾರ?
0: ಅವರು 5ನೇ ಕ್ಲಾಸೇ ಓದಿದಾರೆ ಸರ್. 5ನೇ ಕ್ಲಾಸ್. ನನಗೆ 3 ಜನ ಮಕ್ಕಳು. ಅವರಿಗೆ ಶಾಲೆ ಕಲಿಸುವಂತ ಸಮಯದಲ್ಲಿ ನಮ್ಮ ಹತ್ರ ಒಂದು 10-20 ರೂಪಾಯಿ ಅಂದ್ರೆ ಬಹಳ ತುಂಬಾ ಕಷ್ಟವಾಗಿತ್ತು. ನನಗೆ ಒಂದು ಏನು ಜ್ಞಾನೋದಯ ಆತಂದ್ರೆ, ಯಾವುದೇ ಹೆಣ್ಣು ಮನೆಯಲ್ಲಿ ಕುಂತ್ರೆ ಯಾವ ಜ್ಞಾನನೂ ಬರೋದಿಲ್ಲ. ಅವಳ ಅಡಿಗೆ ಮತ್ತೆ ಮನೆ ಇದಕ್ಕೆ ಸೀಮಿತ ಆಗ್ಬಿಡ್ತಾಳೆ. ಅವಳು ಪ್ರಪಂಚದಲ್ಲಿ ಹೊರಗಡೆ ಬೆರಿಬೇಕು, ಒಂದೊಂದನ್ನ ಕಲಿಬಹುದು. ನಾವು ಎಲ್ಲಿ ಹೋದ್ರು ಅಲ್ಲೊಂದು ನಮ್ಗೆ ಕಲಿಯಂತದ ಇರ್ತತಿ. ನಾನು ತರಬೇತಿ ಅಂತ ಹೇಳಿದ್ರೆ 16 ತರಬೇತಿ, ಒಂದು 20 ತರಬೇತಿ ಮಾಡಿರ್ಬೋದು. ನಾನು ಕೃಷಿಯಿಂದಿರ್ಬೋದು, ಒಂದು ಅಣಬೆ ಬೇಸೆ ಇರ್ಬೋದು, ಹಿಂಗೆ ಸುಮಾರಷ್ಟು ತರಬೇತಿಗಳಲ್ಲಿ ಸುಮ್ಮನೆ ಹೋಗ್ತಿದೆ. ಆದ್ರೆ ನನ್ಗೆ ಅಲ್ಲಿ ಹೋದಲ್ಲೆಲ್ಲ ಒಂದೊಂದು ಅನುಭವ, ಒಂದೊಂದು ಶಕ್ತಿಯಾಗಿ ನನಗೆ ಸಿಕ್ತು. ಅದರಿಂದ ಗುರಿ ಇಟ್ಕೊಂಡು ನಾನು ಈ ಪ್ರತಿಯೊಂದು ರಂಗದಲ್ಲೂ ನಾನು ಒಂದೊಂದು ಹೆಜ್ಜೆ ಇಟ್ಟಾಗಲೂ ಒಂದೊಂದು ಅನುಭವ. ಅದಕ್ಕೆ ಇವತ್ತಿಷ್ಟು ಮುಂದೆ ಬರಲಿಕ್ಕೆ, ಈ ಸಮಾಜ ಏನು ಕಿಂಚಿತ್ತು ಅಂತ ಹಿಂದೆ ಸೆಳೆಯಲಿಕ್ಕೆ ಇಷ್ಟಪಡ್ತಾರಲ್ಲ ಸರ್, ಅವರೇ ನಮ್ಮನ್ನು ಮುಂದೆ ತರೋದು. ನಿಂದಕರು ಇರಲಿಲ್ಲ ಅಂದರೆ ಯಾರೂ ಮುಂದೆ ಬರಲ್ಲ. ಅದನ್ನು ನಾವು ತಪ್ಪಾಗಿ ಬಯಸಬಾರ್ದು. ಅವ್ರು ಇರಲೇಬೇಕು. ಅವ್ರು ನಮ್ಮನ್ನು ಹೀಯಾಳಿಸ್ತಾ ಇದ್ದಾಗ ನಮಗೆ ಒಂದು ತುಂಬ ದೊಡ್ಡ ಶಕ್ತಿಯಾಗಿ ನಿಲ್ತವನು. ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿದ್ರೆ ಬಡತನದಲ್ಲಿ ಯಾರ್ಯಾಗ, ನಮ್ಮ ನಾಡಿನ ಪ್ರತಿಯೊಂದು ಮಕ್ಕಳು ಉತ್ತಮವಾದ ಎಜುಕೇಶನ್ ಮಾಡಬೇಕು. ನಾಳೆ ಕಸ ಹೊಡೆದು ಬದುಕ್ರಿ, ಬದುಕಕ್ಕೆ ಊಟ ಮಾಡೋಕ್ಕೆ ಏನಾದರೂ ಇರುತ್ತೆ, ಆದರೆ ಶಿಕ್ಷಣ ಮಾತ್ರ ಉತ್ತಮವಾದ ಶಿಕ್ಷಣ ಇರಬೇಕಂತ.
1: ಉತ್ತಮವಾದ ಶಿಕ್ಷಣ.

0: ಶಿಕ್ಷಣ
1: ಪಡೀಲೇಬೇಕು. ಈಗ ತಮಗೆ ಎಷ್ಟು ಮಕ್ಕಳು ಅಂದ್ರಿ?
0: ಮೂರು ಜನ ಮಕ್ಕಳು.
1: ಏನ್ ಮಾಡ್ತಾರೆ ಮೂರು ಜನ?
0: ಒಬ್ರು ಎಂ ಎ ಮಾಡಿದಾರೆ ಸರ್, ಒಬ್ರು ಬಿ ಎಸ್ ಸಿ ಮಾಡಿದ್ದಾರೆ ಬಿ ಎಡ್ ಮಾಡಿ, ಒಬ್ರು ಜಿ ಎನ್ ಎಂ ಮಾಡಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದಾರೆ ಮಗಳು.
1: ಈಗ ಮೂರು ಜನದ್ದು ಲೈಫ್ ಸೆಟ್ಲ್ ಆಗಿದೆಯಾ?
0: ಒಬ್ರು ಪಂಚಾಯತಿ ಕಾರ್ಯದರ್ಶಿ ಆಗಿದ್ದಾರೆ, ಎಂ ಎ ಮಾಡಿದ್ರು, ಸತೀಶ್ ಕುಮಾರ್ ಅಂತ. ಸಂತೋಷ್ ಕುಮಾರ್ ದ್ವಿತೀಯ ದರ್ಜೆ ಶಿಕ್ಷಕರಾಗಿದ್ದಾರೆ ಹೈಸ್ಕೂಲ್ ಅಲ್ಲಿ. ನನ್ನ ಮಗಳು ಗ್ರಾಮಾಂತರದಲ್ಲಿ ಒಂದು ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ.
1: ಬಹಳ ಖುಷಿ ಆಗುತ್ತೆ ರೇಣುಕಮ್ಮ ಅವರೇ, ನೀವು ಐದನೇ ಕ್ಲಾಸ್ ಅಂತೀರಿ, ನಿಮ್ಮ ಮನೆಯವರು ಐದನೇ ಕ್ಲಾಸ್ ಅಂತೀರಿ, ಆದ್ರೆ ಮಕ್ಕಳನ್ನ ಪದವೀಧರರನ್ನಾಗಿ ಮಾಡಿದ್ರಲ್ಲ, ನಿಜವಾಗ್ಲು ಬಹಳ ಸಂತೋಷದ ವಿಷಯ. ನೀವು ಹಾಡುಗಳನ್ನ ತುಂಬಾ ಅಂದ್ರೆ ತುಂಬಾನೇ ಹಾಡ್ತೀರಿ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ ಎಲ್ಲ ಹಾಡ್ತೀರಿ. ಈಗ ನಾವು ಈ ಸಂದರ್ಶನವನ್ನ ಮುಗಿಸೋ ಹಂತದಲ್ಲಿದ್ದೀವಿ. ನಿಮಗಿಷ್ಟವಾಗಿರುವಂತ ಒಂದು ಹಾಡು ಸೋಬಾನೆ ಪದನೋ ಅಥವಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಹಾಡ್ಬೋದಾ?
0: ನಾನೀಗ ಒಂದು ಬಸವಣ್ಣರ ಗೀತೆ ಹಾಡ್ತೇನೆ ಸರ್. ಏರೆ

0: ಆಯ್ತು, ಈಗ ರೇಣುಕಮ್ಮ ಅವರೇ, ಸಂದರ್ಶನ ಮುಗಿತಾ ಇದೆ. ಈ ಇಷ್ಟೆಲ್ಲ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಸಮಯದ ಹೊಂದಾಣಿಕೆ ಹೇಗೆ? ನೀವು ಬರೀ ಹಾಡೋದು ಮತ್ತೆ ಈ ಮೀಟಿಂಗು ಇದು ಎಲ್ಲ ಹೋಗ್ಬಿಟ್ರೆ ಮಹಿಳೆಗೆ ಮನೆತನದ ಒಂದು ಜವಾಬ್ದಾರಿ ಅಂತ ಒಂದು ಇದ್ದೇ ಇರುತ್ತೆ, ಅದನ್ನ ನಿಭಾಯಿಸದೆ ಸಾಧ್ಯನೇ ಇಲ್ಲ ನಿಭಾಯಿಸದೆ ಇರೋದಕ್ಕೆ. ಸಮಯದ ಹೊಂದಾಣಿಕೆ ಬಹಳ ಮುಖ್ಯ. ಹೇಗೆ ಮಾಡ್ತೀರಿ ಮತ್ತಿದನ್ನ?
1: ಈಗ ನನಗೆ ಸಮಯ ಇದೆ, ನಾನು ಮುಂದೆ ಬರ್ತಕ್ಕಂಥ ಕಾಲದಲ್ಲಿ ಎಷ್ಟು ಸಮಯನೇ ಇರಲಿಲ್ಲ. ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, 6-8 ವರ್ಷದ ಮಕ್ಕಳಿದ್ದಾಗ ನಾನು ಹೊರಗೆ ಕೆಲಸ ಮಾಡ್ತಾ ಇದ್ದೆ. ಸಮಾಜದ ಕ್ಷೇತ್ರದಲ್ಲಿ ನಾನು ಆವಾಗಲೇ ಕೆಲಸ ಮಾಡ್ತಾ ಇದ್ದೆ. ಆಗ ನನಗೆ, ನಾನು ಶಿಕ್ಷಣ ಸಂಸ್ಥೆಯಲ್ಲೂ ಅಕ್ಷರ ತುಂಗ ಸಂಸ್ಥೆಯಲ್ಲಿ 6 ವರ್ಷ ಕೆಲಸ ಮಾಡಿದ್ದೀನಿ. ಅದರಲ್ಲಿ 1 ತಿಂಗಳು ತರ ಶಿಕ್ಷಕರ ತರಬೇತಿ ತಗೊಂಡಿದ್ದೀನಿ. ಆ ಎಲ್ಲ ತರಬೇತಿಗಳನ್ನ ನಾನು ಈ ಉತ್ತಮ ಮಟ್ಟಕ್ಕೆ ನಿಲ್ಲಿಸಿದೆ. ಆದರೆ ಮಕ್ಕಳನ್ನ ಕೂಡ ಪೋಷಣೆ ಮಾಡಿಕೊಂಡು ಮನೆಯಲ್ಲೂ ಎಲ್ಲ ಗೃಹಿಣಿಗೆ ಏನಿರುತ್ತಲ್ಲ ಅದೆಲ್ಲ ನನಗೂ ಇರುತ್ತೆ, ಅದೆಲ್ಲ ನಿಭಾಯಿಸಿ ರಾತ್ರಿಯೆಲ್ಲ ಕೆಲಸ ಮಾಡಿ ರಾತ್ರಿಯೆಲ್ಲ ಬಟ್ಟೆ ಹೊಲಿದು ಬೆಳಿಗ್ಗೆ ಫೀಲ್ಡ್ಗೂ ಕೆಲಸ ಮಾಡ್ತಿದ್ದೆ. ಕನಿಷ್ಠ ಅಂದ್ರೆ ರಾತ್ರಿ 1 ಗಂಟೆವರೆಗೂ ಕೆಲಸ ಮಾಡಲೇಬೇಕು. ಬಟ್ಟೆ ತೊಳಿಬೇಕು, ಬಟ್ಟೆ ಹೊಲಿಬೇಕು. ಬಟ್ಟೆ ಹೊಲಿಲ್ಲ ಅಂದ್ರೆ ಬೆಳಗ್ಗೆ ನಮಗೆ ಊಟಕ್ಕಿಲ್ಲ. ನಮ್ಮ ಯಜಮಾನರಿಗೂ ಬಟ್ಟೆ ಹೊಲಿದ ಕಲಿಸಿದ್ದು, ಅವರು ಹೊಲಿತಿದ್ರು. ನಮಗೆ ಉದ್ಯೋಗ ಅಂದ್ರೆ ನಮಗೊಂದು ಅದೇ ಒಂದು ನಮ್ಮ ಜೀವನದ ಆಧಾರ, ಬೇರೆ ಏನಿಲ್ಲ.
0: ಆಯ್ತು ರೇಣುಕಮ್ಮ ಅವರೇ, ಈಗ ಮಹಿಳೆಯರಿಗೆ ಏನ್ ಸಂದೇಶ ಕೊಡಕ್ಕೆ ಬಯಸ್ತೀರಿ ನೀವು?
1: ಯಾವುದೇ ಸಂದರ್ಭ ಬಂದ್ರು, ಏನೇ ಬಂದ್ರು ಹೆಣ್ಣು ಹಿಂದೆ ಸರಿಬಾರ್ದು. ಗೌರವಯುತವಾಗಿ ಸಮಾಜದಲ್ಲಿ ಉತ್ತಮವಾದ ಬದುಕನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ಆಲೋಚನೆ ಹೆಣ್ಣು ಮಾಡ್ಬೇಕು. ಪುರುಷ ಏನಾದ್ರೂ ತಂದ್ಕೊಡ್ಬೋದು, ಏನಾದ್ರೂ ಸಂಪಾದನೆ ಮಾಡ್ಬೋದು, ಅದನ್ನ ನಿಭಾಯಿಸ್ಕೊಂಡು ಅದನ್ನ ಮುಂದಕ್ಕೆ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಇರೋದು ಹೆಣ್ಮಕ್ಳಿಗೆ. 1 ರೂಪಾಯಿ ತಂದ್ರು ಅಷ್ಟೇ ಜೀವನ, 1 ಕೋಟಿ ರೂಪಾಯಿ ತಂದ್ರು ಅದನ್ನ ಎಲ್ಲ ನಿಭಾಯಿಸುವಂಥ ಶಕ್ತಿ ಹೆಣ್ಣಿಗಿದ್ದಾಗ ಎಷ್ಟು ಕಡಿವಾಣದಲ್ಲಿ ನಾವು ಎಷ್ಟು ಅಂತರದಲ್ಲಿ ಬದುಕಬೇಕು. ನಮ್ಮ ಖರ್ಚು ವೆಚ್ಚ ದಿನನಿತ್ಯ ಈಗಂತೂ ಸುಮಾರಿದೆ ಬಿಡಿ. ಆ ಒಂದು ಪರಿಸ್ಥಿತಿಯಿಂದ ಹಿಂದೆ ಸರಿದು ನಮ್ಮ ಜೀವನವನ್ನು ಸುಧಾರಿಸ್ಕೊಳ್ಳೋದು, ನಮ್ಮ ಕುಟುಂಬದಲ್ಲಿ ಮಕ್ಕಳು ಮರಿನ ಮುಂದೆ ತರತಕ್ಕಂಥದ್ದು, ಇರ್ತಕ್ಕಂಥ ಮನೆಯಲ್ಲಿ ಗೌರವದಿಂದ ನೋಡ್ತಕ್ಕಂಥದ್ದು, ಈ ಒಂದು ಸಂಸ್ಕೃತಿಯನ್ನು ನಮ್ಮ ನಾಡಿನ ಸಮೃದ್ಧಿಯಾದ ಸಂಸ್ಕೃತಿಯನ್ನು ಬೆಳಗಾಂಥದ್ದು ಶಕ್ತಿ ಹೆಣ್ಣಾಗಬೇಕು ಅಂತ ನನ್ನ ಒಂದು ಅನಿಸಿಕೆ.
0: ಆಯ್ತು ರೇಣುಕಮ್ಮ ಅವರೇ, ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಜನಪದ ಗೀತೆ ಮತ್ತೆ ಭಕ್ತಿಗೀತೆ ಭಾವಗೀತೆ ಇವುಗಳ ಅನುಭವಗಳನ್ನು ಹಂಚಿಕೊಂಡ್ರಿ, ಹಾಗೆಯೇ ಸಮಾಜ ಸೇವೆ ಮಾಡಿರ್ತಕ್ಕಂಥ ಅನುಭವವನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡ್ರಿ. ಹಾಗಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ಆಕಾಶವಾಣಿ ಇಲಾಖೆಗೂ ತುಂಬ ಹೃದಯದ ಧನ್ಯವಾದಗಳು.
2: ಇದುವರೆಗೂ ಶಿವಮೊಗ್ಗ ಈಸೂರಿನ ಬಹುಮುಖ ಪ್ರತಿಭೆ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂಕೆ ಶಿವಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮಂಗಳೂರು.

ಕೇಳುಗರೆ, ಇದೊಂದು ಪ್ರಕಟಣೆ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವು ದಿನಾಂಕ 28/6/2026 ಭಾನುವಾರ ನಡೆಯಲಿರುತ್ತದೆ. ಎಲ್ಲ ನಾಗರಿಕರು ಹತ್ತಿರದಲ್ಲಿರುವ ಪೋಲಿಯೋ ಬೂತುಗಳಿಗೆ ತಮ್ಮ ತಮ್ಮ 5 ವರ್ಷದ ಒಳಗಿನ ಮಕ್ಕಳನ್ನು ಕರೆದುಕೊಂಡು ಹೋಗಿ ತಪ್ಪದೆ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಯಾವುದೇ ಮಗುವು ಪೋಲಿಯೋ ಲಸಿಕೆಯಿಂದ ವಂಚಿತರಾಗದಂತೆ ಮಾಡುವುದು ನಾಗರಿಕ ಸಮಾಜದ ಜವಾಬ್ದಾರಿಯಾಗಿದೆ. ಪ್ರಕಟಣೆ ಕೇಳಿದಿರಿ.

0: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶಕಟಾಧಿವಧೆ ನಡೆಸಿಕೊಡುತ್ತಾರೆ ಯಕ್ಷ ಸಂಗೀತ ನಾದ ವೈಭವಂ ಪರಂಪಳ್ಳಿ ಉಡುಪಿ ಇಲ್ಲಿನ ಸದಸ್ಯರು.
1: ಓ ಹೆಣ್ಣೆ
2: ಅಮ್ಮ,
1: ಇಷ್ಟರವರೆಗೆ ನಮ್ಮದಾದಂತಹ ಗೋಕುಲದಲ್ಲಿ ನಿನ್ನನ್ನು ನಾನು ಕಂಡವಳಲ್ಲ. ಹೊಸ ಮುಖ, ಆದ್ದರಿಂದ ಕೇಳುತ್ತಾ ಇದ್ದೇನೆ, ಯಾವಲ್ಲಿಂದ ನೀನು ಇಲ್ಲಿಗೆ ಬಂದೆ? ನಿನ್ನದಾದಂತಹ ಪುರ ಯಾವುದು? ನಿನ್ನನ್ನು ಹೆತ್ತಂತಹ ತಂದೆ ತಾಯಿ ಯಾರು? ಒಂದು ವೇಳೆ ನಿನಗೆ ಮದುವೆಯಾಗಿದೆ ಅಂತಾದ್ರೆ ನಿನ್ನನ್ನು ವರಿಸಿದಂತಹ ಆ ಗಂಡ ಯಾರು? ಅಷ್ಟು ಮಾತ್ರವಲ್ಲ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30

ಪುಟಾಣಿ ಕೇಳುಗರೆ, ಇದೇ ಬರುವ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕಿಶೋರ ವೇದಿಕೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ವೇದಿಕೆಯಲ್ಲಿ ನೀವು ಪುಟ ಪುಟ್ಟ ಕಥೆ, ಕವನ ಹಾಗೂ ಹಾಡುಗಳನ್ನು ಪ್ರಸ್ತುತಪಡಿಸಬಹುದು ಮಕ್ಕಳೇ.

0: ಹಪ್ಪಳ ಹೀಗೆ ಮಾಡುವ ಕಾಲ, ತಂಪು ಪಾನೀಯ ಕುಡಿಯುವ ಕಾಲ.
1: ಕರೆ ಮಾಡಲು ಬೇಕಾದ ದೂರವಾಣಿ ಸಂಖ್ಯೆಗಳನ್ನು ಬರ್ತಗೊಳ್ಳಿ ಮಕ್ಕಳೇ. 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡ್ತಲ ಚೆನ್ನಬೆಟ್ಟಿನ ರಘುಪರವ ಮತ್ತು ವಸಂತಿ ಅವರಿಂದ ರಕ್ತೇಶ್ವರಿ ದೈವದ ಸಂಧ್ಯಾ ಮೊದಲ ದಾಟಿ ಕೇಳುವಿರಿ.

0: ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಅಲ್ಬಿನಿಸಂ ಹಾಗೂ ವಿಟಿಲಿಗೋ ಈ ಕುರಿತು ಕಲಬುರಗಿಯ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೂಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಅಲ್ಬಿನಿಸಂ ಕುರಿತಾಗಿ ಮಾತಾಡ್ತಾ ಇದ್ದೇವೆ. 13ನೇ ಜೂನ್ ಪ್ರತಿ ವರ್ಷ ವಿಶ್ವ ಅಲ್ಬಿನಿಸಂ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಈ ಅಲ್ಬಿನಿಸಂ ಅಂದ್ರೆ ಏನು, ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕಲಬುರಗಿಯ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೂಡ್ ಅವರಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ, ಧನ್ಯವಾದಗಳು.
1: ಡಾಕ್ಟರ್, ಆರಂಭದಲ್ಲಿ ಹೇಳಿ, ಅಲ್ಬಿನಿಸಂ ಅಂದ್ರೆ ಏನು ಸರ್?

0: ಇದಕ್ಕಾಗಿ ಒಂದು ದಿವಸವನ್ನೇ ಮೀಸಲಿಟ್ಟಿದೀವಲ್ಲ, ಇದರ ಪ್ರಾಮುಖ್ಯತೆ ಏನು?
1: ಸರ್, ಇದು ಅಲ್ಬಿನಿಸಮ್ ಅನ್ನೋದು ಇದೊಂದು ಅಪರೂಪವಾದಂತ ಅನುವಂಶಿಕವಾದ ಕಾಯಿಲೆ. ಇದು ಹುಟ್ಟದಾಗಿಂದಲೇ ಚರ್ಮ, ಆಮೇಲೆ ಕೂದಲು, ಆಮೇಲೆ ಕಣ್ಣುಗಳು ಬಿಳಿಯಾಗಿರ್ತವೆ. ಓಕೆ, ಸೊ ಇದು ಸಾಮಾನ್ಯವಾಗಿ ಹುಟ್ಟಿದ ಟೈಮಲ್ಲೇ ಬಿಳಿಯಾಗಿರುತ್ತೆ ಚರ್ಮ. ಆಮೇಲೆ ಇದನ್ನ ವಿಟಿಲಿಗೋಕೆ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಅಂತಾರೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ವಿಟಿಲಿಗೋ ಅನ್ನೋದು ಹುಟ್ಟದಾಗಿಂದ ನಾರ್ಮಲ್ ಆಗಿ ಚರ್ಮ ಇರುತ್ತೆ. ಹುಟ್ಟದಾದ್ಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ಸ್ವಲ್ಪ ವೈಟ್ ಆಗ್ಲಾಗತ್ತು ಅಂತಂದ್ರೆ ಅದು ವಿಟಿಲಿಗೋ ಅಂತೀವಿ.
0: ಬೈ ಬರ್ತ್ ಆದ್ರೆ ಅದು ಅಲ್ಬಿನಿಸಮ್.
1: ಅಲ್ಬಿನಿಸಮ್
0: ಸ್ವಲ್ಪ ವರ್ಷಗಳ
1: ಸ್ವಲ್ಪ ವರ್ಷಗಳ ನಂತರ ಆದ್ರೆ ಅದು ವಿಟಿಲಿಗೋ.
0: ವಿಟಿಲಿಗೋ ಬೇರೆ, ಅಲ್ಬಿನಿಸಮ್ ಬೇರೆ,
1: ಎರಡು ಬೇರೆ ಬೇರೆ, ಎರಡು ಬೇರೆ ಬೇರೆ.
0: ಸರ್, ಈಗ ತಾಯಿ ಗರ್ಭ ಧರಿಸಿದಾಗ ಈ ಮಗು ಈ ಸ್ಥಿತಿಯಲ್ಲಿ ಇದೆ ಅಂತ ನಮ್ಗೆ ಗರ್ಭದಲ್ಲಿರುವಾಗಲೇ ಗೊತ್ತಾಗುತ್ತಾ?
1: ಇಲ್ಲ ಸರ್, ಗರ್ಭದಲ್ಲಿರುವಾಗ ಗೊತ್ತಾಗೋದಿಲ್ಲ ಸರ್. ಸೊ ಬರ್ತ್ ಆದ್ಮೇಲೆ ನಾವು ಚರ್ಮ ನೋಡ್ಮೇಲೆ ಗೊತ್ತಾಗೋದಿಲ್ಲ ಸರ್.
0: ಅಂದ್ರೆ ಇದು ಎಷ್ಟು ಕಾಮನ್ ಸರ್, ಅಂದ್ರೆ ಈ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡೋದಾದ್ರೆ?
1: ಸರ್, ಅಲ್ಬಿನಿಸಮ್ ನೋಡಿ ಸರ್, ಇದು ಲೈಕ್ ವರ್ಲ್ಡ್ ಪ್ರಿವಲೆನ್ಸ್ ಬಂದ್ಬಿಟ್ಟು 1 in 20,000, ಅಂದ್ರೆ 20,000 ಪಾಪ್ಯುಲೇಷನ್ನಲ್ಲಿ ಒಬ್ಬರಿಗೆ ಅಲ್ಬಿನಿಸಮ್ ಇರುತ್ತೆ ಅಂದಾಜ್ ಪ್ರಕಾರ.
0: ಅನುವಂಶಿಕವಾಗಿ ಬರುತ್ತದೆ ಅಂತ ಹೇಳಿದ್ರೆ ಸರ್, ಅದಕ್ಕೆ ಬೇರೆ ಏನಾದ್ರೂ ಕಾರಣ ಇದೆಯಾ?
1: ಇಲ್ಲ ಸರ್, ಇದು ಜೆನೆಟಿಕ್ ಕಂಡೀಷನ್, ಇದರ ಬೇರೆ ಕಾರಣಗಳಿಲ್ಲ, ಇದು ಅನುವಂಶಿಕವಾಗಿ ಬರೋದು.
0: ಈ ಕೆಲವೊಬ್ರು ಹೇಳ್ತಾರೆ ಸಂಬಂಧಿಕರಲ್ಲೇ ಮದುವೆ ಆದ್ರೆ ಸಮಸ್ಯೆಗಳಾಗುತ್ತೆ ಅಂತ, ಇದು ಒಂದು ಸಮಸ್ಯೆ ಅದೇ ಕಾರಣಕ್ಕಾಗುತ್ತಾ?
1: ಸರ್, ಇದು ಯಾವುದೇ ಆದಂತ ಜೆನೆಟಿಕ್ ಕಾಯಿಲೆಗಳು ಅಥವಾ ಅನುವಂಶಿಕ ಕಾಯಿಲೆಗಳು ಕಾಮನ್ ಆಗಿರೋದು ಈ ಸಂಬಂಧಿಕರಲ್ಲಿ ಮದುವೆ ಆಗೋದ್ರಿಂದ. ಸಂಬಂಧಿಕರಲ್ಲಿ ಮದುವೆ ಆಗೋದ್ರಿಂದ ಈ ಮ್ಯೂಟೆಂಟ್ ಜೀನ್ಸ್ಗಳು ಹೆಚ್ಚಾಗಿ ಹೆಚ್ಚಾಗಿ ಇರುತ್ತೆ. ಸೊ ಎರಡು ಹೋಮೋಜೈಗಸ್ ಆಗೋದ್ರಿಂದ ಈ ಅನುವಂಶಿಕ ಕಾಯಿಲೆಗಳು ಬರುತ್ತವೆ ಸರ್.
0: ಈಗ ಬೈ ಬರ್ತಿಂದ ಅಲ್ಬಿನಿಸಮ್ ಬರುತ್ತೆ ಅಂತ ಹೇಳಿದ್ರಿ ಸರ್, ಈಗ ಆ ಮಗುವನ್ನು ಸಾಮಾನ್ಯ ಮಗುವಿನ ರೀತಿಯಲ್ಲಿ ಬೆಳೆಸಬೇಕಾ ಅಥವಾ ಅದಕ್ಕೆ ವಿಶೇಷ ಕಾಳಜಿ ಅವಶ್ಯಕತೆ ಇದೆಯಾ?
1: ಸರ್, ಅಲ್ಬಿನಿಸಮ್ ಅಲ್ಲಿ ಚರ್ಮ ವೈಟ್ ಇರುತ್ತೆ, ಅಂದ್ರೆ ಮೆಲ್ಲಿನ್ ಇರಂಗಿಲ್ಲ. ಸೊ ಹೇರ್ಸ್ ಆಮೇಲೆ ಐಸ್ ಗಳು ವೈಟ್ ಇರುತ್ತೆ, ಅಲ್ಲಿ ಮೆಲ್ಲಿನ್ ಇರಂಗಿಲ್ಲ. ಸೊ ಇದರಿಂದ ಏನಾಗುತ್ತೆ, ಅವರಿಗೆ ಯಾವ ಸನ್ ಲೈಟ್ ಏನಾದ್ರೂ ಬಿತ್ತೆ ಅಂತಂದ್ರೆ ಅವರಿಗೆ ಫೋಟೋ ಸೆನ್ಸಿಟಿವ್, ಅಂದ್ರೆ ಸನ್ ಲೈಟ್ ಆಗ ಬರಂಗಿಲ್ಲ ಅವರಿಗೆ. ಸನ್ ಲೈಟ್ ಬಿತ್ತು ಅಂತಂದ್ರೆ ಕೆಂಪಾಗೋದು, ಉರಿಯೋದು ಅವೆಲ್ಲ ಆಗುತ್ತೆ. ಆಮೇಲೆ ಈ ಕಣ್ಣಲ್ಲಿ ಈಗ ಐರಿಸ್ ಅಂತ ಇರುತ್ತೆ, ಅಂದ್ರೆ ಕಣ್ಣಲ್ಲಿ ನೋಡಿದಾಗ ಒಂದು ಪರದೆ ಇರುತ್ತಲ್ಲ, ಅದಕ್ಕೆ ಐರಿಸ್ ಅಂತೀವಿ. ಅಲ್ಲಿ ಕೆಳ ಪೂರ್ತಿ ಹಿಂದ್ಗಡೆ ಬ್ಲಾಕ್ ಇರುತ್ತಲ್ಲ, ಅದು ದಟ್ ಇಸ್ ರೆಟಿನಾ. ಸೊ ಅದು ಎರಡರಲ್ಲೂ ಈ ಪಿಗ್ಮೆಂಟೇಷನ್ ಸೆಲ್ಸ್ ಅಂದ್ರೆ ಈ ಮೆಲ್ಲಿನ್ ಇರುತ್ತೆ. ಈ ಮೆಲ್ಲಿನ್ ಅಲ್ಬಿನಿಸಮ್ ಅಲ್ಲಿ ಮೇನ್ ಪ್ರಾಬ್ಲಮ್ ಇರೋದೆ ಮೆಲ್ಲಿನ್ ಪ್ರೊಡಕ್ಷನ್ ಆಗಂಗಿಲ್ಲ ಅಲ್ಲಿ, ಅಥವಾ ಪ್ರೊಡಕ್ಷನ್ ಆದ್ರೂ ಅದು ಟ್ರಾನ್ಸ್ಫರ್ ಆಗಂಗಿಲ್ಲ. ಸೊ ಆ ಕಾರಣದಿಂದ ಇದು ಅಲ್ಬಿನಿಸಮ್ ಆಗುತ್ತೆ. ಸೊ ಈಗ ಮೆಲ್ಲಿನ್ ಪ್ರೊಡಕ್ಷನ್ ಆಗ್ಲಿಲ್ಲ ಅಂತಂದ್ರೆ ಸೊ ನಮ್ಗೆ ಫೋಟೋ ಪ್ರೊಡಕ್ಷನ್ ಸಿಗಂಗಿಲ್ಲ ಮೆಲ್ಲಿನ್ ಇಂದ. ಸೊ ಇದರಿಂದ ಏನಾಗುತ್ತೆ, ಅವ್ರಿಗೆ ಸನ್ಲೈಟ್ ಬಿದ್ರೆ ಸ್ವಲ್ಪ ಇರಿಟೇಷನ್ ಆಗೋದು ಅವೆಲ್ಲ ಆಗುತ್ತೆ. ಆಮೇಲೆ ಸನ್ಲೈಟ್ ಬಿದ್ರೆ ಅವ್ರಿಗೆ ಹಿಂಗ ಕಣ್ಣೆಲ್ಲ ಸ್ವಲ್ಪ ಹಿಂಗ ಉರಿಯುತ್ತೆ. ಓಕೆ, ಆಮೇಲೆ ಡೈರೆಕ್ಟ್ ಸನ್ನಗೆ ಫೋಕಸ್ಡ್ ಲೈಟ್ಗೆ ಹಿಂಗ ನೋಡಕ್ ಆಗಂಗಿಲ್ಲ ಅವ್ರಿಗೆ. ಸೊ ಅದಕ್ಕೆ ಕೆಲವೊಂದು ಕಾಳಜಿಗಳು ತಗೋಬೇಕಾಗುತ್ತೆ. ಸೊ ಯಾವಾಗಾದ್ರೂ ಹೊರಗಡೆ ಹೋಗ್ತಾ ಇದ್ರೆ ಅವರು ಸನ್ಸ್ಕ್ರೀನ್ ಹಚ್ಕೋಬೇಕು, ಅಥವಾ ಫೋಟೋ ಪ್ರೊಡಕ್ಷನ್ ಸ್ವಲ್ಪ ಕ್ಲೋತಿಂಗ್ ಎಲ್ಲ ಕವರ್ ಮಾಡ್ಕೋಬೇಕು, ಹ್ಯಾಟ್ ಹಾಕೋಬೇಕು, ರೌಂಡ್ ರಿಮಿರ್ ಅಂತ ಹ್ಯಾಟ್ ಹಾಕೋಬೇಕು, ಅಥವಾ ಬ್ಲಾಕ್ ಕಲರ್ ಗ್ಲಾಸ್ ಹಾಕೋಬೇಕು ಸೊ ಐಸ್ ಇಂದ ಪ್ರೊಡಕ್ಷನ್ ಆಗಕ್ಕೆ. ಆಮೇಲೆ ರೆಗ್ಯುಲರ್ ಆಗಿ ಸ್ವಲ್ಪ ಸನ್ಸ್ಕ್ರೀನ್ ಹಚ್ಕೊಂಡ್ರೆ ಸ್ವಲ್ಪ ಅವರಿಗೆ ಫೋಟೋ ಪ್ರೊಡಕ್ಷನ್ ಸಿಗುತ್ತೆ ಸರ್.
0: ಅಂದ್ರೆ ಇದು ಅವರು ಲೈಫ್ ಲಾಂಗ್ ಮಾಡಬೇಕಾಗುತ್ತೆ ಸರ್, ಅಥವಾ ಬೇರೆ ಏನಾದರೂ ಮೆಡಿಕೇಶನ್ ಇದೆಯಾ?
1: ಸರ್, ಇದು ಲೈಫ್ ಲಾಂಗ್ ಮಾಡಬೇಕಾಗುತ್ತೆ ಸರ್. ಸೊ ಯಾವುದೇ ಆದಂತ ಮೆಡಿಕೇಶನ್ಸ್ ಇಲ್ಲ ಅಲ್ಬಿನಿಸಮ್, ಯಾಕಂದ್ರೆ ಇದು ಅನುವಂಶಿಕ ಆಗಿರೋಂತ ಕಾಯಿಲೆ ಆಗೋದ್ರಿಂದ ಯಾವುದೇ ಆದಂತ ಮೆಡಿಕೇಶನ್ಸ್ ಇಲ್ಲ. ಇದನ್ನ ಲೈಫ್ ಲಾಂಗ್ ಅವರು ಈ ಸನ್ಲೈಟ್ ನಿಂದ ಪ್ರೊಡಕ್ಷನ್ ತಗೊಳ್ಬೇಕಾಗುತ್ತೆ. ಕೆಲವೊಂದು ರೆಗ್ಯುಲರ್ ಆಗಿ ಅವ್ರ ಸ್ಕಿನ್ ಅನ್ನ ಎಕ್ಸಾಮಿನ್ ಮಾಡ್ಕೋಬೇಕಾಗುತ್ತೆ, ಯಾಕಂದ್ರೆ ಕೆಲವೊಂದು ವರ್ಷಗಳಾಗೋದ್ರಿಂದ ರೆಗ್ಯುಲರ್ ಆಗಿ ಸನ್ಲೈಟ್ ಬಿಡೋದ್ರಿಂದ ಕೆಲವೊಂದ್ಸಲ ಏನಾಗುತ್ತೆ, ದೇ ಹ್ಯಾವ್ ಮೋರ್ ಟೆಂಡೆನ್ಸಿ ಫಾರ್ ಕ್ಯಾನ್ಸರ್ಸ್. ಸೊ ಸ್ಕಿನ್ ಕ್ಯಾನ್ಸರ್ಸ್ ಅವರಲ್ಲಿ ಜಾಸ್ತಿ ಇರುತ್ತೆ. ಸೊ ಕೆಲವೊಂದು ಯಾವುದೇ ಆದಂತ ಏನಾದ್ರೂ ಚರ್ಮದಲ್ಲಿ ಏನಾದ್ರೂ ಗಾಯಗಳಾಗಿದೆ, ಅದು ಮಾಯ್ತಾ ಇಲ್ಲ ಅಥವಾ ಅದು ದೊಡ್ಡದಾಗ್ತಾ ಇದೆ, ಸೊ ಅಂತ ಟೈಮಲ್ಲಿ ನೀವು ಸ್ಕಿನ್ ಡಾಕ್ಟರ್ಗೆ ಹೋಗಿ ಭೇಟಿ ಆಗಬೇಕಾಗುತ್ತೆ.
0: ಸರ್, ಪ್ರತಿ ವರ್ಷ 13ನೇ ಜೂನ್ ಅನ್ನು ವರ್ಲ್ಡ್ ಅಲ್ಬಿನಿಸಮ್ ಡೇ ಅಂತ ಆಚರಣೆ ಮಾಡ್ತೇವೆ ಸರ್, ಈ ವರ್ಷದ ಥೀಮ್ ಏನಿದೆ ಸರ್?
1: ಈ ವರ್ಷದ ಥೀಮ್ ಇರೋದು ಪ್ರೌಡ್ಲಿ ಇನ್ ಮೈ ಸ್ಕಿನ್ ಸೆಲೆಬ್ರೇಟಿಂಗ್ ಆಲ್ ಸ್ಕಿನ್ ಟೋನ್ಸ್ ಅಂತ.
0: ಅಂದ್ರೆ ಅವರಿಗೆ ಸಮಾಜದಲ್ಲಿ ಒಂಥರ ಅವರಿಗೆ ಮುಜುಗರಕ್ಕೆ ಒಳಗಾಗೋ ಸಾಧ್ಯತೆ ಇರುತ್ತೆ ಸರ್.
1: ನಮ್ ಸ್ಕಿನ್ ಬಗ್ಗೆ ನಮ್ಗೆ ಗೌರವ ಇರಲಿ, ಆಮೇಲೆ ಎಲ್ಲಾ ಸ್ಕಿನ್ ಟೋನ್ಗಳನ್ನು ನಾವು ಗೌರವಿಸೋಣ ಅಂತ. ಸೊ ಯಾವುದೇ ಆದಂತ ಡಿಸ್ಕ್ರಿಮಿನೇಷನ್ ಬೇಡ ಅಂತ.
0: ಸರ್, ಆಗ್ಲೇ ಹೇಳಿದ್ರಿ ನೀವು ಅಲ್ಬಿನಿಸಮ್ ಸಮಸ್ಯೆ ಇರೋರು ಚರ್ಮದ ಕ್ಯಾನ್ಸರ್ಗೆ ಒಳಗಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ. ಈಗ ಅವರು ಯಾವ ವಯಸ್ಸಿನಲ್ಲಿ ಈ ಚರ್ಮದ ಕ್ಯಾನ್ಸರ್ ಅವ್ರಿಗೆ ಕಾಡಬಹುದು ಸರ್?
1: ಪ್ರಮುಖವಾಗಿ ಇದು ಓಲ್ಡ್ ಏಜ್ ಅಲ್ಲೇ ಪ್ರಾಬ್ಲಮ್ ಮಾಡುತ್ತೆ. ಸೊ ಇನಿಷಿಯಲ್ ಡ್ಯೂರಿಂಗ್ ಅಂದ್ರೆ ಅರ್ಲಿ ಏಜ್ ಆಫ್ ಲೈಫ್ ಅಲ್ಲಿ ಅವರಿಗೆ ಸನ್ಲೈಟ್ ಬೀಳೋದ್ರಿಂದ ಸ್ವಲ್ಪ ಫೋಟೋ ಸೆನ್ಸಿಟಿವಿಟಿ ಇರುತ್ತೆ. ಯಾವಾಗ ಅದು ಕ್ರೋನಿಕ್ ಆಗಿ ಸನ್ಲೈಟ್ ನಿಂದ ಅದು ಇರಿಟೇಷನ್ ಆಗುತ್ತೆ ಚರ್ಮ, ಅವರಿಗೆ ಸ್ವಲ್ಪ ಮ್ಯಾಲಿಗ್ನೆನ್ಸಿ ಅಥವಾ ಕ್ಯಾನ್ಸರ್ ಆಗೋ ಚಾನ್ಸಸ್ ಓಲ್ಡ್ ಏಜ್ ಅಲ್ಲಿ ಜಾಸ್ತಿ ಆಗುತ್ತೆ.
0: ಇವರು ದಿನನಿತ್ಯ ಯಾವ ರೀತಿ ತಮ್ಮ ಚರ್ಮವನ್ನು ಆರೈಕೆ ಮಾಡ್ಕೋಬೇಕು ಸರ್, ಒಂದು ಉತ್ತಮ ರೀತಿಯಲ್ಲಿ ಜೀವನ ನಡೆಸಬೇಕಾದ್ರೆ?
1: ಸರ್, ಒಂದೇದು ಅಲ್ಬಿನಿಸಮ್ ಅಲ್ಲಿ ಮೆಲ್ಲಿನ್ ಅಂಶ ಇರೋದೇ ಇಲ್ಲ. ಸೊ ಮೆಲ್ಲಿನ್ ಏನ್ ಮಾಡುತ್ತೆ, ನಮ್ದು ಸನ್ಲೈಟ್ ಅನ್ನ ಹೀರ್ಕೊಂಡ್ಬಿಟ್ಟು ನಮ್ ಸ್ಕಿನ್ ನ ಪ್ರೊಟೆಕ್ಷನ್ ಮಾಡುತ್ತೆ. ಅದಕ್ಕಾಗಿ ಮೆಲ್ಲಿನ್ ಇರದೇ ಇರೋದ್ರಿಂದ ನಾವು ಸನ್ಲೈಟ್ ನ ಪ್ರೊಟೆಕ್ಷನ್ ಮಾಡ್ಕೊಳ್ಳಕ್ಕೆ ಬೇರೆ ಆದಂತ ವಿಧಗಳು ಲೈಕ್

0: ಫುಲ್ ಕ್ಲೋತ್ ಹಾಕೊಳ್ಬೇಕು. ಸೊ ಯಾವ್ದಾದ್ರು ಎಕ್ಸ್ಪೋಸ್ ಪಾರ್ಟ್ ಅಲ್ಲಿ ಅಥವಾ ಫೇಸ್ಗೆ ಅಥವಾ ಹ್ಯಾಂಡ್ಸ್ಗೆ ಅವೆಲ್ಲ ಸ್ಕ್ರೀನ್ ಹಚ್ಕೊಳ್ಬೇಕು. ಆಮೇಲೆ ವೈಡ್ ರಿಮ್ ಇರಂತ ಕ್ಯಾಪ್ ಹಾಕೊಳ್ಬೇಕು ಅಥವಾ ಹ್ಯಾಟ್ ಹಾಕೊಳ್ಬೇಕು. ಸೊ ಇದರಿಂದ ಏನಾಗ್ತದೆ, ಸನ್ಲೈಟ್ ಆಲ್ ಆಫ್ ದ ಡೈರೆಕ್ಷನ್ಸ್ ನಮ್ ಚರ್ಮಕ್ಕೆ ಹತ್ತಂಗಿಲ್ಲ. ಆಮೇಲೆ ಬ್ಲಾಕ್ ಕಲರ್ಡ್ ಗಾಗಲ್ಸ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ಐಸ್ಗೆ ಸನ್ಲೈಟ್ ಬಡಿಯೋದಿಲ್ಲ, ಅದರಿಂದ ಇರಿಟೇಷನ್ ಆಗೋದು ಕಡಿಮೆ ಆಗುತ್ತೆ.
1: ಸರ್, ಈಗ ಅಲ್ಬಿನಿಸಮ್ ಇರೋರನ್ನ ಸಮಾಜದಲ್ಲಿ ಅವರನ್ನು ಒಳಗೊಂಡು ಬಾಳೋದಾದ್ರೆ ಕೆಲವೊಬ್ರು ಏನ್ ಅನ್ಕೊಂತಾರೆ, ಅವ್ರನ್ನ ಅಲ್ಬಿನಿಸಮ್ ಇರೋರನ್ನ ಟಚ್ ಮಾಡಿದ್ರೆ ನಮಗೂ ಇಲ್ಲಿ ಆ ಕಾಯಿಲೆ ಬರುತ್ತೆ ಅಂತ ಅನ್ಕೊಂತಾರೆ ಸರ್. ಇದು ಎಷ್ಟರ ಮಟ್ಟಿಗೆ ಸತ್ಯ
0: ಸರ್? ಇದು ಸತ್ಯವಲ್ಲ ಸರ್, ಇದು ಸತ್ಯಕ್ಕೆ ಬಹಳ ದೂರ ಇರೋದು. ಇದು ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಇದು ಬರಂಗಿಲ್ಲ ಸರ್, ಇದು ಇದು ಜೆನೆಟಿಕ್ ಕಾಯಿಲೆ. ಸೊ ಅಂದಾಗೆ ಸೊ ಇದು ಅನ್ವಂಶಿಕವಾಗಿ ಬರೋದು ಸರ್ ಇದು.
1: ಸರ್, ಈಗ ವಿಟಿಲಿಗೋ ಬಗ್ಗೆ ಮಾತಾಡೋದಾದ್ರೆ, ನೀವು ಮೂಲ ವ್ಯತ್ಯಾಸ ಎರಡಕ್ಕೂ ಏನಂದ್ರೆ ಇದು ಜನ್ಮದಿಂದ ಬರುವಂತದ್ದು, ಇದು ಸ್ವಲ್ಪ ವರ್ಷಗಳ ನಂತರ ಬರೋದಂತ ಹೇಳಿದ್ರೆ, ಈ ವಿಟಿಲಿಗೋಗೆ ಏನಾದರೂ ಚಿಕಿತ್ಸೆ ಇದೆಯಾ ಸರ್?
0: ಸರ್, ವಿಟಿಲಿಗೋಗೆ ಸಾಕಷ್ಟಾದಂತಹ ಚಿಕಿತ್ಸೆಗಳಿದಾವೆ. ಸೊ ವಿಟಿಲಿಗೋಗೆ ಸಣ್ಣ ಪ್ರಮಾಣದಲ್ಲಿ ಇತ್ತು ಅಂತಂದ್ರೆ ಕ್ರೀಮ್ಸ್ ಗಳು ಕೊಡ್ತೀವಿ, ಸ್ವಲ್ಪ ಜಾಸ್ತಿ ಇತ್ತು ಅಂತಂದ್ರೆ ಟ್ಯಾಬ್ಲೆಟ್ಸ್ ಗಳು ಕೊಡ್ತೀವಿ. ಆಮೇಲೆ ಕೆಲವೊಂದು ಲೈಟ್ ಟ್ರೀಟ್ಮೆಂಟ್ ಅಂತೀವಿ. ಸೊ ಲೈಟ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸ್ವಲ್ಪ ಬಹಳ ಜಾಸ್ತಿ ಇರುತ್ತಲ್ಲ, ಅವರಿಗೆ ಕ್ರೀಮ್ಸ್ ಎಲ್ಲ ಹಚ್ಕೊಳ್ಳೋದಾಗಲ್ಲ. ಸೊ ಅಂತವ್ರಿಗೆ ಲೈಟ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ, ಅಲ್ಟ್ರಾಲೈಟ್ ಲೈಟ್ ಟ್ರೀಟ್ಮೆಂಟ್. ಇನ್ನು ಕೆಲವೊಬ್ಬರಿಗೆ ಕೆಲವೊಂದು ಸರ್ಜರೀಸ್ಗಳನ್ನೂ ಇರುತ್ತೆ. ಸೊ ಆ ಸರ್ಜರೀಸ್ಗಳು ಮಾಡೋದ್ರಿಂದ ಏನಾಗುತ್ತೆ, ಅವರಿಗೆ ಸ್ವಲ್ಪ ಬಣ್ಣ ಬರುತ್ತೆ ಸರ್.
1: ಸರ್, ಇದು ಯಾವ ದೇಹದ ಯಾವ ಭಾಗದಿಂದ ಈ ಲಕ್ಷಣಗಳು ಆರಂಭ ಆಗ್ಬಹುದು ಸರ್ ಸಾಮಾನ್ಯವಾಗಿ?
0: ಸರ್, ವಿಟಿಲಿಗೋ ಅದರಲ್ಲಿ ಬೇರೆ ಬೇರೆ ವೆರೈಟಿ ಇದೆ ಸರ್. ವಿಟಿಲಿಗೋ ಕ್ಯಾನ್ ಅಫೆಕ್ಟ್ ಎನಿ ಪಾರ್ಟ್ ಆಫ್ ದ ಬಾಡಿ ಸರ್, ಅಂದ್ರೆ ಯಾವುದೇ ಭಾಗಕ್ಕೂ ಅದು ಅಫೆಕ್ಟ್ ಆಗ್ಬಹುದು. ಇಂತಿಷ್ಟೇ ನಿರ್ದಿಷ್ಟವಾದಂತ ಇದೇ ಭಾಗಕ್ಕೆ ಅಫೆಕ್ಟ್ ಆಗುತ್ತೆ ಅಂತಾನೆ ಇಲ್ಲ. ಸೊ ಇದು ಸ್ಕಿನ್ ಮಿಕೋಸಾ ಅಂದ್ರೆ ಸ್ಕಿನ್ಗ್ನು ಅಫೆಕ್ಟ್ ಆಗ್ಬಹುದು, ಆಮೇಲೆ ಮಿಕೋಸಾ ಅಂತಂದ್ರೆ ತುಟಿಗ್ನು ಆಗ್ಬಹುದು ಅಥವಾ ಜನಟಲ್ ಏರಿಯಾನಲ್ಲೂ ಆಗ್ಬಹುದು. ಸೊ ಯಾವ್ದೇ ಏರಿಯಾನೂ ಆಗ್ಬಹುದು ಸರ್.
1: ಇದು ಏನಾದರೂ ಈ ಗಂಡು ಮಕ್ಕಳಲ್ಲಿ ಜಾಸ್ತಿ ಕಂಡು ಬರೋದು, ಹೆಣ್ಣು ಮಕ್ಕಳಲ್ಲಿ ಕಮ್ಮಿ ಕಂಡು ಬರೋದು, ಈ ತರ ಏನಾದರೂ ಇದೆ ಸರ್?
0: ಆ ತರ ಏನ್ ವ್ಯತ್ಯಾಸ ಇಲ್ಲ ಸರ್, ಈಕ್ವಲಿ ಅಫೆಕ್ಟೆಡ್ ಸರ್.
1: ಈಗ ವಿಟಿಲಿಗೋ ಆರಂಭದ ಹಂತದಲ್ಲಿ ಇದ್ದಾಗ ಟ್ರೀಟ್ಮೆಂಟ್ ತಗೊಂಡ್ರೆ ನಾರ್ಮಲ್ ಆಗ್ಬಹುದು ಸರ್?
0: ಆರಂಭದ ಹಂತದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ನಾರ್ಮಲ್ ಆಗುತ್ತೆ ಸರ್, ಬಣ್ಣ ಬರುತ್ತೆ. ಬಟ್ ನಾವೇನಂತೀವಿ, ವಿಟಿಲಿಗೋ ಇಸ್ ವೆರಿ ಅನ್ಪ್ರಿಡಿಕ್ಟೇಬಲ್ ಸರ್. ಕೆಲವೊಬ್ಬರಿಗೆ ಮತ್ತೆ ಮತ್ತೆ ಹೋಗ್ತಾ ಇರುತ್ತೆ. ಸೊ ಬಹಳಷ್ಟು ಜನ ಏನಾಗುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ ಪೇಷಂಟ್ಸ್ ಗಳಿಗೆ, ಲೈಕ್ ಮತ್ತೆ ಮತ್ತೆ ಹೋಗ್ತಾ ಇದೆ ಅಂತ. ಸೊ ಇದು ವಿಟಿಲಿಗೋ ಲೈಕ್ ಡಿಸೀಸ್ ಸಿವರಿಟಿ ಜಾಸ್ತಿ ಇದ್ದವ್ರಿಗೆ ಆ ತರ ಆಗುತ್ತೆ ಸರ್. ಓಕೆ, ಮತ್ತೆ ಟ್ರೀಟ್ಮೆಂಟ್ ತಗೊಂಡ್ರೆ ಮತ್ತೆ ಕಲರ್ ಬರುತ್ತೆ, ಮತ್ತೆ ಸ್ವಲ್ಪ ದಿವಸ ಮತ್ತೆ ಆಗುತ್ತೆ.
1: ಈ ಅಲ್ಬಿನಿಸಮ್ ಇರೋರಿಗೆ ಸ್ಕಿನ್ ಸೆನ್ಸೇಷನ್ ಏನಾದ್ರು ಕಮ್ಮಿ ಇರುತ್ತೆ ಸರ್, ಜಾಸ್ತಿ ಇರುತ್ತಾ?
0: ಇಲ್ಲ, ಸ್ಕಿನ್ ಸೆನ್ಸೇಷನ್ ನಾರ್ಮಲ್ ಆಗೇ ಇರುತ್ತೆ ಸರ್. ಸ್ಕಿನ್ ಸೆನ್ಸೇಷನ್ ಅಲ್ಲಿ ಯಾವುದೇ ಆದಂತ ವ್ಯತ್ಯಾಸ ಇರೋದಿರಲ್ಲ ಸರ್.
1: ಹಾಗಾದ್ರೆ ಈ ಅಲ್ಬಿನಿಸಮ್ಗೆ ಸಂಪೂರ್ಣ ಚಿಕಿತ್ಸೆ ಇಲ್ಲ ಅಂತ ಹೇಳ್ತಾರೆ ಸರ್?
0: ಅಲ್ಬಿನಿಸಮ್ಗೆ ಸಂಪೂರ್ಣವಾದ ಚಿಕಿತ್ಸೆ ಅಂತಂದ್ರೆ ಅದಕ್ಕೆ ಯಾವ್ದಂತ ಮೆಡಿಕೇಶನ್ ಕೊಟ್ಬಿಟ್ಟು ನನ್ನ ಬಣ್ಣ ಬರ್ಸ್ತೀನಿ ಅಂತಂದ್ರೆ ಆಗೋದಿಲ್ಲ ಅದು. ಯಾಕಂತಂದ್ರೆ ಜೆನೆಟಿಕ್ ಕಂಡೀಷನ್ ನಿಂದನೇ ಅದನ್ನು ಬಣ್ಣ ಬರ್ತಾ ಇರಂಗಿಲ್ಲ. ಸೊ ಅದಕ್ಕಾಗಿ ಅದನ್ನ ಬಣ್ಣ ಬರಕ್ಕೆ ಮಾಡಕ್ ಬರಂಗಿಲ್ಲ. ಬಟ್ ಅಲ್ಬಿನಿಸಮ್ ನಿಂದ ನಮ್ಗೆ ಏನಾದ್ರೂ ತೊಂದರೆ, ಅದ್ ಬಣ್ಣ ಇರ್ಲಾರ್ದಕ್ಕೆ ನಮ್ಗೆ ತೊಂದರೆಗಳಾಗುತ್ತಲ್ಲ, ಅದನ್ನ ನಾವು ತಡೆಗಟ್ಟಬಹುದು. ಅದನ್ನ ಸನ್ ಪ್ರೊಟೆಕ್ಷನ್ ಮಾಡ್ಬಿಟ್ಟು ಅಥವಾ ರೆಗ್ಯುಲರ್ ಹೆಲ್ತ್ ಚೆಕ್, ಸ್ಕಿನ್ ಚೆಕಪ್ ಅಥವಾ ಐ ಪ್ರೊಟೆಕ್ಷನ್, ಐ ಚೆಕಪ್ ಎಲ್ಲ ಮಾಡ್ಕೊಂಡಿದ್ರಿಂದ ಅದರಿಂದ ಪ್ರಿವೆನ್ಷನ್ ಅಥವಾ ಕಾಂಪ್ಲಿಕೇಶನ್ಸ್ ಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು.
1: ಈಗ ಬಣ್ಣ ಅನ್ನೋದು ಬಿಟ್ಟು ಬೇರೆ ಎಲ್ಲ ವಿಷಯದಲ್ಲೂ ಅವ್ರು ನಾರ್ಮಲ್ ಆಗಿ ಇರ್ತಾರಲ್ಲ ಸರ್?
0: ಸರ್, ಬಣ್ಣ ಅನ್ನೋದ್ ಬಿಟ್ಟು ಅವರು ಒಂದು ಲೈಕ್ ಸ್ವಲ್ಪ ಮೆಂಟಲಿ ಅವರು ಇಂಟೆಲಿಜೆನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ ಸರ್, ಅವ್ರಿಗೆ ಇಂಟೆಲಿಜೆನ್ಸ್ ಕಡಿಮೆ ಇರುತ್ತೆ. ಮೆಂಟಲ್ ರಿಟಾರ್ಡೇಷನ್ ಬಹಳ ಕಡಿಮೆ ಕೇಸಸ್ ಅಲ್ಲಿ ಕೆಲವೊಬ್ಬರಿಗೆ ಮೆಂಟಲ್ ರಿಟಾರ್ಡೇಷನ್ ಇರುತ್ತೆ. ಸೊ ಗ್ರಾಸ್ಪಿಂಗ್ ಪವರ್ ಅಂತೀವಲ್ಲ ನಾವು, ಸೊ ಚಿಕ್ಕ ಮಕ್ಕಳು ಸ್ವಲ್ಪ ಓದ್ತಾ ಇಲ್ಲ ಸ್ಕೂಲಲ್ಲಿ, ಸ್ವಲ್ಪ ಗ್ರಾಸ್ಪಿಂಗ್ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ ಅವ್ರಿಗೆ.
1: ಇವರು ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಸರ್?
0: ಸರ್, ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳೋದ್ರಿಂದ ಕಾಂಪ್ಲಿಕೇಶನ್ಸ್ ನ ನಾವು ಜಲ್ದಿನ ನಾವು ಪತ್ತೆ ಹಚ್ಚಬಹುದು. ಸ್ಕಿನ್ ಅಲ್ಲಿ ಏನಾದ್ರೂ ಕ್ಯಾನ್ಸರ್ ಇದೆ, ಸೊ ಅರ್ಲಿ ಸ್ಟೇಜ್ ಅಲ್ಲೇ ನಾವು ಡಿಟೆಕ್ಷನ್ ಮಾಡಬಹುದು. ಸೊ ಆಮೇಲೆ ಈ ಕಾಂಪ್ಲಿಕೇಶನ್ಸ್ ಅನ್ನ ಲೈಕ್ ಪ್ರಿವೆನ್ಷನ್ ಮಾಡ್ಕೊಳ್ಬಹುದು. ಲೈಕ್ ರೆಗ್ಯುಲರ್ ಆಗಿ ಅವರು ಕೆಲವೊಬ್ರು ಬಹಳನೇ ನೆಗ್ಲೆಕ್ಟ್ ಆಗಿದ್ರೆ ಏನಾಗುತ್ತೆ, ಮುಂದೆ ಹೋಗಿ ಅದು ಕ್ಯಾನ್ಸರ್ಸ್ ಎಲ್ಲ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ನೀವು ಡಾಕ್ಟರ್ ಹತ್ರ ಹೋಗಿ ಅಡ್ವೈಸ್ ತಗೊಳ್ಳೋದ್ರಿಂದ ಏನಾಗುತ್ತೆ, ನೀವು ನಿಮ್ ಚರ್ಮನ ನೀವು ಆರೈಕೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ಯಾವ್ದೇ ಆದಂತ ಪ್ರಾಬ್ಲಮ್ ಆಗೋದನ್ನ ತಡೆಗಟ್ಟಬಹುದು ಸರ್.
1: ಈಗ ಅಲ್ಬಿನಿಸಮ್ ಇರೋರು ಆರೋಗ್ಯಕರವಾಗಿ ಮತ್ತು ಯಶಸ್ವಿ ಜೀವನ ನಡೆಸಬೇಕಾದ್ರೆ ತಮ್ಮ ಸಲಹೆ ಏನ್ ಕೊಡ್ತೀರಾ ಸರ್?
0: ಅಲ್ಬಿನಿಸಮ್ ಇರೋರು ಆರೋಗ್ಯವಾಗಿ ಅವರು ಯಶಸ್ವಿ ಜೀವನ ನಡೆಸಬೇಕಂತಂದ್ರೆ ಮೊದಲನೇದಾಗಿ ಅವರು ಫೋಟೋ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು. ಫೋಟೋ ಪ್ರೊಟೆಕ್ಷನ್ ಅಂತಂದ್ರೆ ಸನ್ಲೈಟ್ ಗೆ ಎಕ್ಸ್ಪೋಸ್ ಆಗಬಾರ್ದು ಮೊದಲನೇ ಟೈಮ್. ಇಫ್ ಎಟ್ ಆಲ್ ಅವ್ರು ಏನಾದ್ರು ಎಕ್ಸ್ಪೋಸ್ ಆಗ್ತಾ ಇದ್ರೆ ಫೋಟೋ ಪ್ರೊಟೆಕ್ಟಿವ್ ಮೆಜರ್ಸ್ ನ ತಗೋಬೇಕು. ಫೋಟೋ ಪ್ರೊಟೆಕ್ಟಿವ್ ಮೆಜರ್ಸ್ ಅಂತಂದ್ರೆ ಶರ್ಟ್ಸ್ ಹಾಕೊಳ್ಳೋದು, ಓಕೆ, ಸೊ ಹ್ಯಾಟ್ ಹಾಕೊಳ್ಳೋದು, ವೈಡ್ ರಿಮ್ ಹ್ಯಾಟ್ ಹಾಕೊಳ್ಳೋದು, ಐಸ್ ಪ್ರೊಟೆಕ್ಷನ್ ಗೆ ಡಾರ್ಕ್ ಕಲರ್ಡ್ ಗಾಗಲ್ಸ್ ಹಾಕೊಳ್ಳೋದು ಅವೆಲ್ಲ ಮಾಡ್ಬೇಕು. ಆಮೇಲೆ ರೆಗ್ಯುಲರ್ ಆಗಿ ನಿಮ್ದು ಚರ್ಮನ ನೀವು ನೋಡ್ಕೊಂತಿರ್ಬೇಕು, ಏನಾದ್ರು ಏನಾದ್ರು ನಮ್ಮ ಚರ್ಮದಲ್ಲಿ ಏನಾದ್ರು ಆಗಿದೆನಾ, ಏನಾದ್ರು ಹೀಲ್ ಆಗ್ತಾ ಇಲ್ಲ ಏನಾದ್ರು. ಸೊ ಆ ತರ ಏನಾದ್ರು ಕಂಡು ಬಂದಲ್ಲಿ ನೀವು ಚರ್ಮ ಡಾಕ್ಟರ್ಗೆ ಹೋಗಿ ಭೇಟಿ ಆಗ್ಬೇಕು ಸರ್.
1: ಈಗ ಸಾರ್ವಜನಿಕರಿಗೂ ತುಂಬಾ ತಪ್ಪು ಕಲ್ಪನೆ ಇದೆ ಅಂತ ಆಗ್ಲೇ ಹೇಳಿದ್ರಿ, ಸಾರ್ವಜನಿಕರು ಮತ್ತೆ ಅವ್ರ ಸುತ್ತಮುತ್ತ ಇರುವಂತಹ ಕುಟುಂಬದ ಸದಸ್ಯರಿಗೆ ಏನ್ ಹೇಳಿಕ್ ಇಷ್ಟಪಡ್ತಾರೆ ಸರ್?
0: ಸರ್, ಸಾರ್ವಜನಿಕರು ಮತ್ತು ಕುಟುಂಬದ ಸದಸ್ಯರಿಗೆ

0: ಒಂದೇ ಹೇಳೋದು, ಲೈಕ್ ಅಲ್ಬಿನಿಸಮ್ ಇದೊಂದು ಅನುವಂಶಿಕ ಕಾಯಿಲೆ, ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಬರಂಗಿಲ್ಲ. ಸೊ ಅದ್ರ ಬಗ್ಗೆ ತಪ್ಪು ಕಲ್ಪನೆ ಬೇಡ. ಪೋಷಕರು ಕೆಲವೊಂದ್ಸಲ ಏನ್ ಮಾಡ್ತಾರೆ, ಕೆಲವೊಂದು ವೈಟ್ ಇರಂತದ್ದು, ಈಗ ವೈಟ್ ಆಗಿರದೇ ಇಲ್ಲ ಚರ್ಮ, ಸೊ ವೈಟ್ ಇರಂತ ಫುಡ್ ಗಳು ಕೊಡೋದು ಅವಾಯ್ಡ್ ಮಾಡ್ತಾರೆ, ಮಿಲ್ಕ್ ಆಗ್ಲಿ, ಸೊ ಎಗ್ಸ್ ಆಗ್ಲಿ. ಸೊ ಇದರಿಂದ ಏನಾಗುತ್ತೆ, ನ್ಯೂಟ್ರಿಷನ್, ಮಾಲ್ ನ್ಯೂಟ್ರಿಷನ್ ಆಗುತ್ತೆ. ಸೊ ಆತರ ತಪ್ಪು ಕಲ್ಪನೆ ಬೇಡ. ಅಥವಾ ವೈಟ್ ಕಲರ್ ಏನಾದ್ರೂ ತಿನ್ನೋದ್ರಿಂದ ಇನ್ನಷ್ಟು ವೈಟ್ ಆಗುತ್ತೆ ಅಥವಾ ಕಲರ್ ಬರೋದೇ ಇಲ್ಲ ಆತರ ಏನು ಇದು ಮಾಡೋದ್ ಬೇಡ. ಸೊ ಅವ್ರು ಏನ್ ತಿಂತಾರೆ ಅದೆಲ್ಲ ತಿನ್ಲಕ್ಕೆ. ಸೊ ಇದು ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಬರಂಗಿಲ್ಲ ಸರ್.
1: ಈಗ ಅಲ್ಬಿನಿಸಮ್ ದಿಂದ ಬಳಲುತ್ತಿರುವ ರೋಗಿಗಳಲ್ಲಿ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಏನೇನ್ ಸಮಸ್ಯೆ ಕಂಡು ಬರುತ್ತೆ ಸರ್?
0: ಸರ್, ಅಲ್ಬಿನಿಸಮ್ ಅಲ್ಲಿ ಕಣ್ಣಿನ ಸಮಸ್ಯೆಗಳು ಅಂತಂದ್ರೆ, ಒಂದು ವಿಜುವಲ್ ಅಕ್ಯುಟಿ ಕಡಿಮೆ ಇರುತ್ತೆ, ಅಂದ್ರೆ ಅವರು ದೂರದನ್ನ ನೋಡಕ್ ಆಗಂಗಿಲ್ಲ ಅವ್ರಿಗೆ, ಸ್ವಲ್ಪ ಅವ್ರ ಗ್ಲಾಸ್ ಅದೆಲ್ಲ ಬಳಸಬೇಕಾಗುತ್ತೆ. ಆಮೇಲೆ ಇನ್ನೊಂದು ಫೋಟೋ ಸೆನ್ಸಿಟಿವಿಟಿ, ಅಂದ್ರೆ ಬಿಸಿಲ್ ಏನಾದ್ರು ಕಂಡ್ರೆ ಅವರಿಗೆ ಕಣ್ ಕುಕ್ಕುತ್ತೆ. ಸೊ ಬಿಸಿಲಿಗೆ ಜಾಸ್ತಿ ಅಥವಾ ಹೈ ಸ್ವಲ್ಪ ಜಾಸ್ತಿ ಲೈಟ್ ಇರೋದಕ್ಕೆ ನೋಡಕ್ ಅವರಿಗೆ ಕಷ್ಟ ಆಗುತ್ತೆ. ಇವೆರಡು ಕಣ್ಣಿನ ಸಮಸ್ಯೆಗಳು ಇರ್ತವೆ ಸರ್ ಅವರಿಗೆ.
1: ಪೇರೆಂಟ್ಸ್ ಇಬ್ರು ನಾರ್ಮಲ್ ಇದ್ದು ಮಕ್ಕಳಿಗೆ ಅಲ್ಬಿನಿಸಮ್ ಸಮಸ್ಯೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆಯಾ ಸರ್?
0: ಹೌದು, ಪೇರೆಂಟ್ಸ್ ಇಬ್ರು ನಾರ್ಮಲ್ ಚರ್ಮನೆ ಹೊಂದಿದ್ದು ಮಕ್ಕಳಿಗೆ ಅಲ್ಬಿನಿಸಮ್ ಆಗ ಚಾನ್ಸಸ್ ಇದೆ.
1: ಸರ್, ಇನ್ನೊಂದು ಪ್ರಮುಖ ಪ್ರಶ್ನೆ, ಅಲ್ಬಿನಿಸಮ್ ಇರುವಂತಹ ಮಕ್ಕಳು ಶಾಲೆಯಲ್ಲಿ ಯಾವ ರೀತಿ ಸವಾಲುಗಳನ್ನು ಎದುರಿಸ್ತಾರೆ ಸರ್?
0: ಸರ್, ಅಲ್ಬಿನಿಸಮ್ ಇರುವಂತಹ ಮಕ್ಕಳಿಗೆ ಒಂದ್ ಸ್ವಲ್ಪ ಸ್ಪೆಷಲ್ ಅವರಿಗೆ ಕೇರ್ ಬೇಕಾಗುತ್ತೆ ಶಾಲೆಯಲ್ಲಿ, ಎಸ್ಪೆಷಲಿ ಶಿಕ್ಷಕರಾಗ್ಲಿ ಪೋಷಕರಾಗ್ಲಿ. ಸೊ ಶಿಕ್ಷಕರ ಅಂತಂದ್ರೆ, ಲೈಕ್ ಅವರಿಗೆ ಸನ್ ಪ್ರೊಟೆಕ್ಷನ್ ಮಾಡೋದ್ರಿಂದ ಅವರಿಗೆ ಹ್ಯಾಟ್ ಯೂಸ್ ಮಾಡಕ್ಕೆ ಅನುಮತಿ ಕೊಡಬೇಕು, ಆಮೇಲೆ ಬ್ಲಾಕ್ ಕಲರ್ಡ್ ಗ್ಲಾಸಸ್ಗಳು ಯೂಸ್ ಮಾಡಕ್ಕೆ ಸ್ವಲ್ಪ ಅನುಮತಿ ಕೊಡಬೇಕಾಗುತ್ತೆ ಶಿಕ್ಷಕರು. ಆಮೇಲೆ ಅವ್ರು ಸ್ವಲ್ಪ ಗ್ರಾಸ್ಪಿಂಗ್ ಪವರ್ ಕಡಿಮೆ ಇರೋದ್ರಿಂದ ಅವ್ರಿಗೆ ಒಂದ್ ಸ್ವಲ್ಪ ಹೆಚ್ಚಿನ ಕೇರ್ ಒಂದು ಬೇಕಾಗುತ್ತೆ ಸ್ಟಡೀಸ್ ಅಲ್ಲಿ. ಸೊ ಪೋಷಕರು, ಲೈಕ್ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಅಂತಂತಂದ್ರೆ, ಈಗ ಅವ್ರು ಎಲ್ಲ ಕ್ಯಾಪ್ ಹಾಕೊಂಡ್ ಬರೋದು, ಗ್ಲಾಸ್ ಹಾಕೊಂಡ್ ಬರೋದ್ರಿಂದ ಕೀಟ್ಲೆ ಮಾಡ್ತಿರ್ತಾರೆ ಅವರೆಲ್ಲ. ಸೊ ಶಿಕ್ಷಕರಾಗ್ಲಿ ಪೋಷಕರಾಗ್ಲಿ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಬೇರೆ ಮಕ್ಕಳಿಗೆ. ಸೊ ಆ ಅರಿವು ಮೂಡಿಸೋದ್ರಿಂದ ಏನಾಗುತ್ತೆ, ಇದು ಈ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬಹುದು ಸರ್.
1: ಸರ್, ಸನ್ಸ್ಕ್ರೀನ್ ಬಳಕೆ ಬಗ್ಗೆ ಆಗ್ಲೇ ನೀವು ಹೇಳ್ತಾ ಇದ್ರಿ, ಅಲ್ಬಿನಿಸಮ್ ಇರುವಂತಹ ರೋಗಿಗಳು ಇದನ್ನ ಸೂಕ್ತ ರೀತಿಯಲ್ಲಿ ಯಾವ ರೀತಿ ಬಳಕೆ ಮಾಡಬೇಕು ಸರ್?
0: ಸರ್, ಸನ್ಸ್ಕ್ರೀನ್ ಅನ್ನ ಅಲ್ಬಿನಿಸಮ್ ಇರೋರು ಅವ್ರು ಹೊರಗಡೆ ಹೋಗ್ತಾರೋ ಇಲ್ಲೋ ಅದ್ ಸಂಬಂಧ ಇಲ್ಲ. ಸೊ ಡೈಲಿ ಹಚ್ಕೊಳ್ಬೇಕು ಅವರು ಸನ್ಸ್ಕ್ರೀನ್. ಯಾವಾಗ್ಲೂ ಮೂರ್ ಟೈಮ್ ಹಚ್ಕೊಳ್ಬೇಕು, 9:00, 12:00, 3:00. ಸೊ ಒಂದ್ಸಲ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ, ಎಲ್ಲೆಲ್ಲಿ ನಮಗೆ ಸನ್ಲೈಟ್ ಹತ್ತದೆ ಅಥವಾ ಫೋಟೋ ಎಕ್ಸ್ಪೋಸ್ಡ್ ಏರಿಯಾನಾಗ ನಾವು ಅಪ್ಲೈ ಮಾಡಿದ್ರೆ, ಸೊ 3 hours to 4 hours ಪ್ರೊಟೆಕ್ಷನ್ ಸಿಗುತ್ತೆ. 9 ಗಂಟೆಗೆ ಹಚ್ಕೊಂಡ್ರೆ 12:00, 1 ಗಂಟೆ ತಾನೆ. 12 ಗಂಟೆಗೆ ಹಚ್ಕೊಂಡ್ರೆ 3 ಗಂಟೆ ತಾನೆ. 3 ಗಂಟೆಗೆ ಹಚ್ಕೊಂಡ್ರೆ 6:30 ತಾನೆ. 6:30 ಆದ್ಮೇಲೆ ಸ್ವಲ್ಪ ಸನ್ಸೆಟ್ ಆಗುತ್ತೆ. ಸೊ ಆಗ ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ಅವಶ್ಯಕತೆ ಇರಂಗಿಲ್ಲ.
1: ಮನೆಯಲ್ಲಿದ್ದರೂ ಹಚ್ಕೋಬೇಕು ಸರ್?
0: ಸರ್, ಮನೆಯಲ್ಲಿದ್ದರೂ ಹಚ್ಕೊಳ್ಬೇಕು ಸರ್. ಸನ್ಲೈಟ್ ಬೀಳುತ್ತೆ, ಸನ್ಲೈಟ್ ಬಡಿಯುತ್ತೆ ಸರ್, ಅಲ್ಟ್ರಾವೈಲೆಟ್ ರೇಸ್ ಬಡಿಯುತ್ತೆ. ಡೈರೆಕ್ಟ್ ಆಗಿ ಸನ್ ಎಕ್ಸ್ಪೋಸ್ ಅದೊಂಥರ ತಪ್ಪು ಕಲ್ಪನೆ ಇದೆ, ಲೈಕ್ ಸನ್ಲೈಟ್ ಹೋದಾಗೆ ಮಾತ್ರ ಸನ್ಸ್ಕ್ರೀನ್ ಹಚ್ಕೋಬೇಕು ಅಂತ. ಸೊ ಮನೆಯಲ್ಲಿದ್ದರೂ ಹಚ್ಕೊಳ್ಬೇಕು ಸರ್, 9:00, 12:00, 3:00.
1: ಅವ್ರ ಉಡುಗೆ ತೊಡುಗೆ ಬಗ್ಗೆ ಹೇಳ್ರಿ ಸರ್, ಯಾವ ರೀತಿ ಅವರು ಉಡುಗೆ ತೊಡುಗೆ ಇರಬೇಕು ಸೋ ದಟ್ ದೇ ಕ್ಯಾನ್ ಲೀಡ್ ಅ ಕಂಫರ್ಟೇಬಲ್ ಲೈಫ್?
0: ಸರ್, ಅವ್ರ ಉಡುಗೆಗಳು ಅಂತಂದ್ರೆ, ಅವ್ರು ಯಾವಾಗ್ಲೂ ಏನಾಗುತ್ತೆ, ಥಿನ್ ಕಲರ್ದ ಬಟ್ಟೆ, ಅಂದ್ರೆ ಥಿನ್ ಆಗಿರೋ ಬಟ್ಟೆಗಳು ಹಾಕೋಬಾರ್ದು. ಯಾಕಂದ್ರೆ ಥಿನ್ ಆಗಿರೋ ಬಟ್ಟೆಗಳು ಹಾಕೊಂಡ್ರೆ, ತೆಳುವಾದಂತ ಬಟ್ಟೆಗಳು ಹಾಕೊಂಡ್ರೆ ಅದು ಸನ್ ಲೈಟ್ ಈಸಿಯಾಗಿ ಪೆನಿಟ್ರೇಟ್ ಆಗ್ಬಿಟ್ಟು ಮತ್ತೆ ಚರ್ಮಕ್ಕೆ ಹತ್ತುತ್ತೆ. ಸೊ ಸ್ವಲ್ಪ ದಪ್ಪ ಇರೋಂತ ಬಟ್ಟೆಗಳು ಹಾಕೋಬೇಕು. ಆಮೇಲೆ ಯಾವಾಗ್ಲೂ ಲೈಕ್ ಶಾರ್ಟ್ ಶರ್ಟ್ ಆತರ ಹಾಕೋಬಾರ್ದು, ಫುಲ್ ಶರ್ಟೇ ಹಾಕೋಬೇಕು, ಫುಲ್ ಪ್ಯಾಂಟೆ ಹಾಕೋಬೇಕು. ಆಮೇಲೆ ಕ್ಯಾಪ್, ಆಮೇಲೆ ಗಾಗಲ್ಸ್ ಅವೆಲ್ಲೇನು ಕಂಪಲ್ಸರಿ ನೀವು ಹಾಕೊಳ್ಳೇಬೇಕು. ಸೊ ಇಫ್ ಎಟ್ ಆಲ್ ಅವ್ರು ಏನಾರ ಪಾಸಿಬಲ್ ಇತ್ತು ಅಂತಂದ್ರೆ, ಲೈಕ್ ಮಾಸ್ಕ್ ತರ ಏನಾದ್ರು ಹಾಕೊಂಡ್ರೆ ಅವರಿಗೆ ಸನ್ಲೈಟ್ ನಿಂದ ಸ್ವಲ್ಪ ಪ್ರೊಟೆಕ್ಷನ್ ಸಿಗುತ್ತೆ ಸರ್.
1: ಈಗ ಅಲ್ಬಿನಿಸಮ್ ಹಾಗೂ ವಿಟಿಲಿಗೋ ದಿಂದ ಬಳಲುತ್ತಿರುವ ರೋಗಿಗಳಿಗೆ ಕೊನೆಯದಾಗಿ ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ ಸರ್?
0: ಸರ್, ಅಲ್ಬಿನಿಸಮ್ ಇಟ್ ಈಸ್ ಎ ರೇ, ಅಂದ್ರೆ ಅಪರೂಪವಾದಂತ ಅನುವಂಶಿಕ ಕಾಯಿಲೆ. ಅದನ್ನ ನೀವು ಯಾವ್ದೇ ಆದಂತ ಟ್ರೀಟ್ಮೆಂಟ್ ಆಗ್ಲಿ ಅಥವಾ ಯಾವ್ದೇ ಆದಂತ ಏನಾದ್ರೂ ತಗೊಂಡ್ರೆ ಕಡಿಮೆ ಗೋಲಿ ಅದು ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತಂದ್ರೆ ಅದು ಆಗೋದಿಲ್ಲ ಆತರ. ಸೊ ಅದರಿಂದ ಅಲ್ಲಿ ಮೆಲನಿನ್ ಇಲ್ಲದೆ ಇರೋದ್ರಿಂದ ನೀವು ಅದ್ರ ಸನ್ಲೈಟ್ ಇಂದ ಏನಾದ್ರೂ ಪ್ರೊಟೆಕ್ಷನ್ಸ್ ಎಲ್ಲ ತಗೊಳ್ಬೇಕಾಗುತ್ತೆ. ಸೊ ನೀವು ಅದ್ರ ಜೊತೆನೆ ಇರಬೇಕಾಗುತ್ತೆ. ವಿಟಿಲಿಗೋ ಆತರ ಇಲ್ಲ. ವಿಟಿಲಿಗೋದಲ್ಲಿ ಬಹಳಷ್ಟು ವೆರೈಟೀಸ್ ಇದಾವೆ. ಸೊ ಲೋಕಲೈಸ್ ವಿಟಿಲಿಗೋ, ಜನರಲೈಸ್ ವಿಟಿಲಿಗೋ, ಸಣ್ಣ ಪ್ರಮಾಣದಂತ ವಿಟಿಲಿಗೋ ಅಥವಾ ದೊಡ್ಡ ಪ್ರಮಾಣದಂತ ವಿಟಿಲಿಗೋ, ಆ ಎಲ್ಲಾ ತರಂತ ವಿಟಿಲಿಗೋಗೆ ಸೂಕ್ತವಾದ ಚಿಕಿತ್ಸೆ ಇದೆ. ಸೊ ನೀವು ನಿಯರೆಸ್ಟ್ ನಿಮ್ಮ ಚರ್ಮ ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡಿಬಿಟ್ಟು ನೀವು ಅದ್ರ ಬಗ್ಗೆ ಚಿಕಿತ್ಸೆ ತಗೊಳ್ಬಹುದು. ಅದಕ್ಕೆ ಬಣ್ಣ ಬರುತ್ತೆ ಅದಕ್ಕೆ.
1: ಸರಿ, ಅಲ್ಬಿನಿಸಮ್ ನಲ್ಲಿ ಟೈಪ್ಸ್ ಅಂತ ಏನಾದ್ರೂ ಇದೆಯಾ?
0: ಅಲ್ಬಿನಿಸಮ್ ಅಲ್ಲಿ ಟೋಟಲ್ ಆಗಿ 7 variety ಇದಾವೆ. ಸೊ ಆಕ್ಲೋಕುಟಿನಿಸ್ ಅಲ್ಬಿನಿಸಮ್ 1, 2, 3, 4 ಆತರ. ಸೊ ಅದರಲ್ಲಿ ಕಾಮನ್ ಆಗಿರೋದು ಆಕ್ಲೋಕುಟಿನಿಸ್ ಅಲ್ಬಿನಿಸಮ್ ವರ್ಲ್ಡ್ ವೈಡ್ ಆಗಿ ಆಕ್ಲೋಕುಟಿನಿಸ್ ಅಲ್ಬಿನಿಸಮ್ 1 ಇಸ್ ಅ ಮೋಸ್ಟ್ ಕಾಮನ್. ಬಟ್ ಇನ್ ಆಫ್ರಿಕನ್ ಪಾಪ್ಯುಲೇಷನ್ ಅಲ್ಲಿ ಸೊ ಆಕ್ಲೋಕುಟಿನಿಸ್ ಅಲ್ಬಿನಿಸಮ್ 2 ಇಸ್ ಅ ಮೋಸ್ಟ್ ಪ್ರಿವಲೆಂಟ್ ಇದೆ. ಸರ್, ಡಿಪೆಂಡಿಂಗ್ ಆನ್ ಪೆಥೋಜೆನ್ಸಿಸ್ ಅಲ್ಲಿ ಚೇಂಜಸ್ ಗಳು ಇದಾವೆ. ಈಗ ಆಕ್ಲೋಕುಟಿನಿಸ್ ಅಲ್ಬಿನಿಸಮ್ 1 ಅಲ್ಲಿ ಲೈಕ್ ಟೈರೋಸಿನೇಸ್ ಎನ್ಝೈಮ್ಸ್

0: ಇರುತ್ತಲ್ಲ, ಅದು ಇನಿಬಿಷನ್ ಆಗೋದ್ರಿಂದ ಅವ್ರ ಹತ್ರ ಮೆಲನಿನ್ ಪ್ರೊಡಕ್ಷನ್ ಆಗಂಗಿಲ್ಲ. ಈ ತರ ಸಾಕಷ್ಟು ವೇರಿಯೇಷನ್ಸ್ ಅಂದ್ರೆ ಮೆಲನಿನ್ ಪ್ರೊಡಕ್ಷನ್ ಆಗಿ ಅದನ್ನ ಹೊರಗಡೆ ಅದು ಡೆಂಡ್ರೈಟ್ಸ್ ನಿಂದ ಹೊರಗಡೆ ಹೋಗಿ ಅದು ಸ್ಪ್ರೆಡ್ ಆಗೋದ್ರವರೆಗೂ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಅದು ಡಿಫೆಕ್ಟ್ ಇರುತ್ತೆ. ಅದ್ರ ಪ್ರಕಾರ ಅದನ್ನ ಸ್ಟೇಜ್ 1, 2, 3, 4 ಅಂತ ಅದನ್ನ ಕನ್ಸಿಡರ್ ಅಂತ ಹೇಳಿದ್ದಾರೆ. ಮುಂಚೆ ಓನ್ಲಿ 4 ಟೈಪ್ಸ್ ಇದು, ರೀಸೆಂಟ್ ಆಗಿ ಅದನ್ನ 3 ಟೈಪ್ಸ್ ಇನ್ನೊಂದು 3 ಟೈಪ್ಸ್ ಆಡ್ ಮಾಡಿದ್ದಾರೆ. ಟೋಟಲ್ ಆಗಿ 7 ಟೈಪ್ಸ್ ಇದಾವೆ. ಆಮೇಲೆ ಕೆಲವು ಎಲ್ಲಾ ಪೇಷಂಟ್ ಅಲ್ಲಿ ಲೈಕ್ ಪೂರ್ತಿನೇ ವೈಟ್ ಇರಂಗಿದಿಲ್ಲ, ಕೆಲವೊಬ್ಬರಲ್ಲಿ ಸ್ವಲ್ಪ ವರ್ಷಗಳಾದ್ಮೇಲೆ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ. ಕೆಲವೊಬ್ಬರಲ್ಲಿ ಸರ್ ಆಕ್ಲೋಕೊಟೆನ್ಸ್ ಹೇರ್ಸ್ ಬ್ಲ್ಯಾಕ್ ಆಗಿದೆ, ಹೈಪ್ ವೈಟ್ ಇರುತ್ತೆ ಅಂತ. ಹೌದು, ಹೇರ್ಸ್ ವೈಟ್ ಇರುತ್ತೆ, ಕೆಲವೊಬ್ಬರಿಗೆ ಗ್ರೇ ಹೇರ್ಸು ಇರುತ್ತೆ, ಸ್ವಲ್ಪ ಬಣ್ಣ ಬರುತ್ತೆ ಕೆಲವೊಂದು. ಸೊ ಡಿಪೆಂಡಿಂಗ್ ಅಪಾನ್ ಯಾವ್ಯಾವ್ದು ಇದರಲ್ಲಿ ಇದಾವೆ ಅದ್ರ ಪ್ರಕಾರ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಸರ್
1: ಕೇಳುಗರೆ, ಇದಾಗಿತ್ತು ಇವತ್ತಿನ ಆರೋಗ್ಯವಾಣಿ. ನಮ್ಮ ಸ್ಟುಡಿಯೋಗೆ ಬಂದು ಆಲ್ಬಿನಿಸಂ ಹಾಗೂ ವಿಟಿಲಿಗೋ ಈ ಎರಡರ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ನೀಡಿದಂಥವರು ಕಲಬುರಗಿಯ ಚರ್ಮರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೋಡ್ ಅವರು. ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಆಲ್ಬಿನಿಸಂ ಹಾಗೂ ವಿಟಿಲಿಗೋ ಈ ಕುರಿತು ಕಲಬುರಗಿಯ ಚರ್ಮರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೋಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبانی پروگرام تہ خبری تچھ نیوز آن اے آر ایپ پر دستیاب
3: آکاشوانی انیت تمل نگلچگلوم نیوز آن اے آر ایپل کڑیکم دیسے

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಕುಸುಮ್ ಯೋಜನೆ.
1: ನಮಸ್ಕಾರ. ಪ್ರಧಾನಮಂತ್ರಿ ಕುಸುಮ್ ಯೋಜನೆ ದೇಶದಾದ್ಯಂತ 3.5 ದಶಲಕ್ಷಕ್ಕೂ ಹೆಚ್ಚು ರೈತರಿಗೆ ಶುದ್ಧ ಸೌರಶಕ್ತಿಯನ್ನು ಒದಗಿಸುವ ವಿಶ್ವದ ಅತಿ ದೊಡ್ಡ ಉಪಕ್ರಮಗಳಲ್ಲಿ ಪಿಎಂ ಕುಸುಮ್ ಯೋಜನೆ ಪ್ರಮುಖವಾದುದು. ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ ಮಹಾಭಿಯಾನ ಇದರ ಪೂರ್ತಿ ಹೆಸರು. ಇದು ರೈತರಿಗೆ ಸೋಲಾರ್ ಪಂಪ್ಗಳನ್ನು ಅಳವಡಿಸಲು ಸಹಾಯಧನ ನೀಡುತ್ತದೆ. ಜಮೀನುಗಳಲ್ಲಿ ಸೌರ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಿ ಆದಾಯ ಗಳಿಸುವಂತಹ ಅವಕಾಶವನ್ನು ಒದಗಿಸಿಕೊಡುತ್ತೆ. ಕುಸುಮ್

ಸೌರ ಯೋಜನೆಗೆ ಮಾರ್ಚ್ 2019 ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಯಿತು. 2019 ಜುಲೈನಲ್ಲಿ ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಲಾಯಿತು. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಈ ಯೋಜನೆಯ ಮೇಲ್ವಿಚಾರಣೆಯನ್ನು ಮಾಡುತ್ತೆ. ಭಾರತವನ್ನು ಹಸಿರು ಇಂಧನದತ್ತ ಪರಿವರ್ತಿಸುವ ಉದ್ದೇಶದಿಂದ ಕುಸುಮ್ ಯೋಜನೆಯನ್ನು ರೂಪಿಸಲಾಗಿದ್ದು, ರೈತರಿಗೆ ಶುದ್ಧ ಇಂಧನ ಪೂರೈಸುವಂಥದ್ದು ಈ ಯೋಜನೆಯ ಉದ್ದೇಶವಾಗಿದೆ. ದೇಶದಾದ್ಯಂತ ರೈತರಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಸುಲಭವಾಗಿ ಲಭ್ಯವಾಗುವಂತೆ ಮಾಡೋದು ಈ ಯೋಜನೆಯ ಉದ್ದೇಶ. ನೀರಾವರಿಗೆ ವಿದ್ಯುಚ್ಛಕ್ತಿ ಅವಲಂಬನೆಯನ್ನು ತಪ್ಪಿಸೋದು, ಡೀಸೆಲ್ ಮುಂತಾದ ಇತರ ಇಂಧನಗಳ ಬಳಕೆಯನ್ನು ತಪ್ಪಿಸಿ ಅಗತ್ಯವಿರುವ ಪರ್ಯಾಯ ಸಂಪನ್ಮೂಲವನ್ನು ಈ ಯೋಜನೆಯ ಮೂಲಕ ಒದಗಿಸಲಾಗ್ತದೆ. ಈ ಯೋಜನೆಯಲ್ಲಿರುವ ಸೌರ ಪಂಪ್ಗಳನ್ನು ರೈತರ ಬದುಕನ್ನು ಆರ್ಥಿಕವಾಗಿ ಉತ್ತೇಜನಗೊಳಿಸುವಂತಹ ಯೋಜನೆ ಈ ಯೋಜನೆಯ ಉದ್ದೇಶ ಆಗಿದೆ. ಜೊತೆಗೆ ಪರಿಣಾಮಕಾರಿ ನೀರಾವರಿ ವಿಧಾನವನ್ನು ಸಾಧಿಸುವಂಥದ್ದು, ಆ ಮೂಲಕ ರೈತರಿಗೆ ಸಹಾಯ ಮಾಡುವಂಥದ್ದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಭಾರತದ ರೈತರಿಗೆ ಸೌರಶಕ್ತಿಯ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ನೋಡೋಣ. ನೀರಾವರಿ ವ್ಯವಸ್ಥೆಗಳು ಮತ್ತು ಕೃಷಿ ಕಾರ್ಯಚಟುವಟಿಕೆಗಳಿಗೆ ವಿದ್ಯುತ್ ಒದಗಿಸುವ ಉದ್ದೇಶದಿಂದ ಭಾರತದ ರೈತರಿಗೆ ಸೌರಶಕ್ತಿಯ ಅವಶ್ಯಕತೆ ಬಹಳಷ್ಟಿದೆ. ರೈತರಿಗೆ ಹಗಲಿನಲ್ಲಿ ವಿದ್ಯುತ್ ಕೊರತೆ ಕಾಡ್ತಾ ಇದೆ. ಹೆಚ್ಚಿನ ಇಂಧನ ವೆಚ್ಚಗಳು ಮತ್ತು ಡೀಸೆಲ್ ಚಾಲಿತ ಪಂಪ್ಗಳ ನಿರಂತರ ನಿರ್ವಹಣೆಯ ಮೂಲಕ ರೈತರ ಮೇಲೆ ಆರ್ಥಿಕವಾಗಿ ಗಮನಾರ್ಹ ಹೊರೆಯಾಗ್ತಾ ಇದೆ. ಕೃಷಿ ಉದ್ದೇಶಗಳಿಗಾಗಿ ಸೌರಶಕ್ತಿಯನ್ನು ಬಳಸೋದ್ರಿಂದ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಪರಿಹರಿಸಬಹುದು. ಹಗಲು ಹೊತ್ತಿನಲ್ಲಿ ಕೂಡ ಶುದ್ಧ ಇಂಧನಕ್ಕೆ ಸೌರಶಕ್ತಿ ಪರಿಣಾಮಕಾರಿಯಾದ ಇಂಧನ ಮೂಲವಾಗಿದೆ. ಸೌರಶಕ್ತಿಯನ್ನು ಬಳಸಿಕೊಂಡು ಉಪಕರಣಗಳ ಕಾರ್ಯಾಚರಣೆ ಮಾಡುವ ಮೂಲಕ ಇಂಧನ ವೆಚ್ಚ ಕಡಿಮೆ ಮಾಡಬಹುದು. ಪೆಟ್ರೋಲ್ ಡೀಸೆಲ್ ಬೆಲೆಗಳು ನಿರಂತರವಾಗಿ ಹೆಚ್ಚುತ್ತಾ ಇರುವ ಕಾರಣ ಅವುಗಳನ್ನು ಅವಲಂಬನೆ ತಪ್ಪಿಸುವ ಉದ್ದೇಶದಿಂದ ಸೌರಶಕ್ತಿ ಬೆಳಕೆ ಪರಿಣಾಮಕಾರಿಯಾದುದು. ಈ ನಿಟ್ಟಿನಲ್ಲಿ ಪಿಎಂ ಕುಸುಮ್ ಯೋಜನೆ ಎಲ್ಲ ಕೃಷಿ ಪದ್ಧತಿಗೆ ಸೌರಶಕ್ತಿಯನ್ನು ಒದಗಿಸುತ್ತೆ. ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಸಹಾಯ ಮಾಡಲು ಶುದ್ಧ ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು. ಪ್ರಧಾನಮಂತ್ರಿ ಕುಸುಮ್ ಯೋಜನೆಯಡಿ ಹೆಚ್ಚಿನ ಲಾಭ ಪಡೆಯುವಲ್ಲಿ ಮಧ್ಯ ಕರ್ನಾಟಕ ಭಾಗದ ಚಿತ್ರದುರ್ಗ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದೆ. ಈ ವಿಷಯ ಹೆಗ್ಗಳಿಕೆಯ ವಿಚಾರ ಆಗಿದೆ. ಚಿತ್ರದುರ್ಗದ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಸೋಲಾರ್ ಪಂಪ್ಸೆಟ್ ಅಳವಡಿಸಿಕೊಳ್ಳುವ ಮೂಲಕ ಮುಂಚೂಣಿ ಸ್ಥಾನವನ್ನು ಕಾಯ್ಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಯೋಜನೆಯಡಿಯಲ್ಲಿ ಈವರೆಗೆ 8,719 ರೈತರು ಈ ಯೋಜನೆಯಡಿ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಅವರಲ್ಲಿ 5,561 ರೈತರು ತಮ್ಮ ಪಾಲಿನ ಹಣ ಪಾವತಿ ಮಾಡಿದ್ದಾರೆ. ಇವರಲ್ಲಿ 2,482 ರೈತರಿಗೆ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಲಾಗಿದೆ. ಈ ಯೋಜನೆಯಡಿಯಲ್ಲಿ ರೈತರು ಕೃಷಿ ಪಂಪ್ಸೆಟ್ಗಳಿಗೆ ಶೇಕಡ 80% ಸಹಾಯಧನದಡಿ ಸೌರ ಘಟಕವನ್ನು ಅಳವಡಿಸುವಂಥ ಅವಕಾಶವನ್ನು ಪಡೀತಾರೆ. ಆ ಮೂಲಕ ವಿದ್ಯುತ್ ಸ್ವಾವಲಂಬಿಯಾಗಿ ನಿರಾತಂಕ ಹಾಗೂ ಯಶಸ್ವಿಯಾಗಿ ಕೃಷಿ ಚಟುವಟಿಕೆಯನ್ನು ನಡೆಸಬಹುದು. ಈ ಯೋಜನೆಯಡಿ ಸೌರ ಪಂಪ್ಸೆಟ್ಗಳ ಒಟ್ಟು ವೆಚ್ಚದಲ್ಲಿ ಶೇಕಡ 30% ಕೇಂದ್ರ ಸರ್ಕಾರದಿಂದ ಮತ್ತು ಶೇಕಡ 50% ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ದೊರೆಯುತ್ತೆ. ಕೇವಲ ಶೇಕಡ 20% ಮಾತ್ರ ರೈತರು ತಮ್ಮ ಪಾಲಿನ ಹಣವನ್ನು ಭರಿಸಬೇಕಾಗತ್ತೆ. ಬೇಸಿಗೆಯ ತೀವ್ರತೆ ಹೆಚ್ಚಾದಾಗ ರೈತರಿಗೆ ದಿನಕ್ಕೆ ಕೇವಲ 4-5 ಗಂಟೆ ಮಾತ್ರ ವಿದ್ಯುತ್ ಪೂರೈಕೆ ಆಗುತ್ತೆ. ಪಂಪ್ಸೆಟ್ಗಳನ್ನು ನಡೆಸೋದು ಈ ಅವಧಿಯಲ್ಲಿ ಬಹಳ ಕಷ್ಟ. ವೋಲ್ಟೇಜ್ ಏರಿಳಿತದಿಂದಾಗಿ ಮೋಟಾರ್ ಹಾಗೂ ವಿದ್ಯುತ್ ಪರಿಕರಗಳು ಸುಟ್ಟು ಹೋಗ್ತವೆ. ಆಗ ರೈತರಿಗೆ ಆರ್ಥಿಕವಾಗಿ ನಷ್ಟ ಆಗುತ್ತೆ. ಮರಗಳು ವಿದ್ಯುತ್ ತಂತಿಗಳ ಮೇಲೆ ಬೀಳೋದ್ರಿಂದ ಹಳ್ಳಿಗಳಲ್ಲಿ ಪದೇ ಪದೇ ವಿದ್ಯುತ್ ಕಡಿತ ಆಗುತ್ತೆ. ಆದರೆ ಸೋಲಾರ್ ಶಕ್ತಿಗೆ ಇವುಗಳ ಯಾವುದೇ ಪರಿಣಾಮ ಬೀರುವುದಿಲ್ಲ. ಸರ್ಫೇಸ್ ಮತ್ತು ಸಬ್ಮರ್ಸಿಬಲ್ ಎರಡೂ ವಿಧಾನದ ಸೋಲಾರ್ ಪಂಪ್ಸೆಟ್ಗಳನ್ನು ಸೋಲಾರ್ ಶಕ್ತಿಗೆ ಅಳವಡಿಸಬಹುದು. 3 HP, 5 HP, 7.5 HP ಹಾಗೂ 10 HP ಸಾಮರ್ಥ್ಯದ ಮೋಟಾರ್ಗಳನ್ನು ಸೌರಶಕ್ತಿಗೆ ಬಳಸಬಹುದು. ಆದರೆ ಸಾಮಾನ್ಯವಾಗಿ 5 ಮತ್ತು 7.5 HP ಸಾಮರ್ಥ್ಯದ ಸೋಲಾರ್ ಪಂಪ್ಸೆಟ್ಗಳನ್ನು ಬಳಸಿದರೆ ಒಳ್ಳೆಯದು. ಸೌರಶಕ್ತಿ ಬಳಕೆಯಿಂದ ಆಗುವಂಥ ಅನುಕೂಲಗಳನ್ನು ನಾವು ನೋಡೋಣ. ಈಗ ಅಸ್ತಿತ್ವದಲ್ಲಿರುವ ಡೀಸೆಲ್ ಪಂಪ್ಗಳನ್ನು ಸೌರ ಪಂಪ್ಗಳಿಂದ ಬದಲಾಯಿಸಿ ಮಾಲಿನ್ಯ ಮತ್ತು ಡೀಸೆಲ್ ವೆಚ್ಚವನ್ನು ಕಡಿಮೆ ಮಾಡಬಹುದು. ಇದರಿಂದ ರೈತರು ಪ್ರತಿ ವರ್ಷ ಸುಮಾರು 50,000 ರೂಪಾಯಿವರೆಗೆ ಡೀಸೆಲ್ ವೆಚ್ಚವನ್ನು ಉಳಿಸಬಹುದು. ನಿಶ್ಚಿತ ನೀರಾವರಿಯಿಂದ ಕೃಷಿ ಉತ್ಪಾದನೆ ಹೆಚ್ಚಿಸಬಹುದು. ವಿದ್ಯುತ್ ಕಡಿತ ಅಥವಾ ಅನಿಶ್ಚಿತ ಪೂರೈಕೆಯ ತೊಂದರೆ ಇಲ್ಲದೆ ಹಗಲು ಹೊತ್ತಲು ಕೂಡ ನಿರಾತಂಕವಾಗಿ ನೀರಾವರಿ ಸೌಲಭ್ಯವನ್ನು ಪಡೆಯಬಹುದು. ಸಾಂಪ್ರದಾಯಿಕ ವಿದ್ಯುತ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ರೈತರನ್ನು ಆರ್ಥಿಕವಾಗಿ ಸ್ವಾವ

0: ಸ್ವಾವಲಂಬಿಗಳನ್ನಾಗಿ ಮಾಡುವುದರಲ್ಲಿ ಈ ಯೋಜನೆ ಪರಿಣಾಮಕಾರಿ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ. ಸೋಲಾರ್ ಪಂಪ್ ಸೆಟ್ಗಳಿಗೆ ಹೇಗೆ ಅರ್ಜಿ ಸಲ್ಲಿಸಬೇಕು? ರೈತರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ KREDL ಸಹಯೋಗದೊಂದಿಗೆ ನಿರ್ವಹಿಸಲಾಗುತ್ತಿರುವ ಅಧಿಕೃತ ವೆಬ್ಸೈಟ್ SourMitra.com ಆನ್ಲೈನ್ ಮೂಲಕ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳಬೇಕು. ಪೋರ್ಟಲ್ನಲ್ಲಿ ನೋಂದಾಯಿಸಿದ ನಂತರ ರೈತರು ಮಾರಾಟಗಾರ ಅಥವಾ ಏಜೆನ್ಸಿಯನ್ನು ಆಯ್ಕೆ ಮಾಡ್ಕೋಬೇಕು. ರೈತರು ತಮ್ಮ ಪಾಲಿನ ಶೇಕಡ 20% ಪಾಲನ್ನು ಮೊದಲೇ ಪಾವತಿ ಮಾಡಬೇಕು. ಯೋಜನೆಗೆ ಸಂಬಂಧಿಸಿದ ಅಧಿಕೃತ ಮಾಹಿತಿಗಳನ್ನು KREDL.Karnataka.gov.in ವೆಬ್ಸೈಟ್ನಿಂದ ಪಡ್ಕೊಳ್ಬಹುದಾಗಿದೆ. ನೋಂದಣಿ ಪ್ರಕ್ರಿಯೆಯಲ್ಲಿ ಮೊಬೈಲ್ ಸಂಖ್ಯೆ ದಾಖಲಿಸಿ OTP ಪಡ್ಕೊಳ್ಬೇಕು. ಯಾರೊಂದಿಗೂ ಈ OTPಯನ್ನು ಹಂಚಿಕೊಳ್ಬಾರದು. ರೈತರು ತಮ್ಮ ನೋಂದಣಿಯನ್ನು ತಾವೇ ಖುದ್ದಾಗಿ ಪೂರ್ಣಗೊಳಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ KREDL ಹೆಲ್ಪ್ಲೈನ್ 0802202100 ಮೊಬೈಲ್ ಸಂಖ್ಯೆ 8995132100 ಇಲ್ಲಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಹೆಚ್ಚಿನ ಸಹಾಯಕ್ಕಾಗಿ ಹತ್ತಿರದ ವಿದ್ಯುತ್ ವಿತರಣಾ ಕಚೇರಿಗೆ ಭೇಟಿ ಕೊಡಬಹುದು. ಸೋಲಾರ್ ಪಂಪ್ ಸೆಟ್ ಸಬ್ಸಿಡಿಗೆ ಯಾರು ಅರ್ಹರು? PM ಕುಸುಮ್ ಯೋಜನೆಗೆ ಅರ್ಜಿ ಸಲ್ಲಿಸಲು ರೈತರು, ರೈತ ಗುಂಪುಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಪಂಚಾಯಿತಿಗಳು, ಸಹಕಾರ ಸಂಘಗಳು, ನೀರು ಬಳಕೆದಾರರ ಸಂಘಗಳು ಅರ್ಜಿ ಸಲ್ಲಿಸಲು ಅರ್ಹತೆ ಪಡೆದಿರ್ತಾರೆ. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಭೂ ದಾಖಲೆಗಳು, ಬ್ಯಾಂಕ್ ಪುಸ್ತಕ, ಮೊಬೈಲ್ ಫೋನ್ ಸಂಖ್ಯೆ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಸಲ್ಲಿಸಬೇಕಾಗತ್ತೆ. 2019 ಆರಂಭವಾದ ಈ ಯೋಜನೆಯನ್ನು ಆರಂಭದಲ್ಲಿ 2023 ವಿಸ್ತರಿಸಲಾಗಿತ್ತು. ಬಳಿಕ ಅದನ್ನು 2026 ವಿಸ್ತರಿಸಲಾಯಿತು. ನಂತರ PM ಕುಸುಮ್ ಯೋಜನೆಯ ಕಾಂಪೋನೆಂಟ್ ಬಿ ಮತ್ತು ಕಾಂಪೋನೆಂಟ್ ಸಿ ಹಂತಗಳನ್ನು ಆರಂಭಿಸಲಾಯಿತು. ಆ ಮೂಲಕ 34,800 MW ಸೌರ ವಿದ್ಯುತ್ ಸಾಮರ್ಥ್ಯದ ಗುರಿ ಸಾಧನೆ ಮಾಡಲಾಯಿತು. ಇದಕ್ಕೆ ಕೇಂದ್ರ ಸರ್ಕಾರ 34,422 ಹಣವನ್ನು ಹಂಚಿಕೆ ಮಾಡಿತು. ಪ್ರಸ್ತುತ ಈ ಯೋಜನೆಯ 2ನೇ ಹಂತವನ್ನು ಪ್ರಾರಂಭಿಸಲಾಗಿದ್ದು ರೈತರು ಈ ಯೋಜನೆಯ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ. ಇದಿಷ್ಟು PM ಕುಸುಮ್ ಯೋಜನೆಯ ಪ್ರಮುಖ ವಿಚಾರಗಳು. ನಮಸ್ಕಾರ.
1: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಯೋಗೀಶ್ MN, ಹಿರಿಯ ಪತ್ರಕರ್ತರು ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿಂದು ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. 5 ದಿನಗಳ ಪ್ರವಾಸಕ್ಕಾಗಿ ಇಂದಿನಿಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಭೇಟಿ. ಆಹಾರ ಸುರಕ್ಷತೆಗಾಗಿ ಉತ್ತಮ ಗುಣಮಟ್ಟದ ಚಾಕು ಬ್ಲೇಡ್ಗಳನ್ನಷ್ಟೇ ಬಳಸಲು ಉದ್ಯಮಿಗಳಿಗೆ FSSAI ಕಟ್ಟುನಿಟ್ಟಿನ ನಿರ್ದೇಶನ. ಕಳೆದ 12 ವರ್ಷ ಅಭಿವೃದ್ಧಿ ಮತ್ತು ಪರಂಪರೆಯ ಸಂಗಮದ ಸುವರ್ಣಯುಗ, ಕೇಂದ್ರ ಸಚಿವ ಅಮಿತ್ ಶಾ. ಮಕಾವ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಅನ್ಮೋಲ್ ಖಾರ್ಬ್ ಅಶ್ಮಿತಾ ಚಿಲಿಹಾ ಕ್ವಾರ್ಟರ್ಫೈನಲ್ ಪ್ರವೇಶ.

0: ವಾರ್ತೆಗಳ ವಿವರ. ಭಾರತ ಮತ್ತು ಫ್ರಾನ್ಸ್ ನಡುವಿನ ಆರ್ಥಿಕ ಮತ್ತು ಕೈಗಾರಿಕಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪ್ಯಾರಿಸ್ನಲ್ಲಿ ಫ್ರಾನ್ಸ್ನ ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಸರಣಿ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸ್ಯಾಂಟ್ ಗೊಬೈನ್ ಸಂಸ್ಥೆಯ ಅಧ್ಯಕ್ಷ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬೆನೈಟ್ ಬಾಜಿನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪರಿಸರ ಸ್ನೇಹಿ ಉತ್ಪಾದನೆ ಮತ್ತು ಸುಸ್ಥಿರ ಮೂಲಸೌಕರ್ಯ ಅಭಿವೃದ್ಧಿಯ ಕುರಿತು ಚರ್ಚೆಗಳು ನಡೆಯಲಿವೆ. ತದನಂತರ ರೈಲ್ವೆ ಆಧುನೀಕರಣ ಮತ್ತು ಸ್ಮಾರ್ಟ್ ಸಂಚಾರ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಅನ್ವೇಷಿಸಲು ಆಲ್ಟೋಮ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರನ್ನು ಪ್ರಧಾನಿ ಭೇಟಿಯಾಗಲಿದ್ದಾರೆ. ತಂತ್ರಜ್ಞಾನ ವಲಯಕ್ಕೆ ಸಂಬಂಧಿಸಿದಂತೆ ಕೃತಕ ಬುದ್ಧಿಮತ್ತೆ, ನಾವೀನ್ಯತೆ ಹಾಗೂ ಜವಾಬ್ದಾರಿಯುತ ತಂತ್ರಜ್ಞಾನ ಆಡಳಿತದ ಕುರಿತು ಮಿಸ್ಟ್ರಲ್ ಎಐ ಸಂಸ್ಥೆಯ ಸಹ ಸಂಸ್ಥಾಪಕ ಆರ್ಥರ್ ಮೆನೇಶ್ ಅವರೊಂದಿಗೆ ಪ್ರಧಾನಮಂತ್ರಿಯವರು ಸಂವಾದ ನಡೆಸಲಿದ್ದಾರೆ. ಸಿಎಂಎ ಸಿಜಿಎಂ ಸಮೂಹದ ಅಧ್ಯಕ್ಷ ಮತ್ತು ಸಿಇಒ ರೊಡಾಲ್ಫ್ ಸಾಡೆ ಅವರೊಂದಿಗಿನ ಭೇಟಿಯೊಂದಿಗೆ ಈ ಸರಣಿ ಸಭೆಗಳು ಮುಕ್ತಾಯಗೊಳ್ಳಲಿವೆ. ಈ ವೇಳೆ ಕಡಲ ವ್ಯಾಪಾರ, ಬಂದರುಗಳ ಆಧುನೀಕರಣ ಮತ್ತು ಸುದೃಢ ಜಾಗತಿಕ ಪೂರೈಕೆ ಸರಪಳಿಗಳ ನಿರ್ಮಾಣದ ಕುರಿತು ಮಹತ್ವದ ಮಾತುಕತೆಗಳು ನಡೆಯಲಿವೆ. ಪ್ರಧಾನಮಂತ್ರಿಯವರ ಈ ಎಲ್ಲ ಉನ್ನತ ಮಟ್ಟದ ಭೇಟಿಗಳು ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ವೃದ್ಧಿಸುತ್ತಿರುವ ಕಾರ್ಯತಂತ್ರದ ಆರ್ಥಿಕ ಸಹಭಾಗಿತ್ವವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿವೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 5 ದಿನಗಳಿಗೆ ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಬೇತುಲ್ನಲ್ಲಿ ಇಂದು ಆಯೋಜಿಸಲಾಗಿರುವ ಆಧ್ಯಾತ್ಮಿಕ ಜಾಗೃತಿಯ ಮೂಲಕ ಬುಡಕಟ್ಟು ಸಮಾಜದ ಸಬಲೀಕರಣ ಎಂಬ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡರು. ಇಂದೋರ್ಗೆ ತಲುಪಿದ ಅವರನ್ನು ಮಧ್ಯಪ್ರದೇಶ ರಾಜ್ಯಪಾಲ ಮಂಗೂಭಾಯ್ ಪಟೇಲ್, ಮುಖ್ಯಮಂತ್ರಿ ಮೋಹನ್ ಯಾದವ್ ಹಾಗೂ ಹಲವು ಹಿರಿಯ ನಾಯಕರು ಮತ್ತು ಅಧಿಕಾರಿಗಳು ಬರಮಾಡಿಕೊಂಡರು. ಎರಡನೇ ದಿನದಂದು ಅವರು ಓಂಕಾರೇಶ್ವರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ಸೆಲ್ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತದನಂತರ ಒಡಿಶಾದ ರಾಯರಂಗ್ಪುರಕ್ಕೆ ಭೇಟಿ ನೀಡಲಿರುವ ಅವರು ಏಮ್ಸ್ ಭುವನೇಶ್ವರ ವತಿಯಿಂದ ಆಯೋಜಿಸಲಾದ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಲಿದ್ದು, ಇದೇ ವೇಳೆ ಕುಸಿಮಿ ಬ್ಲಾಕ್ ವ್ಯಾಪ್ತಿಯ ಗಣಿಗಾರಿಕಾ ಪೀಡಿತ ಗ್ರಾಮಗಳಿಗೆ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಸಂಯೋಜಿತ ಗ್ರಾಮೀಣ ಕೊಳವೆ ನೀರು ಸರಬರಾಜು ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ 21ರಂದು ರಾಷ್ಟಪತಿ ಜಬಲ್ಪುರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ 5 ದಿನಗಳಾದ್ಯಂತ ರಾಷ್ಟಪತಿಯವರು ಇತರ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆಹಾರ ಸಂರಕ್ಷಣೆ ಮತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಕೇವಲ ಸುರಕ್ಷಿತ ಹಾಗೂ ತುಕ್ಕು ನಿರೋಧಕ ಸಾಮರ್ಥ್ಯವಿರುವ ಚಾಕು, ಬ್ಲೇಡ್ಗಳು ಮತ್ತು ಇತರೆ ಕತ್ತರಿಸುವ ಉಪಕರಣಗಳನ್ನು ಅಷ್ಟೇ ಬಳಸಬೇಕು ಎಂದು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಎಫ್ಎಸ್ಎಸ್ಎಐ ಎಲ್ಲಾ ಆಹಾರ ಉದ್ಯಮಿಗಳಿಗೆ ನಿರ್ದೇಶನ ನೀಡಿದೆ. ಕೆಲವು ಸಂಸ್ಥೆಗಳಲ್ಲಿ ತುಕ್ಕು ಹಿಡಿದ, ಸವೆದು ಹೋದ ಅಥವಾ ಹಾನಿಗೊಳಗಾದ ಅಸುರಕ್ಷಿತ ಪರಿಕರಗಳನ್ನು ಬಳಸುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಈ ಸೂಚನೆ ನೀಡಲಾಗಿದೆ. ಇಂತಹ ದೋಷಪೂರಿತ ಉಪಕರಣಗಳ ಬಳಕೆಯಿಂದ ಆಹಾರವು ಮಲಿನಗೊಂಡು ಗ್ರಾಹಕರ ಆರೋಗ್ಯಕ್ಕೆ ತೀವ್ರ ಅಪಾಯವನ್ನು ಉಂಟುಮಾಡುತ್ತದೆ ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ಆಹಾರ ತಯಾರಿಕೆ, ಪ್ಯಾಕೇಜಿಂಗ್ ಮತ್ತು ಸಂಗ್ರಹಣೆಯಲ್ಲಿ ಬಳಸುವ ಎಲ್ಲಾ ಪಾತ್ರೆಗಳು ಹಾಗೂ ಉಪಕರಣಗಳು ಕಡ್ಡಾಯವಾಗಿ ನಂಜುರಹಿತ ವಸ್ತುಗಳಿಂದ ಮಾಡಲ್ಪಟ್ಟಿರಬೇಕು ಮತ್ತು ಅವುಗಳನ್ನು ನಿಯಮಿತವಾಗಿ ಕ್ರಿಮಿನಾಶಕ ಪ್ರಕ್ರಿಯೆಗೆ ಒಳಪಡಿಸಬೇಕು ಎಂದು ಸ್ಪಷ್ಟಪಡಿಸಲಾಗಿದೆ. ಈ ಕಟ್ಟುನಿಟ್ಟಿನ ನಿಯಮಗಳನ್ನು ಉಲ್ಲಂಘಿಸುವ ಸಂಸ್ಥೆಗಳ ವಿರುದ್ಧ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ಅಡಿಯಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸುವ ಪ್ರಮುಖ ಹೆಜ್ಜೆಯಾಗಿ ನಾಳೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ ಅಂಬಾಝರಿಯಲ್ಲಿ ಯಂತ್ರ ಇಂಡಿಯಾ ಲಿಮಿಟೆಡ್ನ ಅರ್ನನೆನ್ಸ್ ಕಾರ್ಖಾನೆಯಲ್ಲಿ 10,000 ಟನ್ ಸಾಮರ್ಥ್ಯದ ಬೃಹತ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ನಿರ್ಮಾಣಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಅತ್ಯಾಧುನಿಕ ತಂತ್ರಜ್ಞಾನ ದೇಶದ ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಅತ್ಯಂತ ಪ್ರಮುಖ ಆಸ್ತಿಯಾಗಲಿದೆ ಎಂದು ಪರಿಗಣಿಸಲಾಗಿದೆ. ಈ ನೂತನ ಯೋಜನೆ ರಕ್ಷಣಾ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳ ಅಗತ್ಯತೆಗಳನ್ನು ಪೂರೈಸಲು ಬೇಕಾಗುವ ಬೃಹತ್ ಹೆಚ್ಚಿನ ಸಾಮರ್ಥ್ಯದ ಮತ್ತು ನಿಖರ ಅಲ್ಯೂಮಿನಿಯಂ ಮಿಶ್ರಲೋಹದ ಉಪಕರಣಗಳನ್ನು ಸ್ವದೇಶದಲ್ಲೇ ತಯಾರಿಸುವ ಭಾರತೀಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಯೋಜನೆ ಆತ್ಮನಿರ್ಭರ ಭಾರತ್ ಪರಿಕಲ್ಪನೆಯಡಿ ಕಾರ್ಯಗತವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ

0: ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಕಳೆದ 12 ವರ್ಷಗಳ ಆಡಳಿತವು ದೇಶದ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಗಮದ ಸುವರ್ಣ ಯುಗವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಈ ಅವಧಿಯಲ್ಲಿ ಶ್ರೀರಾಮ ಜನ್ಮಭೂಮಿ ಮಂದಿರ, ಕಾಶಿ ವಿಶ್ವನಾಥ ಕಾರಿಡಾರ್ ಹಾಗೂ ಉಜ್ಜಯಿನಿಯ ಮಹಾಕಾಲ್ ಲೋಕ್ ಯೋಜನೆಗಳು ಸಾಕಾರಗೊಂಡಿವೆ ಎಂದಿದ್ದಾರೆ. ಜೊತೆಗೆ ಜಾಗತಿಕ ಮಟ್ಟದ ಮೂಲಸೌಕರ್ಯ ಯೋಜನೆಗಳು ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳು ದೇಶದ ಪ್ರಗತಿಗೆ ಅಭೂತಪೂರ್ವ ವೇಗವನ್ನು ನೀಡಿವೆ ಎಂದು ತಿಳಿಸಿದ್ದಾರೆ. ದೇಶದ ಸಾಂಸ್ಕೃತಿಕ ಅಸ್ಮಿತೆಯನ್ನು ಮರುಸ್ಥಾಪಿಸುವಲ್ಲಿ ಸರ್ಕಾರದ ಕ್ರಮಗಳನ್ನು ಉಲ್ಲೇಖಿಸಿರುವ ಅವರು, 1 ಕೋಟಿ ಐತಿಹಾಸಿಕ ದಾಖಲೆಗಳ ಡಿಜಿಟಲೀಕರಣ, ವಿದೇಶಗಳಲ್ಲಿದ್ದ 668 ಪುರಾತನ ಕಲಾಕೃತಿಗಳ ವಾಪಸಾತಿ, 11 ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳ ಸ್ಥಾಪನೆ ಹಾಗೂ 11 ಭಾರತೀಯ ಭಾಷೆಗಳಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ನೀಡಿರುವುದನ್ನು ಮುನ್ನೆಲೆಗೆ ತಂದಿದ್ದಾರೆ. ಈ ಎಲ್ಲ ಸಾಧನೆಗಳು ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಪರಂಪರೆಗಳು ಪರಸ್ಪರ ಪೂರಕವಾಗಿರುವುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ ಎಂದು ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ಉತ್ತರ ಪ್ರದೇಶದ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊದಲ ಸರಕು ಸಾಗಣೆ ವಿಮಾನ ಯಶಸ್ವಿಯಾಗಿ ಭೂಸ್ಪರ್ಶ ಮಾಡಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಚೆನ್ನೈನಿಂದ ವಿವಿಧ ಸರಕುಗಳನ್ನು ಹೊತ್ತು ತಂದ ಈ ವಿಮಾನದ ಆಗಮನ ದೇಶದ ವಾಣಿಜ್ಯ ವಲಯದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ. ಕೇವಲ 2 ದಿನಗಳ ಹಿಂದೆಯಷ್ಟೇ ಈ ನೂತನ ವಿಮಾನ ನಿಲ್ದಾಣ ತನ್ನ ವಾಣಿಜ್ಯ ಕಾರ್ಯಾಚರಣೆಯನ್ನು ಅಧಿಕೃತವಾಗಿ ಆರಂಭಿಸಿತ್ತು. ಕಳೆದ 1 ದಶಕದಲ್ಲಿ ಭಾರತ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಕ್ರೀಡೆ, ಆರೋಗ್ಯ ಮತ್ತು ನಾಗರಿಕ ಭಾಗವಹಿಸುವಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಯುವಜನರಿಗೆ ಅವಕಾಶಗಳನ್ನು ವ್ಯಾಪಕವಾಗಿ ವಿಸ್ತರಿಸಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ರಾಷ್ಟೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ತಮ್ಮ ಲೇಖನದಲ್ಲಿ ಈ ಕುರಿತು ತಿಳಿಸಿರುವ ಅವರು, ದೇಶದ ಯುವ ಪೀಳಿಗೆಯನ್ನು ಅಮೃತ ಪೀಳಿಗೆ ಎಂದು ಬಣ್ಣಿಸಿದ್ದಾರೆ. ಈ ಪೀಳಿಗೆಯೇ 2047ರ ವೇಳೆಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷೆಯ ಪಯಣದ ಮುಂದಾಳತ್ವವನ್ನು ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಕಾವ್ನಲ್ಲಿ ನಡೆಯುತ್ತಿರುವ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತೀಯ ಶಟ್ಲರ್ಗಳು ಉತ್ತಮ ಪ್ರದರ್ಶನ ತೋರಿದ್ದು, ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಅನ್ಮೋಲ್ ಖಾರ್ಬ್, ಅಶ್ಮಿತಾ ಚೆಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ವಿಭಾಗದ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ತರುಣ್ ಮನ್ನೇಪಲ್ಲಿ ಸೋಲು ಅನುಭವಿಸಿದ್ದು, ಮಹಿಳಾ ಸಿಂಗಲ್ಸ್ನಲ್ಲಿ ಇಶಾರಾಣಿ ಬಹುವಾವ್ ಇಂದು ಮಧ್ಯಾಹ್ನ ನಡೆಯುವ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಣಕ್ಕಿಳಿಯಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿಂದು ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. 5 ದಿನಗಳ ಪ್ರವಾಸಕ್ಕಾಗಿ ಇಂದಿನಿಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಭೇಟಿ. ಆಹಾರ ಸುರಕ್ಷತೆಗಾಗಿ ಉತ್ತಮ ಗುಣಮಟ್ಟದ ಚಾಕು ಬ್ಲೇಡ್ಗಳನ್ನಷ್ಟೇ ಬಳಸಲು ಉದ್ಯಮಿಗಳಿಗೆ FSSAI ಕಟ್ಟುನಿಟ್ಟಿನ ನಿರ್ದೇಶನ. ಕಳೆದ 12 ವರ್ಷ ಅಭಿವೃದ್ಧಿ ಮತ್ತು ಪರಂಪರೆಯ ಸಂಗಮದ ಸುವರ್ಣ ಯುಗ, ಕೇಂದ್ರ ಸಚಿವ ಅಮಿತ್ ಶಾ. ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಅನ್ಮೋಲ್ ಖಾರ್ಬ್, ಅಶ್ಮಿತಾ ಚೆಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ತರಂಗಾಂತರ 275.5 ಮೀಟರ್, 1089 kHz ಹಾಗೂ FM ಕಂಪನಾಂಕ 100.3 MHz ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವರ ಮಾಧುರ್ಯ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ

0: ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳಿ.

ಕಾರ್ಯಕ್ರಮದ ಕೊನೆಯದಾಗಿ ಚೆನ್ನಬಸವಣ್ಣ ಅವರ ವಚನ, ಸಿರಿವಂತನೆಂದು ಅಡಿಗಡಿಗೆ ಕೊಂಬುದು ಉಪಜೀವನದ ಪ್ರಸಾದ.

0: ಇದುವರೆಗೆ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ರೇಣುಕಾ ನಾಕೋಡ್ ಅವರು ಹಾಡಿರುವ ವಚನಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಜನ್ ಜನ್ ಕಾ ರಖೇ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್. ಜನ್ ಜನ್ ಕಾ ರಖೇ ಧ್ಯಾನ್ ಟಿಬಿ ಮುಕ್ತ ಭಾರತ್ ಅಭಿಯಾನ್.
2: ನಿಕ್ಷಯ ಮಿತ್ರ ತೋ ಹಮ್ ಸಬ್ಕಾ ಸಾಥ್ ನಿಭಾತೆ. ಟಿಬಿ ರೋಗಿ ವ ಪರಿಜನ್ ಕೋ ಪೋಷಣ್, ಜಾಂಚ್, ಇಲಾಜ್ ಔರ್ ಆಜೀವಿಕಾ ಸಂಬಂಧಿ ಸಹಾಯತಾ ಪಹುಂಚಾತೆ. ಜಬ್ ಮಿಲ್ ಜಾಯೇಗಾ ಸಬ್ಕೋ ಅಪ್ನಾ ನಿಕ್ಷಯ ಮಿತ್ರ ತಯಾರ್, ತಬ್ ಪಕ್ಕಿ ಹೋ ಜಾಯೇಗಿ ಹಮಾರಿ ಜೀ ಔರ್ ಟಿಬಿ ಕಿ ಹಾರ್.
3: ನಿಕ್ಷಯ ಮಿತ್ರ, इस अभियान ने एक बड़े चैलेंज से निपटने में टीबी के मरीजों की बहुत मदद की है. आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं.
1: जन-जन का रखे ध्यान टीबी मुक्त भारत अभियान.
2: अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी.
0: ಇದೀಗ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಇಂದಿನ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ನಮ್ಮದು ಕೃಷಿ ಪ್ರಧಾನವಾದ ದೇಶ. ಒಂದು ಅಂದಾಜಿನ ಪ್ರಕಾರ ಜನಸಂಖ್ಯೆಯ 1/3 ಜನರು ತಮ್ಮನ್ನು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಹೇಳಲಾಗ್ತದೆ. ಅದು ಜನರು ನೇರವಾಗಿ ಕೃಷಿ ಭೂಮಿಯಲ್ಲಿ ತೊಡಗಿಕೊಂಡಿರಬಹುದು ಅಥವಾ ಬೇರೆ ಬೇರೆ ಉದ್ಯೋಗದಲ್ಲಿದ್ದುಕೊಂಡು ಕೃಷಿಯ ಇನ್ನಿತರ ಚಟುವಟಿಕೆಗಳಾದ ಹೈನುಗಾರಿಕೆ, ತೋಟಗಾರಿಕೆ ಹೀಗೆ ಮುಂತಾದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವುದು ಯಾವುದೂ ಆಗಬಹುದು. ಇದು ಗಾಳಿ ನೀರು ನಮಗೆ ಪ್ರಕೃತಿದತ್ತವಾಗಿ ದೊರಕಿದರೆ ಆಹಾರವನ್ನು ನಾವು ಪ್ರಯತ್ನಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಬೆಳೆಯಬೇಕು. ಮಳೆ, ಬಿಸಿಲು, ಗಾಳಿ ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ತನ್ನ ಕಾಯಕದಲ್ಲಿ ತೊಡಗುವ ರೈತನನ್ನು ಯೋಗಿ ಎಂದು ಒಂದು ರೀತಿಯಲ್ಲಿ ಹೇಳಿದರೂ ತಪ್ಪಲ್ಲ ಅಲ್ವಾ? ಇದೀಗ ಕುವೆಂಪು ಅವರ ರಚನೆಯನ್ನು ಅಳವಡಿಸಿಕೊಳ್ಳಲಾದ ಕಾಮನಬಿಲ್ಲು ಚಿತ್ರದ ಗೀತೆ. ಸಿ ಅಶ್ವಥ್ ಅವರು ಈ ಗೀತೆಯನ್ನು ಹಾಡಿದರೆ, ಸಂಗೀತ ಉಪೇಂದ್ರ ಕುಮಾರ್.

ರೈತನನ್ನು ದೇಶದ ಬೆನ್ನೆಲುಬು ಎಂದು ಹೇಳಲಾಗ್ತದೆ. ನಮ್ಮ ದೇಹ ಚಟುವಟಿಕೆಯಿಂದ ಕೂಡಿರಬೇಕೆಂದರೆ, ನಾವು ಲವಲವಿಕೆಯಿಂದ ಎದ್ದು ಓಡಾಡಬೇಕೆಂದರೆ ನಮ್ಮ ದೇಹದ ಬೆನ್ನೆಲುಬು ಸದೃಢವಾಗಿರಬೇಕು ತಾನೇ. ಹಾಗೆಯೇ ಒಂದು ದೇಶ ಸುಸ್ಥಿರವಾಗಿರಬೇಕೆಂದರೆ ನಮ್ಮ ದೇಶದ ಬೆನ್ನೆಲುಬಾದ ರೈತ ಸದೃಢನಾಗಿರಬೇಕು ಎಂಬ ಕನಿಷ್ಠ ಪ್ರಜ್ಞೆಯೂ ನಮಗಿನ್ನೂ ಬಂದಿರುವ ಹಾಗೆ ಕಾಣಿಸ್ತಿಲ್ಲ. ಈ ವಿಷಯ ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿ ಇದೊಂದು ಗೀತೆ ಕೇಳಿಕೊಂಡು ಬರುವ. ಚಿಗುರಿದ ಕನಸು ಚಿತ್ರಕ್ಕಾಗಿ ಶಂಕರ್ ಮಹಾದೇವನ್ ಅವರು ಹಾಡಿರುವ ಗೀತೆ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್.

ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಎಂದು ಘೋಷಿಸಿದ್ದರು. ದೇಶವನ್ನು ಕಾಯುವ ಯೋಧ ಹಾಗೂ ದೇಶಕ್ಕೆ ಅನ್ನದಾತನಾದ ರೈತ, ಇರುವರಿಗೂ ತುಂಬ ಗೌರವ ಕೊಟ್ಟಿದ್ದರು. ಆದರೆ ಮುಂದಿನ ದಿನಗಳಲ್ಲಿ ರೈತನಿಗೆ ಸಿಗಬೇಕಿದ್ದ ಸ್ಥಾನಮಾನಗಳು ಸಿಗಲಿಲ್ಲ ಎಂದರೆ ಖಂಡಿತ ತಪ್ಪಲ್ಲ. ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ ವರದಿಗಳು ನಮ್ಮ ಕಣ್ಣ ಮುಂದಿದೆ. ರೈತನ ಮೇಲಿನ ಅಭಿಮಾನಗಳು ಕೇವಲ ಭಾಷಣ, ಪ್ರಬಂಧ, ಪುಸ್ತಕಗಳಿಗೆ ಸೀಮಿತವಾಗಿ ಬಿಟ್ಟಿದೆ. ನಾನೊಬ್ಬ ಉತ್ತಮ ರೈತ ಆಗಬೇಕು, ಕೃಷಿಕನಾಗಬೇಕು, ಬೆಳಿಬೇಕು ಅಂತೇಳಿ ಹೇಳುವವರು ವಿರಳಾತಿ ವಿರಳ. ಇದೀಗ ದೊರೆ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದರೆ ಹಂಸಲೇಖ.

ಕೇಳುಗರೆ, ನಮ್ಮ ಮುಂದಿದ್ದ ಎಷ್ಟೋ ಕೃಷಿ ಭೂಮಿಗಳು ಇಂದು ಮಾಲ್ಗಳಾಗಿ, ನವನವೀನ ರೀತಿಯ ಅಪಾರ್ಟ್ಮೆಂಟ್ಗಳಾಗಿ, ಬಹುಮಹಡಿ ಕಟ್ಟಡಗಳಾಗಿ ತಲೆ ಎತ್ತದಿದೆ. ಇನ್ನೂ ಕೆಲವು ಭೂಮಿಗಳಂತೂ ವ್ಯವಸಾಯ ಮಾಡುವವರಿಲ್ಲದೆ ಪಾಳು ಬಿದ್ದಿದೆ. ನಮ್ಮ ಕಣ್ಣ ಮುಂದೆಯೇ ಎಷ್ಟೋ ಗದ್ದೆಗಳು, ಗುಡ್ಡೆಗಳು, ತೋಟಗಳು ಇಂದು ಲೇಔಟ್ ಆಗಿ ಮಾರ್ಪಟ್ಟಿದೆ. ಇದರ ಕರ್ತೃಗಳು ಯಾರು? ಎಲ್ಲೋ ಒಂದು ಬೇರೆ ಊರಿನಿಂದ ಬಂದವರಲ್ಲ, ನಾವು ನಾವೇ ಈ ರೀತಿಯ ಸ್ಥಿತಿಗೆ ತಂದುಕೊಂಡವರು. ಇದು ಹೀಗೆ ಮುಂದುವರಿದರೆ ನಮ್ಮ ಮುಂದಿನ ತಲೆಮಾರಿನ ಮಕ್ಕಳು ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ. ಇದೀಗ ದೇವರೇ ದಿಕ್ಕು ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಬಸವರಾಜ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ.

ಕೆಳಗರೆ, ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ಅಲ್ವಾ? ನಾವು ಹೇಳುವುದನ್ನು ಕೇಳುವುದಿಲ್ಲ, ಅವರು ನೋಡಿ ಕಲಿಯುವುದೇ ಜಾಸ್ತಿ. ಅವರು ಇದನ್ನೇ ಮುಂದುವರಿಸಿದರೆ ಮುಂದೆ ಆಶ್ಚರ್ಯವಿಲ್ಲ. ಮಕ್ಕಳಿಗೆ ಕೃಷಿ ಸಂಸ್ಕೃತಿಯ ಖುಷಿಯನ್ನು ಸಣ್ಣವರಿದ್ದಾಗಲೇ ತಿಳಿಸಿ ಹೇಳಬೇಕು. ನಮ್ಮ ಮೂಲ ಕೃಷಿ ಬದುಕು ಎಂಬುದರ ಅರಿವು ಅವರಿಗೂ ಇರಬೇಕು ಅಲ್ವಾ? ಮುಂದಿನ ದಿನಗಳಲ್ಲಿ ಹೆಮ್ಮೆಯ ರೈತರು ನಮ್ಮ ಪ್ರದೇಶಗಳಲ್ಲೂ ಮೂಡಿಬರಲಿ ಎಂಬ ಆಶಯದೊಂದಿಗೆ ಇಂದಿನ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯದಾಗಿ ಗಿರಿಕನ್ಯೆ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ.

ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮಂಗಳೂರು, ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಸಾಗರ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರು ಹಾಡಿರುವ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಆರ್ ಡಿ ಬರ್ಮನ್.

ಕಾರ್ಯಕ್ರಮದ ಕೊನೆಯದಾಗಿ ಕೆಜೆ ಯೇಸುದಾಸ್ ಮತ್ತು ಅನುರಾಧ ಪೌದ್ವಾಲ್ ಅವರು ಹಾಡಿರುವ ಸಾಜನ್ ಬಿನಾ ಸುಹಾಗನ್ ಚಿತ್ರದ ಗೀತೆ. ಇಂದೀವರವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಷಾ ಖನ್ನಾ.

0: ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಜೀವನದಲ್ಲಿ ಎಷ್ಟೇ ಏರಿಳಿತ ಬಂದರೂ ಈ ಮಧುರವಾದ ಸಂಗೀತವನ್ನು ಕೇಳಿದರೆ ಸಾಕು, ನಮ್ಮ ನೋವೆಲ್ಲ ಮರೆತು ಒಂಥರ ಹೊಸ ಚೈತನ್ಯ ಬಂದ ಹಾಗೆ ಆಗುತ್ತೆ. ಪ್ರಕೃತಿಯ ಪ್ರತಿ ಕಣದಲ್ಲೂ ಸಂಗೀತ ಅಡಗಿದೆ ಎಂಬ ಸತ್ಯವನ್ನು ಈ ಹಾಡು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ ಮಧ್ಯಾಹ್ನದ ವೇಳೆಗೆ ಶೇಕಡಾ 95.50% ಮತದಾನ. ನಾಳೆ ಪ್ರಧಾನಿಯವರಿಂದ ವಿಕಸಿತ ಭಾರತ ರೋಜ್ಗಾರ ಯೋಜನೆಯಡಿ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಣೆ. ಬೆಂಗಳೂರಿನಲ್ಲಿ ಹಸಿ ಒಣ ತ್ಯಾಜ್ಯಗಳನ್ನು ಮೂಲದಲ್ಲೇ ಬೇರ್ಪಡಿಸಿ ನೀಡುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣದಿಂದ ಕರಾವಳಿಯ ಆರ್ಥಿಕತೆ ಅಭಿವೃದ್ಧಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಮತ. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಮತದಾನ ನಡೆಯುತ್ತಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಬಹುತೇಕ ಶಾಸಕರು ಈವರೆಗೆ ಮತ ಚಲಾಯಿಸಿದ್ದಾರೆ. ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಶೇಕಡಾ 95.50% ಮತದಾನ ನಡೆದಿದ್ದು 212 ಮತಗಳ ಚಲಾವಣೆಯಾಗಿದೆ. ಮತದಾನ ಪ್ರಾರಂಭವಾಗುವ ಮೊದಲು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅವರ ಕಚೇರಿಯಲ್ಲಿ ನಡೆದ ಉಪಹಾರ ಸಭೆಯಲ್ಲಿ ಬಿಜೆಪಿ ತನ್ನ ಶಾಸಕರಿಗೆ ವಿಪ್ ಜಾರಿ ಮಾಡಿದೆ. ಕಾಂಗ್ರೆಸ್ 120 ಶಾಸಕರಿಗೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ತಮ್ಮ 2ನೇ ಪ್ರಾಶಸ್ತ್ಯದ ಮತ ನೀಡುವಂತೆ ಸೂಚಿಸಿದೆ. ಈ ನಡುವೆ ಜೆಡಿಎಸ್ನ ಕೆಲವು ಶಾಸಕರು ಅಡ್ಡ ಮತದಾನದ ಮೂಲಕ ವಿನಯ್ ಕಾರ್ತಿಕ್ಗೆ ಬೆಂಬಲ ನೀಡುವ ಸಾಧ್ಯತೆ ಇದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು 4 ಕಾಂಗ್ರೆಸ್ ಅಭ್ಯರ್ಥಿಗಳು ಮತ್ತು 2 ಬಿಜೆಪಿ ಅಭ್ಯರ್ಥಿಗಳು ನಿರಾಯಾಸವಾಗಿ ಗೆಲ್ಲುವ ನಿರೀಕ್ಷೆ ಇದೆ. 7ನೇ ಸ್ಥಾನಕ್ಕೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಮತ್ತು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಬೆಂಬಲಿತ ಕೆ ಗೋವಿಂದರಾಜು ನಡುವೆ ತೀವ್ರ ಸ್ಪರ್ಧೆ ಏರ್ಪಟ್ಟಿದೆ. ಜೆಡಿಎಸ್ನ ಹಿರಿಯ ಶಾಸಕ ಜಿಟಿ ದೇವೇಗೌಡ ಮತ ಚಲಾಯಿಸಿದ ಬಳಿಕ ಮಾತನಾಡಿ, ಆತ್ಮಸಾಕ್ಷಿಯಂತೆ

0: ಮತ ಚಲಾಯಿಸಿರುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ವಿತರಿಸಲಿದ್ದಾರೆ. ರಾಜ್ಯದ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಚಿತ್ರದುರ್ಗ, ಬಳ್ಳಾರಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ರಾಯಚೂರು, ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಿಗಳಿಗೆ 15,000 ರೂಪಾಯಿವರೆಗೆ ಮತ್ತು ಪ್ರತಿ ಹೆಚ್ಚುವರಿ ನೇಮಕಾತಿಗೆ ಉದ್ಯೋಗದಾತರಿಗೆ ತಿಂಗಳಿಗೆ 3,000 ರೂಪಾಯಿವರೆಗೆ ಪ್ರೋತ್ಸಾಹ ಧನ ನೀಡಲಿದೆ. ಇದು ಔಪಚಾರಿಕ ಉದ್ಯೋಗವನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ವಿಸ್ತರಿಸಲಿದೆ. ಬೆಂಗಳೂರಿನಲ್ಲಿ ಹಸಿ ಒಣ ತ್ಯಾಜ್ಯಗಳನ್ನು ಮನೆಗಳಲ್ಲೇ ಜನರೇ ಬೇರ್ಪಡಿಸಿ ಕಸದ ಗಾಡಿಗೆ ನೀಡಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕಸದ ಗಾಡಿಗಳು ತ್ಯಾಜ್ಯಗಳನ್ನು ಬೇರ್ಪಡಿಸಿಯೇ ಘಟಕಗಳಿಗೆ ತಲುಪಿಸಬೇಕು ಎಂದು ಹೇಳಿದ್ದಾರೆ. ವ್ಯವಸ್ಥೆಯ ಅಡಿಪಾಯದಿಂದಲೇ ಬದಲಾವಣೆ ತರುವ ದೂರದೃಷ್ಟಿ ಯೋಜನೆ ಇಲ್ಲದೆ ಕಸದ ಸಮಸ್ಯೆ ಶಾಶ್ವತ ಪರಿಹಾರ ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜಕೀಯ ಪಕ್ಷಗಳು ರೆಸಾರ್ಟ್ ಸಂಸ್ಕೃತಿಯನ್ನು ಕೊನೆಗೊಳಿಸಬೇಕೆಂದು ಬಿಜೆಪಿ ಮುಖಂಡ ಸುರೇಶ್ ಕುಮಾರ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ಮತದಾರರಿಗೆ ತಪ್ಪು ಸಂದೇಶಗಳನ್ನು ರವಾನಿಸುತ್ತದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ರೆಸಾರ್ಟ್ ಸಂಸ್ಕೃತಿ ಕೊನೆಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಡತನ ನಿರ್ಮೂಲನೆಗೆ 81 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರಧಾನ್ಯ ವಿತರಣೆ ಸೇರಿದಂತೆ ಹಲವು ಸಾಮಾಜಿಕ ಹಾಗೂ ಆರ್ಥಿಕ ಕಾರ್ಯಗಳ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆಡಳಿತ ನಡೆಸಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಪಿಎಂ ಉಜ್ವಲ ಯೋಜನೆಯಡಿಯಲ್ಲಿ 11 ಕೋಟಿ ಎಲ್ಪಿಜಿ ಸಿಲಿಂಡರ್ ನೀಡುವ ಮೂಲಕ ಹೊಗೆ ಮುಕ್ತ ಅಡುಗೆಗೆ ಪ್ರೋತ್ಸಾಹಿಸಲಾಗಿದೆ. 15,000 ಕೋಟಿ ಸಾಲವನ್ನು ಪರಿಶಿಷ್ಟ ಜಾತಿ ಹಾಗೂ ವರ್ಗದ ಉದ್ದಿಮೆದಾರರಿಗೆ ನೀಡಲಾಗಿದೆ. ರೈತರ ಖಾತೆಗೆ ಇದುವರೆಗೆ 4.3 ಲಕ್ಷ ಕೋಟಿ ರೂಪಾಯಿ ನೆರವು ನೀಡಲಾಗಿದೆ. ದೇಶದ ಮೂಲಸೌಕರ್ಯಕ್ಕೆ ಹೂಡಲಾಗಿರುವ ಬಂಡವಾಳ 2 ಲಕ್ಷ ಕೋಟಿಯಿಂದ 12 ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಕರಾವಳಿಯ ಆರ್ಥಿಕತೆ ಹಾಗೂ ಕೈಗಾರಿಕಾ ಕ್ಷೇತ್ರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಮಂಗಳೂರು ಸಮೀಪದ ಗಂಜಿಮಠದಲ್ಲಿ ನಿರ್ಮಾಣವಾಗಲಿರುವ ಪ್ಲಾಸ್ಟಿಕ್ ಪಾರ್ಕ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಪ್ಲಾಸ್ಟಿಕ್ ಪಾರ್ಕ್ ಯೋಜನಾ ಪ್ರದೇಶಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, 104 ಎಕರೆ ವಿಸ್ತೀರ್ಣದಲ್ಲಿ ತಲೆ ಎತ್ತಲಿರುವ ಈ ಪಾರ್ಕ್ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಈ ಯೋಜನೆ ಪೂರ್ಣಗೊಂಡಲ್ಲಿ ಸ್ಥಳೀಯ ಯುವಕರಿಗೆ ದೊಡ್ಡ ಮಟ್ಟದ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ಹೇಳಿದ್ದಾರೆ. ಬಾಕಿ ಉಳಿದಿರುವ ಎಲ್ಲಾ ಕಾಮಗಾರಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಯಾವುದೇ ಗ್ರಾಮದಲ್ಲೂ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಮುಂಜಾಗ್ರತೆ ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬೇಸಿಗೆ ಹಾಗೂ ಮುಂಗಾರು ವಿಳಂಬದ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಕುಡಿಯುವ ನೀರಿನ ತೊಂದರೆಯಾಗಬಾರದು. ಟಾಸ್ಕ್ ಫೋರ್ಸ್ ಅಡಿಯಲ್ಲಿ ಕೊರೆಸಲಾಗಿರುವ 70ಕ್ಕೂ ಹೆಚ್ಚು ಹೊಸ ಬೋರ್ವೆಲ್ಗಳಿಗೆ ಕೇವಲ 3 ದಿನಗಳಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಯೋಜನೆಗಳು ಜನರಿಗೆ ತಲುಪುವಲ್ಲಿ ವಿಳಂಬವಾದರೆ ಸಹಿಸುವುದಿಲ್ಲ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಂಗಾರು ಮಳೆ ಆರಂಭವಾಗುವ ಮುನ್ನ ಶಾಲಾ ಕಟ್ಟಡಗಳು ಹಾಗೂ ಅಂಗನವಾಡಿ ಕೇಂದ್ರಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ತಿಳಿಸಿದ್ದಾರೆ.

0: ಇದೇ ಭಾನುವಾರ ದೇಶದಾದ್ಯಂತ ರಾಷ್ಟೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ನಡೆಯಲಿದೆ. ಹಾವೇರಿ ಜಿಲ್ಲೆಯ 5 ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಲೋಪವಾಗದಂತೆ ಎಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಜಿಲ್ಲೆಯ 2532 ಅಭ್ಯರ್ಥಿಗಳು ಪರೀಕ್ಷೆ ಎದುರಿಸಲಿದ್ದಾರೆ. ಈಗಾಗಲೇ ಪರೀಕ್ಷಾ ಪೂರ್ವ ತಯಾರಿ ಮಾಡಿಕೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ನೀಟ್ ಪರೀಕ್ಷೆ ಪಾರದರ್ಶಕವಾಗಿ ಶಾಂತಿಯುತವಾಗಿ ನಡೆಯಲು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಭಾರತೀಯ ರೈಲ್ವೆ ಈಗ ದಿವ್ಯಾಂಗ ಪ್ರಯಾಣಿಕರಿಗೆ ನೀಡುವ ರೈಲ್ವೆ ರಿಯಾಯಿತಿ, ಫೋಟೋ ಗುರುತಿನ ಚೀಟಿ ನೀಡಿಕೆ ಮತ್ತು ನವೀಕರಣವನ್ನು ಸೌಲಭ್ಯವನ್ನು ಇನ್ನು ಮುಂದೆ ಸಂಪೂರ್ಣ ಆನ್ಲೈನ್ ಮೂಲಕ ಪಡೆಯಬಹುದಾಗಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾ ಬಾಬುರಾವ್ ತಿಳಿಸಿದ್ದಾರೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ, ದಾಖಲೆ ಅಪ್ಲೋಡ್, ಸ್ಥಿತಿ ಪರಿಶೀಲನೆ, ಅನುಮೋದಿತ ಕಾರ್ಡ್ ಡೌನ್ಲೋಡ್ ಎಲ್ಲವೂ ಡಿಜಿಟಲೀಕರಣ ಮಾಡಲಾಗಿದೆ. ಅರ್ಹರಾದ ದಿವ್ಯಾಂಗ ಪ್ರಯಾಣಿಕರು ಆನ್ಲೈನ್ ಅರ್ಜಿ ಸಲ್ಲಿಸಲು ದಿವ್ಯಾಂಗ್ ಜಾನಿತ್ ಇಂಡಿಯನ್ ರೈಲ್ .gov.in ಅರ್ಜಿ ಸಲ್ಲಿಸಬಹುದಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಾರ್ವಜನಿಕ ಸೇವೆಗಳಲ್ಲಿ ವಿಳಂಬ ಧೋರಣೆ ಹಾಗೂ ಸಿಬ್ಬಂದಿಗಳ ಬೇಜವಾಬ್ದಾರಿತನಕ್ಕೆ ಕಡಿವಾಣ ಹಾಕಲು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಕೋಲಾರ ನಗರಸಭೆ ಕಚೇರಿಗೆ ಇಂದು ದಿಢೀರ್ ಭೇಟಿ ನೀಡಿ ಕಚೇರಿಯ ಕಾರ್ಯವೈಖರಿ ಹಾಗೂ ಸಿಬ್ಬಂದಿಗಳ ಹಾಜರಾತಿ ತಪಾಸಣೆ ನಡೆಸಿದರು. ರೈತರು ಮತ್ತು ಹೈನು ಉತ್ಪಾದಕರು ಜಾನುವಾರುಗಳ ತುರ್ತು ಚಿಕಿತ್ಸೆಗಾಗಿ ಪಶು ಸಂಜೀವಿನಿ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮೂಲದಲ್ಲಿಯೇ ತ್ಯಾಜ್ಯವನ್ನು ವಿಂಗಡಿಸುವ ಮೂಲಕ ಘನತ್ಯಾಜ್ಯ ಸಂಗ್ರಹಣೆ, ವಿಂಗಡಣೆ ಹಾಗೂ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮೂಲಕ ಗ್ರಾಮ ಪಂಚಾಯಿತಿಗಳು ಕಾರ್ಯೋನ್ಮುಖವಾಗಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಬಿವಿ ವಾಸಂತಿ ಅಮರ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ ಮಧ್ಯಾಹ್ನದ ವೇಳೆಗೆ ಶೇಕಡ 95.50% ಮತದಾನ. ನಾಳೆ ಪ್ರಧಾನಿಯವರಿಂದ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಣೆ. ಬೆಂಗಳೂರಿನಲ್ಲಿ ಹಸಿ ಒಣ ತ್ಯಾಜ್ಯಗಳನ್ನು ಮೂಲದಲ್ಲೇ ಬೇರ್ಪಡಿಸಿ ನೀಡುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣದಿಂದ ಕರಾವಳಿಯ ಆರ್ಥಿಕತೆ ಅಭಿವೃದ್ಧಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40
1: ಆಕಾಶವಾಣಿ ಮಂಗಳೂರು. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಸುಳಿ ಚಿತ್ರದ ಗೀತೆ. ನಾ ದಾಮೋದರ್ ಶೆಟ್ಟಿ ಅವರ ರಚನೆಯನ್ನು ಹಾಡಿದ್ದಾರೆ ಅಂಕುರ್ ಶರ್ಮಾ. ಸಂಗೀತ SP ವೆಂಕಟೇಶ್.

ವಿ ಮನೋಹರ್ ಅವರು ಸಾಹಿತ್ಯ ಮತ್ತು ಸಂಗೀತ ನೀಡಿರುವ ಜೋಡಿ ಹಕ್ಕಿ ಚಿತ್ರದ ಗೀತೆ, ಗಾಯಕರು ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ.

ಕಾರ್ಯಕ್ರಮದ ಮುಂದಿನ ಗೀತೆ ಟಗರು ಚಿತ್ರದಿಂದ ಜಯಂತ್ ಕಾಯ್ಕಿಣಿ ಅವರ ರಚನೆಯನ್ನು ಹಾಡಿದ್ದಾರೆ ಸಿದ್ಧಾರ್ಥ್ ಬೆಳ್ಮಣ್, ಸಂಗೀತ ನೀಡಿದ್ದಾರೆ ಚರಣ್ ರಾಜ್.

ಕಾರ್ಯಕ್ರಮದ ಕೊನೆಯದಾಗಿ ಸಮಾಗಮ ಚಿತ್ರದ ಗೀತೆ. ಸುಬ್ರಾಯ ಚಕ್ಕಡಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ ಸಿ ಅಶ್ವಥ್, ಗಾಯಕರು ಅಜಯ್ ವಾರಿಯರ್.

0: ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು.
1: ಪುಟಾಣಿ ಕೇಳುಗರೆ, ಇದೇ ಬರುವ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕಿಶೋರ ವೇದಿಕೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ವೇದಿಕೆಯಲ್ಲಿ ನೀವು ಪುಟ ಪುಟ್ಟ ಕಥೆ, ಕವನ ಹಾಗೂ ಹಾಡುಗಳನ್ನು ಪ್ರಸ್ತುತಪಡಿಸಬಹುದು ಮಕ್ಕಳೇ.

0: ಅಲ್ವಾ, ಹಂಪಲ ಹೀಗೆ ಮಾಡುವ ಕಾಲ, ತಂಪು ಪಾನೀಯ ಕುಡಿಯುವ ಕಾಲ.
1: ಕರೆ ಮಾಡಲು ಬೇಕಾದ ದೂರವಾಣಿ ಸಂಖ್ಯೆಗಳನ್ನು ಬರ್ತಗೊಳ್ಳಿ ಮಕ್ಕಳೇ. 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ಮರೆಯದೆ ಕರೆ ಮಾಡ್ತೀರಲ್ಲ ಮಕ್ಕಳೇ.

0: ಕೇಳುಗರೆ, ಇದೊಂದು ಪ್ರಕಟಣೆ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವು ದಿನಾಂಕ 28/6/2026 ಭಾನುವಾರ ನಡೆಯಲಿರುತ್ತದೆ. ಎಲ್ಲ ನಾಗರಿಕರು ಹತ್ತಿರದಲ್ಲಿರುವ ಪೋಲಿಯೋ ಬೂತುಗಳಿಗೆ ತಮ್ಮ ತಮ್ಮ 5 ವರ್ಷದ ಒಳಗಿನ ಮಕ್ಕಳನ್ನು ಕರೆದುಕೊಂಡು ಹೋಗಿ ತಪ್ಪದೇ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ ಯಾವುದೇ ಮಗುವು ಪೋಲಿಯೋ ಲಸಿಕೆಯಿಂದ ವಂಚಿತರಾಗದಂತೆ ಮಾಡುವುದು ನಾಗರಿಕ ಸಮಾಜದ ಜವಾಬ್ದಾರಿಯಾಗಿದೆ. ಪ್ರಕಟಣೆ ಕೇಳಿದಿರಿ.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ.
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಜೀವನದಲ್ಲಿ ಎಷ್ಟೇ ಏರಿಳಿತ ಬಂದರೂ ಈ ಮಧುರವಾದ ಸಂಗೀತವನ್ನು ಕೇಳಿದರೆ ಸಾಕು, ನಮ್ಮ ನೋವೆಲ್ಲ ಮರೆತು ಒಂಥರ ಹೊಸ ಚೈತನ್ಯ ಬಂದ ಹಾಗೆ ಆಗುತ್ತೆ. ಪ್ರಕೃತಿಯ ಪ್ರತಿ ಕಣದಲ್ಲೂ ಸಂಗೀತ ಅಡಗಿದೆ ಎಂಬ ಸತ್ಯವನ್ನು ಈ ಹಾಡು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ.

0: ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶಕಟಾಧಿ ವಧೆ ನಡೆಸಿಕೊಡುತ್ತಾರೆ ಯಕ್ಷ ಸಂಗೀತ ನಾದ ವೈಭವಂ ಪರಂಪಳ್ಳಿ ಉಡುಪಿ ಇಲ್ಲಿನ ಸದಸ್ಯರು.
1: ಓ ಹೆಣ್ಣೆ,
2: ಅಮ್ಮ,
1: ಇಷ್ಟರವರೆಗೆ ನಮ್ಮದಾದಂತಹ ಗೋಕುಲದಲ್ಲಿ ನಿನ್ನನ್ನು ನಾನು ಕಂಡವಳಲ್ಲ. ಹೊಸ ಮುಖ, ಆದ್ದರಿಂದ ಕೇಳುತ್ತಾ ಇದ್ದೇನೆ, ಯಾವಲ್ಲಿಂದ ನೀನು ಇಲ್ಲಿಗೆ ಬಂದೆ? ನಿನ್ನದಾದಂತಹ ಪುರ ಯಾವುದು? ನಿನ್ನನ್ನು ಹೆತ್ತಂತಹ ತಂದೆ ತಾಯಿ ಯಾರು? ಒಂದು ವೇಳೆ ನಿನಗೆ ಮದುವೆಯಾಗಿದೆ ಅಂತಾದ್ರೆ ನಿನ್ನನ್ನು ವರಿಸಿದಂತಹ ಆ ಗಂಡ ಯಾರು? ಅಷ್ಟು ಮಾತ್ರವಲ್ಲ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
3: ಆಕಾಶವಾಣಿ ಮಂಗಳೂರು ನಿಲಯದ ಈ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 5:00 ಜನಪದ ಸಂಗೀತ. ಕಡ್ತಲ ಚೆನ್ನಬೆಟ್ಟಿನ ರಘುಪರವ ಮತ್ತು ವಸಂತಿ ಅವರಿಂದ ರಕ್ತೇಶ್ವರಿ ದೈವದ ಸಂಧಿಯ ಮೊದಲ ಧಾಟಿ. 5:30 ಚಿತ್ರಗೀತೆಗಳು. 6:00 ತುಳುಸುದ್ದಿ ಸಾರಾಂಶ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ. ಖೇತ್ ಬಚಾವೋ ಅಭಿಯಾನ್ ಕೃಷಿ ಉಳಿಸಿ ಅಭಿಯಾನ ಅಂಗವಾಗಿ ICAR ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ತೋಟಗಾರಿಕಾ ವಿಜ್ಞಾನ ವಿಭಾಗದ ವಿಜ್ಞಾನಿ ಡಾಕ್ಟರ್ ರಶ್ಮಿ ಆರ್ ಅವರೊಂದಿಗೆ ತೋಟಗಾರಿಕಾ ಬೆಳೆಗಳಲ್ಲಿ ಸಾವಯವ ಕೃಷಿ ಈ ಕುರಿತು ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ. 7:45 ಹಿಂದಿ ಚಿತ್ರಗೀತೆಗಳು. 8:00 ಯುವವಾಣಿ ಗೌತಮ್ ಭಟ್ PG ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಬಳಿಕ ಚಿತ್ಕಲಾ ಹೆಚ್ ಅವರಿಂದ ದೇವರ ನಾಮಗಳು. 8:30 ಕೊಂಕಣಿ ಕಾರ್ಯಕ್ರಮ. ಲವಿ ಗಂಜಿಮಠ ಅವರಿಂದ ಸಣ್ಣ ಕಥೆ ಉಜೋ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕನ್ನಡ ಭಾರತಿ. ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ. ಆಕಾಶವಾಣಿ ಸಾಹಿತ್ಯ ಡಾಕ್ಟರ್ ಬಸವರಾಜ ಸಾದರ. ಆಕಾಶವಾಣಿ ಸಂಗೀತ ಡಾಕ್ಟರ್ ಎನ್ ರಘು. ಆಕಾಶವಾಣಿ ನಾಟಕ ಹಾಗೂ ಕೇಳುಗರು ಡಾಕ್ಟರ್ MS ವಿದ್ಯಾ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:30 ಕೇಂದ್ರ ಸರ್ಕಾರವು 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ವಿಷಯ ವಿರಾಸತ್. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಂಗಳೂರು ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಈಗ ಸಮಯ 3:05:22. ನಮ್ಮ ಮುಂದಿನ ಪ್ರಸಾರ ಸಂಜೆ 5:00 ಆರಂಭ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು. ಸಮಯ 5:05. ತರಂಗಾಂತರ 225.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಲ್ಮೆಯ ಕೇಳುಗರಿಗೆಲ್ಲ ಸಾಯಂಕಾಲದ ಈ ಪ್ರಸಾರಕ್ಕೆ ನಿಲಯದ ಪರವಾಗಿ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ನಶ್ಮಿತಾ ಡಿ ನಾರಾಯಣ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು ಜನಪದ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ಇದೀಗ ಕಡ್ತಲ ಚೆನ್ನಬೆಟ್ಟಿನ ಶ್ರೀ ರಘುಪರವ ಮತ್ತು ಶ್ರೀಮತಿ ವಸಂತಿ ಅವರಿಂದ ರಕ್ತೇಶ್ವರಿ ದೈವದ ಸಂಧಿಯ ಮೊದಲ ದಾಟಿ.

ಇದುವರೆಗೆ ಕಟ್ತರ ಚೆನ್ನಬೆಟ್ಟಿನ ಶ್ರೀ ರಘುಪರವ ಮತ್ತು ಶ್ರೀಮತಿ ವಸಂತಿ ಅವರಿಂದ ರಕ್ತೇಶ್ವರಿ ದೈವದ ಸಂಧಿಯ ಮೊದಲ ದಾಟಿಯನ್ನು ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು ಕನ್ನಡ ಚಿತ್ರಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಹಬ್ಬ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರಧನಿಯಾಗಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಸರೇ ಕೊನೆಯ ಮಾತು ಕೊನೆಯ ನಾದ ಕೊನೆಯ ವೇದ ಪ್ರೀತಿ ಪ್ರೀತಿ ಪ್ರೀತಿ ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ.
1: ಮುಂದೆ ಕೇಳೋಣ ದೇವತಾ ಮನುಷ್ಯ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಜಿ ಉದಯಶಂಕರ್ ಅವರದು, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಈಗ ಕೇಳೋಣ ಮತ್ತೆ ಹಾಡಿದ್ದು ಕೋಗಿಲೆ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್ ಹಾಡಿರುವ ಗೀತೆ. ಈ ಗೀತೆಯ ಸಾಹಿತ್ಯ ಜಿ ಉದಯಶಂಕರ್ ಅವರದು, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಮನಮೆಚ್ಚಿದ ಹುಡುಗಿ ಚಿತ್ರದ ಗೀತೆ ಆಲಿಸೋಣ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

ಮುಂದೆ ಕೇಳೋಣ ಬಂಗಾರದ ಮನುಷ್ಯ ಚಿತ್ರಕ್ಕಾಗಿ ಪಿ ಸುಶೀಲಾ ದನಿಯಾಗಿರುವ ಗೀತೆ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್.

ಮುಂದೆ ಕೇಳೋಣ ಸೀತಾ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

0: ನಮ್ಮ ಮುಂದಿನ ಕಾರ್ಯಕ್ರಮ ತುಳು ಸುದ್ದಿ ಸಾರಾಂಶ ಇದೀಗ.
1: ಆಕಾಶವಾಣಿ ತುಳು ಸುದ್ದಿ ಸಾರಾಂಶ ಸಂಪಲ್ತಿನಾರು ರಾಯ್ ಚಾಕೋ, ಅನುವಾದ ಮಲ್ತುವುದುನಾರು ಸೌಮ್ಯ ಉರ್ವಸ್ಟೋರ್. ದಕ್ಷಿಣ ಕನ್ನಡ ಜಿಲ್ಲೆಡು ಮರಿಯಲ ಸುರುವಂದಿ ತಿಲಕನೆ ಕೃಷಿ ಕಜ್ಜಲು ಬಿರ್ಸುಡೆ ಸುರುವಾತಂಡು. ಜಿಲ್ಲೆಡು ಮರಿಯಲಡು ಬಾರದ ಬುಲೆತ ವಿಸ್ತೀರ್ಣ ರಡ್ಡು ಸಾರತ್ತ ಇರುವತ್ತೈನೆರ್ದು ರಡ್ಡು ಸಾರತ್ತ ಇರುವತ್ತಾಜೇಕು ಮುನ್ನೂತ್ತ ಅಜಿಪತ್ತಾಜ್ ಹೆಕ್ಟೇರ್ ಹೆಚ್ಚ ಆತಂಡು. ಈ ಸರ್ತಿ ಒಟ್ಟು 10,000 ಹೆಕ್ಟೇರ್ ಪ್ರದೇಶಡು ಬಾರು ಬುಲೆಪ್ಪಿನ ಗುರಿ ಒಂದುದುಂಡು ಪಂದು ಕೃಷಿ ಇಲಾಖೆದ ಅಧಿಕಾರಿಲು ಮಾಹಿತಿ ಕೊಡ್ತೇರು. ಕೃಷಿ ಇಲಾಖೆದ ವತಿರ್ದು ಇತ್ತೆನೆ ಬೆನ್ನಿದಕ್ಲೆಗು ಬೋಡಾಪಿನ ಬಾರು ಈಟು ಬೊಕ ರಾಸಾಯನಿಕೊಲೆನು ಪಟ್ಟರೆ ಸುರುವಾತುಂಡು. ಬಾರುದ ತಳಿಕುಲಾಯಿನ ಜಯ, ಜ್ಯೋತಿ, ಎಂಒಕೆ 4, ಸಹ್ಯಾದ್ರಿ ಬ್ರಹ್ಮ, ಸಹ್ಯಾದ್ರಿ ಕೆಂಪು ಮುಕ್ತಿ ತಳಿ ಸೇರ್ನಂಚ ಒಟ್ಟು 400 ತೆನ್ಮ ಬೊಟ್ಟ 5 ಕ್ವಿಂಟಲ್ ಬಾರದ ಬೀಜೊಲೆನು ಕೃಷಿ ಇಲಾಖೆ ಪಟ್ಟದುಂಡು. ಬೆನ್ನಿದಕ್ಲೆಗು ಅರಿತ ಬಾರು ಬೊಕ ಈಟಿಲೆನ್ನ ಕುಂದೆಲು ಬರಂದಿನಂಚ ಎಚ್ಚರಿಕೆ ವಹಿಸೊಂದುಂಡು ಪಂದು ಅಧಿಕಾರಿಲು ತೆರಿಪಾದೆರು. ದಕ್ಷಿಣ ಕನ್ನಡ ಜಿಲ್ಲೆಡು ಗೃಹಲಕ್ಷ್ಮಿ ಯೋಜನೆದ ಫಲ ಪಡೆಪಿನ ಕಲ್ನ ಪೈಕಿಡು 3,477 ಜನ ತೀರ್ದಿತ್ತುದು. ಅಕಲ್ನ ಅಕೌಂಟ್ಗೂ 3,34 ಕೋಟಿ ರೂಪಾಯಿ ಜಮೆ ಆತುಂಡು. ಈ ಪಣವನ್ನು ಫಲ ಪಡೆಪಿನ ಕಲ್ನ ಇಲ್ಲದಕ್ಕೂ ಸರಕಾರಗೂ ಕೂಡ್ಲೇ ಪಿರ ಕೊರಡು ಪಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಲೆನ ಅನುಷ್ಠಾನ ಸಮಿತಿದ ಗುರುಕಾರೆ ಭರತ್ ಮುಂಡೋಡಿ ಮೇರು ಸೂಚನೆ ಕೊಡ್ತೇರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡೊಲೆನ ದೌರ್ಜನ್ಯ ಕೇಸಲೆಗೂ ಸಂಬಂಧಪಟ್ಟಿನ ದಾಖಲೆಲೆನು ದೆತೊಂದು ಕೂಡ್ಲೆ ಪರಿಹಾರ ಪಣವನ್ನು ಮಂಜೂರು ಮಲ್ಪೆರೆ ಅಗತ್ಯ ಕ್ರಮ ವಹಿಸೋನುಡು ಪಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಸೂಚನೆ ಕೊಡ್ತೇರು. ಜಿಲ್ಲಾಧಿಕಾರಿ ಆಫೀಸ್ಡು ಜಿಲ್ಲಾ ಜಾಗೃತಿ ಬೊಕ ಒತ್ತುವರಿ ಸಮಿತಿ ಸಭೆ ಬೊಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡೊಲೆನ ಅಲೆಮಾರಿ ಅಭಿವೃದ್ಧಿ ನಿಗಮದ ಜಿಲ್ಲೆ ಮಟ್ಟದ ಸಮಿತಿ ಸಭೆತ ಗುರುಕಾರ್ಮೆ ವಹಿಸೊಂದು ಪಾತೇರ್ನ ಆರು ಒವ್ವೆ ಪೋಕ್ಸೋ ಕೇಸುಲು ತೋಜಿದ ಬತ್ತಂಡ ಸಂಬಂಧಪಟ್ಟಿನ ಇಲಾಖೆಲು ಗಂಭೀರವಾದ ಪರಿಗಣಿತದ ಕಟ್ಟುನಿಟ್ಟದ ಕ್ರಮ ಕೈಕೊನೊಡು ಪಂದು ತೆರಿಪಾದೆರು. ಕುಡ್ಲಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಡು ವಿಮಾನೊಲೆನ ಸುರಕ್ಷಿತ ಬೊಕ ಸರಿಯಾಯಿನ ಲ್ಯಾಂಡಿಂಗ್ ವ್ಯವಸ್ಥೆನು ಪೊಸತ್ತರ ರೀತಿಡು ತಯಾರು ಮಲ್ತದಂಡು ವಿಮಾನ ನಿಲ್ದಾಣಡು ರನ್ವೇ 24 ಸಂಬಂಧಪಟ್ಟಿನಂಚ ಪ್ರಿಸಿಷನ್ ಅಪ್ರೋಚ್ ಲೈಟಿಂಗ್ ಕ್ಯಾಟಗರಿ ಒಂಜೇತ ವ್ಯವಸ್ಥೆನು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯದ ಒಪ್ಪಿಗೆಡ್ದು ಬೊಕ್ಕ ಗೆಲ್ಮೆನೊಡೆ ಸುರು ಮಲ್ತದಂಡು. ಒಂದು ಭಾರತೊಡೆ ಸುರುತ ಬೊಕ್ಕ ಏಷ್ಯೋಡೆ ರಡ್ಡನೇತ ಯೋಜನೆ ಆದುಂಡು ಪಂದು ವಿಮಾನ ನಿಲ್ದಾಣದ ಅಧಿಕಾರಿಲು ತೆರಿಪಾದೆರು. ಇತಿಮಿತಿತ ತೆನಸು ತಿನ್ಪಿನಿ ಬೊಕ್ಕ ಎಡ್ಡೆ ರೀತಿದ ಜೀವನ ಶೈಲಿನು ಗಳಸೊನ್ನೇಟ್ಟು ಸೀಕನು ತಡಪೆರ ಸಾಧ್ಯ ಪಂದು ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಖಾತೆ ಮಂತ್ರಿ ಯುಟಿ ಖಾದರ್ ತೆರಿಪಾಯರು. ದಕ್ಷಿಣ ಕನ್ನಡ ಜಿಲ್ಲೆದ ಉಳ್ಳಾಲ ತಾಲೂಕುದ ಪಾವೂರು ಸರಕಾರಿ ಹೈಸ್ಕೂಲುಡು ಆರೋಗ್ಯ ಕಾರ್ಡ್ ಬೊಕ್ಕ ಬೂಕು ಪಟ್ಟುನ ಲೇಸಿಡು ಪಾತೆರ್ನ ಆರು ಅಪಗಪಗ ಆರೋಗ್ಯ ತಪಾಸಣೆ ಮಲ್ತೊನ್ನ ಮುಖಾಂತರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋನೊಡು ಪಂದು ತೆರಿಪಾದೆರು. ಕೇಂದ್ರ ಸರಕಾರ ದಕ್ಷಿಣ ಕನ್ನಡ ಜಿಲ್ಲೆದ ಗ್ರಾಮೀಣ ಬೊಕ್ಕ ಪೇಂಟೆ ಪ್ರದೇಶಲ್ಲಿನ ಸಂಪರ್ಕ ಮಾರ್ಗೋಲೆನ ಸುಧಾರಣೆಗೆ ಆಡಳಿತಾತ್ಮಕ ಒಪ್ಪಿಗೆ ಕೊರ್ದಿತ್ತದು. ಕೇಂದ್ರ ಮಾರ್ಗ ಬೊಕ್ಕ ಮೂಲ ಸವಲತ್ತು ನಿಧಿತ ಅಡಿಟ್ಟು ಒಟ್ಟು 57 ಕೋಟಿ ರೂಪಾಯಿ ಖರ್ಚಿದ ಬುಳೆಚಿಲು ಯೋಜನೆಗೂ ಅನುದಾನ ಮಂಜೂರು ಮಲ್ತದಂಡು ಪಂದು ದಕ್ಷಿಣ ಕನ್ನಡ ಸಂಸದರಾಯಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರು ತೆರಿಪಾದೆರು. ಭಾಷೆದ ಬೆಳವಣಿಗೆಗೂ ಸಾಹಿತ್ಯ ಅನುವಾದ ಭಾರಿ ಮುಖ್ಯ ಆದುಂಡು ಪಂದು ಹಿರಿಯ ವಿದ್ವಾಂಸರಾಯಿನ ಡಾಕ್ಟರ್ ಎವಿ ನಾವಡೆರು ತೆರಿಪಾದೆರು. ಕನಕದಾಸರ್ನ ಸಮಗ್ರ ಸಾಹಿತ್ಯ ಕೃತಿಕ್ಲೆನ ಪಾತೆರಕತೆ ಬೊಕ ಕಾವ್ಯ ವಾಚನ ಲೇಸನು ಉದಿಪನ ಮಲ್ತದ ಪಾತೆರ್ನ ಆರು ತುಳು ಭಾಷೆದ ಪಾರ್ದನ ಸೇರ್ನಂಚ ತುಳು ಸಾಹಿತ್ಯ ಬೇತೆ ಭಾಷೆಲೆಗೂ ಅನುವಾದ ಆಪಿನಂಚಿನ ಕೆಲಸಲು ಹೆಚ್ಚಾದು ನಡಪಡು ಪಂದು ಅಭಿಪ್ರಾಯ ಮಲ್ತದೆರು. ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಮೇರು ಕರಾವಳಿಗೂ ಭೆಟ್ಟಿಕೊರ್ನ ಸಂದರ್ಭಡು ಕುಡ್ಲಡು ಅಜತ್ತಿನ ಕೆಲವು ಬೇರ ಬೊಕ್ಕ ಕೈಗಾರಿಕಾ ಪ್ರತಿನಿಧಿಲ್ನ ಒಟ್ಟಿಗೆ ಪಾತರಕತೆ ನಡಪಾಯರು. ನವಮಂಗಳೂರು ಬಂದರ್ಗು ಭೆಟ್ಟಿಕೊರ್ನ ಮಂತ್ರಿ ನಿರ್ಮಲಾ ಸೀತಾರಾಮನ್ ಮೇರು ಚಟುವಟಿಕೆಲು ಮೂಲ ಸವಲತ್ತುಲೆನ ಬಗೆಟು ಪರಿಶೀಲನೆ ನಡಪಾಯರು. ಬಾಲಕಾರ್ಮಿಕ ಪದ್ಧತಿನು ಪೋಪಾಯರೆ ಸಮಾಜದ ಪ್ರತಿಯೊರಿಲ ಕೈ ಜೋಡ್ಸಾವಡು ಬಂದು ಕುಡ್ಲದ ಹಿರಿಯ ಸಿವಿಲ್ ನ್ಯಾಯಾಧೀಶರಾಯಿನ ಜೈಬುನ್ ನಿಸಾ ಮೇರು ಲೆಪ್ಪು ಕೊರ್ತೆರು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನನು ಉದಿಪನ ಮಲ್ತದ ಪಾತೇರ್ನ ಆರು ಒವ್ವೆ ಜಾಗೃತಿ ಜಾಥಾ ಅತ್ತಂಡ ಅಭಿಯಾನಲು ಖಾಲಿ ಒಂಜಿ ದಿನದ ಕಾರ್ಯಕ್ರಮಗೂ ಸೀಮಿತ ಅವರ ಬಲ್ಲಿ ಪಂದು ತೆರಿಪಾದೆರು. ಮೆಸ್ಕಾಂ ಕರೆಂಟ್ ಪಟ್ಟುನ ವ್ಯವಸ್ಥೆನು ಖಾಸಗಿ ಸಂಸ್ಥೆಗೂ ಕೊರಿಯರೆ ಕರ್ನಾಟಕ ಕರೆಂಟ್ ನಿಯಂತ್ರಣ ಆಯೋಗರ್ದು ಒಪ್ಪಿಗೆ ಕೇಂದ್ರ ನೇತ ಇರುದ್ದ ಕುಡ್ಲಡು ಪ್ರತಿಭಟನೆ.

0: ಘಟನಾ ಸಭೆ ನಡತ್ತುಂಡು. ಇಡಿಗು ಈ ವಾರದ ತುಳುಸುದ್ದಿ ಸಾರಾಂಶ ಮುಗಿಂಡು ನನ್ನ ಬರ್ಪಿ ಗುರುವಾರ ಬಯ್ಯ ಆಜಿ ಗಂಟೆಗೆ ತುಳುಸುದ್ದಿ ಸಾರಾಂಶ.
1: ಆಕಾಶವಾಣಿ ಮಂಗಳೂರು, ಸಮಯ 6:05 ಆಗುತ್ತಲಿದೆ. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ದೆಹಲಿ ಕೇಂದ್ರದಿಂದ.

0: arrangements for the free and fair conduct of the re-examination. India's Meenakshi Hooda advanced to the quarterfinals of the World Boxing Cup 2026 in Guiyang, China today. Meenakshi secured a convincing 5-0 victory over Poland's Natalia Kuchevska in the women's 51kg round of 16 bout. Four Indian boxers will be in quarterfinal action tomorrow. And that is the end of this news bulletin.
1: Akashvani, Mangaluru. ಪ್ರಿಯ ಕೇಳುಗರೇ, ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿವೆ. ಈ ಸಂಜೆಯ ಪ್ರಸಾರದಲ್ಲಿ 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:50ಕ್ಕೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ್ ಕೃಷಿ ಉಳಿಸಿ ಅಭಿಯಾನದ ಅಂಗವಾಗಿ ICAR ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ತೋಟಗಾರಿಕಾ ವಿಜ್ಞಾನ ವಿಭಾಗದ ವಿಜ್ಞಾನಿ ಡಾ ರಶ್ಮಿ ಆರ್ ಅವರೊಂದಿಗೆ ತೋಟಗಾರಿಕಾ ಬೆಳೆಗಳಲ್ಲಿ ಸಾವಯವ ಕೃಷಿ ಈ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45ಕ್ಕೆ ಹಿಂದಿ ಚಿತ್ರಗೀತೆಗಳು. 8:00ಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಗೌತಮ್ ಭಟ್ ಪಿಜಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಆ ಬಳಿಕ ಚಿತ್ಕಲಾ ಎಚ್ ಅವರಿಂದ ದೇವರ ನಾಮಗಳು ಪ್ರಸಾರವಾಗುವುದು. ಎಂಟು ಗಂಟೆ 30ನಿಮಿಷಕ್ಕೆ ಕೊಂಕಣಿ ಕಾರ್ಯಕ್ರಮದಲ್ಲಿ ರವಿ ಗಂಜಿಮಠ ಅವರಿಂದ ಸಣ್ಣ ಕತೆ ಉಜೋ. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ ಕನ್ನಡ ಭಾರತಿ ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು May 30ರಂದು ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರ ಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ. ಆಕಾಶವಾಣಿ ಸಾಹಿತ್ಯ ಡಾ ಬಸವರಾಜ್ ಸಾದಾರ, ಆಕಾಶವಾಣಿ ಸಂಗೀತ ಡಾ ಎನ್ ರಘು, ಆಕಾಶವಾಣಿ ನಾಟಕ ಹಾಗೂ ಕೇಳುಗರು ಡಾ ಎಂಎಸ್ ವಿದ್ಯಾ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 10:00ಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇಮನಿ ಶಂಕರಶಾಸ್ತ್ರಿ ಅವರಿಂದ ವೀಣಾ ವಾದನ ಕೇಳುವಿರಿ. 10:30ಕ್ಕೆ ಕೇಂದ್ರ ಸರ್ಕಾರವು 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ, ವಿಷಯ ವಿರಾಸತ್. 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ. ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10ಕ್ಕೆ ವಂದನಾ ಭಕ್ತಿಗೀತೆಗಳು, 6:30ಕ್ಕೆ ಚಿಂತನ ಪೊಳಲಿ ಜಗದೀಶ್ ದಾಸ್ ಅವರಿಂದ, 6:40ಕ್ಕೆ ತತ್ವಪದ, 6:45ಕ್ಕೆ ಆರೋಗ್ಯ ಮಂಥನ, 6:50ಕ್ಕೆ ರೈತರಿಗೆ ಸಲಹೆ, 7:15ಕ್ಕೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ದೀಕ್ಷಾ ರಾಮಕೃಷ್ಣ ಮತ್ತು ಗರ್ತಿಕರೆ ರಾಘಣ್ಣ ಹಾಡಿರುವ ಭಾವಗೀತೆಗಳನ್ನು ಆಲಿಸಲಿರುವಿರಿ. 7:45ಕ್ಕೆ ರಾಗರಂಜನೆ ಚಿತ್ರಗೀತೆಗಳು, 8:30ಕ್ಕೆ ಚಿತ್ರಗೀತೆಗಳು, 9:05ಕ್ಕೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ, ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 9:30ಕ್ಕೆ ಭಾವಗಾನ ತಿಂಗಳ ಹಾಡು, ರಾಘವೇಂದ್ರ ರಾವ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಸಂದೀಪ್ ಆರ್ ಬಳ್ಳಾಲ್, ಹಾಡಿದ್ದಾರೆ ಎಂ ಪಂಚಮಿ. 9:40ಕ್ಕೆ ಗಾಂಧಿ ಸ್ಮೃತಿ, 9:50ಕ್ಕೆ ಜಯಲಕ್ಷ್ಮಿ ಮತ್ತು ಕೆಆರ್ ರಾಘವೇಂದ್ರ ಆಚಾರ್ಯ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 10:00ಗೆ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗುವುದು.

10:30 ತುಳು ಕಾರ್ಯಕ್ರಮ, ಗುಬ್ಬಿದಗೂಡು ಜೋಕ್ಲೆಗಾದೆ ಕಾರ್ಯಕ್ರಮ, ವಿಶ್ವ ಸಂಗೀತ ದಿನೋತ ಲೆಕ್ಕೊಡು ಪದ ಸಂಗೀತ. 11:00 ವನಿತಾವಾಣಿ ಕಾರ್ಯಕ್ರಮದಲ್ಲಿ ಡಾ ಅರುಣಾ ನಾಗರಾಜ್ ಅವರಿಂದ ಕತೆ, ಕತೆಯೊಳಗಿನ ಮಯೂರಿ. 11:30 ಹಿಂದಿ ಚಿತ್ರಗೀತೆಗಳು. 12:05 ವನಿತಾ ವಿಹಾರ.

ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಈ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ ಡಾ ಎಸ್ವಿ ನಿತಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ. ಪಿಎಂ ಸೂರ್ಯಘರ್ ಯೋಜನೆ ಈ ಕುರಿತು ಮಾಹಿತಿ ಕೇಳುವಿರಿ. ಇದು ರಾಯಚೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಪುತ್ತೂರು ನರಸಿಂಹನಾಯಕ್ ಹಾಡಿರುವ ಭಕ್ತಿಗೀತೆಗಳನ್ನು ಆಲಿಸಲಿರುವಿರಿ. 1:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಚಿತ್ರಗೀತೆಗಳು.

ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:10ಕ್ಕೆ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟಿಸಲಿರುವ ಜೂನ್ 19, 2026 ನವದೆಹಲಿಯ ವಿಜ್ಞಾನ ಭವನದಲ್ಲಿ ವಿಕಸಿತ ಭಾರತ್ ಅಡಿಯಲ್ಲಿ ನಡೆಯುವ ರೋಜ್ಗಾರ್ ಮೇಳ 2026 ನೇರ ಪ್ರಸಾರ ಪ್ರಸಾರವಾಗುವುದು. 6:10ಕ್ಕೆ ತುಳು ಕಾರ್ಯಕ್ರಮ ಪದರಂಗೀತ, 6:50ಕ್ಕೆ ಹಲೋ ಕೃಷಿರಂಗ, ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು, ಭಾಗವಹಿಸುವ ವಿಷಯ ತಜ್ಞರು ಡಾ ಜಿಟಿ ಪುತ್ರ, ಕೃಷಿ ನಿರ್ದೇಶಕರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಏಳು ಗಂಟೆ 45 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು, 8 ಗಂಟೆಗೆ ವಾರದ ಅತಿಥಿ, ಕರಾವಳಿಯ ಹೆಮ್ಮೆಯ ಉದ್ಯಮಿ ಮತ್ತು ಹ್ಯಾಮ್ ರೇಡಿಯೋ ಆಪರೇಟರ್ ಕೂಡೂರು ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಲತೀಶ್ ಪಾಲ್ದಾನೆ. 8:30ಕ್ಕೆ ರಾಮಚಂದ್ರ ಪೈ ಅವರಿಂದ ಕತೆ ಕತೆ ಕತೆ ಕಾರಣ. 9:15ಕ್ಕೆ ಸ್ಪಾಟ್ಲೈಟ್.

0: ಇವು ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ಶಕಟಾಧಿ ವಧೆ ನಡೆಸಿಕೊಡುತ್ತಾರೆ ಯಕ್ಷ ಸಂಗೀತ ನಾದವೈಭವಂ ಪರಂಪಳ್ಳಿ ಉಡುಪಿ ಇಲ್ಲಿನ ಸದಸ್ಯರು.
3: ಓ ಹೆಣ್ಣೆ
4: ಅಮ್ಮ,
3: ಇಷ್ಟರವರೆಗೆ ನಮ್ಮದಾದಂತಹ ಗೋಕುಲದಲ್ಲಿ ನಿನ್ನನ್ನು ನಾನು ಕಂಡವಳಲ್ಲ. ಹೊಸ ಮುಖ, ಆದ್ದರಿಂದ ಕೇಳುತ್ತಾ ಇದ್ದೇನೆ, ಯಾವಲ್ಲಿಂದ ನೀನು ಇಲ್ಲಿಗೆ ಬಂದೆ? ನಿನ್ನದಾದಂತಹ ಪುರ ಯಾವುದು? ನಿನ್ನನ್ನು ಹೆತ್ತಂತಹ ತಂದೆ ತಾಯಿ ಯಾರು? ಒಂದು ವೇಳೆ ನಿನಗೆ ಮದುವೆಯಾಗಿದೆ ಅಂತಾದರೆ ನಿನ್ನನ್ನು ವರಿಸಿದಂತಹ ಆ ಗಂಡ ಯಾರು? ಅಷ್ಟು ಮಾತ್ರವಲ್ಲ.
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
2: ಪ್ರಿಯ ಕೇಳುಗರೆ,
5: ನನ್ನ ರಾಗತಾನ ಪಲ್ಲವಿ
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
6: ಜೀವನದಲ್ಲಿ ಎಷ್ಟೇ ಏರಿಳಿತ ಬಂದರೂ ಈ ಮಧುರವಾದ ಸಂಗೀತವನ್ನು ಕೇಳಿದರೆ ಸಾಕು, ನಮ್ಮ ನೋವೆಲ್ಲ ಮರೆತು ಒಂಥರ ಹೊಸ ಚೈತನ್ಯ ಬಂದ ಹಾಗೆ ಆಗುತ್ತೆ. ಪ್ರಕೃತಿಯ ಪ್ರತಿ ಕಣದಲ್ಲೂ ಸಂಗೀತ ಅಡಗಿದೆ ಎಂಬ ಸತ್ಯವನ್ನು ಈ ಹಾಡು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗುತ್ತಲಿದೆ. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ದೆಹಲಿ ಕೇಂದ್ರದಿಂದ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ. ಆದೌ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ಯಾರಿಸ್ ನಗರೆ ಪ್ರಮುಖೈಃ ಫ್ರಾನ್ಸ್ ದೇಶೀಯೈಃ ವಾಣಿಜ್ಯ ನೇತೃಭಿಃ ಸಹ ಅನೇಕಾನಿ ಉಚ್ಚಸ್ತರೀಯ ಮೇಲನಾನಿ ಕೃತ್ವಾ ವಿವಾಟೆಕ್ 2026 ಇತ್ಯಸ್ಮಿನ್ ಕಾರ್ಯಕ್ರಮೆ ಭಾಗಂ ಗೃಹಣಾತಿ. ಕೇಂದ್ರಂ ಅಸ್ಮಿನ್ ಆರ್ಥಿಕ ವರ್ಷೆ 26,000 ಕಿಲೋಮೀಟರ್ ಮಿತಾನಾಂ ಗ್ರಾಮೀಣ ಮಾರ್ಗಾಣಾಂ ನಿರ್ಮಾಣಾಯ 18,900 ಕೋಟಿ ರೂಪ್ಯಕಾಣಿ ವಿನಿಯೋಜಯತಿ. ಕೇಂದ್ರೀಯ ಶಿಕ್ಷಾ ಮಂತ್ರಿ ಧರ್ಮೇಂದ್ರ ಪ್ರಧಾನಃ ನೀಟ್ ಯುಜಿ ಇತಿ ಪುನಃ ಪರೀಕ್ಷಾಯೈ ಸರ್ವಾನ್ ಸಂಬಂಧಾನ್ ಅಧಿಕಾರಿಣಃ ಜಾಗರೂಕಾಃ ಭವೇಯುರಿತಿ ನಿರ್ದಿಷ್ಟವಾನ್. ಅಮೆರಿಕಾ ಇರಾನ್ ದೇಶಾಭ್ಯಾಂ ಆಗಾಮಿ ಷಷ್ಠಿ ದಿನ ಪರ್ಯಂತಂ ವ್ಯಾಪಕ ಶಾಂತಿ ಸಂಧಿ ವಾರ್ತಾಯಾಂ ಸಹಮತಿಃ ಪ್ರಕಟಿತಾ. ಅಪಿ ಚ ನ್ಯೂಜಿಲೆಂಡ್ ದೇಶೆ FIH ಮಹಿಳಾ ನೇಷನ್ಸ್ ಕಪ್ ಇತಿ ಹಾಕಿ ಸ್ಪರ್ಧಾಯಾಂ ಭಾರತದಲಂ ಉರುಗ್ವೆ ದೇಶಂ 3-2 ಇತಿ ಅಂತರಾಲೇನ ವಿಜಿತ್ಯ ಉಪಾಂತ್ಯ ಚಕ್ರಂ ಪ್ರವಿಷ್ಟಂ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣಃ ಭಾರತ ಫ್ರಾನ್ಸಯೋಃ ಆರ್ಥಿಕ ಔದ್ಯೋಗಿಕ ಸಹಕಾರಂ ಪ್ರಗಾಢಂ ಕರ್ತುಂ ಪ್ರಯತ್ನಸ್ಯ ಭಾಗರೂಪೇಣ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಪ್ಯಾರಿಸ್ ನಗರೆ ಪ್ರಮುಖೈಃ ಫ್ರಾನ್ಸ್ ದೇಶೀಯೈಃ ವಾಣಿಜ್ಯ ನೇತೃಭಿಃ ಸಹ ಅನೇಕಾನಿ ಉಚ್ಚಸ್ತರೀಯ ಮೇಲನಾನಿ ಕೃತಾನಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ಪ್ಯಾರಿಸ್ ನಗರೆ ಆಲ್ಸ್ ಟೋಮ್ ಸಂಸ್ಥಾಯಾಃ ಮುಖ್ಯ ಕಾರ್ಯಕಾರಿ ಅಧಿಕಾರಿಣ ಮಾರ್ಟಿನ್ ಸಿಯೋನ್ ಇತ್ಯನೇನ ಸಹ ಮಿಲಿತವಾನ್. ಸಾಮಾಜಿಕ ಪ್ರಸಾರ ಮಾಧ್ಯಮೆ ವಿದೇಶ ಕಾರ್ಯ ಮಂತ್ರಾಲಯ ಅವದತ್ ಯತ್ ಪ್ರಧಾನಮಂತ್ರಿಣಃ ಆಲ್ಸ್ಟೋಮ್ ಇತ್ಯಸ್ಯ ಮುಖ್ಯ ಕಾರ್ಯಕಾರಿ ಅಧಿಕಾರಿಣಃ ಚ ಮಧ್ಯೆ ಆಯೋಜಿತಾ ಚರ್ಚಾ ಮೊಬಿಲಿಟಿ ಇತಿ ಅಥ ರೇಲ್ ಆಧುನಿಕೀಕರಣಸ್ಯ ಅವಸರೇಷು ಕೇಂದ್ರಿತಾ ಆಸೀತ್. ಪ್ರಧಾನಮಂತ್ರಿ ಪ್ಯಾರಿಸ್ ನಗರೆ ಮಿಸ್ಟ್ರಲ್ ಎಐ ಸಂಸ್ಥಾಯಾಃ ಸಹ ಸಂಸ್ಥಾಪಕೇನ ಮುಖ್ಯ ಕಾರ್ಯಕಾರಿ ಅಧಿಕಾರಿಣಾ ಚ ಆರ್ಥರ್ ಮೆನ್ಸ್ ಇತ್ಯನೇನ ಸಹ ಅಪಿ ಮಿಲಿತವಾನ್. ಸಾಮಾಜಿಕ ಪ್ರಸಾರ ಮಾಧ್ಯಮೆ ಪ್ರಧಾನಮಂತ್ರಿಣಾ ಭಾರತಸ್ಯ ವರ್ಧಮಾನ ಎಐ ಇತಿ ಪಾರಿಸ್ಥಿತಿಕ ವ್ಯವಸ್ಥಾಯಾಃ ಅವಸರಾಣಾಂ ವಿಷಯೇಪಿ ಅವಧಾನಂ ದತ್ತಂ. ಪ್ರಧಾನಮಂತ್ರಿ ಮೋದಿ ಸಾಯಂಕಾಲೆ ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿನಾ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಇತ್ಯನೇನ ಸಹ ಬಿಬಾಟೆಕ್ 2026 ಇತ್ಯಸ್ಮಿನ್ ಕಾರ್ಯಕ್ರಮೆ ಭಾಗಂ ಗೃಹಣಾತಿ. ಸಹ ಶಿಖರ ಸಮ್ಮೇಳನೆ ಉಚ್ಚಸ್ತರೀಯ ಸಂವಾದಾನಾಂ ಶೃಂಖಲಾಯಾಃ ನೇತೃತ್ವಂ ಕರಿಷ್ಯತಿ. ಯಸ್ಯ ಪರಿಸಮಾಪ್ತಿಃ ಬಹುಪ್ರತೀಕ್ಷಿತೇನ ಮುಖ್ಯ ಭಾಷಣೇನ ಭವನ್ನಸ್ತಿ. ಯಸ್ಮಿನ್ ಭಾರತಸ್ಯ ಸ್ಕಂಸ್ಪರ್ಶಿನ ವೈಶ್ವಿಕ ಡಿಜಿಟಲ್ ಪದಚಿಹ್ನ ಪ್ರಕಾಶ್ಯತೆ. ಬಿವಾಟೆಕ್ ಶಿಖರ ಸಮ್ಮೇಳನ ಯುರೋಪ್ ದೇಶಸ್ಯ ಬೃಹತ್ತಮಂ ಪ್ರೌದ್ಯೋಗಿಕಿ ಸ್ಟಾರ್ಟ್ಅಪ್ ಇತಿ ಆಯೋಜನಂ ಅಸ್ತಿ. ಯತ್ರ ಮೋದಿ ಭಾರತಸ್ಯ ವರ್ಧಮಾನಂ ನವಾನ್ವೇಷಣಾತ್ಮಕಂ ಪಾರಿಸ್ಥಿತಿಕ ವ್ಯವಸ್ಥಾಂ ಪ್ರೌದ್ಯೋಗಿಕೀಯ ಪ್ರಗತಿಂಚ ಪ್ರಕಾಶಯಿಷ್ಯತಿ ಇತ್ಯಪೇಕ್ಷ್ಯತೆ. ಬಿಬಾಟೆಕ್ ಶಿಖರ ಸಮ್ಮೇಳನಸ್ಯ ಅಸ್ಮಿನ್ ಸಂಸ್ಕರಣೆ ಭಾರತಸ್ಯ ಬೃಹತ್ತಮಂ ರಾಷ್ಟ್ರೀಯ ಮಂಡಪಂ ಭವಿಷ್ಯತಿ. ಯಃ ಭಾರತೀಯ ಯುರೋಪೀಯ ನವಾನ್ವೇಷಣ ವ್ಯವಸ್ಥಾಯಾಃ ಮಧ್ಯೆ ಸಹಭಾಗಿತ್ವಸ್ಯ ಅಪಾರ ಸಂಭಾವನಾಯಾಃ ಉಪಯುಕ್ತಂ ಪ್ರತೀಕಂ ಭವಿಷ್ಯತಿ. ಪ್ರಧಾನಮಂತ್ರಿ ವಿಶೇಷ ಪ್ರವಾಸೀನಾಂ ಕಾರ್ಯಕ್ರಮೆ ಭಾರತೀಯ ಸಮುದಾಯಸ್ಯ ಸದಸ್ಯಾನ್ ಅಪಿ ಸಂಬೋಧಯಿಷ್ಯತಿ. ಕೇಂದ್ರ ಅಸ್ಮಿನ್ ಆರ್ಥಿಕ ವರ್ಷೆ 26,000 ಕಿಲೋಮೀಟರ್ ಮಿತಾನಾಂ ಗ್ರಾಮೀಣ ಮಾರ್ಗಾಣಾಂ ನಿರ್ಮಾಣಂ ಕರಿಷ್ಯತಿ. ಗ್ರಾಮ ವಿಕಾಸ ಮಂತ್ರಾಲಯಾನುಸಾರಂ ಪ್ರಧಾನಮಂತ್ರಿ ಗ್ರಾಮ ಸಡಕ ಯೋಜನಾ ತತ್ಸಂಬದ್ಧ ಗ್ರಾಮೀಣ ಸಂಪರ್ಕ ಉಪಕ್ರಮಾಣಾಂಚ ಅಂತರ್ಗತಂ ಗ್ರಾಮೀಣ ಮಾರ್ಗಾಣಾಂ ನಿರ್ಮಾಣಾರ್ಥಂ 18,900 ಕೋಟಿ ರೂಪ್ಯಕಾಣಿ ವಿನಿಯೋಜಿತಾನಿ ಸಂತಿ. ಗ್ರಾಮೀಣ ಮಾರ್ಗ ಸಂಪರ್ಕ ಪರಿಯೋಜನಾನಾಂ ಪ್ರಗತಿ ಮೂಲ್ಯಾಂಕನಂ ಕರ್ತುಂ ಉಚ್ಚಸ್ತರೀಯ ಸಮೀಕ್ಷಾ ಸಭಾ ಆಯೋಜಿತಾ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಹು ಅದ್ಯ ಮಧ್ಯಪ್ರದೇಶ ಒಡಿಶಾ ರಾಜ್ಯಯೋಃ ಪಂಚದಿವಸೀಯ ಯಾತ್ರಾಂ ಪ್ರಾರಬ್ಧವತಿ. ಯಾತ್ರಾಯಾಃ ಪ್ರಥಮ ದಿವಸೆ ಸಾ ಬೈತೂಲ್ ನಗರಂ ಅಗಚ್ಛತ್.

0: ग्राम संसार कार्यक्रम सुनने वाले हमारे सभी बहन भाइयों को हमारी राम राम। तो पायल बहन हम हाजिर हो गए हैं ग्राम संसार कार्यक्रम लेकर के।
1: और बिल्कुल अतुल भाई, देखिए हर बृहस्पतिवार को हमारे जितने भी श्रोता,
2: ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳಿದ್ದು ಜನಸಾಮಾನ್ಯರಲ್ಲಿ ರೋಗಗಳು ಹರಡುವುದು, ಅವುಗಳ ನಿಯಂತ್ರಣದ ಬಗ್ಗೆ ಮುಂಜಾಗ್ರತೆ ತೆಗೆದುಕೊಳ್ಳುವ ಬಗ್ಗೆ ಆರೋಗ್ಯ ಶಿಕ್ಷಣವನ್ನು ನೀಡಿ ಎಚ್ಚರದಿಂದಿರಲು ಹೆಚ್ಚು ಹೆಚ್ಚು ಅರಿವು ಮೂಡಿಸುವ ಕಾರ್ಯಗಳನ್ನು ಮಾಡಬೇಕೆಂದು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಸೂಚನೆ ನೀಡಿದರು. ಮುಂಗಾರು ಮಳೆ ಈಗಾಗಲೇ ಜಿಲ್ಲೆಯಲ್ಲಿ ಪ್ರಾರಂಭಗೊಂಡಿದೆ. ಮಳೆಯ ನೀರು ಎಲ್ಲೆಂದರಲ್ಲಿ ನಿಂತು ಸೊಳ್ಳೆಗಳ ಸಂತಾನೋತ್ಪತ್ತಿ ವೃದ್ಧಿಗೊಂಡು ಮಲೇರಿಯಾ, ಚಿಕನ್ಗುನ್ಯಾ, ಡೆಂಗ್ಯೂ, ಫೈಲೇರಿಯಾ ಸೇರಿದಂತೆ ಮತ್ತಿತರ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳಿವೆ. ಸಾಮಾನ್ಯವಾಗಿ ಮುಂಗಾರಿನಲ್ಲಿ ಮಳೆಯು ಬಿಟ್ಟು ಬಿಟ್ಟು ಬಂದಂತಹ ಸಂದರ್ಭದಲ್ಲಿ ಮನೆ ಹಾಗೂ ಕಟ್ಟಡಗಳ ಸುತ್ತಮುತ್ತಲಿನ ಹೊರಾಂಗಣದಲ್ಲಿ ಘನತ್ಯಾಜ್ಯ ಅನುಪಯುಕ್ತ ವಸ್ತುಗಳಲ್ಲಿ, ಟೈರುಗಳಲ್ಲಿ, ಎಳನೀರಿನ ಚಿಪ್ಪು ಸೇರಿದಂತೆ ಮತ್ತಿತರ ಸ್ಥಳಗಳಲ್ಲಿ ನೀರು ಶೇಖರಣೆಗೊಂಡು ಆ ಸ್ಥಳಗಳಲ್ಲಿ ಲಾರ್ವಾಗಳು ಉತ್ಪತ್ತಿಯಾಗುತ್ತವೆ. ಸೊಳ್ಳೆಗಳ ತಾಣಗಳ ನಿರ್ಮೂಲನೆಗೆ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಮುಂದಾಗಬೇಕು. ಹೋಟೆಲ್ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಒಂದೊಮ್ಮೆ ಇವುಗಳನ್ನು ಉಲ್ಲಂಘಿಸಿದಲ್ಲಿ ಸ್ಥಳೀಯ ಸಂಸ್ಥೆಗಳು ಅಗತ್ಯ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಎಂದರು. ಕೃಷಿ ಆಧಾರಿತ ಬೆಳೆಗಳ ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಕೃಷಿ ಇಲಾಖೆ ಶಿಫಾರಸು ಮಾಡಿದೆ. ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬೆಳೆಯುವ ಕೃಷಿ ಬೆಳೆಗಳಿಗೆ ಅಗತ್ಯ ಪ್ರಮಾಣದಲ್ಲೇ ರಸಗೊಬ್ಬರಗಳನ್ನು ರೈತರಿಗೆ ವಿತರಿಸುವುದು ಅತ್ಯವಶ್ಯಕವಾಗಿದ್ದು, ಅತಿಯಾದ ಯೂರಿಯಾ ಬಳಕೆಗೂ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಲಹೆ ನೀಡಲಾಗಿದೆ. ರೈತರು ಬೆಳೆಗಳಿಗೆ ಸಾರಜನಕವನ್ನು ಕೇವಲ ಯೂರಿಯಾ ಮೂಲಕ ನೀಡದೆ ಸಂಯುಕ್ತ ರಸಗೊಬ್ಬರಗಳಾದ 17-17-17, 19-19-19, 10-26-26 ಅಥವಾ ಅಮೋನಿಯಂ ಸಲ್ಫೇಟ್ ಅನ್ನು ಮೂಲ ಗೊಬ್ಬರವಾಗಿ ಬಳಸಿ ಯೂರಿಯಾವನ್ನು ಮೇಲುಗೊಬ್ಬರಕ್ಕಾಗಿ ಮಾತ್ರ ಬಳಸಬೇಕು. ಹಾಗೆಯೇ ಮೇಲುಗೊಬ್ಬರವಾಗಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿಯನ್ನು ಸಹ ರೈತರು ಯೂರಿಯಾ ಬದಲಾಗಿ ಬಳಸಬಹುದಾಗಿದೆ. ಬೆಳೆಗಳಿಗೆ ಸಮತೋಲನವಾಗಿ ರಸಗೊಬ್ಬರಗಳನ್ನು ಬಳಕೆ ಮಾಡುವುದರಿಂದ ಇಳುವರಿ ಹೆಚ್ಚುವ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬಹುದಾಗಿದೆ ಎಂದು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರು ಮಾಹಿತಿ ನೀಡಿದ್ದಾರೆ. ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕರು, ವ್ಯಾಪಾರೋದ್ಯಮಗಳು, ಬಾರ್ ಮತ್ತು ರೆಸ್ಟೋರೆಂಟ್, ಹೋಟೆಲ್ ಮತ್ತು ಇತರೆ ವಾಣಿಜ್ಯ ಉದ್ದಿಮೆದಾರರು, ಅರಣ್ಯ ಪರಿಸರ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಏಪ್ರಿಲ್ 1, 2026 ಜಾರಿಗೆ ತಂದಿರುವ ಘನತ್ಯಾಜ್ಯ ವಸ್ತು ನಿರ್ವಹಣೆ ನಿಯಮಗಳು 2026 ನಿಯಮದ ಪ್ರಕಾರ ತಮ್ಮ ವ್ಯಾಪ್ತಿಯಲ್ಲಿ ಉತ್ಪತ್ತಿಯಾಗುವ ಘನತ್ಯಾಜ್ಯ ವಸ್ತುಗಳನ್ನು ಹಸಿತ್ಯಾಜ್ಯ, ಒಣತ್ಯಾಜ್ಯ, ಸ್ಯಾನಿಟರಿ ತ್ಯಾಜ್ಯ, ವಿಶೇಷ ಕಾಳಜಿ ತ್ಯಾಜ್ಯ ಎಂದು 4 ವಿಧಗಳಾಗಿ ಕಡ್ಡಾಯವಾಗಿ ಮೂಲದಲ್ಲಿಯೇ ವಿಂಗಡಿಸಿ ಪಟ್ಟಣ ಪಂಚಾಯತ್ ಘನತ್ಯಾಜ್ಯ ವಾಹನಗಳಿಗೆ ನೀಡಬೇಕು. ತಪ್ಪಿದಲ್ಲಿ ಘನತ್ಯಾಜ್ಯ ವಸ್ತು ನಿರ್ವಹಣೆ ನಿಯಮಗಳು 2026 ತ್ಯಾಜ್ಯ ವಿಂಗಡಣೆ ಮಾಡದೇ ಇರುವವರ ವಿರುದ್ಧ ದಂಡ ವಿಧಿಸಬಹುದಲ್ಲದೆ ಮೂಲಭೂತ ಸೌಕರ್ಯಗಳಾದ ನೀರು ಮತ್ತು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲು ಕ್ರಮ ವಹಿಸಲಾಗುವುದು ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳ ಕಚೇರಿ ತಿಳಿಸಿದೆ. ಮೀನುಗಾರಿಕೆ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಫಲಾನುಭವಿ ಆಧಾರಿತ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಘಟಕವಾರು ಮತ್ತು ವರ್ಗವಾರು ಗುರಿಗಳನ್ನು ನಿಗದಿಪಡಿಸಿದ್ದು, ಯೋಜನೆಯನ್ನು ಪಾರದರ್ಶಕವಾಗಿ ಅನುಷ್ಠಾನಗೊಳಿಸಲು ಜಿಲ್ಲೆಯ ಅರ್ಹ ಮೀನುಗಾರರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಅರ್ಜಿ ಸಲ್ಲಿಸಲು ಜೂನ್ 20 ಕೊನೆಯ ದಿನ. ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಉಡುಪಿ, ಕುಂದಾಪುರ ಹಾಗೂ ಕಾರ್ಕಳ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರ ಕಚೇರಿಯನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಇಲಾಖೆಯ ಕಚೇರಿ ಪ್ರಕಟಣೆ ತಿಳಿಸಿದೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ 2025-26 ಶೈಕ್ಷಣಿಕ ಸಾಲಿನಲ್ಲಿ ನಡೆದ ಪಿಯುಸಿ, ಡಿಪ್ಲೊಮೋ, ಪದವಿ, ಸ್ನಾತಕೋತ್ತರ ಪದವಿ, ಮೆಡಿಕಲ್, ಇಂಜಿನಿಯರಿಂಗ್ ಮುಂತಾದ ಕೋರ್ಸುಗಳಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಬಹುಮಾನ ಹಣವನ್ನು ಮಂಜೂರು ಮಾಡಲು ಅರ್ಹ ವಿದ್ಯಾರ್ಥಿಗಳಿಂದ ಇಲಾಖೆಯ ವೆಬ್ಸೈಟ್ tewdkarnataka.gov.in ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ನಂತರ 1 ವಾರದ ಒಳಗಾಗಿ ಅರ್ಜಿಯನ್ನು ಹಾಗೂ ಸಂಬಂಧಿಸಿದ ದಾಖಲಾತಿಗಳನ್ನು ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕರಿಸಿ ಯೋಜನಾ ಸಮನ್ವಯಾಧಿಕಾರಿಗಳ ಕಚೇರಿ, ಐಟಿಡಿಪಿ ಇಲಾಖೆ, ರಜತಾದ್ರಿ ಮಣಿಪಾಲ ಇಲ್ಲಿಗೆ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08202525

0: 7 4 8 1 4 ಅನ್ನು ಸಂಪರ್ಕಿಸಬಹುದಾಗಿದೆ ಎಂದು ಐಟಿಡಿಪಿ ಇಲಾಖೆಯ ಯೋಜನಾ ಸಮನ್ವಯಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಇದುವರೆಗೂ ಉಡುಪಿ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ನಿಶ್ಮಿತಾ ಬೇಕಲ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಂಗಳೂರು.
2: ಪುಟಾಣಿ ಕೇಳುಗರೆ, ಇದೇ ಬರುವ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕಿಶೋರ ವೇದಿಕೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ವೇದಿಕೆಯಲ್ಲಿ ನೀವು ಪುಟ ಪುಟ್ಟ ಕಥೆ, ಕವನ ಹಾಗೂ ಹಾಡುಗಳನ್ನು ಪ್ರಸ್ತುತಪಡಿಸಬಹುದು ಮಕ್ಕಳೇ.

0: ಹಪ್ಪಳ ಪ್ರಿಯ ಮಾಡುವ ಕಾಲ, ತಂಪು ಪಾನೀಯ ಕುಡಿಯುವ ಕಾಲ.
1: ಕರೆ ಮಾಡಲು ಬೇಕಾದ ದೂರವಾಣಿ ಸಂಖ್ಯೆಗಳನ್ನು ಬರ್ತಗೊಳ್ಳಿ ಮಕ್ಕಳೇ. 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000.
2: ಆಕಾಶವಾಣಿ ಮಂಗಳೂರು, ಈಗ ಸಮಯ 6:37 ಆಗುತ್ತಲಿದೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

0: ಇದೀಗ ವಾಣಿಜ್ಯ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ ಹೈ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
3: I'm looking for a life insurance policy that has a low premium, gives a good bonus, and is truly trustworthy.
4: Go for PLI.
5: Along with government employees, all professionals, graduates, and diploma holders can avail the benefits of the PLI policy. PLI is backed by the trust of Postal Department. Contact your nearest post office today or log into indiapost.gov.in.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಇದೇ ಶುಕ್ರವಾರ ಜೂನ್ 19ರಂದು

0: ಇವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ವಿಧಾನ ಪರಿಷತ್ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿ 222 ಮತಗಳ ಪೈಕಿ ಒಂದು ಮತ ಅಸಿಂಧು. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ರಸ್ತೆ ಅಭಿವೃದ್ದಿಗೆ 2000 ಕೋಟಿ ರೂಪಾಯಿ ವಿಶೇಷ ಅನುದಾನ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನವಿ. ಇದೇ ಶನಿವಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತಿನ ಹಣ ಬಿಡುಗಡೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿದೆ. 222 ಶಾಸಕರ ಮತಗಳ ಪೈಕಿ ಒಂದು ಮತ ಅಸಿಂಧುವಾಗಿದೆ. ಕಾಂಗ್ರೆಸ್ನ 135, ಬಿಜೆಪಿಯ 62, ಜೆಡಿಎಸ್ 18, ಪಕ್ಷೇತರರು 2, ಸರ್ವೋದಯ ಪಕ್ಷ 1, ಬಿಜೆಪಿ ಉಚ್ಚಾಟಿತ ಶಾಸಕರು 3 ಮತಗಳನ್ನು ಚಲಾಯಿಸಿದ್ದಾರೆ. ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ನಿರಾಯಾಸವಾಗಿ ಗೆಲುವು ಸಾಧಿಸಲಿದ್ದಾರೆ. 1 ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಈ ಬಾರಿ 100% ಮತದಾನವಾಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಉಚ್ಚಾಟಿತ ಬಿಜೆಪಿ ಶಾಸಕರಾದ ಎಸ್ಟಿ ಸೋಮಶೇಖರ ಹಾಗೂ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ಹಾಕಿರುವುದಾಗಿ ದೃಢಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ನಾಯಕರು, ಸೌಜನ್ಯಕ್ಕಾಗಿ ಬೆಂಬಲ ಕೋರಿಲ್ಲ ಎಂದು ಆರೋಪಿಸಿದ್ದಾರೆ. ಕ್ಷೇತ್ರದ ಅಭಿವೃದ್ದಿ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಮತ ಹಾಕಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಲಾಗಿದೆಯೇ ಹೊರತು ಬೇರೆ ಯಾವುದೇ ಬೇಡಿಕೆಗಳಿಲ್ಲ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡಿನ ಹಿತ ಅಡಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ತಮಿಳುನಾಡು ಮುಖ್ಯಮಂತ್ರಿ ಜೊತೆ ಮಾತನಾಡಲು ಸಿದ್ದ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಹೆಚ್ಚು ಅನುಕೂಲವಾಗಲಿದ್ದು, ಬೆಂಗಳೂರಿನ ಜನರಿಗೆ ಕುಡಿಯುವ ನೀರು ಒದಗಿಸಲು ಕಾವೇರಿಯೇ ನಮ್ಮ ಮುಂದಿರುವ ಏಕೈಕ ಆಯ್ಕೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಎಲ್ಲಾ ಸಂಸದರು ಮೇಕೆದಾಟು ಯೋಜನೆಗಾಗಿ ಒಗ್ಗಟ್ಟಾಗಿ ಹೋರಾಡುವ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ.
1: ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಸಿದ್ಧ ಇದ್ದೀನಿ. ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು, ಒಂದೇ ನದಿ ಒಂದೇ ನೀರು ಕುಡಿಬೇಕಾದವರು. ಕಾವೇರಿ ನೀರು ವ್ಯವಸಾಯಕ್ಕೂ ಬೇಕು, ಕುಡಿಯೋ ನೀರಿಗೂ ಬೇಕು, ಪ್ರಾಣಿ ಪಕ್ಷಿಗೂ ಬೇಕು, ಎಲ್ಲರಿಗೂ ಬೇಕು. ಈ ಪ್ರಾಜೆಕ್ಟು ತಮಿಳ್ನಾಡವ್ರಿಗೆ ಜಾಸ್ತಿ ಕರ್ನಾಟಕಿನ ಏನಪ್ಪ ಅಂದರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ಏನು ಕಷ್ಟಕಾಲದಲ್ಲಿ ಅವ್ರಿಗೆ ನೀರನ್ನು ಏನು ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು, ಆ ನೀರನ್ನು ಅವ್ರಿಗೆ ಕೊಡ್ತೇವೆ. ಅವರು ಕರ್ನಾಟಕದವರು ಬದುಕಬೇಕು, ತಮಿಳ್ನಾಡಿಗೂ ಬದುಕಬೇಕು.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ವಾರ್ಡ್ ರಸ್ತೆಗಳನ್ನು ಸುಧಾರಿಸಿ ಅಭಿವೃದ್ದಿಪಡಿಸಲು 2000 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಘನತ್ಯಾಜ್ಯ ನಿರ್ವಹಣೆ ಕುರಿತು ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಟ್ಟು ಹೋಗಿರುವ ವಾರ್ಡ್ ರಸ್ತೆಗಳನ್ನು ಗುರುತಿಸಿ ಅಲ್ಪಾವಧಿಯ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. 5 ನಗರ ಪಾಲಿಕೆಗಳ ಆಯುಕ್ತರು ಹದಗೆಟ್ಟರುವ ರಸ್ತೆಗಳನ್ನು ಪಟ್ಟಿ ಮಾಡಬೇಕು, ಶೀಘ್ರವೇ ಕಾಮಗಾರಿಗಳನ್ನು ಆರಂಭಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರ ಹಿತರಕ್ಷಣೆಗಾಗಿ ಈ ವರ್ಷವೂ ಬೆಲೆ ಕೊರತೆ ಪಾವತಿ ಯೋಜನೆ ಮೂಲಕ ನೆರವಾಗುವಂತೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಕೃಷಿ ಸಚಿವರನ್ನು ಒತ್ತಾಯಿಸಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರ ಬವಣೆ ಸಂಕಷ್ಟ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿರುವ ಸಚಿವರು ಸಮಸ್ಯೆಗಳಿಗೆ ಶೀಘ್ರವೇ ಸ್ಪಂದಿಸುವಂತೆ ಮನವಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ಮಾವು ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡ

0: ಕೂಡಲೇ ಬೆಲೆ ಕೊರತೆ ಪಾವತಿ ಯೋಜನೆ ಅಡಿ ನೆರವಾಗುವಂತೆ ಕೃಷಿ ಸಚಿವರನ್ನು ಒತ್ತಾಯಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 23ನೇ ಕಂತಿನ ಹಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇದೇ ಶನಿವಾರ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರ್ನಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳು ನೇರವಾಗಿ ವರ್ಗಾವಣೆಯಾಗಲಿದೆ ಎಂದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2,18,00,000 ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯಲಿದ್ದಾರೆ. ಸುಮಾರು 1,00,000,000 ಹೆಚ್ಚು ರೈತರು ಅಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ರಾಜ್ಯದ ಬೆಂಗಳೂರಿನ ವಿವಿಧೆಡೆ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಚಿತ್ರದುರ್ಗ, ಬಳ್ಳಾರಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ರಾಯಚೂರು, ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಿಗಳಿಗೆ 15,000 ರೂಪಾಯಿವರೆಗೆ ಮತ್ತು ಪ್ರತಿ ಹೆಚ್ಚುವರಿ ನೇಮಕಾತಿಗೆ ಉದ್ಯೋಗದಾತರಿಗೆ ತಿಂಗಳಿಗೆ 3,000 ರೂಪಾಯಿವರೆಗೆ ಪ್ರೋತ್ಸಾಹಧನ ನೀಡಲಿದೆ. ಇದು ಔಪಚಾರಿಕ ಉದ್ಯೋಗವನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ವಿಸ್ತರಿಸಲಿದೆ. ಕರ್ತವ್ಯ ಯೋಜನೆಯಡಿ ಉದ್ಯೋಗಿಗಳ ನೋಂದಣಿ ಪ್ರಕ್ರಿಯೆಯು ಅತ್ಯಂತ ವೇಗವಾಗಿ ನಡೆಯುತ್ತಿದ್ದು ಈಗಾಗಲೇ 70.6% ಹೆಚ್ಚು ನೌಕರರು ಯಶಸ್ವಿಯಾಗಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ದತ್ತಾಂಶದ ಪ್ರಕಾರ ಒಟ್ಟು 43 ಪ್ರಮುಖ ಇಲಾಖೆಗಳು ಹಾಗೂ 137 ಸರಣಿ ಇಲಾಖೆಗಳು ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ 4,78,181 ನೌಕರರ ಪೈಕಿ 3,37,748 ನೌಕರರು ಈಗಾಗಲೇ ಆಪ್ನಲ್ಲಿ ಯಶಸ್ವಿಯಾಗಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿಸಿದೆ. ಕರ್ತವ್ಯ ತಂತ್ರಾಂಶವು ಸರ್ಕಾರಿ ನೌಕರರ ಹಾಜರಾತಿಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ತರಲು ರೂಪಿಸಲಾದ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಎಂದು ಸರ್ಕಾರ ಪುನರುಚ್ಚರಿಸಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಇಂದು ಕೊಪ್ಪಳ ಜಿಲ್ಲೆಗೆ ಆಗಮಿಸಿ ತುಂಗಭದ್ರಾ ಜಲಾಶಯಕ್ಕೆ ಹೊಸದಾಗಿ ಅಳವಡಿಸಿದ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಗೇಟ್ಗಳನ್ನು ಬದಲಾಯಿಸುವ ಕಾಮಗಾರಿ ಪೂರ್ಣಗೊಂಡಿದ್ದು, ಇದಕ್ಕಾಗಿ 51 ಕೋಟಿ ರೂಪಾಯಿ ಖರ್ಚಾಗಿದೆ. ಈ ಗೇಟ್ಗಳು 55ರಿಂದ 60 ವರ್ಷಗಳವರೆಗೆ ಬಾಳಿಕೆ ಬರಲಿವೆ ಎಂದು ತಿಳಿಸಿದರು. ನೂತನ ಗೇಟ್ಗಳ ಲೋಕಾರ್ಪಣೆ ಸಮಾರಂಭಕ್ಕೆ ಕೇಂದ್ರ ಜಲಸಂಪನ್ಮೂಲ ಸಚಿವರು, ತೆಲಂಗಾಣ ಮತ್ತು ಆಂಧ್ರ ರಾಜ್ಯಗಳ ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ಆಗಮಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಶಾಸನಬದ್ದ ನಿಯಮಗಳನ್ನು ಅಳವಡಿಸಿಕೊಂಡು ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಪ್ರಯತ್ನಿಸಬೇಕು ಎಂದು ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಚಿತ್ರೋದ್ಯಮಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೂಕರು ಹಾಗೂ ಕಿವುಡರಿಗೆ ಅನೇಕ ಸೌಕರ್ಯಗಳನ್ನು ಸಿನಿಮಾ ಹಾಗೂ ಸಿನಿಮಾ ಮಂದಿರಗಳು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರೋಗಿಗಳ ಆರೋಗ್ಯದ ತುರ್ತು ಪರಿಸ್ಥಿತಿ ಗಮನದಲ್ಲಿ ಇಟ್ಟುಕೊಂಡು ಎಲ್ಲಾ ವೈದ್ಯಕೀಯ ವರದಿಗಳನ್ನು ವಿಳಂಬವಿಲ್ಲದೆ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಸಮೀಪದ ದಾಸನಪುರದಲ್ಲಿ ವೈದ್ಯರ ಸಲಹೆ ಇಲ್ಲದೆ ಔಷಧಿ ಮಾರಾಟ ಮಾಡುತ್ತಿದ್ದ ಖಾಸಗಿ ಮೆಡಿಕಲ್ ಶಾಪ್ ಪರವಾನಗಿ ರದ್ದುಪಡಿಸಲಾಗಿದೆ ಎಂದು ಸಹಾಯಕ ಔಷಧ ನಿಯಂತ್ರಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿ 222 ಮತಗಳ ಪೈಕಿ 1 ಮತ ಅಸಿಂಧು. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ರಸ್ತೆ ಅಭಿವೃದ್ದಿಗೆ 2,000 ಕೋಟಿ ರೂಪಾಯಿ ವಿಶೇಷ ಅನುದಾನ. ರಾಜ್ಯದ ಮಾವು ಬೆಳೆಗಾರರ

0: ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನವಿ. ಇದೇ ಶನಿವಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತಿನ ಹಣ ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಮಂಗಳೂರು.
2: ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಆಯುಷ್ ಇಲಾಖೆ, ಆಯುಷ್ ಕಾಲೇಜುಗಳು, ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಯೋಗ ಸಂಘಟನೆಗಳ ಆಶ್ರಯದಲ್ಲಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಿಲ್ಲಾದ್ಯಂತ ಆಚರಿಸಲಾಗುತ್ತಿದೆ. ಪ್ರಧಾನ ಕಾರ್ಯಕ್ರಮ ದಿನಾಂಕ 21/6/2026 ಮಂಗಳೂರು ಪುರಭವನದಲ್ಲಿ ಬೆಳಿಗ್ಗೆ 8:00 ನಡೆಯಲಿದೆ. ಸರ್ವರಿಗೂ ಆದರದ ಸ್ವಾಗತ.
3: ಭವಿಷ್ಯದ ಕನಸುಗಳಿಗೆ ಹೊಸ ದಾರಿ
4: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್.
3: ಅತ್ಯಾಧುನಿಕ ಲ್ಯಾಬ್ಗಳು, ಅನುಭವಿ ಉಪನ್ಯಾಸಕರು, ಉತ್ತಮ ಪ್ಲೇಸ್ಮೆಂಟ್ ಹಾಗೂ ಸಂಶೋಧನಾ ಅವಕಾಶಗಳು.
4: ಸಂಶೋಧನೆ, ಆಸ್ಪತ್ರೆಗಳು, ಫಾರ್ಮಸಿ ಕಂಪನಿಗಳು, ಮೆಡಿಕಲ್ ರೈಟಿಂಗ್, ಸರ್ಕಾರಿ ಕೆಲಸಗಳು, ಸಾವಿರಾರು ಉದ್ಯೋಗಾವಕಾಶಗಳು.
3: ದ್ವಿತೀಯ ಪಿಯುಸಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. ಬಿ ಫಾರ್ಮಾ 4 ವರ್ಷ 8 ಸೆಮಿಸ್ಟರ್ಗಳು. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9448250305.
4: ವೆಬ್ ವಿಳಾಸ www.vips.puttur.org.
3: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್, ಪುತ್ತೂರು.
5: ಸುಂದರ ಭವಿಷ್ಯಕ್ಕೆ ವಿಶ್ವಾಸದ ಹೆಜ್ಜೆ.
6: ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ 25 ವರ್ಷಗಳ ಸಂಭ್ರಮ. June 27 ಎಕ್ಸ್ಟೆಂಡ್ ಆಗಿದೆ. ದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಕ್ಯಾಂಪ್, ಕಡಿಮೆ ಪೇನ್, ಪರ್ಸನಲೈಸ್ಡ್ ಕೇರ್ ಮತ್ತು ಹೆಚ್ಚು ಆಕ್ಯುರೇಟ್ ರಿಸಲ್ಟ್ಸ್. ಎಕ್ಸ್ಪರ್ಟ್ ಸರ್ಜನ್ಸ್ ಇಂದ ಫ್ರೀ ಕನ್ಸಲ್ಟೇಷನ್ಗೆ ಇಂದೇ ರಿಜಿಸ್ಟರ್ ಮಾಡಿ ಮತ್ತು 1 ಲಕ್ಷದವರೆಗೂ ಉಳಿಸಿ. ಕರೆ ಮಾಡಿ 9611819633 ಅಥವಾ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ ಭೇಟಿ ನೀಡಿ.
7: ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ, ಕೃಷಿ ಉಳಿಸಿ ಅಭಿಯಾನದ ಅಂಗವಾಗಿ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ ಇದರ ತೋಟಗಾರಿಕಾ ವಿಭಾಗದಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ರಶ್ಮಿ ಆರ್ ಇವರೊಂದಿಗೆ ತೋಟಗಾರಿಕಾ ಬೆಳೆಗಳಲ್ಲಿ ಸಾವಯವ ಕೃಷಿ ಈ ವಿಷಯದ ಕುರಿತು ಸಂದರ್ಶನ ಕೇಳುವಿರಿ. ನಡೆಸಿಕೊಡಲಿದ್ದಾರೆ ರಜನಿ ಭಟ್.
3: ಖೇತ್ ಬಚಾವೋ ಅಭಿಯಾನ, ಕೃಷಿ ಉಳಿಸಿ ಅಭಿಯಾನ, ಇದರ ಅಂಗವಾಗಿ ICAR ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ತೋಟಗಾರಿಕಾ ವಿಭಾಗದಲ್ಲಿ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ರಶ್ಮಿ ಆರ್ ಇವರು ನಮ್ಮ ಜೊತೆ ಇದ್ದಾರೆ. ಇವರು ಇವತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಸಾವಯವ ಕೃಷಿ ಎಂಬ ವಿಚಾರದ ಬಗ್ಗೆ ನಮ್ಮೊಡನೆ ಮಾತನಾಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ.
4: ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ
3: ಮೇಡಮ್. ನಾವು ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಈ ವಿಚಾರದ ಬಗ್ಗೆ ಮಾತನಾಡ್ತಿದ್ರೆ, ತೋಟಗಾರಿಕಾ ಬೆಳೆಗಳು ಅಂತ ಯಾವ್ದನ್ನು ಕರೀತಾರೆ ಹಾಗೂ ಇದರಲ್ಲಿ ಯಾವ ರೀತಿಯಾದಂತಹ ಸಾವಯವ ಕೃಷಿ ಮಾಡಬಹುದು, ಇದರ ಬಗ್ಗೆ ನಿಮ್ಮ ಮಾತುಗಳು?
4: ಮುಖ್ಯವಾಗಿ ನಾವು ತೋಟಗಾರಿಕೆ ಬೆಳೆಗಳಂದ್ರೆ ಹಣ್ಣು, ತರಕಾರಿ, ಹೂವು ಮತ್ತೆ ಸಾಂಬಾರ್ ಪದಾರ್ಥಗಳು ಮತ್ತೆ ಬಹುವಾರ್ಷಿಕ ಬೆಳೆಗಳನ್ನ ತೋಟಗಾರಿಕೆ ಬೆಳೆಗಳಂತೇಳಿ ಕರಿತೀವಿ. ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳು ನಾವು ಬಳಸುವಂತದ್ದು ಆಹಾರಕ್ಕೆ. ಸೊ ಹಣ್ಣು ಮತ್ತೆ ತರಕಾರಿಗಳನ್ನ ಆರೋಗ್ಯ ರಕ್ಷಕಗಳಂತೇಳಿ ಕರಿತೀವಿ, ಪ್ರೊಟೆಕ್ಟಿವ್ ಫುಡ್ ಅಂತ. ಸೊ ನಮ್ಗೆ ಅಂದ್ರೆ ಜೀವಸತ್ವಗಳು, ವಿಟಮಿನ್ಸ್ ಅಂತ ಏನ್ ಕರಿತೀವಲ್ಲ, ದೈನಂದಿನ ಚಟುವಟಿಕೆಗಳಿಗೆ ಬೇಕಾಗುವಂತದ್ದು ನಮ್ಮ ಹಣ್ಣು ಹಂಪಲುಗಳೇ ಸಿಗುವಂತದ್ದು. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸೊ ಐಲ್ಡಿಂಗ್ ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗೋದ್ರಿಂದ ನಾವು ಐಲ್ಡಿಂಗ್ ವೆರೈಟೀಸ್ಗೆ ಹೋಗ್ತೀವಿ. ಸೊ ಈ ಐಲ್ಡಿಂಗ್ ವೆರೈಟೀಸ್ಗೆ ಹೋಗ್ಬೇಕಾದ್ರೆ, ಸೊ ಅದಕ್ಕೆ ಬೇಕಾಗುವಂತ ರಾಸಾಯನಿಕಗಳು ಕೂಡ ಜಾಸ್ತಿ ಬಳಸಬೇಕಾಗತ್ತೆ. ಸೊ ಇದರಿಂದ ಏನಾಗತ್ತೆ ಅಂದ್ರೆ, ಸೊ ರಾಸಾಯನಿಕಗಳು ನಾವು ಈಲ್ಡ್ ಜಾಸ್ತಿ ಬೇಕು ಅಂದ್ರೆ ಒಂದು ಅಲ್ಲ ಒಂದು ರೀತಿಯಾಗಿ ನ್ಯೂಟ್ರಿಯೆಂಟ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಸೊ ಈ

0: ನಿಟ್ಟಿನಲ್ಲಿ ನಾವು ಮಣ್ಣಿನ ಇಂಡೈರೆಕ್ಟ್ ಆಗಿ ನಾವು ಮಣ್ಣನ್ನ ನಾಶ ಮಾಡ್ತಾ ಇದೀವಿ.
1: ರಾಸಾಯನಿಕ
0: ಯಥೇಚ್ಛವಾಗಿ ಅಂದ್ರೆ ಶಿಫಾರಸು ಮಾಡಿದ ರೀತಿಯಲ್ಲಿ ಬಳಸೋದಿಲ್ಲ. ಸೊ ಆದ್ದರಿಂದ ಅದೇನಾಗತ್ತೆ, ಪುನಃ ನಮ್ಮ ದೇಹಕ್ಕೆ ಸೇರಿ ನಮ್ಮಲ್ಲಿ ಕೆಲವಂತು ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಕ್ಕಳಲ್ಲಾಗ್ಬೋದು, ವಯಸ್ಕರಲ್ಲಿ ಕೂಡ ಒಂದು ಲೈಫ್ ಸ್ಟೈಲ್ ಡಿಸೀಸಸ್ ಅನ್ನ ಹೆಚ್ಚಾಗಿ ನಾವು ಇಲ್ಲಿ ಕಾಣ್ತಾ ಇದೀವಿ. ಸೊ ಅದಕ್ಕೆ ನಾವು ಸಾವಯವ ಕೃಷಿಯನ್ನ ಅಂದ್ರೆ ನಮ್ಮ ಹೊಲದಲ್ಲೇ ಸಿಗುವಂತ ಇನ್ಪುಟ್ಸ್ ಅನ್ನ ಬಳಸಿ ಕೃಷಿಯನ್ನ ಮಾಡೋದನ್ನ ಸಾವಯವ ಕೃಷಿ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಸಾವಯವ ಕೃಷಿಯಲ್ಲಿ ಮುಖ್ಯವಾಗಿ ನಾವು ಅನುಸರಿಸೋದೇನಂದ್ರೆ ಬೆಳೆಗಳ ಪರಿವರ್ತನೆಗಳನ್ನ ಮಾಡ್ತೀವಿ, ಮತ್ತೆ ಲಭ್ಯವಿರುವ ಅಂದ್ರೆ ತೋಟದಲ್ಲಿ ಏನ್ ಕಸ ಕಡ್ಡಿಗಳನ್ನ ಲಭ್ಯವಿರ್ತದಲ್ಲ ಅದನ್ನ ಬಳಸಿ ಗೊಬ್ಬರಗಳನ್ನ ಮಾಡಿ ಬಳಸುವಂತದ್ದು. ಯಾಕಂದ್ರೆ ಇಲ್ಲಿ ಮಣ್ಣಿಗೆ ಸೇರಿಸಿದ್ರೆ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ, ಅದರಿಂದ ನಮಗೆ ಇಳುವರಿ ಕಾಣಬಹುದು. ಮತ್ತೆ ನೈಸರ್ಗಿಕವಾಗಿ ದೊರಕುವಂತ ಸಸ್ಯ ಮೂಲಗಳನ್ನ ನಾವು ಪೋಷಕಾಂಶಗಳಾಗಿ ಅಂದ್ರೆ ಮಣ್ಣಿಗೆ ಒದಗಿಸುವಂತದ್ದು. ಸೊ ಇದರಿಂದ ನಾವು ಉತ್ತಮ ರೀತಿಯ ಬೇಸಾಯ ಕ್ರಮಗಳನ್ನ ಮಾಡಬಹುದು. ಸೊ ಇಲ್ಲಿ ಸಾವಯವ ಕೃಷಿಯನ್ನ ಈ ರೀತಿ ಅಂದ್ರೆ ಬೆಳೆಗಳಿಗೆ ಬೇಕಾಗುವಂತದನ್ನ ನಮ್ಮ ನೈಸರ್ಗಿಕವಾಗಿ ಸಿಗುವಂತ ಪದಾರ್ಥಗಳನ್ನ ಬಳಸಿ ಕೃಷಿಯನ್ನ ಮಾಡೋದನ್ನ ಸಾವಯವ ಕೃಷಿ ಅಂತೇಳಿ ಇಲ್ಲಿ ನಾವು ಹೇಳ್ಬೋದು.
1: ಹಾಗಿದ್ರೆ ಈ ಸಾವಯವ ಬೇಸಾಯದ ಅವಶ್ಯಕತೆ ಯಾಕೆ ಅಂತೀರಿ?
0: ಸೊ ನಾವು ಏನಾಗಿದ್ದೀವಿ ಅಂದರೆ ಹೆಚ್ಚು ಇಳುವರಿ ಪಡೆಯುವ ಅಂಬಲದಲ್ಲಿ ನಾವು ಕಳೆದ 3-4 ದಶಕಗಳಿಂದ ಆಧುನಿಕ ಕೃಷಿಯನ್ನು ಅಳವಡಿಸಿಕೊಂಡಿದ್ದೀವಿ. ಸೊ ಇದರಿಂದ ಏನಾಗ್ತಾ ಇದೆ, ಮಣ್ಣಿನ ಆರೋಗ್ಯ ಸ್ವಲ್ಪ ಕೆಡುತ್ತಾ ಇದೆ, ಅದಲ್ಲದೆ ಆಹಾರದ ಗುಣಮಟ್ಟ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಒಂದು ಆಹಾರದ ಗುಣಮಟ್ಟ ಕಡಿಮೆ ಆದರೆ ಮತ್ತೊಂದು ಏನಾಗುತ್ತೆ ಅಂದರೆ ಜನರಿಗೆ ತಿಳುವಳಿಕೆ ಇಲ್ಲದೆ ರೀತಿಯಾಗಿ ಯಥೇಚ್ಛವಾಗಿ ರಾಸಾಯನಿಕಗಳನ್ನು ಬಳಸಿ ನಮ್ಮ ಪ್ರಕೃತಿಗೆ ಇನ್ನೊಂದು ರೀತಿಯಾಗಿ ತೊಂದರೆಯನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಮಣ್ಣು ಮತ್ತು ನೀರು ಎರಡನ್ನ ವಾತಾವರಣವನ್ನು ಏನು ಸಮಸ್ಯೆ ಮಾಡದೆ ಕೃಷಿಯನ್ನ ಮಾಡಬಹುದು. ಸೊ ಈಗ ಸಾವಯವ ಪದಾರ್ಥಗಳಿಗೆ ನಮ್ಮ ಹೊರದೇಶದಲ್ಲಿ ಹೆಚ್ಚು ಬೇಡಿಕೆ ಇದೆ. ಸೊ ನಮ್ಮ ಭಾರತದಲ್ಲೇ ಅಲ್ಲ, ಹೊರದೇಶದಲ್ಲಿ ಕೂಡ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತೇಳಿ ಸುಮಾರು ಬೇಡಿಕೆ ಇದೆ. ಸೊ ನಾವು ನೈಸರ್ಗಿಕವಾಗಿ ಬೆಳೆದು ಅದನ್ನು ಕೂಡ ರಫ್ತನ್ನು ಮಾಡೋದ್ರಿಂದ ಕೂಡ ಅಧಿಕ ಲಾಭವನ್ನ ಪಡ್ಕೋಬಹುದು. ಅದರೊಟ್ಟಿಗೆ ನಮ್ಮ ಮಣ್ಣಿನ ಗುಣಮಟ್ಟತೆಯನ್ನು ಕಾಪಾಡಬಹುದು ನಮ್ಮ ನೈಸರ್ಗಿಕವಾಗಿ ಸಿಗುವಂತ ಮೂಲಗಳಿಂದ. ಸೊ ಇದಕ್ಕೆ ನಾವು ಮುಖ್ಯವಾಗಿ ಸಾವಯವ ಕೃಷಿಯ ಅವಶ್ಯಕತೆ ಇತ್ತೀಚಿನ ದಿನಗಳಲ್ಲಿ ಬಹುಮುಖ್ಯ ಆಗಿದೆ.
1: ಈಗ ಸಾವಯವ ಬೇಸಾಯದ ಅವಶ್ಯಕತೆಗಳೇ ಬಗ್ಗೆ ಹೇಳಿದ್ರೆ, ಹಾಗಿದ್ರೆ ಇದು ಸಾವಯವ ಬೇಸಾಯದ ಗುರಿಗಳು ಅಂದ್ರೆ ಅದು ಏನು ಅಥವಾ ಯಾವುವು?
0: ಸಾವಯವ ಬೇಸಾಯದ ಗುರಿಗಳಂದ್ರೆ ನಾವು ಮುಖ್ಯ ಅಂದ್ರೆ ಉತ್ತಮ ಗುಣಮಟ್ಟ. ಕೃಷಿ ಅಂದ್ರೇನೆ ನಮ್ಗೆ ಮೊದಲು ಇಳುವರಿ ನೋಡ್ತೀವಿ, ಮತ್ತೆ ಉತ್ತಮ ಗುಣಮಟ್ಟವನ್ನ ನೋಡುವಂತದ್ದು, ಉತ್ತಮ ಗುಣಮಟ್ಟವನ್ನ ಸಾಧಿಸುವಂತದ್ದು, ಮತ್ತೆ ಮಣ್ಣಿನ ಆರೋಗ್ಯವನ್ನ ಕಾಪಾಡುವಂತದ್ದು. ಸೊ ಅಂದ್ರೆ ಯಾವಾಗ ಮಣ್ಣಿನಲ್ಲಿ ಆರೋಗ್ಯ ಕಾಪಾಡ್ತೀವೋ ಅದರಲ್ಲಿರುವ ಜೀವ ಅಂದ್ರೆ ಪೋಷಕಾಂಶಗಳು ನಾವು ಬೆಳೆದಿರುವಂತ ಪದಾರ್ಥಗಳು ಬಂದು ಅದು ನಮ್ಮ ದೇಹಕ್ಕೆ ಸೇರ್ತದೆ. ಸೊ ಇದರಿಂದ ಅಂದ್ರೆ ನಾವು ಮಣ್ಣನ್ನ ಸಂರಕ್ಷಣೆ ಮಾಡಿದ್ರೆ ನಮ್ಮ ದೇಹಕ್ಕೂ ಕೂಡ ನಮಗೆ ಬೇಕಾಗುವ ಪೋಷಕಾಂಶಗಳನ್ನ ನಾವು ಇಲ್ಲಿ ಕಾಣಬಹುದು. ಮತ್ತೆ ನೀರಿನ ಬಳಕೆಯಲ್ಲಿ ಕೂಡ ಎಚ್ಚರಿಕೆಯನ್ನ ವಹಿಸಬಹುದು. ಬಹುಮುಖ್ಯವಾದ ರಿಸೋರ್ಸ್ ಅಂತೇಳಿ ಕರಿತೀವಿ ಮಣ್ಣು ನೀರು. ಸೊ ಅದನ್ನು ಕೂಡ ನಾವು ಎಚ್ಚರಿಕೆಯಿಂದ ಸಂರಕ್ಷಿಸಬಹುದು ಇದರಲ್ಲಿ. ಮತ್ತೆ ಅದರೊಟ್ಟಿಗೆ ಸಾವಯವ ವಸ್ತುಗಳನ್ನು ಹಾಗೆ ಪೋಷಕಾಂಶಗಳನ್ನು ಕೂಡ ನಾವು ಅಂದ್ರೆ ಬೆಳೆಗೆ ಬೇಕಾಗುವ ಪೋಷಕಾಂಶಗಳನ್ನು ಕೂಡ ಅಂದ್ರೆ ಪ್ರಾಣಿಯ ಮೂಲಗಳಿರ್ಬೋದು ಸಸ್ಯ ಮೂಲಗಳಿಂದ ಕೂಡ ನಾವು ಗಿಡಗಳಿಗೆ ಒದಗಿಸಬಹುದು. ಮತ್ತೆ ಮುಖ್ಯವಾಗಿ ನಾವು ಇಲ್ಲಿ ಜಮೀನಿನಲ್ಲಿ ದೊರಕುವಂತ ವಸ್ತುಗಳನ್ನೇ ಪದಾರ್ಥಗಳನ್ನೇ ಏನು ಪೋಷಕಾಂಶಗಳಾಗಿ ಬಳಸೋದ್ರಿಂದ ಸೊ ಇಲ್ಲಿ ಹೊರಗಡೆಯಿಂದ ನಾವು ರಾಸಾಯನಿಕಗಳಾಗ್ಬೋದು ಬೇರೆ ವಸ್ತುಗಳನ್ನ ತರುವ ಅವಶ್ಯಕತೆ ಇರೋದಿಲ್ಲ. ಸೊ ಮತ್ತೆ ಇಲ್ಲಿ ಸಸ್ಯ ಮತ್ತೆ ಪ್ರಾಣಿ ಪ್ರಭೇದಗಳ ವಿವಿಧ ರೀತಿಯಲ್ಲಿ ಪೋಷಕಾಂಶಗಳನ್ನ ನಾವು ಇಲ್ಲಿ ಉಳಿಸಬಹುದು. ಅದೇ ರೀತಿ ಮತ್ತೆ ನಾವು ಪ್ರಕೃತಿಯಲ್ಲಿ ಏನು ಸಹಜವಾಗಿ ನಡೀತಿರುವಂತ ಕ್ರಿಯೆಗಳನ್ನ ಉತ್ತೇಜಿಸಿ ಮತ್ತೆ ನಾವು ಮಣ್ಣನ್ನು ಕೂಡ ಇದರಲ್ಲಿ ಕೂಡ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಇರ್ತದೆ. ಸೊ ಅದು ನಾವು ಯಥೇಚ್ಛವಾಗಿ ರಾಸಾಯನಿಕಗಳು ಬಳಸೋದ್ರಿಂದ ಏನಾಗುತ್ತೆ, ಆ ಸೂಕ್ಷ್ಮ ಜೀವಿಗಳ ಸಂತತಿ ಕೂಡ ಕಡಿಮೆ ಆಗ್ತದೆ. ಸೊ ಮಣ್ಣಿನಲ್ಲಿ ಎರಡು ತರ ಸೂಕ್ಷ್ಮ ಜೀವಿಗಳನ್ನ ನಾವಿಲ್ಲಿ ಕಾಣಬಹುದು. ಸೊ ಎರಡು ತರ ಅಂದ್ರೆ ಏರೋಬಿಕ್ ಅಂದ್ರೆ ಉಸಿರಾಡಿಕೊಂಡು ಬದುಕುವಂತ ಸೂಕ್ಷ್ಮ ಜೀವಿಗಳು, ಅನೇರೋಬಿಕ್ ಅಂದ್ರೆ ಉಸಿರಾಡದೆ ಬದುಕುವಂತ ಸೂಕ್ಷ್ಮ ಜೀವಿಗಳು. ಈ ಉಸಿರಾಡ್ತಾ ಇರ್ತಾವಲ್ಲ ಏರೋಬಿಕ್ ಮೈಕ್ರೋ ಆರ್ಗಾನಿಸಮ್ಸ್ ಏನಾಗುತ್ತೆ, ನಮ್ಮ ಮಣ್ಣಿಗೆ ಪೋಷಣೆಗಳನ್ನ ಕೊಡ್ತದೆ. ಸೊ ಈ ಅನೇರೋಬಿಕ್ ಮೈಕ್ರೋ ಅಂದ್ರೆ ಉಸಿರಾಡದೆ ಸೈಲೆಂಟ್ ಆಗಿರ್ತದೆ ಮಣ್ಣಿನಲ್ಲಿ. ಸೊ ಅದು ಏನ್ ಮಾಡ್ತದೆ ಅಂದ್ರೆ ನಮ್ಮ ಬೆಳೆ ಈಗ ಒಂದು ಯಾವುದೇ ತರಕಾರಿ ಬೆಳೆ ಇರ್ಬೋದು ಅದರಲ್ಲಿ ಶಿಲೀಂಧ್ರ ರೋಗಗಳನ್ನ ನೀವು ಕಾಣಬಹುದು, ಫಂಗಲ್ ಡಿಸೀಸಸ್ ಅಂತ ಹೇಳಿ. ಸೊ ಆ ತರ ರೋಗಗಳು ಜಾಸ್ತಿ ಆಗ್ತದೆ. ಸೊ ಈ ತರ ಸೂಕ್ಷ್ಮ ಜೀವಿಗಳನ್ನ ನಾವು ಉಳಿಸ್ಬೇಕು ಅಂದ್ರೆ ನೈಸರ್ಗಿಕವಾಗಿ ಸಾವಯವ ಪದಾರ್ಥಗಳು ಹೆಚ್ಚಾಗಿ ಬೇಕು, ಯಾಕಂದ್ರೆ ಆ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಈ ಸಾವಯವ ಪದಾರ್ಥಗಳೇ. ಸೊ ಮಣ್ಣಿನಲ್ಲಿ ದೊರಕುವಂತ ಸಾವಯವ ಪದಾರ್ಥಗಳೇ ಈ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಆಗಿರ್ತದೆ. ಸೊ ಇದರಿಂದ ಏನಾಗುತ್ತೆ, ನಾವು ಹೆಚ್ಚಾಗಿ ಸೂಕ್ಷ್ಮ ಜೀವಿಗಳಿದ್ರೆ ನಮ್ಮ ಗಿಡಗಳಿಗೆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಬರ್ತದೆ. ಸೊ ಯಾವಾಗ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಸಿಗ್ತದೋ ಸೊ ರೋಗ ಕೀಟಗಳ ಸಮಸ್ಯೆ ಕೂಡ ತುಂಬಾ ಕಡಿಮೆ ಇರ್ತದೆ. ಸೊ ಆವಾಗ ನಾವು ಹೆಚ್ಚಾಗಿ ರಾಸಾಯನಿಕಗಳು ಅಂದ್ರೆ ಕೀಟನಾಶಕಗಳಾಗ್ಬೋದು ರೋಗನಾಶಕಗಳು ಬಳಸುವ ಅವಶ್ಯಕತೆ ಕೂಡ ತುಂಬಾ ಕಡಿಮೆ ಆಗ್ತದೆ. ಸೊ ಈ ರೀತಿಯಾಗಿ ಇಂಡೈರೆಕ್ಟ್ ಆಗಿ ಕೂಡ ನಾವು ಮಣ್ಣನ್ನ ಸಂರಕ್ಷಣೆ ಮಾಡಬಹುದು, ಅದರೊಟ್ಟಿಗೆ ನಮ್ಗೆ ಅಧಿಕೃತ ಕ್ವಾಲಿಟಿ ಕೂಡ ಇನ್ಕ್ರೀಸ್ ಮಾಡ್ಬೋದು. ಈ

0: ಅವಯವ ಕೃಷಿಯಲ್ಲಿ ಏನಂದ್ರೆ, ಸೊ ನಾವು ಸುಮಾರು ಅಂದ್ರೆ ಒಂದೆರಡು ವರ್ಷದಲ್ಲೇ ಇಳುವರಿಯನ್ನ ಹೆಚ್ಚು ಪಡೀಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈಗಾಗಲೇ ನಾವು ರಾಸಾಯನಿಕ ಪದಾರ್ಥಗಳು ಹೆಚ್ಚಾಗಿ ಬಳಸಿರೋದ್ರಿಂದ ಅದಕ್ಕೆ ಒಂದು ಸಮಯ ಬೇಕಾಗುತ್ತೆ, ಕನಿಷ್ಠ 2 ವರ್ಷ ಅವಧಿ ಅದು ಕಾಯ್ಬೇಕಾಗತ್ತೆ. ಅಂದ್ರೆ ಮಣ್ಣಿನಲ್ಲಿ ಪೋಷಕಾಂಶಗಳ ವೃದ್ಧಿಯಾಗಿ ನೈಸರ್ಗಿಕವಾಗಿ ಬೆಳೆಗೆ ಕೊಡ್ಬೇಕಾಗತ್ತೆ. ಸೊ ಇದರಿಂದ ನಾವು 2-3 ವರ್ಷ ನಂತರ ನಾವು ಸಾವಯವ ಕೃಷಿಯಲ್ಲಿ ಬೆಳೆದ ಬೆಳೆಗಳಲ್ಲಿ ಇಳುವರಿಯನ್ನ ನಾವು ಕಾಣಬಹುದು. ಸೊ 1ನೇ ವರ್ಷದಿಂದಾನೇ ನಾವು ಸಾವಯವ ಕೃಷಿಯಲ್ಲಿ ಹೆಚ್ಚಾಗಿ ಇಳುವರಿ ಪಡೀಲಿಕ್ಕೆ ಆಗೋದಿಲ್ಲ. ಬಟ್ ಖಂಡಿತವಾಗೂ ನಾವು ಮಣ್ಣನ್ನು ಸಂರಕ್ಷಣೆ ಮಾಡಿ ಪರಿವರ್ತನೆಯನ್ನ ಮಾಡಬಹುದು. ಮುಂದೆ ಬರುವ ದಿನಗಳಲ್ಲಿ ಪರಿವರ್ತನೆಗಳನ್ನ ನಾವು ಮಾಡಬಹುದು.
1: ಹಾಗಿದ್ರೆ ಇವಾಗ ಸಾವಯವ ಕೃಷಿಗೆ ಒಂದು ಸೋಪಾನಗಳು ಅಂತ ಯಾವ ರೀತಿ ಹೇಳ್ಬಹುದು, ಯಾವ ಇದು?
0: ಈಗಾಗಲೇ ಹೇಳ್ದಂಗೆ ಮುಖ್ಯವಾಗಿ ಸಾವಯವ ಕೃಷಿಗೆ ಬೇಕಾಗುವ ಅವಶ್ಯಕತೆಗಳೇನಂದ್ರೆ ರಾಸಾಯನಿಕಗಳು ಬಳಸದೇ ಇರುವಂತದ್ದು, ಯಾವುದೇ ರೀತಿಯಾದ ರಾಸಾಯನಿಕಗಳನ್ನ ಬಳಸದೇ ಇರುವಂತದ್ದು. ಸೊ ಮತ್ತೆ ನಾವು ಮಣ್ಣಿಗೆ ಹೆಚ್ಚಿನ ರೀತಿಯಲ್ಲಿ ಸಾವಯವ ವಸ್ತುಗಳನ್ನ ಸೇರಿಸುವಂತದ್ದು. ಇಲ್ಲಿ ಬಹುಮುಖ್ಯವಾಗಿ ಅಂದ್ರೆ ಸಾವಯವ ವಸ್ತುಗಳಂದ್ರೆ ಈಗ ದನದ ಗೊಬ್ಬರ ಇರ್ಬೋದು, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಮತ್ತೆ ಈ ಗಿಡಗಳಿಂದ ಬರ್ತುವಂತ ಗೊಬ್ಬರ. ಈಗ ಉದಾಹರಣೆಗೆ ಹೇಳೋದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಅಡಿಕೆ ಕೃಷಿಯನ್ನ ನಾವು 1,00,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳಿತೀವಿ. ಸೊ ಅಡಿಕೆ ಆಗ್ಬೋದು, ತೆಂಗಾಗ್ಬೋದು, ಬೆಳಿಬೇಕಾದ್ರೆ 1 ಎಕರೆಯಲ್ಲಿ ಸುಮಾರು 4 ಟನ್ ಅಷ್ಟು ತ್ಯಾಜ್ಯಗಳನ್ನ ನಾವು ಸಿಗ್ತದೆ, ನಮ್ಗೆ ವೇಸ್ಟ್ ಸಿಗ್ತದೆ. ಸೊ ಅದನ್ನ ನಾವು ಪುನರ್ ಅಂದ್ರೆ ನಾವು ಗೊಬ್ಬರನ ಮಾಡಿ, ಸೊ ಅದರಿಂದ ಕಾಂಪೋಸ್ಟ್ ರೀತಿ ಮಾಡಿ, ಸೊ ಅದನ್ನ ಪುನರ್ ಬಳಕೆ ಮಾಡೋದ್ರಿಂದ ಕೂಡ ನಾವು ಈ ರೀತಿಯಾಗಿ ಕೂಡ ಬಳಸ್ಬೋದು. ಇಲ್ಲಿ ಯಾವ್ದೇ ಅಂದ್ರೆ ಯಾಕಂದ್ರೆ ನಾವು ಗಟ್ಟಿ ಪದಾರ್ಥಗಳು ಯಾವಾಗ ಬಳಸ್ತೀವೋ ಅದರಲ್ಲಿ ಪೊಟ್ಯಾಶ್ ಅಂಶ ಕೂಡ ಬೇಕಾಗತ್ತೆ. ಸೊ ಮಣ್ಣಿಗೆ 16 ರೀತಿ ಪೋಷಕಾಂಶಗಳು ಬೇಕಾಗತ್ತೆ. ಸೊ ಅಂದ್ರೆ ನೈಸರ್ಗಿಕವಾಗಿ 3 ಪೋಷಕಾಂಶಗಳು ಸಿಗ್ತದೆ ವಾತಾವರಣದಿಂದ. ಇನ್ನು ಪ್ರಮುಖ 3 ಪೋಷಕಾಂಶಗಳು ಗಿಡದ ಬೆಳವಣಿಗೆಗೆ ಬಹು ಅವಶ್ಯಕತೆ ಆಗಿರ್ತದೆ. ಸೊ ಸಾರಜನಕ ಆಗ್ಬೋದು, ರಂಜಕ ಆಗ್ಬೋದು, ಪೊಟ್ಯಾಶ್ ಆಗ್ಬೋದು. ಸೊ ನಾವು ಸಾರಜನಕವನ್ನ 1 ಎಕರೆಗೆ ಸಾರಜನಕ ನೈಸರ್ಗಿಕವಾಗಿ ಪೂರೈಕೆ ಮಾಡಬೇಕು ಅಂದ್ರೆ 200 ಟನ್ ಅಷ್ಟು ತ್ಯಾಜ್ಯಗಳನ್ನ ಕೊಡ್ಬೇಕಾಗತ್ತೆ, ನೈಟ್ರೋಜನ್ ಅಷ್ಟು ನೈಟ್ರೋಜನ್ ಅಂಶ ಸೇರಿಸಬೇಕಾದ್ರೆ. ಸೊ ಅದೇ ನಾವು ರಾಸಾಯನಿಕದಲ್ಲಿ 100 kg ಯೂರಿಯಾ ಕೊಟ್ರೆ ಸಾರಜನಕ ಪೂರೈಕೆ ಆಗ್ತದೆ. ಬಟ್ ಇಲ್ಲಿ ಸಾವಯವ ಕೃಷಿಯಲ್ಲಿ ಆತರ ಅಲ್ಲ, ಕ್ವಾಂಟಿಟಿ ಜಾಸ್ತಿ ಇರ್ತದೆ. ಸೊ ನಾವು 1 ಗ್ರಾಂ ಪೂರೈಕೆ ಮಾಡ್ಬೇಕು ಅಂದ್ರೆ ಸಾರಜನಕ ಅಂಶ, ಸೊ ಇಷ್ಟು ಅಷ್ಟು ತ್ಯಾಜ್ಯಗಳನ್ನ ನಾವು ಗೊಬ್ಬರವಾಗಿ ಪರಿವರ್ತಿಸಿ ಕೊಡ್ಬೇಕಾಗತ್ತೆ.
1: ಕೆಲಸ ಇದೆ
0: ಮತ್ತೆ ಜನನೂ ಜಾಸ್ತಿ ಬೇಕು, ಯಾಕಂದ್ರೆ ಅದನ್ನ ಕಟ್ ಮಾಡಿ ಮತ್ತೆ ಅದನ್ನ ಗೊಬ್ಬರ ಮಾಡಿ ಮತ್ತೆ ಕೊಡ್ಬೇಕಾಗತ್ತೆ. ಬಟ್ ರಾಸಾಯನಿಕದಲ್ಲಿ ಆತರ ಅಲ್ಲ, ಬಟ್ ಇಲ್ಲೇನಾಗತ್ತೆ ಸ್ಲೋ ರಿಸಲ್ಟ್ ಇರ್ತದೆ. ಸೊ ಸಾವಯವ ಕೃಷಿಯಲ್ಲಿ ಇಮಿಡಿಯೇಟ್ ರಿಸಲ್ಟ್ ಇಲ್ಲ ಅಂದ್ರೂ ಕೂಡ ನಿಧಾನವಾಗಿ ಸಿಗ್ತದೆ, ಸುಸ್ಥಿರತೆಯನ್ನ ಕಾಪಾಡಬಹುದು, ಬಟ್ ಮಣ್ಣಿನ ಸಂರಕ್ಷಣೆ ಕೂಡ ಮಾಡಬಹುದು. ಮತ್ತೆ ಇದು ಏನು ನೆಕ್ಸ್ಟ್ ರಂಜಕಾಂಶ. ಸೊ ಈ 3 ಪೋಷಕಾಂಶಗಳು ಪೊಟ್ಯಾಶ್, ಈ ಗಟ್ಟಿ ಪದಾರ್ಥಗಳ ಅಂಶ ಯಾವ್ದಿರ್ತದಲ್ಲ, ಬಾಳೆ ದಿಂಡಾಗ್ಬೋದು, ಅಡಿಕೆ ಸಿಪ್ಪೆ, ತೆಂಗಿನ ಸೋಗೆಗಳಲ್ಲೆಲ್ಲ ಪೊಟ್ಯಾಶ್ ಅಂಶ ಇರ್ತದೆ. ಸೊ ನಾವು ಸುಡುಮಣ್ಣು ಬಳಸೋ ಕಾನ್ಸೆಪ್ಟ್ ತಿಳಿದೇ ಇರ್ತದೆ ಎಲ್ಲ ರೈತರಿಗೆ. ಸೊ ಸುಡುಮಣ್ಣು ಅಂದ್ರೆ ಬೂದಿ ಎಲ್ಲ ಅಂದ್ರೆ ಕಾಡಿಂದ ಸಿಗುವಂತ ಕಸ ಕಡ್ಡಿಗಳನ್ನೆಲ್ಲ ತಂದು ಸಸ್ಯ ಮೂಲಗಳನ್ನೆಲ್ಲ ತಂದು ಸುಟ್ಟು ಅದರಲ್ಲಿ ಮಣ್ಣನ್ನ ಮಿಕ್ಸ್ ಮಾಡಿ ಅದರಿಂದ ಬರುವಂತ ಬೂದಿಯನ್ನ ಸುಡುಮಣ್ಣು ಅಂತೇಳಿ ಬಳಸ್ತೀವಿ. ಯಾಕೆ ಸುಡುಮಣ್ಣನ್ನ ಬಳಸ್ತಿದ್ರು, ಗಿಡಕ್ಕೆ ಪೊಟ್ಯಾಶ್ ಅವಶ್ಯಕತೆ ಇದೆ. ಸೊ ಈ ಬೂದಿಯಲ್ಲಿ ಪೊಟ್ಯಾಶ್ ಅಂಶ ಸ್ವಲ್ಪ ಪ್ರಮಾಣದಲ್ಲಿ ಸಿಗ್ತದೆ. ಸೊ ಈ ರೀತಿಯಾಗಿ ಕೂಡ ನಮ್ದೇ ಸಸ್ಯ ಪ್ರಭೇದಗಳಲ್ಲಿ ಕೂಡ ಗಿಡಕ್ಕೆ ಬೇಕಾಗುವಂತ ಪೋಷಕಾಂಶಗಳನ್ನ ನಾವು ಕಾಣಬಹುದು. ಸೊ ಈ ರೀತಿಯಾಗಿ ರಾಸಾಯನಿಕಗಳು ಬಳಸದೆ ಕೂಡ ನಾವು ಸಾವಯವ ಕೃಷಿಯನ್ನ ಮಾಡಬಹುದು. ಸೊ ಇನ್ನ ಇತರ ಸೂಕ್ಷ್ಮ ಪೋಷಕಾಂಶಗಳು ಏನ್ ಬೇಕಾಗಿರ್ತದಲ್ಲ, 16, 17ರಲ್ಲಿ 6 ಪೋಷಕಾಂಶಗಳು ಆಯ್ತು, ಇನ್ನ ಉಳಿದಿರುವಂತ 10 ಸೂಕ್ಷ್ಮ ಪೋಷಕಾಂಶಗಳು ಎಲ್ಲಾ ಪೋಷಕಾಂಶಗಳು ಎಲ್ಲಾ ಬೆಳೆಗಳಿಗೆ ಅವಶ್ಯಕತೆ ಇರೋದಿಲ್ಲ, ಕೆಲವೊಂದು ಸಾರಿ ಅವಶ್ಯಕತೆ ಬೇಕಾಗಿರುವ ಸಮಯದಲ್ಲಿ. ಸೊ ನಾವು ಜೈವಿಕವಾಗಿ ಸಿಗುವಂತ ಗೊಬ್ಬರಗಳು ಸಿಗ್ತದೆ, ಜೈವಿಕ ಗೊಬ್ಬರಗಳಲ್ಲಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕೂಡ ಸೂಕ್ಷ್ಮ ಪೋಷಕಾಂಶಗಳನ್ನ ನಾವು ಗಿಡಕ್ಕೆ ಪೂರೈಕೆ ಮಾಡಬಹುದು. ಸೊ ಈ ರೀತಿಯಾಗಿ ನಾವು ಸಾವಯವ ಕೃಷಿಯನ್ನ ಮಾಡ್ಕೋಬಹುದು.
1: ಹಾಗಿದ್ರೆ ಈಗ ಸಾವಯವ ಬೇಸಾಯದಲ್ಲಿ ಯಾವ ರೀತಿಯಾಗಿ ತಳಿಗಳ ಆಯ್ಕೆ ಮಾಡಬಹುದು?
0: ಮುಖ್ಯವಾಗಿ ಸಾವಯವ ಕೃಷಿಯಲ್ಲಿ ನಾವು ತಳಿಗಳ ಆಯ್ಕೆ ಅಂದ್ರೆ ಇಲ್ಲಿ ನಾವು ದೇಸಿ ತಳಿಗಳಿಗೆ ಹೋಗ್ಬೇಕಾಗತ್ತೆ. ಸಾವಯವ ಕೃಷಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ನಾವು 2 ತರ ಸಸ್ಯೋತ್ಪಾದನೆಯನ್ನ ಮಾಡ್ತೀವಿ, ಒಂದು ಬೀಜದಿಂದ ಮತ್ತು ಕಾಂಡ ಅಥವಾ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಸೆಕ್ಷುಯಲ್ ಅಂತ ಹೇಳ್ತೀವಿ. ಬೀಜದಿಂದ ಅಂದ್ರೆ ಗಂಡು ಹೆಣ್ಣು ಹೂವು ಪರಾಗಸ್ಪರ್ಶ ಆಗಿ ಬಂದಿರುವಂತ ಬೀಜದಿಂದ ನಾವು ಗಿಡಗಳನ್ನ ಅಭಿವೃದ್ಧಿ ಮಾಡ್ತೀವಿ, ಕಸಿ ಕಟ್ಟುವಂತದ್ದಾಗ್ಬೋದು. ಸೊ ಆತರ ಕೂಡ ನಾವು ಸಸ್ಯ ಅಭಿವೃದ್ಧಿ ಮಾಡ್ತೀವಿ. ಬಟ್ ಇಲ್ಲಿ ಸಾವಯವ ಕೃಷಿಗೆ ನಾವು ಸೊ ಹೈಬ್ರಿಡ್ಸ್ ಅಂತ ಏನ್ ಹೇಳ್ತೀವಲ್ಲ, ಹೈಬ್ರಿಡ್ಸ್ ಅಷ್ಟು ಸೂಕ್ತ ಆಗಿರೋದಿಲ್ಲ. ಸೊ ಹೈ ಯೀಲ್ಡಿಂಗ್ ವೆರೈಟೀಸ್ ಅಂದ್ರೆ ಇಳುವರಿ ಜಾಸ್ತಿ ಕೊಡುವಂತ ತಳಿಗಳಷ್ಟು ಸೂಕ್ತ ಆಗಿರೋದಿಲ್ಲ. ಯಾಕಂದ್ರೆ ಯಾವಾಗೂ ಹೈ ಯೀಲ್ಡಿಂಗ್ ವೆರೈಟೀಸ್ಗೆ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ, ಇನ್ಪುಟ್ಸ್ ಜಾಸ್ತಿ ಬೇಕಾಗುತ್ತೆ, ಪ್ಲಸ್ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರ್ತದೆ. ನಮ್ಮ ಸ್ಥಳೀಯ ತಳಿಗಳಿಗಾದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ. ಸೊ ನಾವು ಉದಾಹರಣೆಗೆ ಹೇಳೋದಾದ್ರೆ ಕಸಿ ಕಟ್ಟಬೇಕಾದ್ರೆ ಯಾವತ್ತು ಕಾಡಿನ ಅಂದ್ರೆ ವೈಲ್ಡ್ ವೆರೈಟೀಸ್ ಅನ್ನೇ ಕಸಿ ಕಟ್ಟಕ್ಕೆ ಬಳಸ್ತೀವಿ ಮೂಲ ಅಂದ್ರೆ ಯಾಕಂದ್ರೆ ಸೊ ಅದಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ. ಸೊ ಯಾವ ನಾವು ಹೊಸ ಕಡ್ಡಿನ ಕಸಿ ಕಟ್ಟಿದಾಗ ಅದಕ್ಕೆ ತಳ್ಕೊಳ್ಳೋ ಶಕ್ತಿ ಇರೋದಂತೇಳಿ. ಸೊ ಇದರಲ್ಲೂ ಕೂಡ ಅಷ್ಟೇ, ಸಾವಯವ ಕೃಷಿಯಲ್ಲಿ ಕೂಡ ಅಷ್ಟೇ, ನಮ್ಮ ಸ್ಥಳೀಯ ತಳಿಗಳಿಗೆ ನಾವು ಆಯ್ಕೆ

0: ಮಾಡ್ಕೋಬೇಕಾಗತ್ತೆ. ಅಂದ್ರೆ ಐ ವೀಲ್ಡಿಂಗ್ ವೆರೈಟೀಸ್ಗಿನ್ನ ಲೋಕಲ್ ವೆರೈಟೀಸ್ ಯಾವ್ದು ಮ್ಯಾಚ್ ಆಗ್ತದೆ, ಯಾಕಂದ್ರೆ ಇಲ್ಲಿ ಯಾಕಂದ್ರೆ ನಾವು ಜಾಸ್ತಿ ಯಥೇಚ್ಛವಾಗಿ ರಾಸಾಯನಿಕಗಳು ಕೊಡೋದಿಲ್ಲ, ಅಂದ್ರೆ ನಮ್ಮ ಹಿತಮಿತದಲ್ಲೇ ನಾವು ಕೃಷಿಯನ್ನ ಮಾಡುವಂತದ್ದು. ಸೊ ಆದ್ರಿಂದ ಆ ತರ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ.
1: ಹಾಗಿದ್ರೆ ಈಗ ಸಾವಯವದ ಒಂದು ಬೇಸಾಯ ಕ್ರಮ ಯಾವ ರೀತಿ ಇರಬೇಕು, ಹೇಗಿತ್ತು
0: ಅಂದ್ರೆ, ನಾವು ಮುಖ್ಯವಾಗಿ ವಾತಾವರಣವನ್ನ ಶುಚಿ ಮಾಡ್ಬೇಕಾಗತ್ತೆ ಇಲ್ಲಿ ಸಾವಯವ ಬೇಸಾಯದಲ್ಲಿ, ಮತ್ತೆ ಗೊಬ್ಬರಗಳನ್ನ ಕಾಂಪೋಸ್ಟ್ ಮುಖಾಂತರನೇ ಮಾಡಿ ಕೊಡ್ಬೇಕಾಗತ್ತೆ. ಸೊ ಈಗಾಗಲೇ ಹೇಳಿದೆ, ನಮ್ಮ ತೋಟದಲ್ಲಿ ತ್ಯಾಜ್ಯಗಳಿದೆ ಅಂತ ಹೇಳ್ಬಿಟ್ಟು ಅದನ್ನ ಡೈರೆಕ್ಟ್ ಆಗಿ ಹಾಕುವಂತದ್ದಲ್ಲ, ಅಂದ್ರೆ ಈಗ ಅಡಿಕೆ ಸಿಪ್ಪೆ ಸಿಗ್ತದೆ ಅಂತ ಹೇಳ್ಬಿಟ್ಟು ನಾವು ಅಡಿಕೆ ಮತ್ತೆ ಅಡಿಕೆ ಮರಕ್ಕೆ ಹಾಕುವಂತದ್ದಲ್ಲ, ಯಾಕಂದ್ರೆ ಅದಕ್ಕೆ ಕಾಂಪೋಸ್ಟ್ ಮಾಡೇ ಕೊಡ್ಬೇಕಾಗತ್ತೆ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ಅಡಿಕೆ ಅದು ಒಂದು ಸಿಪ್ಪೆ ಹಾಕಿದಾಗ ಅದು ಕಳಿಯೋದಕ್ಕೆ ಸಮಯ ಬೇಕಾಗತ್ತೆ, ಕೊಳಿಬಾರ್ದು. ಯಾವುದೇ ನಾವು ಗೊಬ್ಬರ ಕೊಟ್ಟಾಗ ಕಳಿಬೇಕು, ಅಂದ್ರೆ ದಿನಗಳು ಕಳೆದಂಗೆ ಅದರಲ್ಲಿ ಇರೋ ಸೂಕ್ಷ್ಮ ಪೋಷಕಾಂಶಗಳಾಗ್ಬೋದು ರೀಲಿ ಮಣ್ಣಿಗೆ ಸಿಗ್ತದೆ. ಸೊ ಈಗ ಕೊಳತ್ರೆ ಏನಾಗತ್ತೆ, ನಾನು ಈಗಾಗಲೇ ಹೇಳಿದೆ ಅಂದ್ರೆ ಅದರಲ್ಲಿ ಉಸಿರಾಡದಿರುವಂತ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಜಾಸ್ತಿ ಆಗ್ತದೆ. ಸೊ ಏನಾಗತ್ತೆ, ರೋಗವನ್ನ ಕೊಡ್ತದೆ, ನಮ್ಗೆ ಬೆನಿಫಿಟ್ ಆಗೋ ಬದಲು ತೊಂದರೆಗಳನ್ನು ಕೊಡ್ತದೆ. ಈಗಾಗಲೇ ಮಳೆಗಾಲ ಆಗಿರೋದ್ರಿಂದ ಕೊಳೆ ರೋಗ ಹಳೆ ವರ್ಷದಲ್ಲಿ ಏನಾದ್ರು ಇತ್ತು ಅಂದ್ರೆ, ಸೊ ನಾವು ಅಡಿಕೆ ಸಿಪ್ಪೆ ಹಾಕಿರ್ತೀವಲ್ಲ ಅದರಲ್ಲಿ ಏನಾದ್ರೂ ತೇವಾಂಶ ಸಂಪರ್ಕಕ್ಕೆ ಬಂದಾಗ ಅದು ಕೊಳೆ ರೋಗ ಬೆಳವಣಿಗೆ ಆಗುವಂತದ್ದು. ಸೊ ನಮ್ಮ ತೋಟದಲ್ಲಿ ಇರ್ತದೆ ಆಲ್ರೆಡಿ ಅದು, ಸೊ ಅದು ನಾಶ ಆಗಿರೋದಿಲ್ಲ, ಮಳೆಗಾಲದ ನಂತರ ಕೂಡ ಇರ್ತದೆ, ಬಟ್ ಅದರಲ್ಲಿ ತೇವಾಂಶ ಸಂಪರ್ಕ ಇಲ್ದಾಗ ಆ ರೋಗಗಳು ಅಂದ್ರೆ ನಮ್ಗೆ ಕಾಣಿಸ್ಕೊಳ್ಳೋದಿಲ್ಲ. ಸೊ ಯಾವಾಗ ಈ ತರ ಸಂಪರ್ಕಕ್ಕೆ ಸಿಕ್ಕಾಗ ಏನಾಗತ್ತೆ, ರೋಗಗಳು ಬಂದು ನಮ್ಮ ಬೆಳೆಗೆ ಹಾನಿಗಳನ್ನ ಮಾಡ್ತದೆ. ಸೊ ಈ ರೀತಿಯಾಗಿ ಮತ್ತೆ ನಾವು ಬದುಗಳಲ್ಲಿ ಉದಾಹರಣೆಗೆ ಹೇಳೋದಾದ್ರೆ, ದಕ್ಷಿಣ ಕನ್ನಡದಲ್ಲಿ ಆಲೂಬೆಂಡೆ ಅಂತೇಳಿ ಬೆಳೀತಾರಲ್ಲ, ಸೊ ಆಲೂಬೆಂಡೆ ಅಂತೇಳಿ ಊರ್ಬೆಂಡೆ ತರಕಾರಿ ಬೆಳೀತಾರೆ. ಸೊ ಬದುಗಳಲ್ಲಿ ಏನಾಗುತ್ತೆ, ಒಂದು ಕಳೆ ಇರ್ತದೆ, ಒಂದು ಹಳದಿ ರೋಗ ಬರ್ತದೆ ಬೆಂಡೆಗೆ. ಸೊ ಆ ಕಳೆಗೂ ಕೂಡ ಬೆಂಡೆಗೆ ಅಂದ್ರೆ ಬೆಂಡೆಗೆ ಬರುವಂತ ರೋಗ ಬರ್ತದೆ. ಸೊ ನಾವು ಏನ್ ಹೇಳ್ತೀವಿ, ರೋಗ ಬಂದಿರ್ತದೆ. ಸೊ ಬಟ್ ಆ ರೋಗ ಬರೋದು ಒಂದು ಸಣ್ಣ ಕೀಟದಿಂದ, ಬಿಳಿ ನೊಣದಿಂದ ಬರುವಂತದ್ದು. ಸೊ ಆ ಬಿಳಿ ನೊಣ ಆ ಕಳೆಯ ಮೇಲೆ ಕೂತ್ಕೊಂಡು, ಸೊ ನಮ್ಮ ಬೆಂಡೆ ತಳಿ ಅಂದ್ರೆ ಗಿಡದ ಮೇಲೆ ಕೂತಾಗ ಏನಾಗುತ್ತೆ, ಅದು ವೈರಸ್ ತರ ಸ್ಪ್ರೆಡ್ ಆಗುತ್ತೆ. ಅದು ಹೆಲೋವೇನ್ ಮೊಸಾಯಿಕ್ ವೈರಸ್ ಅಂತೇಳಿ ನಾವು ಕರಿತೀವಿ. ಸೊ ಈ ತರ ಕಳೆಗಳನ್ನ ಬದುಗಳನ್ನ ಸ್ವಚ್ಛಗೊಳಿಸುವಂತದ್ದು, ಮತ್ತೆ ನಾವು ಈಗ ಹಸಿರೆಲೆ ಗೊಬ್ಬರ ಬೀಜಗಳನ್ನ ಹಾಕುವಂತದ್ದು, ಮತ್ತೆ ಮಾಗಿ ಉಳುಮೆ ಮಾಡುವಂತದ್ದು. ಸೊ ಈ ರೀತಿಯಾಗಿ ಅಂದ್ರೆ ಮತ್ತೆ ಟ್ರ್ಯಾಪ್ ಕ್ರಾಪ್ಸ್ ಅಂತ ಹೇಳಿ ಕರಿತೀವಿ, ಕೆಲವೊಂದು ಕೀಟಗಳನ್ನ ರಸ ಇರೋ ಕೀಟಗಳನ್ನ ಹೇಳ್ಕೊಳ್ತದೆ ಅಂತ. ಈ ಗೊಂಡೆ ಹೂ ಆಗ್ಬೋದು, ಮತ್ತೆ ಕೆಲವೊಂದು ಕಡೆ ಎಲ್ಲ ಅಂದ್ರೆ ಸಾಸಿವೆ ಬೀಜ ಇದೆಯಲ್ಲ, ಸಾಸಿವೆ ಬೀಜ ಕೂಡ ನಾಟಿ ಮಾಡ್ತಾರೆ, ಮತ್ತೆ ಮುಸ್ಕಿನ ಜೋಳದ್ದು. ಸೊ ಇವೆಲ್ಲ ಟ್ರ್ಯಾಪ್ ಕ್ರಾಪ್ ಆಗಿ ನಾವು ಬಳಕೆ ಮಾಡ್ಬೋದು, ಅಂದ್ರೆ ನೈಸರ್ಗಿಕವಾಗಿ ಕೀಟಗಳನ್ನ ನಾವು ಟ್ರ್ಯಾಪ್ ಮಾಡುವಂತದ್ದು.
1: ಏನು ಸಾಯ್ತಾವ ಅದು
0: ಅಂದ್ರೆ ಏನಾಗತ್ತೆ ಅಂದ್ರೆ, ಅದರಲ್ಲಿ ಇರುವಂತ ಈ ಗೊಂಡೆ ಹೂವನ್ನು ಕೆಮಿಕಲ್ ರಿಲೀಸ್ ಮಾಡುತ್ತೆ. ಸೊ ಅದರಿಂದ ಏನಾಗತ್ತೆ, ಕೀಟಗಳು ಕಡಿಮೆ ಆಗ್ತದೆ. ಮತ್ತೆ ಇನ್ನೊಂದೇನಂದ್ರೆ, ನಾವು ಟ್ರ್ಯಾಪ್ ಕ್ರಾಪ್ಸ್ ಮುಂಚಿತವಾಗಿ ನಾಟಿ ಮಾಡ್ತೀವಿ. ಸೊ ನಾವು ಮೇನ್ ಬೆಳೆ ನಾಟಿ ಮಾಡೋಕ್ಕಿಂತ ಮುಂಚಿತವಾಗಿ ಮಾಡ್ತೀವಿ. ಸೊ ಅದೇನಾಗತ್ತೆ, ಇದರಲ್ಲಿ ಹೂವು ಬರೋ ಅಷ್ಟೊತ್ತಿಗೆ ನಮ್ಮ ಮೇನ್ ಕ್ರಾಪ್ ಅಲ್ಲಿ ಹೂವು ಬರೋ ಅಷ್ಟರಲ್ಲಿ ಹೂವು ಬಂದಿರ್ತದೆ. ಸೊ ಸ್ವಲ್ಪ ಪರಿವರ್ತನೆ ಆಗ್ತದೆ, ಸೊ ಡೈವರ್ಟ್ ಆಗ್ತದೆ ಆ ಕಡೆಯಿಂದ ಈ ಕಡೆಗೆ. ಪ್ಲಸ್ ಆ ಕೆಮಿಕಲ್ಸ್ ರಿಲೀಸ್ನ ಕೂಡ ನಾವು ಸಸ್ಯ ಅಂದ್ರೆ ಪಾಪ್ಯುಲೇಷನ್ ಅನ್ನ ಹತೋಟಿ ಮಾಡ್ಬೋದು. ಸೊ ಈ ರೀತಿಯಾಗಿ ನಾವು ಬೇಸಾಯ ಕ್ರಮಗಳನ್ನ ಮಾಡ್ಕೋಬೇಕಾಗತ್ತೆ. ಮತ್ತೆ ಬದುಗಳಲ್ಲಿ ಸಂರಕ್ಷಣೆ ಅಂದ್ರೆ ಬದುಗಳನ್ನ ಏರಿಸುವಂತದ್ದು, ಯಾಕಂದ್ರೆ ಮಳೆಗಾಲದಲ್ಲಿ ತೇವಾಂಶನ ಇರ್ಕೊಂಡು ನಂತರ ನೀರಿನ ಸಂರಕ್ಷಣೆಯನ್ನು ಕೂಡ ಮಾಡ್ತದೆ. ಈ ರೀತಿಯಾಗಿ ನಾವು ಬೇಸಾಯ ಕ್ರಮಗಳನ್ನ ಸಾವಯವ ಕೃಷಿಯಲ್ಲಿ ಮಾಡ್ಕೋಬೇಕಾಗ್ತದೆ.
1: ಹಾಗಿದ್ರೆ ಇವಾಗ ತೋಟಗಾರಿಕಾ ಬೆಳೆಗಳಲ್ಲಿ ಒಂದು ಸುಸ್ಥಿರ ಇಳುವರಿಗಾಗಿ ಯಾವ ರೀತಿಯಾದಂತಹ ಜೈವಿಕ ಗೊಬ್ಬರಗಳನ್ನು ಕೊಡಬಹುದು, ಇದರ ಬಗ್ಗೆ ಹೇಳಿ.
0: ಸೊ ಈಗಾಗಲೇ ಜೈವಿಕ ಗೊಬ್ಬರಗಳಂತ ಹೇಳೋದಾದ್ರೆ, ನಮ್ಗೆ ಈಗ ಟ್ರೈಕೋಡರ್ಮ ಅಂತ ಸಿಗ್ತದೆ, ಟ್ರೈಕೋಡರ್ಮ ಆಗ್ಬೋದು, ಅಂದ್ರೆ ಇದು ಶಿಲೀಂಧ್ರ ನಾಶಕ, ಜೈವಿಕ ಶಿಲೀಂಧ್ರ ನಾಶಕ. ಸೊ ಈ ಟ್ರೈಕೋಡರ್ಮ ನಾವು ಬಳಸೋ ವಿಧಾನ ಯಾವ ತರ ಅಂದ್ರೆ, ಸೊ ಒಂದ್ 100 kg ಏನು ಸಗಣಿ ಗೊಬ್ಬರ ಇರ್ತದಲ್ಲ, 1 kg ಟ್ರೈಕೋಡರ್ಮ ಮಿಶ್ರಣ ಮಾಡಿ ನಾವು ಬೆಳೆಗಳಿಗೆ ಕೊಡುವಂಥದ್ದು. ಸೊ ಇದು ಎರಡು ತರ ಆಗಿ ಕೆಲಸ ಮಾಡ್ತದೆ, ಜೈವಿಕ ಗೊಬ್ಬರ, ಒಂದು ಪೋಷಕಾಂಶಗಳನ್ನ ಕೊಡುವಂಥದ್ದು, ಮತ್ತೆ ಸೂಕ್ಷ್ಮ ಜೀವಿಗಳು ಅಂದ್ರೆ ಶಿಲೀಂಧ್ರ ಅಂತ ಹೇಳ್ದಲ್ಲ, ಇದರಲ್ಲಿ ಏನು ಕೆಟ್ಟ ಶಿಲೀಂಧ್ರವನ್ನು ತಿಂತದೆ. ಯಾವಾಗ ಇದರಲ್ಲಿ ಒಳ್ಳೆ ಶಿಲೀಂಧ್ರ ಅಂದ್ರೆ ಇದರಲ್ಲಿ ಏರೋಬಿಕ್ ಮೈಕ್ರೋ ಆರ್ಗನಿಸಮ್ಸ್ ಇರ್ತದೆ. ಸೊ ನಮ್ಮ ಮಣ್ಣಿನಲ್ಲಿ ಏನಾದ್ರೂ ರೋಗಗಳೇನಾದ್ರೂ ಇದ್ರೆ, ಕೊಳೆ ರೋಗ ಆಗ್ಬೋದು, ಈ ಶಿಲೀಂಧ್ರದಿಂದ ಬರುವಂತ ಎಲ್ಲಾ ರೋಗಗಳನ್ನು ಕೂಡ ಇದು ಹತೋಟಿ ಮಾಡ್ತದೆ. ಸೊ ಕಾಳ್ಮೆಣ್ಸಲ್ಲಿ ಸೊರಗು ರೋಗ ಆಗ್ಬೋದು, ಮಲ್ಲಿಗೆಯಲ್ಲಿ ಒಂದು ಸೊರಗು ರೋಗ ಬರ್ತದೆ, ಉಡುಪಿ ಮಲ್ಲಿಗೆಯಲ್ಲಿ ಗಿಡ ಸೊರಗು ರೋಗ, ಎಲೆ ಚುಕ್ಕೆ ರೋಗ, ಇಂಥ ಶಿಲೀಂಧ್ರ ರೋಗಗಳಲ್ಲಿ ಕೂಡ ಇದು ಅಂದ್ರೆ ಒಂಥರ ಶಿಲೀಂಧ್ರ ನಾಶಕ ತರ ಕೆಲಸ ಮಾಡುತ್ತೆ. ಅದೇ ತರ ಅಜಿಟೋ ಬ್ಯಾಕ್ಟರ್ ಅಂತಿದೆ. ಸೊ ಅಜಿಟೋ ಬ್ಯಾಕ್ಟರ್ ಅಂದ್ರೆ ಇಲ್ಲಿನ ಸಾರಜನಕಾಂಶನ ಇದು ನಾವು ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಕೊಟ್ಟ ಸಾರಜನಕಾಂಶ ಕೊಡುವಂಥದ್ದನ್ನ ಕಡಿಮೆ ಮಾಡಬಹುದು. ಅದೇ ತರ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಮುಖ್ಯವಾಗಿ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಒಂದು ಸೂಕ್ಷ್ಮ ಜೀವಿಗಳ ಮಿಶ್ರಣ ಇದೆ. ಇದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದವರು ಅಭಿವೃದ್ಧಿಪಡಿಸಿರುವಂತದ್ದು. ಸೊ ಇದನ್ನ ನಾವು 3 ತರ ಬಳಸಬಹುದು. ಒಂದು ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಪೋಷಕ ಡೈರೆಕ್ಟ್ ಆಗಿ ಮಣ್ಣಿಗೆ ಸೇರಿಸುವಂತದ್ದು. ಸೊ 100 ಕೆಜಿ

0: ಈ ಗೊಬ್ಬರದ ಅಂದರೆ ಸಗಣಿ ಗೊಬ್ಬರ ಜೊತೆಗೆ ನಾವು 1 ಕೆಜಿ ಮೈಕ್ರೋಬಿಯಲ್ ಮಿಶ್ರಣವನ್ನು, ಅಂದರೆ ಇದರಲ್ಲಿ ಸಾರಜನಕ ಸ್ಥಿರೀಕರಿಸಿ ರಂಜಕವನ್ನು ಕರಗಿಸಿ, ಅಂದರೆ ಮಣ್ಣಿನಲ್ಲಿ ರಂಜಕ ಅಂಶ ಇರ್ತದೆ, ಅದು ಲಭ್ಯತೆ ಇರೋದಿಲ್ಲ, ಅದು ಇಮ್ಮೊಬೈಲ್ ಫಾರ್ಮ್ ಆಗಿ ಇರ್ತದೆ. ಸೊ ಈ ಸೂಕ್ಷ್ಮ ಜೀವಿಗಳನ್ನು ಬಳಸಿದಾಗ ಏನಾಗುತ್ತೆ, ಅದನ್ನ ಕರಗಿಸ್ತದೆ, ರಂಜಕ ಕರಗಿಸಿ ಮಣ್ಣಿಗೆ ಅಂದರೆ ಗಿಡಕ್ಕೆ ಒದಗಿಸುವಂಥ ಈ ಪೋಷಕಾಂಶಗಳಲ್ಲಿ ಇರ್ತದೆ. ಸೊ ಈ ಥರ ಮಣ್ಣಿಗೆ ಸೇರಿಸಿ ಕೂಡ ನಾವು ಅಂದರೆ ಗೊಬ್ಬರ ಮಿಕ್ಸ್ ಮಾಡಿ ಮಣ್ಣಿಗೆ ಸೇರಿಸ್ಬೋದು. ಇನ್ನೊಂದು ಥರ ಅಂದರೆ ನಾವು ಬೀಜೋಪಚಾರ ಕೂಡ ಮಾಡ್ಬೋದು. ಏನು ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷಿಯಂ ಮಿಶ್ರಣ ಇರ್ತದಲ್ಲ, ಅದನ್ನು 20 ಗ್ರಾಮ್ ಅಂದರೆ 1 ಕೆಜಿ ಬೀಜಕ್ಕೆ 20 ಗ್ರಾಮ್ ಮಿಕ್ಸ್ ಮಾಡಿ ನೀರಿನಲ್ಲಿ ಮಿಕ್ಸ್ ಮಾಡಿ ಅದು ಬೀಜವನ್ನು ತೊಯಿಸಿ ಮತ್ತೆ ಅದನ್ನ ನಾವು ಒಣಗಿಸಿ ಬೀಜೋಪಚಾರವಾಗಿ ಕೂಡ ಮಾಡ್ಬೋದು. ಬೀಜೋಪಚಾರ ಯಾಕೆ ಮಾಡಬೇಕಾಗತ್ತೆ ಅನ್ನೋದಾದ್ರೆ, ಈ ಶಿಲೀಂಧ್ರ ರೋಗಗಳು ಏನಾದರೂ ಇದ್ರೆ, ಕೀಟಗಳು ಥರ ಏನಾದರೂ ಇದ್ರೆ ನಾವು ಬೀಜೋಪಚಾರ ಮಾಡಿ ಬಳಸೋದ್ರಿಂದ ಮುಂದೆ ಬರುವಂತ ರೋಗ ಕೀಟಗಳನ್ನು ನಾವು ಅಂದರೆ ಬೀಜೋಪಚಾರ ಮಾಡಿದ್ರೆ ಹತೋಟಿಯನ್ನು ಮಾಡ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಡ್ರೆಂಚಿಂಗ್, ಗಿಡಕ್ಕೆ ತೊಯಿಸುವಂಥದ್ದು. ಸೊ ಅಂದರೆ ಆಲ್ರೆಡಿ ಸ್ಟ್ಯಾಂಡಿಂಗ್ ಕ್ರಾಪ್ ಇರ್ತದೆ, ನಾವು ಬೆಳೆ ಆಲ್ರೆಡಿ ನಾಟಿ ಮಾಡಿರ್ತೀವಿ, ಮಣ್ಣಿನ ಗೊಬ್ಬರ ಎಲ್ಲ ಕೊಟ್ಟಿರ್ತೀವಿ, ಅಂಥ ಸಮಯದಲ್ಲೂ ಕೂಡ ಈ ಮೈಕ್ರೋಬಿಯಲ್ ಮಿಕ್ಸರನ್ನು ನಾವು ಕೊಡ್ಬೋದು. ಯಾವ ರೀತಿಯಾಗಿ ಕೊಡ್ಬೋದು ಅಂದರೆ, 1 20 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಆಲ್ರೆಡಿ ಇರುವಂಥ ಬೆಳೆಗೆ ತರಕಾರಿ ಬೆಳೆಗಳಾಗ್ಬೋದು ಬುಡದಲ್ಲಿ ನಾವು ಒಂದೊಂದು ಸ್ವಲ್ಪ ಒಂದು 50 ml 100 ml ತನಕ ನಾವು ಬೆಳೆ ಕೊಡ್ಬೋದು ನಾಟಿ ಮಾಡಿದ 4 ವಾರಗಳಲ್ಲಿ. ಸೊ ಯಾಕಂದರೆ ತರಕಾರಿ ಬೆಳೆಗಳಲ್ಲಿ ನಾವು 2 ಸರಿ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ಒಂದು ನಾಟಿ ಮಾಡೋ ಸಮಯದಲ್ಲಿ ಬೇಸಲ್ ಡ್ರೋಸ್ ಅಂತೇಳಿ ಕೊಡ್ತೀವಿ, ನಂತರ ಒಂದು 4 ರಿಂದ 6 ವಾರದಲ್ಲಿ ಟಾಪ್ ಡ್ರೆಸ್ಸಿಂಗ್ ಅಂದರೆ ಆವಾಗ ಬೆಳೆ ಅವಧಿ ಅಂದರೆ ಬೆಳೆ ಅಂದರೆ ಮತ್ತೆ ಕಾಯಿ ಬರೋ ಸ್ಟೇಜಲ್ಲಿ ಇರ್ತದೆ, ಆವಾಗೂ ಕೂಡ ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ. ಸೊ ಇಲ್ಲಿ ನಾವು ಸಾವಯವ ಕೃಷಿಯಲ್ಲಿ ರಾಸಾಯನಿಕಗಳು ಬಳಸದೇ ಇರೋದ್ರಿಂದ ಅಂತ ಸಮಯದಲ್ಲೂ ಕೂಡ ಈ ಪೋಷಕಾಂಶಗಳ ಮಿಶ್ರಣವನ್ನು ಬಳಸಿದ್ರೆ ಒಂದು ಇಳುವರಿ ಅಂದ್ರೆ ಪೋಷಕಾಂಶಗಳು ಬಳಸೋದ್ರಿಂದ ಏನಾಗುತ್ತೆ, ಈ ತರ ಸೂಕ್ಷ್ಮ ಜೀವಿಗಳ ಪೋಷಕಾಂಶಗಳು ಕೂಡ ಸಿಗ್ತದೆ, ಪ್ಲಸ್ ಮುಂಬರುವ ಶಿಲೀಂಧ್ರ ರೋಗಗಳನ್ನು ಕೂಡ ನಾವು ಹತೋಟಿಯನ್ನ ಮಾಡಬಹುದು. ಈ ತರ 3 ತರನು ಪೋಷಕಾಂಶಗಳನ್ನ ನಾವು ಬಳಸಬಹುದು. ಈ ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷಿಯಂ ಏನಿದೆಯಲ್ಲ, ಎಲ್ಲಾ ತೋಟಗಾರಿಕೆ ಬೆಳೆಗಳಿಗೆ ಕೂಡ ಶಿಫಾರಸ್ಸಿದೆ, ಅಂದ್ರೆ 3 ತರ ನಾವು ಇದನ್ನ ಬಳಸಬಹುದು, ಬಟ್ ಒಳ್ಳೆ ರೀತಿಯಾಗಿ ರಿಸಲ್ಟ್ಸ್ ಸಿಗ್ತದೆ ಇದು. ಸೊ ಇದು ಏನಂದ್ರೆ ಇಲ್ಲಿ ಲಭ್ಯತೆ ಸ್ವಲ್ಪ ಕಡಿಮೆ ಇದೆ. ಸೊ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಸಂಪರ್ಕಿಸಿದ್ರೆ ಕೂಡ ನಾವು ತರಿಸಿ ಕೊಡ್ಬೋದು, ಯಾಕಂದ್ರೆ ಬ್ಯಾಂಗ್ಳೂರಿಂದ ತರಿಸಿ ಕೊಡ್ಬೇಕಾಗತ್ತೆ. ಸೊ ಇಲ್ಲಿ ಯಾರಾದ್ರೂ ಇಚ್ಛೆ ಅಂದ್ರೆ ನಾವು ಉತ್ಪಾದನೆ ಮಾಡಿ ರೈತರಿಗೆ ಮಾರಾಟ ಮಾಡ್ತೀವಿ ಅನ್ನೋದಾದ್ರೆ ಅಂತವ್ರಿಗೆ ಕೂಡ ನಾವು ತಂತ್ರಜ್ಞಾನವನ್ನು ಕೂಡ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದಿಂದ ಅವರಿಗೆ ಟ್ರೈನಿಂಗ್ ಎಲ್ಲ ಕೊಟ್ಟು ಅಲ್ಲೇ ಸೊ ಆ ತರನು ಕೂಡ ವ್ಯವಸ್ಥೆ ಮಾಡ್ಬೋದು. ತಂತ್ರಜ್ಞಾನವನ್ನು ಏನಾದ್ರೂ ಕೊಳ್ಕೊಳ್ಳೋ ಅವಶ್ಯಕತೆ ಇದ್ರೆ ಅವ್ರು ಸ್ವಲ್ಪ ಅಮೌಂಟ್ ನ ಪೇ ಮಾಡ್ಬೇಕಾಗತ್ತೆ. ಸೊ ಅವರೇ ಇಲ್ಲಿ ಉತ್ಪಾದನೆ ಮಾಡಿ ಈ ತೋಟಗಾರಿಕೆ ಎಲ್ಲ ಬೆಳೆಗಳಲ್ಲಿ ಕೂಡ ಕೊಡ್ಬೋದು, ಬಟ್ ಒಳ್ಳೆ ರೀತಿಯಾಗಿ ಕೆಲಸ ಮಾಡುತ್ತೆ ಇದರಲ್ಲಿ. ಸೊ ಅಂದ್ರೆ ಸೂಕ್ಷ್ಮ ಜೀವಿಗಳಿಗೆ ಕೂಡ ಅಂದ್ರೆ ಪೋಷಕಾಂಶನು ಸಿಗ್ತದೆ, ಒಂದು ರೋಗಗಳನ್ನು ಕೂಡ ನಾವು ಇಲ್ಲಿ ಹತೋಟಿ ಮಾಡ್ಬೋದು. ಸೊ ಅದೇ ತರ ಅಸೋಸ್ಪಿರಲಮ್ ಅಂತಿದೆ, ವ್ಯಾಮ್ ಅಂತಿದೆ, ಸೊ ವ್ಯಾಸ್ಕ್ಯುಲರ್ ಅರ್ಬಾಸ್ಕ್ಯುಲರ್ ಮೈಕೋರೈಜಾ ಅಂತ. ಸೊ ಈ ತರ ಸುಮಾರು ಸೂಕ್ಷ್ಮ ಜೀವಿಗಳನ್ನ ನಾವು ಜೈವಿಕ ಗೊಬ್ಬರಗಳನ್ನಾಗಿ ಬಳಸ್ಕೋಬಹುದು.
1: ಇದೆಲ್ಲಿ ಲಭ್ಯವಿದೆ?
0: ಈಗ ಟ್ರೈಕೋಡರ್ಮ ಕೃಷಿ ಇಲಾಖೆಯಿಂದ ಆರ್ಎಸ್ಕೆಯಲ್ಲಿ ಆರ್ಎಸ್ಕೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಬ್ಸಿಡಿ ದರದಲ್ಲಿ ಅಂದ್ರೆ ಕೊಡ್ತಾರೆ. ಸೊ ಅದಲ್ಲದೆ ಈ ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷಿಯಂ, ಸೊ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಂದ್ರೆ ತಂತ್ರಜ್ಞಾನದ ಅಡಿಯಲ್ಲಿ ನಾವು ಕೆಲವೊಂದು ಟ್ರಯಲ್ಸ್ ಅನ್ನ ಹಮ್ಮಿಕೊಳ್ತೇವೆ. ಸೊ ಅದರಲ್ಲಿ ಕೂಡ ರೈತರುಗಳಿಗೆ ನಾವು ಕೊಡ್ತೀವಿ. ಈಗಾಗಲೇ ನಾವು ತುಂಬಾ ತರಿಸಿ ಕೊಟ್ಟಿದೀವಿ, ಸೊ 2,000 ಟನ್ ಗಟ್ಟಲೆ ತರಿಸಿ ಕೊಟ್ಟಿದೀವಿ ಬ್ಯಾಂಗ್ಳೂರಿಂದ. ಸೊ ಯಾರಾದ್ರೂ ರೈತರಿಗೆ ನಮ್ಗೆ ಬೇಕು ಅಂದ್ರೆ ನಾವು ಅವರಿಗೆ ವ್ಯವಸ್ಥೆಯನ್ನು ಮಾಡಿ ಕಲ್ಪಿಸ್ಕೊಡ್ತೀವಿ. ಅವರು ಡೈರೆಕ್ಟ್ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಕಳಿಸ್ಕೊಡ್ತಾರೆ, ನಾವು ಅವ್ರ ಅಮೌಂಟ್ ಪೇ ಮಾಡ್ಕೋಬೇಕಾಗುತ್ತೆ. ನಾವು ಜಸ್ಟ್ ಕೊಂಡಿ ಅಂದ್ರೆ ಸಂಪರ್ಕ ಆಗಿ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಕೆಲಸ ಮಾಡ್ತೀವಿ, ಬಟ್ ಇದು ಒಳ್ಳೆ ರಿಸಲ್ಟ್ಸ್ ಇದೆ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಅಷ್ಟೇ. ಸೊ ಈಗ ಕೊಡಗು ಅಲ್ಲೆಲ್ಲ ಅಡಿಕೆ ಇದೆ, ಮತ್ತೆ ತುಮಕೂರು ಹಿರೇಹಳ್ಳಿಯಲ್ಲೆಲ್ಲ ರೈತರು ಒಳ್ಳೆ ಬೆಳೆಗೆ ಅಂದ್ರೆ ಫಲಿತಾಂಶ ಸಿಕ್ಕಿದೆ, ಇದೊಂದೇ ಅಡಿಕೆಗೆ ಅಂತೇನೆ ಅಲ್ಲ, ಸೊ ಎಲ್ಲಾ ತೋಟಗಾರಿಕೆ ಬೆಳೆಗಳಲ್ಲಿ ಒಳ್ಳೆ ಫಲಿತಾಂಶ ಸಿಕ್ಕಿದೆ, ದಾಳಿಂಬೆ ಬೆಳೆಯಲ್ಲಿ ಇರ್ಬೋದು. ಸೊ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೇಳೋದಾದ್ರೆ ಮಲ್ಲಿಗೆಯಲ್ಲಿ ಸೊರಗು ರೋಗ ತುಂಬಾ ಇದೆ. ಸೊ ಈ ಮಲ್ಲಿಗೆ ಇರುವಂತದ್ದು ಸಣ್ಣ ರೈತರಿಗೆ, ಅವರಿಗೆ ಸುಸ್ಥಿರತೆ ಕಾಯ್ಕೊಳ್ಬೇಕು ಅಂದ್ರೆ ಅವರು ಮಲ್ಲಿಗೆ ಮೇಲೆನೆ ಇಳುವರಿ ಮೇಲೆನೆ ಅವಲಂಬಿತರಾಗಿರ್ತಾರೆ. ಸೊ ಅಂತವ್ರಿಗೆ ಇದು ತುಂಬಾ ಒಳ್ಳೇದು, ಬಟ್ ಇದಕ್ಕೆ ಜಾಸ್ತಿ ಕಾಸ್ಟ್ ಆಗೋದಿಲ್ಲ. ಸೊ ಇಂದ 2 ಕೆಜಿ ಗೊಬ್ಬರಕ್ಕೆ 100 ರೂಪಾಯಿ 130 ರೂಪಾಯಿ ಆಗ್ತದೆ, ಬಟ್ ಇದನ್ನ ನಾವು ಸಗಣಿ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಮಲ್ಟಿಪ್ಲಿಕೇಶನ್ ಕೂಡ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ಈ ಸೂಕ್ಷ್ಮ ಜೀವಿಗಳನ್ನ ತೋಟಗಾರಿಕೆ ಬೆಳೆಗಳಲ್ಲಿ ಬೆಳೆಸಿದ್ರೆ ಸುಸ್ಥಿರತೆಯನ್ನ ಖಂಡಿತವಾಗಿ ಕಾಪಾಡಬಹುದು, ಅದರೊಟ್ಟಿಗೆ ನಮ್ಮ ಮಣ್ಣಿನ ಸಂರಕ್ಷಣೆಯನ್ನು ಕೂಡ ನಾವು ಮಾಡ್ಕೋಬಹುದು.
1: ಇವಾಗ ನೀವೊಂದು ಹೇಳಿದ್ರೆ ಆಯ್ದ ರೈತರಿಗೆ ಅಂದ್ರೆ ಯಾವ ರೀತಿ?
0: ಈಗ ನಮ್ಮ ಒಂದು ಉದಾಹರಣೆಗಳಂದ್ರೆ ನನ್ನ ತೋಟಗಾರಿಕೆ ವಿಭಾಗದಲ್ಲಿ ಒಂದು ಹೊಸ ತಳಿಯನ್ನು ಅಭಿವೃದ್ಧಿ ಮಾಡಿರ್ತಾರೆ. ತೋಟಗಾರಿಕೆ ಸಂಶೋಧನಾ ಕೇಂದ್ರದವರು ಬ್ಯಾಂಗ್ಳೂರಲ್ಲಿ ಅಭಿವೃದ್ಧಿ ಮಾಡಿರ್ತಾರೆ. ಸೊ ಇಲ್ಲಿ ಅಲ್ಸಂಡೆ ತಳಿದು ಒಂದು ಹೇಳ್ತೀನಿ, ಅರ್ಕಮಂಗಳ ತಳಿಯನ್ನು ಅಭಿವೃದ್ಧಿ ಮಾಡಿರ್ತಾರೆ. ಬಟ್ ನಮ್ಮ ರೈತರಿಗೆ ಅದು ಗೊತ್ತಿರೋದಿಲ್ಲ, ಅರ್ಕಮಂಗಳ ತಳಿ ಇದೆ ಅಂತೇಳಿ. ಸೊ ಇದು ಮೀಟರ್ ಅಲ್ಸಂದೆ ಅಂತ ತಳಿಯೋದು. ಸೊ ಇದು ಏನ್ ಮಾಡ್ತಾರೆ ರೈತರು, ಯಾವುದೋ ಒಂದು ಪ್ರೈವೇಟ್ ಶಾಪ್ಗೆ

0: ಹೋಗಿ ಅಲ್ಲಿ ಒಂದು ಕೇಳ್ತಾರೆ, ಅವ್ರು ಒಂದು ತಳಿ ಕೊಡ್ತಾರೆ, ಅದು ಬೀಜ ಸೀಡ್ ಕಾಸ್ಟ್ ರೇಟ್ ಜಾಸ್ತಿ ಇರ್ತದೆ ರೈತರಿಗೆ, ಮತ್ತೆ ಅದು ಸುಸ್ಥಿರತೆ ಇರೋದಿಲ್ಲ, ಈ ವರ್ಷ ಇಳುವರಿ ಇದ್ರೆ ನೆಕ್ಸ್ಟ್ ಇಯರ್ ಅದೇ ತರ ಇಳುವರಿ ಬರ್ತದೆ ಅಂತಿಲ್ಲ, ಬಟ್ ಅವ್ರಿಗೆ ರೈತರಿಗೆ ಈ ಪಬ್ಲಿಕ್ ವೆರೈಟಿ ಬಗ್ಗೆ ಅರಿವಿರೋದಿಲ್ಲ. ಅಂತವ್ರಿಗೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಸೊ ನಾವು ತಂತ್ರಜ್ಞಾನವನ್ನ ಬೆಂಗಳೂರಲ್ಲಿ ಅಭಿವೃದ್ಧಿಪಡಿಸಿರ್ತಾರೆ, ದಕ್ಷಿಣ ಕನ್ನಡದಲ್ಲಿ ವರ್ಕ್ ಆಗ್ತದ ಇಲ್ವಾ ಅಂತ ನಾವು ಟ್ರೈ ಮಾಡ್ಬೇಕಾಗತ್ತೆ. ಸೊ ಯಾಕಂದ್ರೆ ರೈತರ ತೋಟದಲ್ಲಿ ಕೊಟ್ಟು ಅವ್ರಿಗೆ ಆಗ್ಲಿಲ್ಲ ಅಂದ್ರೆ ಅದು ರೈತರಿಗೆ ಹೊರೆ ಆಗ್ಬಾರ್ದು ಅಂತೇಳಿ ನಾವು ಸಣ್ಣ ಪ್ರಮಾಣದಲ್ಲಿ ಟ್ರಯಲ್ಸ್ ಅನ್ನ ತಗೊಂತೀವಿ. ಪ್ರಾತ್ಯಕ್ಷಿಕೆಗಳಂದ್ರೆ 5 ಜನ ರೈತರನ್ನ ಆಯ್ಕೆ ಮಾಡ್ಕೊಂಡು ಒಂದು ತಾಲೂಕಲ್ಲಿ, ಸೊ ಅವರಿಗೆ ಬೇಕಾಗುವಂತ ಪರಿಕರಗಳನ್ನ ನಾವೇ ಕೊಡ್ತೀವಿ. ಸೊ ಅಂದ್ರೆ ಇಲ್ಲಿ ರೈತರಿಗೆ ಯಾವುದೇ ರೀತಿಯ ಹೊರೆ ಆಗೋದಿಲ್ಲ. ಸೊ ಬೀಜ ಇರ್ಬೋದು, ಈ ಸೂಕ್ಷ್ಮ ಜೀವಿಗಳ ಮಿಶ್ರಣ ಇರ್ಬೋದು, ತರಕಾರಿ ಸ್ಪೆಷಲ್ ಇರ್ಬೋದು, ಮತ್ತೆ ರೋಗ ಕೀಟಗಳನ್ನ ಹತೋಟಿ ಮಾಡಕ್ಕೆ ಮೋಹಕ ಬಲೆಗಳು, ಟ್ರಾಪ್, ಎಲ್ಲೋ ಸ್ಟಿಕ್ಕಿ ಟ್ರಾಪ್ ಅಂತೇಳಿ ಕೊಡುವಂತದ್ದು. ಸೊ ಈ ತರ ಮೂಲ ಅಂದ್ರೆ ಬೇಸಿಕ್ ಪರಿಕರಗಳನ್ನ ನಾವು ಕೊಟ್ಟು ರೈತರಿಗೆ ರೈತರ ಹೊಲದಲ್ಲೇ ತಂತ್ರಜ್ಞಾನವನ್ನ ಹಮ್ಮಿಕೊಳ್ತೇವೆ. ಸೊ ಅಂತ ರೈತರಿಗೆ ನಮ್ಮ ಕಡೆಯಿಂದ ನಾವು ಈ ತರ ಪರಿಕರಗಳನ್ನ ತರಿಸಿ ಕೊಡ್ತೀವಿ. ಸೊ ಈಗಾಗಲೇ ಸುಮಾರು ಅರ್ಕಮಂಗಳ ತಳಿ ಕೂಡ ಆಗಿದೆ, ಮತ್ತೆ ಅರ್ಕ ಪ್ರಸನ್ನ ಅಂತೇಳಿ ಹೀರೆಕಾಯಿ ತಳಿಯನ್ನ ಎಲ್ಲ ಮಾಡಿದ್ದೀವಿ, ಸುಮಾರು ಪ್ರಾತ್ಯಕ್ಷಿಕೆಗಳಾಗಿದೆ. ಅದೇ ತರ ಎಲ್ಲಾ ವಿಭಾಗದಲ್ಲೂ ನಮ್ಮ ವಿಜ್ಞಾನ ಕೇಂದ್ರದಲ್ಲಿ ಎಲ್ಲಾ ವಿಜ್ಞಾನಿಗಳು ತಮ್ಮ ತಮ್ಮ ವಿಭಾಗದಲ್ಲಿ ಹಮ್ಮಿಕೊಳ್ತಾರೆ.
1: ಈಗ ಸಾಮಾನ್ಯವಾಗಿ ಎಲ್ಲ ಕಡೆ ರೋಗ ಕೀಟಬಾಧೆ ಎಲ್ಲ ಇರುವಂತದ್ದು, ಸಾವಯವದಲ್ಲಿ ನೋಡಿದ್ರೆ ಸ್ವಲ್ಪ ಕಡಿಮೆ ಅನ್ಬಹುದು, ಆದ್ರೂ ರೋಗ ಕೀಟಬಾಧೆಗಳ ಹತೋಟಿ ಕ್ರಮಗಳನ್ನು ಯಾವ ರೀತಿ ಮಾಡಬಹುದು?
0: ಸಾವಯವ ಕೃಷಿಯಲ್ಲಿ ಅಂದ್ರೆ ನಾವು ರೋಗ ಕೀಟಗಳನ್ನ 3 ತರ ಹತೋಟಿ ಮಾಡಬಹುದು. ಒಂದು ಬೇಸಾಯ ವಿಧಾನದಲ್ಲಿ, ಬೇಸಾಯ ವಿಧಾನದಂದ್ರೆ ನಮಗೆ ಕಣ್ಣಿಗೆ ಕಾಣಿಸುವಂತ ರೋಗ ಅಂದ್ರೆ ಮೊಟ್ಟೆಗಳನ್ನ, ಆ ಕೋಶಗಳ ಮೊಟ್ಟೆ ಕೋಶಾವಸ್ಥೆಗಳನ್ನ ತೆಗೆದು ನಾಶ ಮಾಡುವಂತದ್ದು. ಮತ್ತೆ ಉಳುಮೆ ಮಾಡ್ತೀವಲ್ಲ, ಮಾಗಿ ಉಳುಮೆ, ಸೊ ಇದೆಲ್ಲ ಬಿಸಿಲು ಬಂದ್ರೆ ಮಣ್ಣನ್ನ ಸೂರ್ಯಕಿರಣಗಳಿಗೆ ಎಕ್ಸ್ಪೋಸ್ ಮಾಡ್ತೀವಿ. ಸೊ ಇದನ್ನ ಬೇಸಾಯ ವಿಧಾನ ಅಂತ. ಈ ಮಣ್ಣು ಯಾವಾಗ ಸೂರ್ಯಕಿರಣಗಳಿಗೆ ಎಕ್ಸ್ಪೋಸ್ ಆಗ್ತದೋ ಅದರಲ್ಲಿರೋ ಕೀಟಗಳ ಮೊಟ್ಟೆಗಳೆಲ್ಲ ಸಾಯ್ತದೆ. ಸೊ ಇದರಿಂದ ಕೂಡ ಒಂದು ರೀತಿಯಾಗಿ ನಾವು ಕೀಟಗಳನ್ನ ತೋಟಿಯನ್ನ ಮಾಡಬಹುದು. ಇನ್ನೊಂದು ಟ್ರಾಪ್ ಕ್ರಾಪ್, ಟ್ರಾಪ್ಗಳನ್ನ ಬಳಸುವಂತದ್ದು, ಮೋಹಕ ಬಲೆಗಳನ್ನ ಬಳಸುವಂತದ್ದು. ಸೊ ತರಕಾರಿಗಳಲ್ಲಿ ರಸ ಇರೋ ಕೀಟ ಜಾಸ್ತಿ ಇರ್ತದೆ. ಸೊ ಆ ರಸ ಇರೋ ಕೀಟ ಏನಾಗುತ್ತೆ, ಕೆಲವೊಂದು ಕಲರ್ಸ್ಗೆ ಅಟ್ರಾಕ್ಟ್ ಆಗುತ್ತೆ. ಈಗ ಬಿಳಿ ನೋಣ ಅಂತ ಹೇಳ್ಬೋದು, ಬಿಳಿ ನೋಣ ಅಂತ ಕರಿತೀವಲ್ಲ, ಸೊ ಹಳದಿ ಬಣ್ಣಕ್ಕೆ ಅಟ್ರಾಕ್ಟ್ ಆಗುತ್ತೆ. ಸೊ ಎಲ್ಲೋ ಕಲರ್, ಎಲ್ಲೋ ಸ್ಟಿಕ್ಕಿ ಟ್ರಾಪ್ ಅಂದ್ರೆ ಒಂದು ಪೇಪರ್ ಮೇಲೆ ಒಂದು ಸ್ವಲ್ಪ ಗಮ್ ತರ ಇರ್ತದೆ. ಸೊ ಇದು ಎಲ್ಲೋ ಕಲರ್ ಇದೆ ಅಂತ ಬಂದಾಗ ಏನಾಗುತ್ತೆ, ಅದರಲ್ಲಿ ಗಮ್ ಇರೋದ್ರಿಂದ ಅದ್ರ ಮೇಲೆ ಸ್ಟಿಕ್ ಆಗಿ ಅದು ಆರದೆ ಅಲ್ಲಿ ಸಂತತಿಯನ್ನ ಕಡಿಮೆ ಮಾಡೋದು. ಅದೇ ತರ ಬ್ಲೂ ಸ್ಟಿಕ್ಕಿ ಟ್ರಾಪ್ ಅಂತ ಸಿಗ್ತದೆ. ಮತ್ತೆ ಈಗ ಈ ಸಸ್ಯ ಏನುಗಳೆಲ್ಲ ಬರ್ತದಲ್ಲ, ಅಲ್ಸಂಡೆ ಎಲ್ಲ, ಸೊ ಅದಕ್ಕೆ ಅದು ಬ್ಲೂ ಕಲರ್ ಗೆ ಅಟ್ರಾಕ್ಟ್ ಆಗುತ್ತೆ. ಮತ್ತೆ ಈಗ ಇನ್ನೊಂದು ಮೋಹಕ ಬಲೆಗಳಿದಾವೆ, ಈಗ ಕುರುವಾಯಿ ಗೊತ್ತಲ್ಲ, ಕುರುವಾಯಿ, ತೆಂಗು, ಮಡಿಕೆ ಎಲ್ಲ ಕೆಂಪು ಮೂತಿ ಹುಳ ಎಲ್ಲ ನಾಶ ಮಾಡ್ತದೆ. ಅದು ಮೋಹಕ ಅಂದ್ರೆ ಆಪೋಸಿಟ್ ಸೆಕ್ಸ್ ಪರ್ಮೋನ್ ಟ್ರಾಪ್ಸ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ಆಪೋಸಿಟ್ ಸೆಕ್ಸ್ ಇದೆ ಅಂತೇಳಿ ಸ್ಮೆಲ್ ಗೆ ಬರ್ತದೆ. ನಾವು ಮೀಥೈಲ್ಯೂಜಿನಲ್ ಕೆಲವೊಂದು ಲ್ಯೂರ್ಸ್ ಅನ್ನ ಇಡ್ತೀವಿ ಅದರಲ್ಲಿ. ಸೊ ಅದರಲ್ಲಿ ಏನಾಗುತ್ತೆ, ಸೊ ಈ ಹಣ್ಣಿನ ನೊಣ ಇರ್ಬೋದು, ಕುರುವ ಇರ್ಬೋದು, ಸೊ ಹಣ್ಣಿನ ಹಣದಲ್ಲಿ ಮೀಥೈಲ್ಯೂಜಿನಲ್ ಅಂತೇಳಿ ನಾವು ಒಂದು ಕೆಮಿಕಲ್ ಇರ್ತೀವಿ, ಅದು ಸ್ಮೆಲ್ ರಿಲೀಸ್ ಆದಾಗ ಏನಾಗುತ್ತೆ, ಆಪೋಸಿಟ್ ಸೆಕ್ಸ್ ಇದೆ ಅಂದ್ರೆ ಗಂಡು ಹುಳ ಇದೆ ಅಂತೇಳಿ ಬರುವಂತದ್ದು. ಸೊ ಅದರಲ್ಲಿ ಕೆಮಿಕಲ್ ಕೂಡ ಹಾಕಿರೋದ್ರಿಂದ ಏನಾಗುತ್ತೆ, ಅಟ್ರಾಕ್ಟ್ ಆಗಿ ಅದು ಸಾಯುವಂತದ್ದು. ಬಟ್ ಈ ಮೋಹಕ ಬಲೆಗಳನ್ನ ಬಳಸಬೇಕಾದ್ರೆ ನಾವು ಎಕರೆಗೆ ಒಂದಷ್ಟೇ ಬಳಸಬೇಕಾಗತ್ತೆ. ಸೊ ಜಾಸ್ತಿ ಬಳಸಿದಷ್ಟು ತೊಂದರೆ ಆಗುತ್ತೆ, ಯಾಕಂದ್ರೆ ಅಕ್ಕಪಕ್ಕ ತೋಟಗಳಲ್ಲಿ ಇರುವಂತದ್ದು ನಮ್ಮ ತೋಟಕ್ಕೆ ಬರ್ತದೆ. ಸೊ ಇದನ್ನೆಲ್ಲ ನಾವು ಸಾಮೂಹಿಕವಾಗಿ ಈ ತರ ತೋಟಗಳನ್ನ ಮಾಡಬಹುದು. ಸೊ ಕಮ್ಯುನಿಟಿ ಅಪ್ರೋಚ್ ಅಂತೇಳಿ ಕರಿತೀವಿ, ಎಲ್ಲರೂ ಇಡಬೇಕಾಗತ್ತೆ. ಮತ್ತೆ ಇವೆಲ್ಲ ನಾಕ್ಟರ್ನಲ್ ಅಂದ್ರೆ ರಾತ್ರಿ ಹೊತ್ತು ಆಕ್ಟಿವ್ ಇರ್ತದೆ, ಅಂದ್ರೆ ಅಂತ ಸಮಯದಲ್ಲಿ ನಾವು ಬರ್ತದಲ್ಲ ಮನೆ ಹತ್ರ ಬಂದಾಗ ಏನಾಗುತ್ತೆ, ಲೈಟ್ ಬೆಳಕಿಗೆ ಬಂದಾಗ ನಾವು ಏನ್ ಮಾಡ್ತೀವಿ, ಅದನ್ನ ಅಲ್ಲೇ ಒಡೆದು ಬೀಳಿಸುವಂತದೆಲ್ಲ ಅದನ್ನ ಎಕ್ಕಿ ಸಾಯಿಸಬೇಕು, ಬೆಂಕಿಗೆ ಹಾಕ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅದು ಒಂದು ಮೊಟ್ಟೆ ಒಂದು ಮತ್ತೆ ಮೊಟ್ಟೆ ಇಟ್ಟು ಒಂದು ಕೀಟ 10 ಮೊಟ್ಟೆ ಇಟ್ಟು ಮತ್ತೆ ಅದು ಸಂತತಿ ಜಾಸ್ತಿ ಆಗುತ್ತೆ. ಸೊ ಈ ರೀತಿಯಾಗಿ ಮತ್ತೆ ನೆಕ್ಸ್ಟ್ ನೈಸರ್ಗಿಕವಾಗಿ ಸಿಗುವಂತ ಪದಾರ್ಥಗಳನ್ನ ಬಳಸುವಂತದ್ದು. ಈಗ ಬೇವಿನ ಕಷಾಯ, ಬೇವಿನ ಬೀಜದ ಕಷಾಯನ್ನ ಮಾಡಿ ಸಿಂಪಡಣೆ ಮಾಡುವಂತದ್ದು, ಬೇವಿನ ಎಣ್ಣೆ, ಮುಖ್ಯವಾಗಿ ತರಕಾರಿ ಬೆಳೆಗಳಲ್ಲಿ ಬೇವಿನ ಎಣ್ಣೆ, ಎಲ್ಲಾ ಬೆಳೆಗಳಲ್ಲಿ ಕೂಡ ಅಷ್ಟೇ ಬೇವಿನ ಎಣ್ಣೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಹೊಂಗೆ ಸೊಪ್ಪು, ಬೇವಿನ ಸೊಪ್ಪು ಮತ್ತೆ ಕಷಾಯ ಮಾಡುವಂತದ್ದು. ಸೊ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ನಾವು ಸಮ ಪ್ರಮಾಣದಲ್ಲಿ ಜಜ್ಜಿ ಅದನ್ನ ಸೋಸ್ಕೊಂಡು, ಸೊ 1:10 ratio ಹತ್ತು ಭಾಗ ನೀರಿದ್ರೆ ಒಂದು ಭಾಗ ನಾವು ಕಷಾಯನ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡುವಂತದ್ದು. ಮತ್ತೆ ಕೆಲವೊಂದು ಶಿಲೀಂಧ ರೋಗಗಳಿಗೆ ಉಳಿ ಮಜ್ಜಿಗೆ, ಸೊ ಅಂದ್ರೆ 2-3 ದಿನದ್ದು ಉಳಿ ಮಜ್ಜಿಗೆ ತುಂಬಾ ಉಳಿ ಬಂದಿರ್ತದಲ್ಲ ಅಂತದನ್ನ ಸಿಂಪಡಣೆ ಮಾಡುವಂತದ್ದು. ಡೈಲ್ಯೂಟ್ ಮಾಡ್ಬೇಕಾಗತ್ತೆ, ಸೊ ಡೈಲ್ಯೂಟ್ ಮಾಡಿ ಸಿಂಪಡಣೆ ಮಾಡ್ಬೇಕಾಗುತ್ತೆ, ಕ್ವಾಂಟಿಟಿನೂ ಜಾಸ್ತಿ ಬೇಕಾಗತ್ತಲ್ಲ. ಮತ್ತೆ ಈ ಜೀವಾಮೃತ ಈ ತರ ಎಲ್ಲ ಮಾಡಿ ಕೂಡ ನಾವು ಕೊಡ್ಬೋದು. ಮತ್ತೆ ಬೇವಿನ ಸೊಪ್ಪಿನ ಕಷಾಯ, ಸೊ ಬೇವಿನ ಸೊಪ್ಪು 1 ಕೆಜಿ ನಾವು ಮಿಕ್ಸಿಯಲ್ಲಿ ನಾವು ಸಾಮಾನ್ಯವಾಗಿ ರುಬ್ಬಿ ಯಂತ್ರದಲ್ಲಾದ್ರೂ ಯಾವ್ದೇ ರೀತಿಯಾಗಿ ರುಬ್ಬಿ ಅದನ್ನ ಡೈಲ್ಯೂಟ್ ಮಾಡಿ ಮತ್ತೆ ಸಿಂಪಡಣೆ ಮಾಡುವಂತದ್ದು. ಮತ್ತೆ ಕೆಲವೊಂದು ಸಾಂಪ್ರದಾಯಿಕವಾಗಿ ಉಪ್ಪು ಅರ್ಶಿನ ಎಲ್ಲ ಬಳಸ್ತಾರೆ, ಬಟ್ ನಾವು ಏನಂದ್ರೆ ಅದನ್ನ ಡೈಲ್ಯೂಟ್ ಮಾಡಿ ಬಳಸಬೇಕು. ಮತ್ತೆ ಕೆಲವೊಂದೆಲ್ಲ ಅಂದ್ರೆ ಈಗ ಈ ಕಂಬಳಿ ಹುಳ ಎಲ್ಲ ಇರ್ತದಲ್ಲ,

0: ಟೆಂಕುಳ ಎಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಸ್ಮೆಲ್ಗೆ ಅಟ್ರಾಕ್ಟ್ ಆಗ್ತದೆ. ಸೊ ಸ್ಮೆಲ್ ಅಂದ್ರೆ ಈಗ ಫರ್ಮೆಂಟೆಡ್ ಸ್ಮೆಲ್ ಬೇಕಾಗುತ್ತೆ ಅದಕ್ಕೆ. ಸೊ ಆಲ್ಕೋಹಲ್ ತರ ಸ್ಮೆಲ್ ಬೇಕಾಗುತ್ತೆ ಅದಕ್ಕೆ. ಕೊಳ್ತೋಗಿರೋ ಹಣ್ಣುಗಳನ್ನೆಲ್ಲ ತೋಟಗಳಲ್ಲಿ ಇಟ್ಟು ನಾವು ಅದನ್ನ ಅಟ್ರಾಕ್ಟ್ ಮಾಡಿ ಹೆಕ್ಕಿ ಸಾಯಿಸುವಂಥದ್ದು. ಈ ತರ ಅಂದ್ರೆ ನಾವು ಕೆಲವೊಂದು ಗಿಡಗಳ ಸಸ್ಯ ಮೂಲಗಳನ್ನು ಕೂಡ ಬಾರ್ಡರ್ ಟ್ರ್ಯಾಪ್ ಕ್ರಾಪ್ ಆಗಿ ಕೂಡ ನಾಟಿ ಮಾಡೋದ್ರಿಂದ ಸಾವಯವ ರೀತಿಯಲ್ಲಿ ರೋಗ ಕೀಟಗಳನ್ನ ತೊಟ್ಟಿ ಮಾಡಬಹುದು. ಬಟ್ ಇದೆ ಅಂದ್ರೆ ಕನ್ಸಿಸ್ಟೆನ್ಸಿ ವೀಕ್ಲಿ ಅಂದ್ರೆ ನಾವು ಪ್ರತಿ ವಾರ ಸಿಂಪರಣೆ ಮಾಡ್ಬೇಕಾಗತ್ತೆ. ಸೊ ರಾಸಾಯನಿಕ ತರ ಕೆಲಸ ಮಾಡೋದಿಲ್ಲ. ಬಟ್ ನಾವು ಇದ್ರ ಈಗಾಗಲೇ ಹೇಳ್ದಂಗೆ ಸಾವಯವ ಕೃಷಿಯಲ್ಲಿ ಕೆಲಸ ತುಂಬಾ ಜಾಸ್ತಿ ಇರ್ತದೆ, ಜನನೂ ಜಾಸ್ತಿ ಬೇಕು, ಇಲ್ಲಿ ಸಮಯನೂ ಜಾಸ್ತಿ ಬೇಕಾಗತ್ತೆ, ತುಂಬಾ ತಾಳ್ಮೆನೂ ಬೇಕಾಗತ್ತೆ. ಸೊ ಇಳುವರಿ ನಾವು ಒಂದೇ ವರ್ಷದಲ್ಲಿ ಪಡೀಲಿಕ್ಕೆ ಆಗೋದಿಲ್ಲ. ಸೊ ನಾವು ಏನು ರಾಸಾಯನಿಕ ಬಳಸಿ, ಬಟ್ ಖಂಡಿತವಾಗೂ ನಾವು ಮಣ್ಣಿನ ಸಂರಕ್ಷಣೆ ಮಾಡಬಹುದು. ನಮ್ಮ ಯುವ ಪೀಳಿಗೆಗೆ ಒಂದು ಇದನ್ನ ಕೊಡ್ಬೋದು, ಒಂದು ಮೆಸೇಜ್ ಅನ್ನು ಕೂಡ ಕೊಡ್ಬೋದು. ಸೊ ಈಗಿನ ಮಕ್ಕಳಿಗೆ ನಾವು ಅವರಿಗೆ ಆಸ್ತಿ ಐಶ್ವರ್ಯಗಳು ಕೊಡೋ ಅವಶ್ಯಕತೆನೇ ಇರೋದಿಲ್ಲ. ಆರೋಗ್ಯ, ಮಣ್ಣಿನ ಆರೋಗ್ಯ ಕೊಟ್ರೆ ನಾವು ಅದಕ್ಕಿಂತ ಬಹುದೊಡ್ಡ ಕೊಡುಗೆ ಅವ್ರಿಗೆ ಏನು ಬೇಕಾಗಿಲ್ಲ. ಸೊ ಈಗಾಗಲೇ ಸುಮಾರು ಮಣ್ಣು ತುಂಬಾ ಪ್ರಕೃತಿ ತುಂಬಾ ಹಾಳಾಗಿರೋದ್ರಿಂದ, ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗೋದ್ರಿಂದ, ಸೊ ನಾವು ನೈಸರ್ಗಿಕವಾಗಿ ಸಾವಯವ ಕೃಷಿ ಮಾಡೋದ್ರಿಂದ ನಾವು ಖಂಡಿತವಾಗೂ ನಾವು ಸುಸ್ಥಿರತೆಯನ್ನ ಕಾಪಾಡಬಹುದು.
1: ಮೇಡಮ್, ಇವಾಗ ಒಂದು ನೀವು ಯೆಲ್ಲೋ ಟ್ರ್ಯಾಪ್ ಮತ್ತು ಬ್ಲೂ ಟ್ರ್ಯಾಪ್ ಅಂತ ಹೇಳಿದ್ರೆ, ಇದನ್ನು ನಾವೇನು ಉಪಯೋಗಿಸಿದಾಗ ಎಲ್ಲ ಕೀಟಗಳು ಅಂದ್ರೆ ಉಪಕಾರಿಕ ಕೀಟಗಳೆಲ್ಲ ಇರ್ತವೆ, ಅವುಗಳೆಲ್ಲ ಬಂದು ಅದರಲ್ಲಿ ಸ್ಟಿಕ್ ಆಗಲ್ವಾ, ಹೇಗಿದು?
0: ಇಲ್ಲ ಮ್ಯಾಮ್, ಈ ಎಲ್ಲೋ ನಾವು ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಬ್ಲೂ ಸ್ಟಿಕ್ಕಿ ಟ್ರ್ಯಾಪ್ ಅಂತ ಏನ್ ಹೇಳಿದ್ವಲ್ಲ, ಮುಖ್ಯವಾಗಿ ರಸ ಇರೋ ಕೀಟಗಳು. ಇಲ್ಲಿ ತರಕಾರಿ ಬೆಳೆಗಳಲ್ಲಿ ಸಕ್ಕಿಂಗ್ ಪೆಸ್ಟ್ ಅಂತ ಹೇಳಿ ಕರಿತೀವಿ, ರಸವನ್ನ ಹೀರ್ಕೊಳ್ತದೆ. ಸೊ ಆ ರಸ ಇರೋ ಕೀಟಗಳಿಗಷ್ಟೇ ಈ ತರ ನಾವು ಇದು ಕಲರ್ ಟ್ರ್ಯಾಪ್ಸ್ ಅನ್ನ ಅಂದ್ರೆ ಇಲ್ಲಿ ಕೀಟಗಳು ಕಲರ್ಗಷ್ಟೇ ಅಟ್ರಾಕ್ಟ್ ಆಗುತ್ತೆ. ಇದು ಯಾವುದೇ ತರ ವಿಷಕಾರಿ ಅಂಶನೂ ಇರೋದಿಲ್ಲ. ಅಲ್ಲಿ ಏನಂದ್ರೆ ನಾವು ಗಮ್ ಗ್ರೀಸ್ ಹಚ್ಚಿರ್ತೀವಿ ಅಥವಾ ಗಮ್ ಏನಾದ್ರೂ ಇರ್ತದೆ. ಈ ಸಣ್ಣ ಕೀಟಗಳಾಗಿರೋದ್ರಿಂದ ಬಿಳಿ ನೊಣ ತುಂಬಾ ಗಾತ್ರ ತುಂಬಾ ಸಣ್ಣ ಆಗಿರ್ತದೆ. ಸೊ ಆ ಗಮ್ ಮೇಲೆ ಕೂತ್ಕೊಂಡಾಗ ಚಿಟ್ಟೆ ತರ ಇರ್ತದೆ, ಅದು ತುಂಬಾ ನಾವು ಕಣ್ಣಿಗೆ ಕಾಣೋದಿಲ್ಲ. ಸೊ ನಾವು ಇದು ಮಲ್ಲಿಗೆಯಲ್ಲಿ ಆಗ್ಬೋದು, ಬೆಂಡೆಯಲ್ಲಿ ತುಂಬಾ ಕಾಣ್ತೀವಿ, ಎಲೆ ಹಿಂದೆಗಡೆ ಇರ್ತದೆ, ಎಲೆನ ಹಿಂಗೆ ಆರಿಸಿದ್ರೆ ಅದು ಆರ್ತದೆ. ಸೊ ಅಂತ ಕೀಟಗಳು ಕೂತ್ಕೊಂಡಾಗ ಎದ್ದೋಗಕ್ಕೆ ಆಗೋದಿಲ್ಲ, ಅಂದ್ರೆ ಆರೋಗ್ಯಕ್ಕೆ ಆಗೋದಿಲ್ಲ. ಸೊ ಅವಾಗ ಅಲ್ಲಿ ಸಾಯ್ತದೆ, ಆದ್ರೆ ಸಂತತಿ ಕಡಿಮೆ ಮಾಡ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ತರ ನಮ್ಗೆ ನೈಸರ್ಗಿಕವಾಗಿ ಇರುವ ಕೀಟಗಳಿಗೆ ಯಾವುದೇ ತರ ತೊಂದರೆ ಆಗೋದಿಲ್ಲ.
1: ಮೇಡಮ್, ಹಾಗಿದ್ರೆ ಇಷ್ಟೆಲ್ಲ ನಾವು ಸಾವಯವ ಇದಕ್ಕೆ ಹೋದಾಗ ಒಂದು ಸಾವಯವ ಬೇಸಾಯದ ಉತ್ಪನ್ನಗಳೊಂದು ಪ್ರಮಾಣ ಪತ್ರ ಏನಾದ್ರು ಬೇಕಾಗ್ತದ, ಅದು ಯಾವ ರೀತಿ ಪಡಿಬಹುದು, ಇದ್ರ ಬಗ್ಗೆ ಹೇಳಿ.
0: ಹೌದು ಮೇಡಮ್, ಖಂಡಿತವಾಗೂ ಪ್ರಮಾಣ ಪತ್ರ ಅಂದ್ರೆ ಈಗ ಆರ್ಗ್ಯಾನಿಕ್ ಫಾರ್ಮರ್ ಅಂದ್ರೆ ಈ ಸರ್ಟಿಫಿಕೇಶನ್ ಏಜೆನ್ಸೀಸ್ ಇರ್ತದೆ, ಅಂದ್ರೆ ಸರ್ಕಾರದಿಂದ ನೇಮಿತವಾದಂತ ಏಜೆನ್ಸೀಸ್ ಇರ್ತದೆ. ಸೊ ಇಂಥ ಅಂದ್ರೆ ಆರ್ಗ್ಯಾನಿಕ್ ಅಲ್ಲಿ ಪ್ರೊಡ್ಯೂಸ್ಡ್ ವೆರೈಟೀಸ್ ಆಗ್ಬೋದು, ಕ್ರಾಪ್ಸ್, ಅದಕ್ಕೆ ಬೆಲೆ ಕೂಡ ಜಾಸ್ತಿ ಇರ್ತದೆ, ಡಿಮ್ಯಾಂಡ್ ಕೂಡ ಜಾಸ್ತಿ ಇರ್ತದೆ. ಸೊ ಈ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಹೆಂಗ್ ಪಡ್ಕೊಳ್ಳೋದು ಅಂದ್ರೆ ನಾವು ಅಂದ್ರೆ ಕನಿಷ್ಠ 5-6 ವರ್ಷ ನಾವು ಈ ಸಾವಯವ ಕೃಷಿಯನ್ನ ಮಾಡಿರ್ಬೇಕು. ಅಂತ ರೈತರು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ಅದೊಂದು ಏಜೆನ್ಸಿ ಬಂದು ಅವರ ತಾಕುಗಳಿಗೆ ಅಧಿಕಾರಿಗಳು ಬಂದು ಭೇಟಿ ಮಾಡಿ ಅವರು ದೃಢೀಕರಿಸ್ತಾರೆ ಅಂದ್ರೆ ಸರ್ಟಿಫೈಡ್ ಅಂತ ಹೇಳಿ. ಸೊ ಆರ್ಗ್ಯಾನಿಕ್ ಫಾರ್ಮರ್ ಅಂತೇಳಿ. ಸೊ ಈಗ ನಾವು 1-2 ವರ್ಷದಲ್ಲಿ ಆಗೋದಿಲ್ಲ, ನಾನು ಈಗಾಗಲೇ ಹೇಳ್ದಂಗೆ ಕನಿಷ್ಠ 5-6 ವರ್ಷ ಬೇಕಾಗತ್ತೆ ದೃಢೀಕರಣ ಅಂದ್ರೆ ದೃಢೀಕತೆ ಬೇಕಾಗತ್ತೆ ಅಂದ್ರೆ ಅಷ್ಟು ವರ್ಷ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕಾಗತ್ತೆ. ಸೊ ಯಾವುದೇ ತರ ರಾಸಾಯನಿಕಗಳು ಬಳಸದೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಅಂತ ರೈತರಿಗೆ ಸರ್ಟಿಫಿಕೇಶನ್ ಇಂದ ಪ್ರಮಾಣ ಪತ್ರ ಸಿಗ್ತದೆ. ಸೊ ಅವರು ಬೆಳೆದಂತ ಬೆಳೆಗಳಿಗೆ ಕೂಡ ಬೆಲೆ ಜಾಸ್ತಿ ಸಿಗ್ತದೆ. ಸೊ ಈ ರೀತಿಯಾಗಿ ಆರ್ಗ್ಯಾನಿಕ್ ಅಲ್ಲಿ ಸರ್ಟಿಫೈಡ್ ಫಾರ್ಮರ್ಸ್ ತರ ಅಪ್ಲೈ ಮಾಡಿ ತಗೋಬಹುದು, ಖಂಡಿತವಾಗಿ ಅವ್ರಿಗೆ ಉಪಯೋಗ ಆಗುತ್ತೆ, ಮತ್ತೆ ಅವರು ಬೆಳೆದಿರೋ ಬೆಳೆಗೂ ಕೂಡ ಹೆಚ್ಚು ಮೌಲ್ಯನ ನಾವು ಪಡ್ಕೋಬಹುದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಸೊ ಈ ಕಾರ್ಯಕ್ರಮದ ಅಡಿಯಲ್ಲಿ ಖೇತ್ ಬಚಾವೋ ನಾವು ಕಾರ್ಯಕ್ರಮದಲ್ಲಿ ರೈತರಿಗೆ ಅರಿವು ಮೂಡಿಸುವಂತದ್ದು ಮುಖ್ಯವಾಗಿ ನಾವು ನೈಸರ್ಗಿಕವಾಗಿ ಸಿಗುವಂತದ್ದನ್ನೆಲ್ಲ ಅಂದ್ರೆ ಸಂರಕ್ಷಣೆ ಮಾಡುವಂತದ್ದು, ಮಣ್ಣು ನೀರು ಗಾಳಿ ಎಲ್ಲನೂ ಸಂರಕ್ಷಣೆ ಮಾಡಿ, ಸೊ ಅಂದ್ರೆ ಸಾವಯವ ರೀತಿಯಲ್ಲೇ ಪ್ರೋತ್ಸಾಹಿಸಿ ಹೆಚ್ಚಾಗಿ ಕೃಷಿಯನ್ನ ಮಾಡ್ಬೇಕಂತೇಳಿ ಎಲ್ಲ ಕಡೆಗಳಲ್ಲಿ. ಈಗ ಯಾಕೆ ಇದು ಮಾಡ್ತಾ ಇದ್ದಾರೆ ಅಂದ್ರೆ, ಕೆಲವೊಂದು ಜಿಲ್ಲೆಗಳಲ್ಲಿ ರಾಸಾಯನಿಕಗಳ ಬಳಕೆ ಯಥೇಚ್ಛ ಆಗ್ತದೆ, ಅಂದ್ರೆ ಶಿಫಾರಸುಗಿಂತ ಜಾಸ್ತಿ ಆಗ್ತದೆ. ಸೊ ಇಂತ ಜಿಲ್ಲೆಗಳನ್ನ ಫೋಕಸ್ ಮಾಡಿಕೊಂಡು ಎಲ್ಲಾ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ವಿ. ಅಂದ್ರೆ ತುಂಬಾ ರಾಸಾಯನಿಕಗಳು ಬಳಸಿ ಸ್ವಲ್ಪ ಜಾಸ್ತಿ ಅವರಿಗೆ ಅರಿವುಗಳನ್ನು ಮೂಡಿಸ್ತಾ ಇದ್ವಿ. ಬಟ್ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಈ 1 ತಿಂಗಳ ಕಾರ್ಯಕ್ರಮವನ್ನ ಎಲ್ಲಾ ಅಂದ್ರೆ ಕೇಂದ್ರ ಸರ್ಕಾರದಿಂದ ಮಾಡಿರುವಂತಹ ಆಂದೋಲನ ನಾವು ಅಂದ್ರೆ ರೈತರಿಗೆ ಮುಖ್ಯವಾಗಿ ಅರಿವು ಮೂಡಿಸುವಂತದ್ದು. ಯಾಕಂದ್ರೆ ಈಗ ಮಳೆಗಾಲ ಶುರುವಾಗತ್ತೆ, ಸೊ ಮಳೆಗಾಲ ಶುರು ಆದ್ಮೇಲೆ ಎಲ್ಲ ಕೃಷಿ ಕಾರ್ಯಕ್ರಮ ಕೃಷಿ ಕೆಲಸಗಳೆಲ್ಲ ಶುರು ಆಗ್ತದೆ. ಸೊ ಅದರಿಂದ ಈಗ ರೈತರಿಗೆ ಅಂದ್ರೆ ನೆಸೆಸಿಟಿ ತುಂಬಾ ಇದೆ, ನೀಡ್ ಆಫ್ ದ ಅವರ್ ಅಂತ ಏನ್ ಕರಿತೀವಲ್ಲ, ಈಗ ಅವರಿಗೆ ತುಂಬಾ ಅರಿವಿನ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರದಿಂದ ಮಾಡಿದ್ದಾರೆ. ಕಳೆದ ವರ್ಷ ಕೂಡ ವಿಕಸಿತ ಭಾರತ ಅಂತೇಳಿ ಮಾಡಿದ್ರು, ಅದೇ ತರ ಈ ವರ್ಷ ಖೇತ್ ಬಚಾವ್ ಅಂತೇಳಿ ಅಂದ್ರೆ ನಮ್ಮ ಕೃಷಿಯನ್ನ ಉಳಿಸಿ ನೈಸರ್ಗಿಕವಾಗಿ ಸುಸ್ಥಿರತೆಯನ್ನ ಕಾಪಾಡಿ ಅಂತೇಳಿ ಈ ಆಂದೋಲನ ನಾವು ಹಮ್ಮಿಕೊಳ್ಳಲಾಗ್ತಾ ಇದೆ.
1: ಸಂತೋಷ ಮೇಡಮ್, ಇದುವರೆಗೆ ಖೇತ್ ಬಚಾವೋ ಅಭಿಯಾನ ಕೃಷಿ ಉಳಿಸಿ ಈ ಒಂದು ಇದರ ಅಂಗವಾಗಿ ಕೃಷಿ

0: ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆಯ ತೋಟಗಾರಿಕಾ ವಿಭಾಗದಲ್ಲಿ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ರಶ್ಮಿ ಅವರೇ, ನೀವು ನಮ್ಮ ಜೊತೆ ತೋಟಗಾರಿಕಾ ಬೆಳೆಗಳಲ್ಲಿ ಸಾವಯವ ಕೃಷಿ ಎಂಬುದರ ಬಗ್ಗೆ ಸಮಗ್ರವಾಗಿ ತಿಳಿಸಿದ್ರಿ. ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ಕೊಟ್ಟದಕ್ಕೆ ತಮಗೆ ಧನ್ಯವಾದಗಳು.
1: ಧನ್ಯವಾದ.
2: ಇದುವರೆಗೆ ಖೇತ್ ಬಚಾವೋ ಅಭಿಯಾನ, ಕೃಷಿ ಉಳಿಸಿ ಅಭಿಯಾನದ ಅಂಗವಾಗಿ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ ಇದರ ತೋಟಗಾರಿಕಾ ವಿಭಾಗದಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ರಶ್ಮಿ ಆರ್ ಇವರೊಂದಿಗೆ ತೋಟಗಾರಿಕಾ ಬೆಳೆಗಳಲ್ಲಿ ಸಾವಯವ ಕೃಷಿ ಈ ವಿಷಯದ ಕುರಿತು ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ರಜನಿ ಭಟ್. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷ

0: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
1: ಅದು ಹೇಗೆ?
0: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ.
2: ಇದು ಯಾರ ನಂಬರ್?
0: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
1: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
0: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
2: ಆದ್ರಣ್ಣ, ಬಹಳ ತಿನ್ವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
0: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಇದುವರೆಗೆ ಅಮೃತ ದೇಶಪಾಂಡೆ ಹಾಡಿರುವ ಚೆನ್ನಬಸವಣ್ಣನವರ ರಚನೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗುತ್ತಲಿದೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35ಕ್ಕೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನು ಕೇಳುತ್ತೀರಿ.
1: ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ, ಕಾಂಗ್ರೆಸ್ನ 5, ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಗೆಲುವು. ಪ್ಯಾರಿಸ್ನಲ್ಲಿ

0: ಪ್ರಮುಖ ಉದ್ಯಮಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಉನ್ನತ ಮಟ್ಟದ ಸಭೆ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಉದ್ಯೋಗ ಯೋಜನೆಯಡಿ ನಾಳೆ ಪ್ರಧಾನಿ ಅವರಿಂದ ಪ್ರೋತ್ಸಾಹಧನ ವಿತರಣೆ. ಆಹಾರ ಭದ್ರತೆ ಖಚಿತಪಡಿಸಿಕೊಳ್ಳಲು ವೈಜ್ಞಾನಿಕ ಸಂಗ್ರಹಣೆ, ಧಾನ್ಯಗಳ ಪರಿಣಾಮಕಾರಿ ವಿತರಣೆ ಅಗತ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಗುಜರಾತ್ ಬಂದರಿಗೆ ಆಗಮನ. ವಾರ್ತೆಗಳ ವಿವರ. ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಮತ್ತು ಬಿಜೆಪಿಯ 2 ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. 14 ಮತಗಳನ್ನು ಪಡೆದ ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜು ಪರಾಭವಗೊಂಡಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ 30 ಮತಗಳು, ಪಿವಿ ಮೋಹನ್ 29 ಮತಗಳು, ಬಿಎಸ್ ಶಿವಣ್ಣ 30 ಮತಗಳು, ತಿಪ್ಪಣ್ಣಪ್ಪ ಕಮಕನೂರ 30 ಮತಗಳು ಹಾಗೂ ವಿನಯ್ ಕಾರ್ತಿಕ್ 32 ಮತಗಳನ್ನು ಪಡೆದಿದ್ದಾರೆ. ಇದೇ ವೇಳೆ ಬಿಜೆಪಿಯ ರಘು ಕೌಟಿಲ್ಯ 29 ಮತಗಳು ಹಾಗೂ ಲಿಂಗರಾಜ ಪಾಟೀಲ್ 27 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. 222 ಶಾಸಕರ ಮತಗಳ ಪೈಕಿ 1 ಮತ ಅಸಿಂಧುವಾಗಿದೆ. ಭಾರತ ಫ್ರಾನ್ಸ್ ಆರ್ಥಿಕ ಮತ್ತು ಕೈಗಾರಿಕಾ ಸಹಕಾರವನ್ನು ಗಾಢಗೊಳಿಸುವ ಪ್ರಯತ್ನಗಳ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ವಿವಾಟೆಕ್ 2026 ಭಾಗವಹಿಸಲಿದ್ದಾರೆ. ವಿವಾಟೆಕ್ ಶೃಂಗಸಭೆಯು ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಮತ್ತು ನವೋದ್ಯಮ ಕಾರ್ಯಕ್ರಮವಾಗಿದ್ದು ಅಲ್ಲಿ ಪ್ರಧಾನಿ ಮೋದಿ ಅವರು ಭಾರತದ ಬೆಳೆಯುತ್ತಿರುವ ನಾವೀನ್ಯತೆ, ಪರಿಸರ ವ್ಯವಸ್ಥೆ ಮತ್ತು ತಾಂತ್ರಿಕ ಪ್ರಗತಿಯನ್ನು ಪ್ರಸ್ತಾಪಿಸಲಿದ್ದಾರೆ. ಈ ಆವೃತ್ತಿಯ ವಿವಾಟೆಕ್ ಶೃಂಗಸಭೆಯಲ್ಲಿ ಭಾರತ ಅತಿದೊಡ್ಡ ರಾಷ್ಟೀಯ ವೇದಿಕೆಯನ್ನು ಹೊಂದಿರುತ್ತದೆ. ಇದು ಭಾರತೀಯ ಮತ್ತು ಯುರೋಪಿಯನ್ ನಾವೀನ್ಯತೆ ಪರಿಸರ ವ್ಯವಸ್ಥೆಗಳ ನಡುವಿನ ಪಾಲುದಾರಿಕೆಯ ಅಗಾಧ ಸಾಮರ್ಥ್ಯದ ಸಂಕೇತವಾಗಿದೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಸಮುದಾಯದ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಆಲ್ಸ್ಟೋಮ್ನ ಸಿಇಒ ಮಾರ್ಟಿನ್ ಸಿಯಾನ್ ಅವರನ್ನು ಭೇಟಿಯಾದರು. ಸಭೆಯಲ್ಲಿ ಪ್ರಧಾನಮಂತ್ರಿಯವರು ಭಾರತದಲ್ಲಿ ಆಲ್ಸ್ಟೋಮ್ನ ಮಹತ್ವದ ಹೂಡಿಕೆಗಳ ಕುರಿತು ಮಾಹಿತಿ ಪಡೆದರು. ಇದು ಉದ್ಯೋಗ ಸೃಷ್ಟಿ ಮತ್ತು ಭಾರತದ ರೈಲು ಕ್ಷೇತ್ರದ ಬೆಳವಣಿಗೆಗೆ ಕೊಡುಗೆ ನೀಡುತ್ತಿದೆ. ಭಾರತದಲ್ಲಿ ಮತ್ತಷ್ಟು ವಿತರಣೆ ಮತ್ತು ಹೂಡಿಕೆಗಳಿಗಾಗಿ ಆಲ್ಸ್ಟೋಮ್ನ ಯೋಜನೆಗಳ ಕುರಿತು ಮಾರ್ಟಿನ್ ಸಿಯಾನ್ ಅವರು ಮಾಹಿತಿಯನ್ನು ಹಂಚಿಕೊಂಡರು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ವಿತರಿಸಲಿದ್ದಾರೆ. ಈ ಯೋಜನೆ ಕುರಿತು ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕಳೆದ ವರ್ಷದ ಆಗಸ್ಟ್ನಿಂದ ಇಲ್ಲಿಯವರೆಗೆ 63 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಪಿಎಂ ವಿಬಿಆರ್ವೈ ಯೋಜನೆಯಡಿ ಔಪಚಾರಿಕ ಉದ್ಯೋಗ ವಲಯಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಇವರಲ್ಲಿ ಸುಮಾರು 30% ಮಹಿಳೆಯರಾಗಿದ್ದಾರೆ ಎಂದು ತಿಳಿಸಿದರು. ಈ ಯೋಜನೆಯಡಿ ಪ್ರೋತ್ಸಾಹಧನ ಪಡೆದಿರುವ ಸಂಸ್ಥೆಗಳಲ್ಲಿ 80%ಕ್ಕೂ ಹೆಚ್ಚು ಸಂಸ್ಥೆಗಳು 25ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ. ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆದ ಯುವಜನರಿಗೆ 15,000 ರೂಪಾಯಿವರೆಗೆ ಪ್ರೋತ್ಸಾಹಧನವನ್ನು 2 ಕಂತುಗಳಲ್ಲಿ ನೀಡಲಾಗುವುದು ಎಂದು ಸಚಿವರು ಹೇಳಿದರು. ಈ ಕಾರ್ಯಕ್ರಮದ ವೇಳೆ 15 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮೂಲಕ ಪ್ರೋತ್ಸಾಹಧನ ಜಮಾ ಮಾಡಲಾಗುವುದು ಎಂದು ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಇದೇ ಶನಿವಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9.44 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2.18 ಕೋಟಿಗೂ ಹೆಚ್ಚು ಮಹಿಳಾ ರೈತರು ಸಹ ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. ಈ ಬಿಡುಗಡೆಯೊಂದಿಗೆ 2019 ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಒಟ್ಟು ವಿತರಣೆ 4.46 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಆಹಾರ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಕೃಷಿ ಉತ್ಪಾದನೆ ಮಾತ್ರವಲ್ಲದೆ ವೈಜ್ಞಾನಿಕ ಸಂಗ್ರಹಣೆ ಮತ್ತು ಆಹಾರ ಧಾನ್ಯಗಳ ಪರಿಣಾಮಕಾರಿ ವಿತರಣೆಯೂ ಅಗತ್ಯ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಆಹಾರ ನಿಗಮದ ವತಿಯಿಂದ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಗೋದಾಮುಗಳಿಗೆ ಸ್ಮಾರ್ಟ್ ವೇರ್ ಹೌಸಿಂಗ್ ವ್ಯವಸ್ಥೆಯ ಉದ್ಘಾಟನಾ ಸಮಾರಂಭ ಮತ್ತು ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಈ ತಂತ್ರಜ್ಞಾನ ಮತ್ತು ಡಿಜಿಟಲೀಕರಣವು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಪರಿವರ್ತಿಸಿದೆ ಮತ್ತು ಆಹಾರ ಧಾನ್ಯ ವಿತರಣೆಯಲ್ಲಿ ಪಾರದರ್ಶಕತೆಯನ್ನು ಬಲಪಡಿಸಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ವಿತರಿಸಲಾದ ಸುಮಾರು 98.5% ಆಹಾರ ಧಾನ್ಯಗಳು ಈ ಪಿಒಎಸ್ ಸಾಧನಗಳ ಮೂಲಕ ಆಧಾರ್ ದೃಢೀಕರಿಸಲ್ಪಟ್ಟಿದೆ ಎಂದು ಅವರು ಹೇಳಿದರು. ಎಲ್ಲಾ ಸಂಸ್ಕರಣಾಗಾರಗಳು ಹೆಚ್ಚಿನ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳನ್ನು ಹೊಂದಿವೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಕಳೆದ 3 ದಿನಗಳಲ್ಲಿ 1.36 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳು ಬುಕಿಂಗ್ಗಳನ್ನು ಸ್ವೀಕರಿಸಲಾಗಿದೆ ಮತ್ತು 1.47 ಕೋಟಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯದ ನಿರ್ದೇಶಕ ಓಪೇಶ್ ಕುಮಾರ್ ಶರ್ಮಾ ಮಾತನಾಡಿ, 62,370 ಮೆಟ್ರಿಕ್ ಟನ್ ಸರಕುಗಳನ್ನು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಬೆಳಗ್ಗೆ ಗುಜರಾತ್ನ ದಹೇಜ್ ಬಂದರು ತಲುಪುವ ನಿರೀಕ್ಷೆಯಿದೆ. ಈ ಹಡಗು ಸೋಮವಾರ ಹರ್ಮೋಜ್ ಜಲಸಂಧಿಯನ್ನು ದಾಟಿತ್ತು ಎಂದು ಮಾಹಿತಿ ನೀಡಿದರು. ಅಮೆರಿಕ ಮತ್ತು ಇರಾನ್ ನಡುವಿನ ಮಹತ್ವದ ಒಪ್ಪಂದ ಜಾರಿಗೆ ಬಂದಿದ್ದು ಸುಮಾರು 4 ತಿಂಗಳಿಂದ ಮುಂದುವರೆದಿದ್ದ ನೇರ ಸಂಘರ್ಷಕ್ಕೆ ತಕ್ಷಣದ ವಿರಾಮ ದೊರೆತಿದೆ. ಜೊತೆಗೆ ಸಮಗ್ರ ಶಾಂತಿ ಒಪ್ಪಂದದ ಕುರಿತು ಮಾತುಕತೆ ನಡೆಸಲು 60 ದಿನಗಳ ಕಾಲಾವಕಾಶವನ್ನು ಒದಗಿಸಿದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆಯಲಿರುವ ಸಭೆಗೆ ಮುನ್ನ ಡಿಜಿಟಲ್ ಸಹಿ ಮಾಡಲಾದ 14 ಅಂಶಗಳ ಈ ಒಪ್ಪಂದವು ತಕ್ಷಣದ ಕದನ ವಿರಾಮವನ್ನು ಜಾರಿಗೊಳಿಸುವುದರ ಜೊತೆಗೆ ಉಭಯ ರಾಷ್ಟಗಳು ಪರಸ್ಪರ ದಾಳಿ ನಡೆಸುವ ಕ್ರಮಗಳಿಂದ ದೂರವಿರಲು ಬದ್ದವಾಗಿದೆ. ಅಲ್ಲದೆ ಇರಾನ್ನ ಅಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ವಿಷಯಗಳಿಗೆ ಸಂಬಂಧಿಸಿದ ದೀರ್ಘಕಾಲೀನ ವಿವಾದಗಳನ್ನು ಬಗೆಹರಿಸಲು ಒಂದು ಚೌಕಟ್ಟನ್ನು ರೂಪಿಸಿದೆ. ಅಮೆರಿಕ ರಾಯಭಾರಿ ಸರ್ಜಿಯೋ ಗೋರ್ ನವದೆಹಲಿಯಲ್ಲಿ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಸಚಿವ ಅಮಿತ್ ಶಾ, ಉಭಯ ರಾಷ್ಟಗಳ ನಡುವಿನ ಭದ್ರತಾ ಸಹಕಾರವನ್ನು ವಿಶೇಷವಾಗಿ ಭಯೋತ್ಪಾದನೆ ನಿಗ್ರಹ ಮತ್ತು ಮಾದಕ ವಸ್ತುಗಳ ನಿಯಂತ್ರಣ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತಷ್ಟು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಮುದಾಯ ರೇಡಿಯೋಗಳು ದೇಶದ ಕೊನೆಯ ಜನರನ್ನು ತಲುಪುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ಎಐಆರ್ನಲ್ಲಿ ಇಂದು ನಡೆದ ಪುಸ್ತಕ ಬಿಡುಗಡೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಜನರ ಪ್ರಯೋಜನಕ್ಕಾಗಿ ಜಾಗೃತಿ ಸಂದೇಶಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ತಲುಪಿಸಲು ರೇಡಿಯೋದಲ್ಲಿನ ನಾವೀನ್ಯತೆ ಮುಖ್ಯವಾಗಿದೆ ಎಂದು ಹೇಳಿದರು. ಬ್ರೆಜಿಲ್ನ ಬ್ರೆಸಿಯಾದಲ್ಲಿ ನಡೆದ 16ನೇ ಅಂತಾರಾಷ್ಟೀಯ ವಿಶ್ವ ಔಷಧೀಯ ಉತ್ಪನ್ನಗಳ ಸಭೆಯಲ್ಲಿ ಭಾರತ ಜಾಗತಿಕ ಔಷಧೀಯ ಗುಣಮಟ್ಟದ ಮಾನದಂಡಗಳಲ್ಲಿ ತನ್ನ ಬೆಳೆಯುತ್ತಿರುವ ನಾಯಕತ್ವವನ್ನು ಪುನರುಚ್ಚರಿಸಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುವ ಭಾರತೀಯ ಔಷಧೀಯ ಆಯೋಗದ ನಿಗಮವು ಈ ತಿಂಗಳ 15ರಿಂದ 17ರವರೆಗೆ ನಡೆದ 3 ದಿನಗಳ ಸಭೆಯಲ್ಲಿ ಭಾಗವಹಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ, ಕಾಂಗ್ರೆಸ್ನ 5 ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಗೆಲುವು. ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಉನ್ನತ ಮಟ್ಟದ ಸಭೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ನಾಳೆ ಪ್ರಧಾನಿ ಅವರಿಂದ ಪ್ರೋತ್ಸಾಹಧನ ವಿತರಣೆ. ಆಹಾರ ಭದ್ರತೆ ಖಚಿತಪಡಿಸಿಕೊಳ್ಳಲು ವೈಜ್ಞಾನಿಕ ಸಂಗ್ರಹಣೆ, ಧಾನ್ಯಗಳ ಪರಿಣಾಮಕಾರಿ ವಿತರಣೆ ಅಗತ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಗುಜರಾತ್ ಬಂದರಿಗೆ ಆಗಮನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
2: ಆಕಾಶವಾಣಿ ಮಂಗಳೂರು, ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳೋಣ ಕಾಲೇಜ್ ಗರ್ಲ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಹಾಡಿರುವ ಗೀತೆ.

ಮುಂದೆ ಕೇಳೋಣ ಮುಖಂದರ್ ಕಾ ಸಿಕಂದರ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಹಾಡಿರುವ ಗೀತೆ. ಅಂಜಾನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಕಲ್ಯಾಣ್ ಜಿ ಆನಂದ್ ಜಿ.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು. ಯುವವಾಣಿ ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಹಾಗೂ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ

ಇವತ್ತಿನ ಯುವವಾಣಿಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ದೇವರ ನಾಮಗಳು ಮತ್ತು ಕವನ ವಾಚನವನ್ನು ಕೇಳುವಿರಿ. ಮೊದಲಿಗೆ ಗೌತಮ್ ಪಿ ಜಿ ಭಟ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯೊಲಿನ್ ಪ್ರಣೀತ್ ಬಿ, ಮೃದಂಗ ಬಿ ಎಸ್ ಕಿಶನ್. ಮೊದಲಿಗೆ ರಾಗ ಕೋಕಿಲಪ್ರಿಯ, ತಾಳ ತೃಷ್ಣಚಂಪೆ, ರಚನೆ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರು.

ಇದುವರೆಗೆ ಗೌತಮ್ ಪಿಜಿ ಭಟ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಪ್ರಣೀತ್ ಬಿ, ಮೃದಂಗ ಬಿಎಸ್ ಕಿಶನ್. ಈಗ ಕೇಳಿ ಚಿತ್ಕಲಾ ಹೆಚ್ ಅವರಿಂದ ದೇವರ ನಾಮಗಳು. ಪಕ್ಕವಾದ್ಯದಲ್ಲಿ ಹಾರ್ಮೋನಿಯಂ ಮೇಧಾ ಭಟ್, ತಬಲ ಗೌತಮ್ ಬಿ. ಮೊದಲಿಗೆ ಚಂದ್ರಚೂಡ ಶಿವಶಂಕರ, ರಚನೆ ಪುರಂದರದಾಸರು.

0: ಇದುವರೆಗೆ ಚಿತ್ಕಲಾ ಹೆಚ್ ಅವರಿಂದ ದೇವರ ನಾಮಗಳನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಹಾರ್ಮೋನಿಯಂ ಮೇಧಾ ಭಟ್, ತಬಲ ಗೌತಮ್ ಬಿ. ಈಗ ಕೇಳಿ ಮೈತ್ರಿ ಭಟ್ ಅವರಿಂದ ಸ್ವರಚಿತ ಕವನ ವಾಚನ.
1: ನನ್ನ ಮೊದಲ ಕವನದ ಶೀರ್ಷಿಕೆ ಕವನವೆಂದರೆ. ಕವನವೆಂದರೆ

ಹೀಗೆ ಶೃಂಗಾರದಿ ಸೆಳೆವ ಹೆಣ್ಣಂತೆ, ಕವನವೆಂದರೆ ಹೀಗೆ ಲಯಬದ್ಧವಾದ ನಾದದಂತೆ, ಕವನವೆಂದರೆ ಹೀಗೆ ಬೆಳಕು ನೆರಳಿನಾಟದಂತೆ, ಕವನವೆಂದರೆ ಹೀಗೆ ಪ್ರೇಮದಮಲಲಿ ಮಿಂದಂತೆ, ಕವನವೆಂದರೆ ಹೀಗೆ ಕನಸ ನೇವರಿಸಿದಂತೆ, ಕವನವೆಂದರೆ ಹೀಗೆ ಹರಿವ ನದಿಯಂತೆ, ಕವನವೆಂದರೆ ಹೀಗೆ ಜಿಟಿಗುಡುವ ಮಳೆಯಂತೆ, ಕವನವೆಂದರೆ ಹೀಗೆ ಮುದಗೊಳಿಪ ತಂಗಾಳಿಯಂತೆ, ಕವನವೆಂದರೆ ಹೀಗೆ ಆಗಸದಿ ಮೋಡ ಸರಿದಂತೆ, ಕವನವೆಂದರೆ ಹೀಗೆ ನೀಲಾಗಸದ ಕೋಲ್ಮಿಂಚಿನಂತೆ, ಕವನವೆಂದರೆ ಹೀಗೆ ಬೆಂಬಿಡದೆ ಕಾಡುವ ನೆರಳಿನಂತೆ, ಕವನವೆಂದರೆ ಹೀಗೆ ಕಿವಿದರೆಯನಪ್ಪುವ ಜೀರುಂಡೆಯಂತೆ, ಕವನವೆಂದರೆ ಹೀಗೆ ಹೊಳೆವ ತಾರೆಯಂತೆ, ಕವನವೆಂದರೆ ಹೀಗೆ ಈಜುವ ಮೀನಂತೆ, ಈಜುವ ಮೀನಂತೆ. ಮುಂದಿನ ಕವನದ ಶೀರ್ಷಿಕೆ ನಾಳೆ. ನಿನ್ನೆಗಿಂತ ಇಂದು ಭಿನ್ನ, ಇಂದಿಗಿಂತ ಬರುವ ನಾಳೆಯು ಚೆನ್ನ, ಇದೇ ಆಶೆ ಹೊಂದಿ ಬಾಳ ಸವೆಸುವರೆಲ್ಲ, ಇಂದು ನಿನ್ನೆಯಾಗಿ ನಾಳೆ ಇಂದಾಗಿ ಮರಳಿ ನಿನ್ನೆಯಾಗುವುದು, ಆದರೂ ಆದರೂ ಮನವೋ ಕಾತರಿಸಿ ಕಾಯುವುದು ಮರಳಿ ಮತ್ತೊಮ್ಮೆ ಬರುವ ಆ ನಾಳೆಗಾಗಿ, ಮರಳಿ ಮತ್ತೊಮ್ಮೆ ಬರುವ ಆ ನಾಳೆಗಾಗಿ. ಈ ನಾಳೆ ಎಂಬುದೇ ಹೀಗೆ ಬದುಕಲಿ ತುಳುಕಿಸುವುದು ಆಶಾಕಿರಣವ, ಮುಳುಗಿಸುವುದು ಅಂತರಂಗವನ್ನೇ ತನ್ನಂತರಂಗದಾಳದಲ್ಲಿ, ತನ್ನ ಅಂತರಂಗದಾಳದಲ್ಲಿ. ಮುಂದಿನ ಕವನದ ಶೀರ್ಷಿಕೆ ಬದುಕೆಂದರೆ. ಬದುಕೆಂದರೆ ಹೀಗೆ ಬೀಳುವುದು ಏಳುವುದು ಮತ್ತೆ ಮತ್ತೋಡುವುದು, ಬೀಳುವುದು ಏಳುವುದು ಮತ್ತೆ ಮತ್ತೋಡುವುದು, ಗೆಲುವಲ್ಲಿ ಹಿಗ್ಗಿ ಸೋಲಲ್ಲಿ ಕುಗ್ಗಿ, ನೋವು ನಲಿವುಗಳ ಸರಸ ಸಲ್ಲಾಪದಲ್ಲಿ, ನೋವು ನಲಿವುಗಳ ಸರಸ ಸಲ್ಲಾಪದಲ್ಲಿ, ಪ್ರೀತಿ ವಿಶ್ವಾಸದಲ್ಲಿ ಎಲ್ಲರೊಳು ಒಂದಾಗಿ, ಒಳಿತಿಗೆ ಮುಖ ಮಾಡಿ ಬಾಳುತ್ತ ಬೆಳಕಾಗಿ, ನಲಿಯುತ್ತ ಮುದದಿಂದ ಮುಸುಕೆಸೆದು ಬಾಳುವುದು, ಮುಸುಕೆಸೆದು ಬಾಳುವುದು, ಕೆಲವೊಮ್ಮೆ ಮುಸುಕೆಳೆದು ಬದುಕುವುದು, ಕೆಲವೊಮ್ಮೆ ಮುಸುಕೆಳೆದು ಬದುಕುವುದು, ಮುಖವಾಡ ಧರಿಸುವುದು, ಮುಖವಾಡ ಧರಿಸುವುದು. ಮುಂದಿನ ಕವನದ ಶೀರ್ಷಿಕೆ ಅಪ್ಪ. ಅನುದಿನ ಬೆವರಿನ ಕೋಡಿಯ ಹರಿಸುತ್ತ ಅಪ್ಪನು ದುಡಿದೆ ದುಡಿಯುವನು, ಅನುದಿನ ಬೆವರಿನ ಕೋಡಿಯ ಹರಿಸುತ್ತ ಅಪ್ಪನು ದುಡಿದೆ ದುಡಿಯುವನು, ಮಣ್ಣಿಗೆ ಗೊಬ್ಬರ ನೀರನು ಉಣಿಸುತ್ತ ಸುತ್ತಲೂ ಹಸಿರನು ಬೆಳೆಸಿಹನು, ಮಣ್ಣಿಗೆ ಗೊಬ್ಬರ ನೀರನು ಉಣಿಸುತ್ತ ಸುತ್ತಲೂ ಹಸಿರನು ಬೆಳೆಸಿಹನು, ಸುಂದರ ಹೂಗಳು ಎಲ್ಲೆಡೆ ತುಂಬಿ ಮನಕೆ ಮುದವನು ನೀಡಿಹುದು, ಸುಂದರ ಹೂಗಳು ಎಲ್ಲೆಡೆ ತುಂಬಿ ಮನಕೆ ಮುದವನು ನೀಡಿಹುದು, ಬಾಳೆಯ ಗಿಡಗಳು ಕಾಯಿಗಳಿಂದ ತೊನೆ ತೊನೆ ತೊನೆದು ತೂಗಿಹುದು, ಬಾಳೆಯ ಗಿಡಗಳು ಕಾಯಿಗಳಿಂದ ತೊನೆ ತೊನೆ ತೊನೆದು ತೂಗಿಹುದು, ಹೆಂಡತಿ ಮಕ್ಕಳ ಏಳಿಗೆಗಾಗಿ ಅಪ್ಪನು ಎಂದಿಗೂ ದುಡಿಯುವನು, ಹೆಂಡತಿ ಮಕ್ಕಳ ಏಳಿಗೆಗಾಗಿ ಅಪ್ಪನು ಎಂದಿಗೂ ದುಡಿಯುವನು, ಮನೆಯವರೆಲ್ಲರ ನಗುವಲೆ ತನ್ನ ಸುಖವನು ಇಂದಿಗೂ ಕಂಡಿಹನು, ಮನೆಯವರೆಲ್ಲರ ನಗುವಲೆ ತನ್ನ ಸುಖವನು ಇಂದಿಗೂ ಕಂಡಿಹನು. ಮುಂದಿನ ಕವನದ ಶೀರ್ಷಿಕೆ ನಿನಗೆ ನೀನೆ ಬೆಳಕು. ನಿನಗೆ ನೀನೆ ಬೆಳಕು ಎಂದು ಮರೆಯದಿರು ಜಗದಲ್ಲಿ, ನಿನಗೆ ನೀನೆ ಬೆಳಕು ಎಂದು ಮರೆಯದಿರು ಜಗದಲ್ಲಿ, ಯಾರೇ ಬರಲಿ ದೂರ ನಿಲ್ಲಲಿ, ಯಾರೇ ಬರಲಿ ದೂರ ನಿಲ್ಲಲಿ, ಮೊಗದಿ ನಗುವೆ ಮಿನುಗಲಿ, ಮೊಗದಿ ನಗುವೆ ಮಿನುಗಲಿ, ನಿನ್ನ ಕಷ್ಟ ನಿನ್ನ ಇಷ್ಟ ನಿನಗೆ ಮಾತ್ರ ಸೀಮಿತ, ನಿನ್ನ ಕಷ್ಟ ನಿನ್ನ ಇಷ್ಟ ನಿನಗೆ ಮಾತ್ರ ಸೀಮಿತ, ನಿನ್ನ ನಗು ನಿನ್ನ ಅಳು ನಿನ್ನ ಜೊತೆಗೆ ಶಾಶ್ವತ, ನಿನ್ನ ನಗು ನಿನ್ನ ಅಳು ನಿನ್ನ ಜೊತೆಯೇ ಶಾಶ್ವತ, ಹರುಷದಿಂದ ನಕ್ಕರಾಗ ಎಲ್ಲ ನೋಡಿ ನಲಿವರು, ದುಃಖ ತುಂಬಿ ಅಳಲು ನೀನು ಜೊತೆಗೆ ಯಾರು ನಿಲ್ಲರು, ಜೊತೆಗೆ ಯಾರು ನಿಲ್ಲರು, ಒಡೆದ ಕನ್ನಡಿಯಲಿ ಎಂದು ಪೂರ್ಣ ಬಿಂಬ ಕಾಣದು, ಬೇರ ಕಡಿದ ಮರವು ಎಂದು ಮತ್ತೆ ಚಿಗುರಿ ನಿಲ್ಲದು, ನಿನ್ನ ನೀನು ಮೊದಲು ತಿಳಿ ಜಗದ ನಡೆಯ ಅರಿತು ಬೆಳಿ, ನಿನ್ನ ನೀನು ಮೊದಲು ತಿಳಿ, ನೋಟವಿರಲಿ ನಾಳೆಗೆ ಓಟವಿರಲಿ ಗುರಿಯೆಡೆ, ನೋಟವಿರಲಿ ನಾಳೆಗೆ ಓಟವಿರಲಿ ಗುರಿಯೆಡೆ. ಮುಂದಿನ ಕವನದ ಶೀರ್ಷಿಕೆ ಬಾಳಿನ ಅರ್ಥ. ಒದ್ದೆಯಾಗುತ್ತಿದೆ ಕೆನ್ನೆ ಕಣ್ಣಂಚಲಿ ಜಾರಿದ ಸಣ್ಣಹನಿಯಿಂದ, ಒದ್ದೆಯಾಗುತ್ತಿದೆ ಕೆನ್ನೆ ಕಣ್ಣಂಚಲಿ ಜಾರಿದ ಸಣ್ಣಹನಿಯಿಂದ, ನನ್ನ ಮಾತನದು ಕೇಳುವುದೇ ಇಲ್ಲ, ಸಾಕು ನಿಲ್ಲಿಸು ಇನ್ನಾದರೂ ನಗು, ಸಾಕು ನಿಲ್ಲಿಸು ಇನ್ನಾದರೂ ನಗು, ನಿನ್ನ ಆ ಅಳುವ ನಿಲ್ಲಿಸು, ನೆನೆ ನೆನೆದು ತುಂಬುತ್ತಿದೆ
ಕಣ್ಣ ಬಿಂದಿಗೆಯು.

ಸಿಕ್ಕುಗಳ ಬಿಡಿಸುವಿಕೆ ಸುಲಭವಲ್ಲವೋ ಗೆಳತಿ? ಒಂದಿರುಳಿನಲ್ಲಿ ಅದು ಬಗೆಹರಿಯುವುದೂ ಇಲ್ಲ. ಸಿಕ್ಕುಗಳ ಬಿಡಿಸುವಿಕೆ ಸುಲಭವಲ್ಲವೋ ಗೆಳತಿ? ಒಂದಿರುಳಿನಲ್ಲಿ ಅದು ಬಗೆಹರಿಯುವುದೂ ಇಲ್ಲ. ನಂಟಿನ ಅಂಟೆ ಎಲ್ಲ ಸಂಕಟಕ್ಕೂ ಮೂಲ, ಗಂಟ ಬಿಡಿಸಿದರೂ ಮತ್ತಷ್ಟು ಹಿರಿದು ಆ ಜಾಲ, ಮತ್ತಷ್ಟು ಹಿರಿದು ಆ ಜಾಲ. ಬಿಡಿಸಲಾಗದು ಅದನ್ನು ಮನದ ಕನವರಿಕೆಯಿಂದ, ಬಿಡಿಸದೆ ಬರಲಾಗದು ಹೊರಗೆ ಅದರಿಂದ. ತಳಮಳದ

0: ಬಿಡಿಸಲಾಗದು ಅದನು. ಮನದ ಕನವರಿಕೆಯಿಂದ ಬಿಡಿಸದೆ ಬರಲಾಗದು ಹೊರಗೆ ಅದರಿಂದ. ತಳಮಳದ ಕುಲುಮೆ ಕಾವಿಂದ, ತಳಮಳದ ಕುಲುಮೆ ಕಾವಿಂದ. ಚಿಂತೆಯಲ್ಲವೋ ಗೆಳತಿ ಅಳುವೊಂದೇ ಪರಿಹಾರ, ಚಿಂತೆಗಲ್ಲವೋ ಗೆಳತಿ ಮುರಿಯಲೂ ಆಗದು ತೊರೆಯಲೂ ಆಗದು. ಹೊರಗೆ ನಗು ಒಳಗೆ ಅಳು, ಹೊರಗೆ ನಗು ಒಳಗೆ ಅಳು. ಹೇಗೆ ಹೇಳಲಿ ನಿನಗೆ ನಗುವಿರದ ಈ ಬಾಳಿನಲ್ಲಿ ನಾಳೆಗೆಲ್ಲಿದೆ ಅರ್ಥ, ನಾಳೆಗೆಲ್ಲಿದೆ ಅರ್ಥ. ಬಾಡುವುದ ಮರೆಯದಿರೆ ಚೆಲ್ಲೀತೆ ಹೂಕಂಪು, ವರ್ತಮಾನದ ಅರಿವೆ ಜೀವನಕ್ಕೆ ಸೊಗಸು, ವರ್ತಮಾನದ ಅರಿವೆ ಜೀವನಕ್ಕೆ ಸೊಗಸು. ನಾಳಿನ ಚಿಂತೆಯಲೆ ಕಳೆಯದಿರು ಈ ದಿನವ, ಕುಸುಮ ಬಾಡದೆ ನೀಡೀತೆ ಬೀಜ, ಮರಳಿ ಅರಳೀತೆ ಹೂವಾಗಿ ನಾಳೆ. ಮರೆಯಬೇಕಾಗಿದೆ ಚಿಂತೆ, ಬಾಳಬೇಕಾಗಿದೆ ಇಂದು, ನಲಿಯಬೇಕಾಗಿದೆ ಎಂದು ನಿನ್ನೆ ನಾಳೆಗಳ ಮರೆತು, ನಿನ್ನೆ ನಾಳೆಗಳ ಮರೆತು.
1: ಇದುವರೆಗೆ ಮೈತ್ರಿ ಭಟ್ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಯುವ ಮಿತ್ರರೇ, ಇದಾಗಿತ್ತು ಇಂದಿನ ಯುವವಾಣಿ ಕಾರ್ಯಕ್ರಮ. ಮುಂದಿನ ಯುವವಾಣಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ಆಕಾಶವಾಣಿ ಮಂಗಳೂರು.
3: ಆಯಾ ಖುಷಿಯೋ ಕಾ ಪೈಗಾಮ್ ಪಿಎಂ ಕಿಸಾನ್, ಪಿಎಂ ಕಿಸಾನ್.
4: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ 20 ಜೂನ್ ಕೋ ಹುಗ್ಲಿ ಪಶ್ಚಿಮ ಬಂಗಾಲ್ ಸೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಿ 23ವೀಂ ಕಿಶ್ತ್ ಜಾರಿ ಕರೆಂಗೆ. ಇಸ್ಕೆ ತಹತ್ 9,44,00,000 ಸೇ ಅಧಿಕ್ ಕಿಸಾನೋ ಕೆ ಖಾತೋ ಮೇ 18,880 ಕರೋಡ್ ರುಪಯೆ ಸೇ ಅಧಿಕ್ ಕಿ ಸಮ್ಮಾನ್ ರಾಶಿ ಸೀಧೆ ಹಸ್ತಾಂತರಿತ್ ಕಿ ಜಾಯೇಗಿ. ಪಿಎಂ ಕಿಸಾನ್ ಕಿ ಇಸ್ ಕಿಶ್ತ್ ಕೆ ಸಾಥ್ ಹಿ ಕಿಸಾನೋ ಕೋ ಹಸ್ತಾಂತರಿತ್ ಕುಲ್ ರಾಶಿ 4,46,000 ಕರೋಡ್ ರುಪಯೆ ಸೇ ಅಧಿಕ್ ಹೋ ಜಾಯೇಗಿ, ಜೋ ಕರೋಡೋ ಕಿಸಾನ್ ಪರಿವಾರೋ ಕೋ ಆರ್ಥಿಕ ಸಂಬಲ್ ಪ್ರದಾನ್ ಕರ್ ರಹಿ ಹೈ.

0: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶಕಟಾಧಿ ವಧೆ ನಡೆಸಿಕೊಡುತ್ತಾರೆ ಯಕ್ಷ ಸಂಗೀತ ನಾದವೈಭವಂ ಪರಂಪಳ್ಳಿ ಉಡುಪಿ ಇಲ್ಲಿನ ಸದಸ್ಯರು.
1: ಓ ಹೆಣ್ಣೆ
2: ಅಮ್ಮ,
1: ಇಷ್ಟರವರೆಗೆ ನಮ್ಮದಾದಂತಹ ಗೋಕುಲದಲ್ಲಿ ನಿನ್ನನ್ನು ನಾನು ಕಂಡವಳಲ್ಲ. ಹೊಸ ಮುಖ, ಆದ್ದರಿಂದ ಕೇಳುತ್ತಾ ಇದ್ದೇನೆ, ಯಾವಲ್ಲಿಂದ ನೀನು ಇಲ್ಲಿಗೆ ಬಂದೆ? ನಿನ್ನದಾದಂತಹ ಪುರ ಯಾವುದು? ನಿನ್ನನ್ನು ಹೆತ್ತಂತಹ ತಂದೆ ತಾಯಿ ಯಾರು? ಒಂದು ವೇಳೆ ನಿನಗೆ ಮದುವೆಯಾಗಿದೆ ಅಂತಾದ್ರೆ ನಿನ್ನ ವರಿಸಿದಂತಹ ಆ ಗಂಡ ಯಾರು? ಅಷ್ಟು ಮಾತ್ರವಲ್ಲ.
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30

0: ಆಕಾಶವಾಣಿ ಮಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃ ಬಾಂಧವನು, ಅಮ್ಗೆಲೆ ಐಚ್ ಕಾರ್ಯಕ್ರಮ ಅಂತೂ ಶ್ರೀಮತಿ ಲವಿ ಗಂಜಿ ಮಠ್ ಹನ್ನಿ ಪ್ರಸ್ತುತ ಕರ್ಚೆ ಸಾನಿ ಕಾಣಿ ಐಕುವ್ಯ ಕಾಣಿ ನಾಮ ಉಜ್ಜೋ
2: ಪೇಂಟೆ ಭೋಂತೋ ನೀ ಸರ್ವಾಂಚ ಹತಾಂತ್ ಸೆಲ್ ಫೋನ್ ಅಸಲ್ತಾಲಿ ಕಿತೆಂಗಿ ಖಬರ್ ಚಾರಾಯಿ ಖುಷಿನಿ ವಾರ್ಯ ವೇಗಾನ್ ಪಶಾರ್ ಜತಾಲಿ. ಸಾತ ಆಟ ಜನ ಸಂಗತ ಮೇಳೋನ್ ಆಪ್ಲಿ ಬೈಕಾ ಕಾರಾಂ ಘೇವನ್ ಮೇಳಲ್ಯಾಂಗ್ ಸಂಗತ ಘೇವನ್ ವಾರ್ಯ ವೇಗಾನ್ ಧಾವಂಚೆ ದೃಶ್ಯ ಪರಿಸ್ಥಿತಿಚಿ ಗಂಭೀರಾಯಿ ಪಸಾರ್ತಾಲೆ. ಕಿತೆಂ ಜಾಲೆ ಖೈ ದೂದ ಹಾಡ್ನ ಇಲ್ಲ ಪುಟ್ಟಾನ್ ಸೊಸೈಟಿಂದ ದೂದ್ ಕಡ್ಚಾ ಶೀನು ಕಡೆನ್ ವಿಚಾರಲೆ. ತುಮ್ಕಾ ಭುರ್ಗ್ಯಾಂಗ್ ತೇಂಪುರ ನಾಕಾ ತೂ ವೆಗ್ಗಿ ದೂದ್ ಓತ್ ಅನಿ ಸಲ್ ಘರಾ ಪಟ್ಲ್ಯಾನ್ ಚಿನ್ನಣ್ಣ ಸ್ವತಾಳೋ ಐಕತಾನಾ ಅನಿಕಿ ಹಂಗಾಸ ರಾವ್ಲ್ಯಾರ್ ಹೋ ಚಿನ್ನಣ್ಣ ಮಗೇರ್ ಅಮ್ಮ ಕಡೆನ್ ತಶಿನ್ಸ ದೂರಾನ್ ಸಾಂಗೋನ್ ಮಕ ಗೌಜ್ಯೋ ಖವೋ ಘಸ ಮುನ್ ಚಿಂತೂನ್ ಪಾಟಿ ಪೊಳೆಯಿನಸ್ತಾನ ಸೊಲ್ಲೋ ಪುಟ್ಟ ಘರ ಪೋತನ ಕಿತೆಂಗಿ ಸಕ್ಕರ್ ಸೊಮಾನ ಮುಂಚೆ ಬರೀ ಬಗ್ಲೆ ಪುಟ್ಟಾಕ್ ಕಿತೆ ಜಾಲೆ ಕಿಂಗೋ ಸೊಪ್ಯಾಚಾ ಪೊಂತಾರ್ ಬಸೋನ್ ವರಾ ಸಾಡೆ ಸಾತ್ ಜಾಲ್ಯಾರಿ ಅನಿಕಿ ಏಕ್ ಘೋಟ್ ಚಾ ಭೈರೇನಾತಲ್ಲಿ ಪೊಳೋನ್ ವಿಸಾರ ಕೆಲ್ಯ ಆಜಾಕ್

ಅನಿಕೆ ತುಜಿ ನೀದ್ ಸುಟೋಂಗ್ ನಂಗಿ ಗೊಟ್ಟು ಬರಲ್ನೆ ಉದಾಕ್ ತುಕೂನು ರಂತ್ ಪಗುಡಾಚ ಜನರಂತ್ಲ್ಯಾನ್ ವಿಸಾರ್ಲೆ ಪಕ್ಕುನ್. ತು ಕತನ್ ಚಕಡನ್ ಕಿತ್ತೇನ್ ಕಾಮು ಅನಿ ಅಮ್ಚ ಚಡು ಆ ಬುರ್ಗ್ಯಾಂ ಕಂಚ ಕುತ್ತರೆ ಪೊಂದಾಕ್ ದಂಪುನ್ ಗಲ್ಚೆಂಗಿ ಪಕ್ಕುಚಿ ಬಾಯಿಲ್ ಬಿತರ್ ತಾನ್ಬೋ ಬಾಟ್ಲೆ. ತುಂ ಬಾಗಿಲ್ ಆಡ್ಕರ್ ಹಾವು ರಾಜು ಮೇಸ್ತಾಚ ಗರ ಒಸೋನೆತ ಪೊಯಿಲ್ನೆ ಹೇ ಜನ್ ಎಲ್ಖಾನ್ ಫತೂರ್ ಬಾಂಧುನ್ ಬಂದ್ ಕರಿಜೆ ಉಜ್ವಾಳ್ಯಾನತ್ಲ್ಯಾರ್ ಲೈಟ್ ಗಲಿಯೇತ್ ಪೂಣು ವಾಂಕ್ ಡಿದೀಸ್ಟ್ ಪೊಡ್ಲ್ಯಾರ ಫಲ್ಯಾ ರಡ್ ಅಜ ಪೊಡತ್ ಹೇ ಸಕ್ಕಡ್ ಪುಟ್ಟಾಸೋ ಆಜೋ ಐಕೋನಾಸಲ್ಲೆ ಬರಿಸ್ ಶರ್ಟಾ ಚಬುತಾವ್ ಶಿರ್ಕ ಇತ್ತು ಝಲಾಕ್ ದೇವೋನ್ ವನೋ ಶಿರ್ಕಂಸು ಪಕ್ಕು ದಿಸ್ಲೋದಾಗ. ಅರೆ ಪಕ್ಕು ಕೈ ಪೊಯಿಸ್ ಕಿತೆ ಜನೆಲ್ ಬಂದ್ ಕರಿಜೆ ಮುಳ್ಯ ಬರೀ ಐಕಾಲೆ ನಾ ಜಲ್ಯಾರಿ ತ್ಯಾ ಕುಶಿನ್ ಜನೆಲ್ ಅಸ್ಲ್ಯಾರ ಪೌಸ ಸೊಶಳೇರ್ ಬಿತರ್ ಮಾರ್ತಾ ಸತ್ಯಾನ್ ಉಸಾರ್ಲೆ ಮಾದೂನ್ ಪೌಸ ಜಲ್ಯಾರ್ ವರ್ಸಾನ್ ಚಾನ್ ವೈನೆ ಮಾತ್ರ ಏಕ ಮೋಡಾಲ್ ಓಳ್ನು ಆಡದವರ್ಲ್ಯಾರ್ ಪೌತಾ ಪೋನ್ ತುಮ್ ಚತಸಲಿ ಸೆಜಾರ ಅಂದಾಸ್ಲ್ಯಾರ ಶೆಳೇರ್ ನೈ ಸೈತಾನ್ ಮಾರ್ತಾ ಮಾದುಚ ತೊಂಡಾಗ್ ಸೈತ್ಪೊಳಿ ನಾಸ್ತಾ ಘೂನ್ ಗೆಲೋ ಪಕ್ಕು. ಅಳೆಗೋ ಹೋ ಪಕ್ಕು ಕಿತೆ ಸಂಗ್ತಾ ಪೊಳೆ ನಿದಿಲ್ಲ ಬೈಲೇಚಾ ಪಾಯಾಕ ಅಪ್ಲ್ಯಾ ಬೆತಾನ್ ಕುಟ್ಟಿಲ್ಲೆ ಮಾದೂನ್ ಮಾಗೀರ್ ತುಂ ದನ್ ಪರಭರಾರ್ ಬೈರ್ ಬೋಸೋನು ಹೆನೆತೆನೆ ವೆತಲ್ಯಾಂಕಡೆನ ಮಕಾ ಕ್ವಾಟರ್ ಹಣ್ದಿ ಮುನ್ ಮಾಕ್ಷಿ ಜಲ್ಯಾರ ಕಿತೈ ಮುನಾನಾಸ್ತಾನ ರೌತಾದ್ಗಿ ಬೋಸ್ತಾಯ್ಗಿ ನಾಂದೆ ಹೋಗೋಸ್ ದೆಂಕ್ನೋ ಮರ್ಲೋತಿನೆ ನಾಂಗೋ ಹವೆ ದಶೆ ಕಾಯಿ ಸಂಗೂಂಗ್ನ ತೋ ಮೆಸ್ತಾಗ ಪೋನ್ ಹಾಡ್ತಾ ಜನೆಲ್ ಬಂದ್ ಕರೈತಾ ಮುನ್ ಸಂಗೋನ್ ಗೆಲೋ ತೂ ಒಸೋನ್ ಜಿನ್ನು ಕಡನ್ ಕಿತೆ ವಿಷಯ ಮುನ್ ವಿಸಾರ್ ಕರ್ ತೂ ಕಿತೆ ಹವೆ ಆತ ಒಸೋನ ಜಿನ್ನು ಕಡನ್ ಜಗಡಂಗರಿ ಜಮಣ್ತಾಯ್ಗಿ ತೇ ಕಾಮ ಸಂಜೆರ್ ತುಜೆ ಸೂನ್ ಆಯಿಲ್ಲ ಉಪ್ರಾಂತ ಚಗಡನ್ ಸಾಂಗ್ ತಿನೆ ಓರ್ಲು ಮಾತ್ಯಾಬೋಂತು ನೀವು ಒಡ್ಲೆ ಮಕಾ ಕಿತೆಂಗಿ ವಿಶೇಷ ಖಬರ್ ಆಸಾ ಮುಂಚ ಬರಿ ದಿಸ್ತಾ ಜಲ್ಯಾರಿ ಏಕ್ ಪೌಟಿ ವಿಸಾರ್ನಾಯ್ ಮಾದು ಸೊಡ್ಚ ಬರಿ ನಾ ತುಲ್ಲು ಹೀ ಕಂಚಿ ಮಾರ್ ಆ ಪುಂಜಾವ್ ನಿಧಾನ ದೂಸ್ರೆ ಅಂಕಿ ನೀ ದೋಂಗ್ ಸುಡಿನ ಪುರ್ಪುರೋನು ಬಾಯಿರು ಒಸೋನು ಜಿನ್ನು ಕಾಪೈಲೆ ರೇಕಿನ್ ಕಿತೆ ಬರೀ ಖಬರ್ ದೇವ್ ಲಾಡು ಕಾವು ಕಾಪೈತಾಯ್ಗಿ ಗರಾಂತ್ ಕೊನಗಿ ನಾ ತುಲ್ಲ ವೇಳಾರ ಚಿರ ಲಾರ್ ಪೈಶಾಂಗ್ ಹಾತು ದಾರೆ ಕನ್ ಪಟ್ಲ ಬಗ್ಲಾ ಕಡೆ ರೌನ್ ಚೆಂಜಿನ್ನು ಆಜ ಸಾತ್ ಗಲ್ತಲೆ ಕಿತೆ ಗೋಪಿ ಸಂಟ ಬರಿ ಉಲೈತಾಯ್ ಲಾಡು ವಣಚಿ ಬರಿ ಖಬಾರ್ ಕಾಯಿ ತುಕ ಆಸತ್ ಮುಜಿ ಪ್ರಾಯ್ ಉತ್ತೋರ್ಲ್ಯ ಸುಡ್ನು ದಿಲೇನಾ ರೇಖಿನ್ ತುಕ ಪ್ರಾಯ್ ಉತ್ತೋರ್ಲ್ಯ ಜಲ್ಯಾರ ಪ್ರಾಯ್ ಬರುಲ್ಯ ನಿಂಕೆಲ್ ನಿಂಕಾರ್ ಬಾರ ಗಾಂವ್ ಘನೋಂಗ್ ಪುರೋ. ಅರೆ ಕಿತೆಂಗೋ ತುಮಿ ಒಪ್ಪಾರಿ ನೀ ಉಲೈತಾತ್ ತೂ ಎಕ್ಲೋ ಕಿತ್ಯಾಕ್ ಜನೆಲ್ ಬಂದ್ ಕರ್ತಾಯ್ ಮುನ್ ವಿಸಾರಲ್ಯಾಕ ಬೊಲ್ತೆನ್ಸ್ ಉಲೋನ್ ಗೆಲೋ ತೂ ಪೊಳೆಯಲ್ಯಾರ ಅನಿ ಕಿತೆಂಗಿ ಉಲೈತಾಯ್ ಜಾಲಾ ಕಿತೆ ಮುನ್ ಸರ್ಕೆ ಸಂಗೋ ಕಿತೆ ತುಮ್ಕ ಸಂಕಡ್ಗಿ ಮಾದುಸೋ ರಾಗ ತಕ್ಲೇಕ್ ಸೊಡ್ಲು ಸಕಾಳಿ ತಾವ್ ಟಿ ವಿಚಾರ್ಯತ ಪುರ್ತುನ್ ಹವೆ ಕಿತೆ ತುಮ್ಕ ವಿವರ್ ದಿವ್ಸೋ ತುಮ್ಚಿ ಒಡವೇಕ ತುಮಿ ಟಿ ವಿರಸ ಪೊಳೆಯ ಗಾನ್ಗೋಂಡವ್ನ ಚಲ್ಲೆ ಜಿನ್ನು ಹ್ಯಾ ಮಾರಿಂಚಿ ಮರ್ಲಿ ಶೆಂಡಿ ಜಿನ್ನುಗ್ ಹಳುವಾಯೇನು ತಕ ಐ ಕನತಲ್ಲ ಬರೀ ಏಕ ಗಾಳ ದಿವ್ನು ಬಿತೋರಿಯವನು ನಾತು ವಾಕುಟವನು ಟಿ ವಿ ಗಲೀಲಿ ರೇಕಿನ್ ಶಿಕ್ಪಿ ನೈತರಿ ಲಾನ್ ಪೊನಾರ್ದಚೆ ಕುಟಾಂ ಘಟಾರ್ ತೋಟಾಂತ್ ಆಳಾಂಚೆ ಕಾಮ್ಕನಾಸಲ್ನೆ ಜಲ್ಯಾನ ಕನ್ನಡ ಬರೀ ಉಲೋಂಗೆ ತಲಿತಿಕ ವಾರ್ತೆಗಲ್ರೆ ಅಪ್ನಾಗ್ ಜಾಯ್ಜಲ್ನೆ ಚಾನಲ್ ಗಲ್ಬಸುಲ್ಯ ನಾತುವಾಕ ದೆಂಕ್ನೋ ಗಲೋತಿನೆ ವಾರ್ತಾ ಚಾನಲ್ ಉಕ್ತೆ ಜಾಯ್ಸೈತರ್ ವಡಾ ತಾಳ್ಯಾನ್ ವಾರ್ತೆ ವಾಸ್ ಚೆಂಚಡು ಬಬಾಟ್ ಮರ್ತಾಲೆ ಕಂಚಾಗಿ ಏಕ್ ರಾಣ್ ಓಡ್ಸುವಾ ತೆಗ್ದ ಕೈತಾಲೆ ಪೊಲೀಸ್ ಸೊದ್ನಾ ಕರ್ತಲೆ ಸಕ್ಕಡ್ ಗೊಂದೊಳಾಂದಸಲ್ಲೆ ಬರೀ ಹೆಣೆ ತೆನೆ ದೌಂಚೆ ದಿಸ್ತಾಲೆ ಥೊಡೆ ವೇಳಾನ ಆಸ್ಪತ್ರೆಯನ್ನು ದಕ್ಕಲ್ಸಲ್ಯ ಚಡುವಾಗ್ದ ಕೈತಲೆ ತೈ ಸರಿ ಪೊಲೀಸ್ ಅನಿ ಲೋಕ್ ಜಮುಲ್ಲು ಚೆಡು ಕೊಂಡ್ ಮುನ್ ತೋಂಡ್ ದಿಸ ನತ್ಲೆಲ್ಲ ಬರಿ ಗೈರೆಂಕರ್ನ ದಕ್ಕೈತಲೆ ತೋಂಡ್ ದಿಸ್ತಾಗಿ ಮುನ್ ರೇಕಿ ತೀಳ್ ನಾಸ್ತಾನ ತಕ ಘುಡ್ಗುಡು ಮರುಲ್ಲು ಅನ್ಬೋಕ್ ತಚಾ ನಾತುವಾಚೆ ಫೋಟೋ ದಾಕೋನು ಪರತತೆ ಟಿ ವಿ ಚೆಂಚಡು ತಶನ್ಸ್ ಬೊಬ್ಬಾಡ್ತಲೆ ಹಚ್ಚಿ ಫೋಟೋ ಕಿತೆ ಅದ ಕೈತಾದ್ಗೋ ವಿಸಾರ್ಲೆ ವಿಷಯ ಸಂಜಾನಸ್ತಾನ ಮಾದೂನ್ ತುಚಿ ಕೆಸ ಒಗೆಸ್ ರಾವನು ಮಕ್ಕ ಐ ಕೂಂಗ್ ಸೊಡ್ತಾಯ್ ತಿಚಾರ ಆಗ ಅಂತ ಆ ಕಾಂದ ಸುಲ್ಲು ಆತ ತಿಸೋ ಪೂತಾನೆ ಸೂನು ಟಿ ವಿ ರಾಯ್ಲಿ ತೀ ಆಮಿಗೆ ತೆನ್ಸನೇ ನಾವು ತು ಸಕಾಳಿ ಬಯಲ್ಸುರೋನ್ ಕಾಲೇಜಿಗೆ ವೆತ್ತ ಮುನ್ಸಲ್ತ ಸಂಜೆರ್ ಘರ ಯೌನು ವಸ್ತುರ್ ಬದ್ಲುನು ಇಷ್ಟ ಬರಾಬರ್ ಗೆಲ್ಯಾರ ಮಗಿರ್ ಘರ ಎತ್ತಾನ ವರ ನೋವು ದಾ ಜತಾತ್ ಹಿಂಗ್ ಕಿತ್ನೇನ್ ಸಾಮ್ಕ ಕಳಿ ಇತ್ನ ಮುನನ್ ಅಡ್ದೋಸ್ ಮಾಕ್ ಸೋದಿಸ್ತಾಲೋ ಅನೇಕ ಕುಶಿನ್ ಕಂಚಾಗಿ ಕಾಲೇಜಿಚಿ ವಿದ್ಯಾರ್ಥಿ ಪ್ರತಿಭಟನ್ ಕರ್ತಾಲಿ ಆರೋಪಿಗ್ ಜಾತ ತಿತ್ಲೆ ವೆಗ್ಗಿ ಬಂದಿ ಕರಿಜೈ ಸಲಿಯಾಂಗ್ ರಕ್ಷನ್ ಲಭೈ ಜೈ ತಂಚ ಪೈಕಿಂತ್ಲೆ ಏಕ್ಲೆ ಮೈ ಕಾರ್ ಸಂಗ್ತಾಲೆ ಕಾಲೇಜಿನ್ ತಚ ವರ್ತನ್ ಸಮಾನಾತ್ಲೆಲೆ ಅನಿ ಹೇ ವಿಷಿ ಅಮಿ ತಚ ಪೋಷಕಾಂಗ್ ಅಪೋನು ತಕ ಚೇತಾವಣೆ ದಿಲ್ಲಿ ಮಾತ್ರನೇ ತಾನೆ ಕಾಯಿ ಸುಧ್ರಾಪ್ ದಾಕೈ ನಾತ್ಲೆಲ್ಯ ಖಾತಿರ್
ಪಟ್ಲ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡ ಭಾರತಿ. ಆತ್ಮೀಯ ಕೇಳುಗರೆ, ಕನ್ನಡ ಭಾರತಿ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಗೆ ತೊಂಬತ್ತು ತುಂಬಿದ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳು ಆಯೋಜಿತವಾಗ್ತಾ ಇದೆ, ಅದನ್ನು ನೀವು ಗಮನಿಸಿದ್ದೀರಿ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಗಾಯನ ಸಮಾಜದಲ್ಲಿ ಮೇ 30ನೇ ತಾರೀಕು ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಸಾಹಿತ್ಯ, ಸಂಗೀತ, ನಾಟಕ ಮತ್ತು ಕೇಳುಗರು ಈ ಎಲ್ಲ ವಿಷಯಗಳ ಬಗ್ಗೆ ತಜ್ಞರು ವಿಷಯಗಳನ್ನು ಮಂಡಿಸಿದರು. ಈ ದಿನ ಆ ಕಾರ್ಯಕ್ರಮದಿಂದ ಆಯ್ದ ಭಾಗಗಳನ್ನು ನೀವು ಆಲಿಸಲಿದ್ದೀರಿ. ಮೊದಲು ಕೇಳೋಣ ಆಕಾಶವಾಣಿ ಮತ್ತು ಸಾಹಿತ್ಯ. ಈ ವಿಷಯವಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ನಿವೃತ್ತ ಕೇಂದ್ರ ನಿರ್ದೇಶಕರಾದ ಡಾಕ್ಟರ್ ಬಸವರಾಜ ಸಾದರ್ ಅವರ ಮಾತುಗಳು.
2: ಸಾಹಿತ್ಯ, ನಮ್ಮೆಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳೇ ಆಗಿರೋದ್ರಿಂದ ಸಾಹಿತ್ಯದ ಬಗ್ಗೆ ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಒಂದು ಮಾತು ಬರ್ತದೆ, ಶಬ್ದಾರ್ಥವು ಸಹಿತವು ಕಾವ್ಯಂ ಅಂತ ಹೇಳಿ, ಸಹಿತವಾದದ್ದು ಅಂತ. ಈ ಸಹಿತ ಅನ್ನೋದು ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನೋದಕ್ಕೂ ನಾವು ಸಿಕ್ವಲ್ ಆಗಿ ಬಳಸಿದರೆ ಆಕಾಶವಾಣಿ ಪ್ರಸಾರ ಮಾಡ್ತಾ ಇರುವಂಥ ಸಂಗೀತ, ಸಾಹಿತ್ಯ ಅಥವಾ ಇತರೆ ಯಾವುದೇ ಕಾರ್ಯಕ್ರಮಗಳು ಬಹುಜನರ ಹಿತವನ್ನು ಬಹುಜನರ ಸುಖವನ್ನು ಬಯಸುವಂಥವು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇವೆ. ನಾವೆಲ್ಲ MA ಓದ್ತಾ ಇರುವಾಗ ನನಗೆ ಬಹಳ ನೆನಪಿರುವಂಥ ಒಂದು ಸಂದರ್ಭ, ಅಡಿಗರ ಭೂಮಿಗೀತವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಅಡಿಗರ ಭೂಮಿಗೀತವನ್ನು ಅಭ್ಯಾಸ ಮಾಡುವಾಗ ನಮ್ಮ ಕಲಿಸೋರು ಅದರ ಪ್ರತಿ ಶಬ್ದದ ಒಂದೊಂದು ಅರ್ಥವನ್ನು ಬಿಡಿಸಿ ಅದರ ಆಳಕ್ಕೆ ಹೋಗಿ ಹೇಳುವಾಗ ಆ ಶಬ್ದಗಳನ್ನಿಲ್ಲಿ ಹೇಳಕ್ಕೆ ಹೋದ್ರೆ ಸಮಯ ಹೋಗುತ್ತೆ. ಅಡಿಗರು ಭೂಮಿಯ ಒಳಕ್ಕೆ ಒಳಕ್ಕೆ ಕುಕ್ಕಿ ಕುಕ್ಕಿ ಆಳಕ್ಕೆ ಹೆಕ್ಕಿ ತೆಗೆದಂತೆ ಗರಿ ಮಿದಿರುವ ಚಿನ್ನ ಸಿಗತ್ತೆ ಅಂತ ಹೇಳ್ತಾರೆ. ಅದು ಅದಿರು ಸಿಗುತ್ತೆ, ಅದನ್ನು ಪುಟಕ್ಕಿಟ್ಟು ಚಿನ್ನ ಮಾಡುತ್ತೆ. ಈ ಕವಿ ಹೆಂಗಿರಬೇಕು ಅಂತ ಹೇಳಿ ಒಂಥರದ ನಿಜವಾಗಿ ಅವಾಗ ಊಹೆ ಮಾಡ್ಕೊಳ್ತಿದ್ವಿ. ಅಡಿಗರ ಭೂಮಿಗೀತ ಕವಿತೆ ಎಷ್ಟು ಅದ್ಭುತವಾದದ್ದಿದೆ, ಈ ಭೂಮಿಗೀತ ಕವಿತೆ ಹುಟ್ಟಿದ್ದೆ ಆಕಾಶವಾಣಿ ಮೈಸೂರಿನಿಂದ ಅಂತ ಕೇಳಿದಾಗ ನಿಜಕ್ಕೂ ನನಗೂ ರೋಮಾಂಚನ. ಭುವಿ ನೀಡಿದ ಬೆಳಕು ಅಂತ ಮೈಸೂರು ಆಕಾಶವಾಣಿ ಒಂದು ಕವಿಗೋಷ್ಠಿಯನ್ನು ಮಾಡಿ ಅದಕ್ಕೆ ಅಧ್ಯಕ್ಷತೆಗೆ ಅಡಿಗರನ್ನು ಕರೆದಾಗ ಅವರು ಬರೆದ ಗೀತೆ ಮೊದಲಿದ್ದು ಭೂಮಿಗೀತೆ. ನೋಡಿ, ಒಂದು ನಮ್ಮೆ ಘಟ್ಟದ ಪ್ರವರ್ಧಮಾನಕ್ಕೆ ಕಾರಣರಾದ ಅಡಿಗರು ಆ ಕವಿತೆಯನ್ನು ಬರೆದಿದ್ದು ಆಕಾಶವಾಣಿಯಿಂದ. ಆಕಾಶವಾಣಿಯನ್ನು ಆರಂಭಿಸಿದ ಎಂ ಇ ಗೋಪಾಲಸ್ವಾಮಿಯವರು ಪ್ರಸ್ತಾಪ ಮಾಡಿದರು. ಆಕಾಶವಾಣಿಯ ಆರಂಭದಲ್ಲಿ ಮೊಟ್ಟ ಮೊದಲು ಪ್ರಸಾರ ಆದ ಭಾಷಣ ಕುವೆಂಪು ಅವರ ಸಾಹಿತ್ಯದ ಭಾಷಣ ಅನ್ನೋದು ಕೂಡ ಅಷ್ಟೇ ಮುಖ್ಯವಾದದ್ದು. ಸೊ ಸಾಹಿತ್ಯ ಮತ್ತು ಆಕಾಶವಾಣಿ ಅನ್ನೋದು ಅಭಿನ್ನವಾದ ಎರಡು ಅಂಗಗಳು ಅನ್ನೋದು ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಮಾಡಿದ ಸಾಹಿತ್ಯದ ಕಾರ್ಯಕ್ರಮಗಳ ಒಂದು ದೊಡ್ಡ ಯಾದಿಯನ್ನು ಕೊಟ್ಟುಕೊಳ್ತಾ ಹೋದರೆ ಒಂದು ತಿಂಗಳವರೆಗೆ ಅದನ್ನು ಹೇಳಬಹುದು, ಅಷ್ಟು ಸಮೃದ್ಧವಾದದ್ದು. ಆಕಾಶವಾಣಿ ಮಾಡಿರುವಂಥ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ನಾವು ನೋಡಿದ್ದಿದೆ, ನಮ್ಮ ಹಿಂದಿನವರು ಮಾಡಿ ಹೋಗಿದ್ದಿದೆಯಲ್ಲ ಅದನ್ನು ನಾವು ಕೇಳಿ ಕೂಡ ನಾವು ಅದನ್ನು ಸಂತೋಷಪಟ್ಟಿದ್ದೇವೆ. ಉದಾಹರಣೆಗೆ ನಮ್ಮ ಆರ್ಕೇವಲ್ಲಿ ಅಲ್ಲಿ ಇರುವಂತಹ ಎಷ್ಟೆಷ್ಟು ಮಾಸ್ತಿಯವರದು, ಕುವೆಂಪು ಅವರದು, ಬೇಂದ್ರೆಯವರ ಸಂದರ್ಶನಗಳು, ಅವರ ಭಾಷಣಗಳನ್ನು ಕೇಳಿಬಿಟ್ರೆ ಆ ವ್ಯಕ್ತಿಗಳನ್ನು ನಾವು ನೋಡಬೇಕಿತ್ತಲ್ಲ ಅನ್ನುವಷ್ಟು. ನನ್ನ ಭಾಗ್ಯ ಅಂದರೆ ಆಕಾಶವಾಣಿ ಸೇರಿದ್ದು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಕುವೆಂಪು ಮತ್ತು ಮಾಸ್ತಿಯವರು ಇಬ್ಬರನ್ನು ಬಿಟ್ಟರೆ ಉಳಿದ 6 ಜನ ಜ್ಞಾನಪೀಠ ಪ್ರಶಸ್ತಿ ವಿದೇಶರನ್ನು ಸಂದರ್ಶನ ಮಾಡೋ ಭಾಗ್ಯ ನನಗೆ ಆಕಾಶವಾಣಿಯಲ್ಲಿ ಸಿಕ್ಕಿತು. ಇದು ಸಂದರ್ಶನ ಮಾಡೋ ಭಾಗ್ಯ ಅಷ್ಟೇ ಅಲ್ಲ, ಅವರ ವಿಚಾರಗಳನ್ನು ಹಂಚಿಕೊಳ್ಳುವಂಥ

ಇದೆಲ್ಲದರಿಂದ ಪ್ರೇರಿತನಾಗಿ ನಾನು ಆಕಾಶವಾಣಿಯಲ್ಲಿ ಮಾಡಿದ ಸಾಹಿತ್ಯಕ ಪ್ರಯೋಗಗಳನ್ನು ಒಂದೆರಡನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. 1992 ಆಕಾಶವಾಣಿಯ ಇತಿಹಾಸದಲ್ಲಿ ಒಂದು ಮೊಟ್ಟ ಮೊದಲನೇ ಪ್ರಯೋಗವನ್ನು ಮಾಡಿದ್ವಿ. ಅದರ ಹೆಸರು ನೇರ ನಗೆಜಾಲ ಅಂತ. ಬಹುಶಃ ನಮ್ಮ ಇಂಜಿನಿಯರ್ ವಿಭಾಗದಲ್ಲಿ ಇದ್ದಾರೆ ಅನಿಲ್ ಕುಮಾರ್ ಅಂತ ಒಬ್ಬ ಇಂಜಿನಿಯರ್ ಇದ್ರು, ಅಸಿಸ್ಟೆಂಟ್ ಇಂಜಿನಿಯರು. ಕರ್ನಾಟಕದಲ್ಲಿ ಅವತ್ತು 6 ಕೇಂದ್ರಗಳಿದ್ವು. 6 ಕೇಂದ್ರಗಳನ್ನು ಅಟ್ ಎ ಟೈಮ್ ಲೈವ್ ಲಿಂಕ್ ಮಾಡಿ ಪ್ರಸಾರ ಮಾಡಬೇಕು ಅನ್ನೋದೊಂದು ಚಾಲೆಂಜನ್ನು ಅವ್ರಿಗೆ ಹೇಳಿದ್ದೀನಿ. ಇವತ್ತು ತಾಂತ್ರಿಕ ಯುಗದಲ್ಲಿ ಇದು ಸುಲಭ ಆಗ್ಬೋದು. ಅದು ಎಂಥ ದೊಡ್ಡ ಸಾಧನೆ ಅಂದರೆ ನಮ್ಮ ಡಾಕ್ಟರ್ ಜೋತ್ಸ್ನಾ ಕಾಮತ್ ಅವರು ಇದನ್ನು ಹೆಂಗೆ ಮಾಡ್ತೀರಿ ಅಂತ ನನ್ನನ್ನು ಪ್ರಶ್ನೆ ಮಾಡ್ತಿದ್ರು. ನೀವು ಬಂದು ಸ್ಟುಡಿಯೋದಾಗ ಕುಂತು ನೋಡ್ರಿ ಅಂತ ಹೇಳ್ತಿದ್ದೆ. ಎಷ್ಟು ಸಕ್ಸಸ್ಫುಲ್ ಆಯ್ತಂದ್ರೆ 6 ಕೇಂದ್ರಗಳನ್ನು ಅಟ್ ಎ ಟೈಮ್ ಲೈವ್ ಲಿಂಕ್ ಮಾಡಿ ಒನ್ ಸ್ಟೇಷನ್ ಟು ಅನದರ್ ಸ್ಟೇಷನ್ ಹಿಂಗೆ ಹೋಗಿ ನಮ್ಮ ಹಲವಾರು ಕಲಾವಿದರು ಕೂಡ ಅದನ್ನು ನೋಡಿದ್ದಾರೆ. ಆ ಕಾರ್ಯಕ್ರಮ ಪ್ರಸಾರ ಆದ್ಮೇಲೆ ಅವಾಗ AR ಸಿಂಧೆ ಅಂತೇಳಿ ನಮ್ಮ ಡೈರೆಕ್ಟರ್ ಜನರಲ್ ಇದ್ರು. ಅದ್ರದೊಂದು ರಿಪೋರ್ಟ್ ನಮ್ಮ ಚಂದ್ರಮೌಳಿ ಅವರು ಕಳಿಸಿದಾಗ ಆಕಾಶವಾಣಿ ಬೆಂಗಳೂರು ಮಾಡಿದ ಈ ಕಾರ್ಯಕ್ರಮದ ರೀತಿಯಲ್ಲಿನೇ ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರಗಳು ಮಾಡಬೇಕು ಅಂತ ಹೇಳಿ ಒಂದು ಪರಮಾನ ನುಡಿಸಿ. ಇದು ಆಕಾಶವಾಣಿಯ ಕೊಡುಗೆ. ಇಂಥ ಹಲವಾರು ಕಾರ್ಯಕ್ರಮಗಳು. ಇನ್ನೊಂದು ನನಗೆ ನೆನಪಾಗ್ತಾ ಇದೆ, ಬೇಂದ್ರೆ ಅವರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ನಾನು ಧಾರವಾಡದಲ್ಲಿದ್ದೆ. ಒಂದು 100 ವರ್ಷಕ್ಕೆ ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಯೋಚನೆ ಮಾಡಿ ಒಂದು 100 ವರ್ಷಕ್ಕೆ 100 ನಿಮಿಷದ ಕಾರ್ಯಕ್ರಮ, 100 ಶ್ರೋತೃಗಳನ್ನು ಕರೆಯೋದು ಸ್ಟುಡಿಯೋದಲ್ಲಿ, ಇದು ಒಂದು ಹಾಲಲ್ಲಿ 100 ನಿಮಿಷಕ್ಕೆ ಪ್ರಸಾರ ಮಾಡೋದು. ಆಮೇಲೆ ನೇರ ಪ್ರಸಾರ ಅಲ್ಲಿಂದನೇ, ಎಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಅರೇಂಜ್ ಮಾಡಿ ಅಲ್ಲಿಂದ ಲೈವ್ ಮಾಡೋದು. ಬಹುಶಃ ಭಾರತದ ಪ್ರಸಾರ ಇತಿಹಾಸದಲ್ಲಿ ಅದು ಕೂಡ ಒಂದು ಮೈಲಿಗಲ್ಲಾಗಿ ಉಳಿತು. ಇವೆಲ್ಲವನ್ನು ನೆನೆಸಿಕೊಂಡಾಗ ಆಕಾಶವಾಣಿಯಿಂದ ಕಾರ್ಯಕ್ರಮ ಮಾಡುವಾಗ ಏನೇನು ಸಾಧ್ಯತೆಗಳಿದ್ದಾವೆ, ಒಂದು ಮಾಡಿದ್ಮೇಲೆ ಹಳತಾಗತ್ತೆ ಇನ್ನೊಂದು ಬರ್ತದೆ. ಇದರ ಜೊತೆಗೆ ಹಲವಾರು ನಾಟಕಗಳನ್ನು ಪ್ರೊಡ್ಯೂಸ್ ಮಾಡುವಾಗ ನಮ್ಮ ಸಂಗೀತ ವಿಭಾಗದ ಹಲವಾರು ಕಲಾವಿದರನ್ನು ನಾನು ಬಳಸ್ಕೊಂಡಿದ್ದೇನೆ. ಮಾಲ್ತಿಯವರಿದ್ದಾರೆ ನೆನಪಾಗತ್ತೆ, ಒಂದು ಜೇನಹನಿ ಅಂತ ಕೇವಲ ಒಂದೇ ಒಂದು ನಿಮಿಷದ ಕಾರ್ಯಕ್ರಮ ಪ್ರಸಾರ ಮಾಡುತ್ತಿದ್ದೆ. ಈ ಜೇನಹನಿಯನ್ನು ಕೇಳೋದಕ್ಕೆ ಲಕ್ಷಾಂತರ ಜನರ ಕಿವಿಗಳು ಕಾಯ್ತಿದ್ವು ಅನ್ನೋದನ್ನು. ಅಪರ್ಣ ಮತ್ತು ನಾನು ಒಂದು ವರ್ಷದವರೆಗೆ ಒಂದು ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರ ಮಾಡಿದ್ವಿ, ಬರೀ ಸಾಹಿತ್ಯ ಆಧಾರಿತ. ಆ ಕಾರ್ಯಕ್ರಮ ರಾತ್ರಿ 10 ಆ ವೇಳೆಯಲ್ಲಿಯೂ ಕೂಡ ಎಚ್ಚರಿದು ಕೇಳುವಂಥ ಒಂದು ಕೇಳುವ ವರ್ಗ ನಿರ್ಮಾಣ ಆಯಿತು. ಸಾಹಿತ್ಯದ ಶಕ್ತಿಯಷ್ಟು. ಬೆಂಗಳೂರು ಮತ್ತು ಕರ್ನಾಟಕದ ಆಕಾಶವಾಣಿಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ದೊಡ್ಡ ಕ್ರಾಂತಿ ಏನಂತಂದರೆ, ಆಕಾಶವಾಣಿಯಲ್ಲಿ ಪ್ರಸಾರ ಮಾಡುವುದಿದೆ, ಪ್ರಕಟಣೆಯ ಒಂದು ಪ್ರಯೋಜನ ಇಲ್ಲ ನಮ್ಮಲ್ಲಿ. ಆದರೆ ಈ ಬ್ಯಾರಿಯರನ್ನು ಮುರಿದು ಬೆಂಗಳೂರು ಆಕಾಶವಾಣಿ ಪ್ರಸಾರ ಪ್ರಕಟಣೆ ಅನ್ನುವ ಯೋಜನೆಯನ್ನು ಆರಂಭಿಸಿ ಬಹುಶಃ ಇಡೀ ಭಾರತದ ಚರಿತ್ರೆಯಲ್ಲಿ, ಆಕಾಶವಾಣಿಯ ಚರಿತ್ರೆಯಲ್ಲಿ 10-12 ಪುಸ್ತಕಗಳನ್ನು 1992, 1993, 1994 ವರ್ಷಗಳಲ್ಲಿ 12 ಪುಸ್ತಕಗಳನ್ನು ಆಕಾಶವಾಣಿಯ ಸಾಹಿತ್ಯದ ಪುಸ್ತಕಗಳನ್ನು ಪ್ರಕಟಿಸಿದ್ದೇವೆ ಮಾಡ್ತಾ ಇದೆ. ಒಂದು 2 ಸಂದರ್ಭಗಳನ್ನು ಹೇಳಬೇಕು. ಜಿ ಎಸ್ ಶಿವರುದ್ರಪ್ಪ ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಬಂದಾಗ ಬೆಂಗಳೂರು ಆಕಾಶವಾಣಿಯವರು ಒಂದು ವಾರ ಪರ್ಯಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮ ಮಾಡಿ ಆಕಾಶದೀಪ ಅಂತ ಒಂದು ಪುಸ್ತಕವನ್ನು ತಂದಿದ್ದಾರೆ. ಅದು ಇವತ್ತಿಗೂ ಕೂಡ ಅವರ ಒಂದು ಸಮಗ್ರ ವ್ಯಕ್ತಿತ್ವ ಕಟ್ಟಿಕೊಡೋದು. ಸುಮತಿಯವರು ಒಂದು ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ, ಬಾನುಲಿಯನ್ನು ಕಟ್ಟಿ ಬೆಳೆಸಿದವರ ಒಂದು ದೊಡ್ಡ ಸರಣಿಯನ್ನು ಪ್ರಸಾರ ಮಾಡಿದರು. ಹೀಗೆ ಹೇಳ್ತಾ ಹೋದರೆ ಮುಗಿಯಲಾರದ ಕತೆ. ನಮ್ಮ ಆರ್ಕೇವಲಲ್ಲಿ ಇರುವಂಥ ಅಶರೀರವಾಣಿಯ ಧ್ವನಿಗಳೇನದವಲ್ಲ, ಅವು ಮುಂದಿನ ತಲೆಮಾರಿಗೆ ದೊಡ್ಡ ಸಂಪತ್ತು. ಅದರ ಜೊತೆಗೆ ಸಂಗೀತದ ಜೊತೆಗೆ ಜನಪದ ಸಾಹಿತ್ಯವನ್ನು ಪ್ರಿಸರ್ವ್ ಮಾಡಿರುವ ಯಾವುದಾದ್ರೂ ಒಂದು ಮಾಧ್ಯಮ ಇದೆ ಅಂದರೆ ಅದು ಆಕಾಶವಾಣಿ ಮಾತ್ರ. ಇವತ್ತು ಕರ್ನಾಟಕದ ಎಲ್ಲ ಆಕಾಶವಾಣಿ ಕೇಂದ್ರಗಳಲ್ಲಿ ಸಂಗ್ರಹಿತವಾದಂಥ ಧ್ವನಿಮುದ್ರಿತವಾದಂಥ ಜನಪದ ಸಾಹಿತ್ಯವನ್ನು ಸಂಗ್ರಹಿಸಿದರೆ ಬಹುಶಃ ಒಂದು 700-800 ತಾಸುಗಳಿಗಿಂತ ಜಾಸ್ತಿ ಆಗುತ್ತೆ. ಅದೇ ರೀತಿ ಸಂಗೀತ, ಈ ಥರದ ಎಲ್ಲ ಕಾರ್ಯಕ್ರಮಗಳು. ಬಹಳ ಮುಖ್ಯವಾಗಿ ಏನಂದರೆ, ಆಕಾಶವಾಣಿ ಅನ್ನೋ ಶಬ್ದ ಇದೆಯಲ್ಲ, ಗೋಪಾಲಸ್ವಾಮಿ ಅವರು ಕ್ವೈನ್ ಮಾಡಿದರು ಅಂತ ಹೇಳ್ತೇವೆ ನಾ ಕಸ್ತೂರಿ ಅವರು. ಅದಕ್ಕೂ ಮುಂಚೆ ನಮ್ಮ ರಾಮಾಯಣ, ಮಹಾಭಾರತ, ಪುರಾಣ ಮಹಾಕಾವ್ಯಗಳಲ್ಲಿ ಆಕಾಶವಾಣಿ ಶಬ್ದ ಇದೆ. ಇದು ನನ್ನ ಕೊನೆಯ ಮಾತು. ಆಕಾಶವಾಣಿ ಅನ್ನೋ ಶಬ್ದ ಎಷ್ಟು ಅರ್ಥಪೂರ್ಣವಾಗಿದೆ ಅಂದರೆ ನಾವು ಅಲ್ಲಿಗೆ ಹೋಗಬೇಕು. ನೀವು ಗಮನಿಸ್ರಿ, ಆಕಾಶವಾಣಿ ಯಾವಾಗಿದೆ ಆ ಸಂದರ್ಭಗಳನ್ನು ಯೋಚಿಸಿ. ಮನುಷ್ಯನಿಗೆ ಯಾವುದಾದ್ರು ಒಂದು ಗಂಡಾಂತರ ಬಂದಾಗ, ಏನಾದರೂ ಒಂದು ಅವಘಡ ಆದಾಗ, ಸೀತೆಯನ್ನು ರಾವಣ ಹೊತ್ಕೊಂಡು ಹೋಗಾಕತ್ತಾನನ್ನುವಾಗ, ಅಥವಾ ಇಂಥ ಸಂದರ್ಭದಲ್ಲಿ ಅಶರೀರವಾಣಿ ಆಕಾಶವಾಣಿಯಾಗಿ ಈ ಸಂದರ್ಭವನ್ನು ಹೇಗೆ ಗೆಲ್ಲಬೇಕು, ಈ ಸಂದರ್ಭವನ್ನು ಹೇಗೆ ಎದುರಿಸಬೇಕು ಅನ್ನುವ ಹಿನ್ನೆಲೆಯೊಳಗೆ ಆಕಾಶವಾಣಿ ಆಗ್ತಿತ್ತು. ಆ ಆಕಾಶವಾಣಿಯ ಆ ಧ್ವನಿಯನ್ನು ಇವತ್ತು ನಾವು ನಮ್ಮ ವರ್ತಮಾನಕ್ಕೆ ತಂದು ಹಚ್ಚಿಕೊಂಡ್ರೆ ಎಂಥ ಕೆಟ್ಟ ಸಂದರ್ಭಗಳಲ್ಲಿ, ದುರ್ದರ ಸಂದರ್ಭಗಳಲ್ಲಿಯೂ ಆಕಾಶವಾಣಿ ಪ್ರತಿಪಾದಿಸುವ ಸತ್ಯ, ನ್ಯಾಯ ಮತ್ತು ಸಮಾನತೆ, ಇವುಗಳಿಗೆ ಆಕಾಶವಾಣಿ ನಿಂತಿದೆ. ಅದನ್ನು ಮುಂದುವರಿಸಿಕೊಂಡು ಹೋಗುವ ಪರಂಪರೆಯನ್ನು ನಮ್ಮ ಆಕಾಶವಾಣಿ ಮಾಡಲಿ, ಇದು ಬೆಳೆಯಲಿ ಅಂತ ಹಾರೈಸ್ತೇನೆ ಅಷ್ಟೇ. 90 ವರ್ಷ ಏನು ದೊಡ್ಡದಲ್ಲ, ಮನುಷ್ಯನೇ 100 ವರ್ಷ ಬದುಕ್ತಾ ಇದ್ದಾನೆ. ಒಂದು ಸಂಸ್ಥೆ ಬಾಳೋದೇನು ಕಷ್ಟ ಅಲ್ಲ. ಆ ಬೆಳವಣಿಗೆಯನ್ನು ನಾವೆಲ್ಲ ನೋಡಬೇಕು ಅನ್ನೋ ಒಂದು ಅಪೇಕ್ಷೆಯಲ್ಲಿ ಇದ್ದೇವೆ. ಇಂಥ ಒಂದು ಅವಕಾಶ ಕೊಟ್ಟದ್ದಕ್ಕೆ ಬೆಂಗಳೂರು ಆಕಾಶವಾಣಿ ನಿಮಗೆಲ್ಲ ಧನ್ಯವಾದಗಳು. ಕೇಳಿದ್ದಕ್ಕೆ ಎಲ್ಲ ಪ್ರೀತಿಯ

0: ಹೃದಯರಿಗೂ ನಮಸ್ಕಾರ.
1: ಇದುವರೆಗೆ ಆಕಾಶವಾಣಿ ಮತ್ತು ಸಾಹಿತ್ಯ ಈ ವಿಷಯವಾಗಿ ವಿಷಯ ಮಂಡನೆ ಮಾಡಿದವರು ಆಕಾಶವಾಣಿ ಬೆಂಗಳೂರು ಕೇಂದ್ರದ ನಿವೃತ್ತ ಕೇಂದ್ರ ನಿರ್ದೇಶಕರು ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ಬಸವರಾಜ ಸಾದರ್ ಅವರು. ಈಗ ಆಕಾಶವಾಣಿ ಮತ್ತು ಸಂಗೀತ ಈ ವಿಷಯದ ಮಂಡನೆಯನ್ನ ಕೇಳೋಣ. ಸಂಗೀತ ತಜ್ಞರು ಮತ್ತು ಆಕಾಶವಾಣಿ ದೂರದರ್ಶನ ದಕ್ಷಿಣ ವಲಯದ ಕಾರ್ಯಕ್ರಮ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ರಘು ಅವರಿಂದ.
2: ಭಾರತದ ಸಂಗೀತ ಕ್ಷೇತ್ರದಲ್ಲಿ ಬೆಂಗಳೂರಿನ ಸಂಗೀತ ಕಲಾವಿದರ ಹೆಸರುಗಳು ಚಲಾವಣೆಗೆ ಬರೋಕೆ ಇಲ್ಲಿನ ಆಕಾಶವಾಣಿಯ ಕೊಡುಗೆ ದೊಡ್ಡ ಪ್ರಮಾಣದ್ದು. 1955 ನವೆಂಬರ್ 2 ವಿದ್ಯುಕ್ತವಾಗಿ ಬೆಂಗಳೂರಿನಲ್ಲಿ ಪ್ರಾರಂಭಗೊಂಡ ಆಕಾಶವಾಣಿ ಕೇಂದ್ರದ ಸಿಬ್ಬಂದಿ, ಆ ಮೊದಲು ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವರು, ಕೇಂದ್ರದೊಂದಿಗೆ ಸಿಬ್ಬಂದಿಗಳು ಸ್ಥಳಾಂತರಗೊಂಡು ಬೆಂಗಳೂರಿಗೆ ಬಂದದ್ದು ಇಲ್ಲಿನ ರಸಿಕ ಕಲಾವಿದ ವಿದ್ಯಾರ್ಥಿಗಳ ಭಾಗ್ಯೋದಯ ಆಯಿತು ಅಂತಲೇ ಹೇಳಬೇಕು. ರಾಜಭವನದ ಎದುರಿಗಿನ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಮಗನ ಮನೆಯನ್ನು ಬಾಡಿಗೆಗೆ ಪಡ್ಕೊಂಡು ಅದರಲ್ಲೇ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ಧ್ವನಿ ಮುದ್ರಣ ಸ್ಟುಡಿಯೋಗಳನ್ನು, ಪ್ರಸಾರ ಸ್ಟುಡಿಯೋಗಳನ್ನು ನಿರ್ಮಾಣ ಮಾಡಿಕೊಂಡು ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸಿದಾಗ ಬೆಂಗಳೂರಿನ ಸ್ಥಳೀಯ ಸಾಹಿತಿ ಕಲಾವಿದರಿಗೆ ಉನ್ನತ ತಂತ್ರಜ್ಞಾನ ಒದಗಿಸಿಕೊಟ್ಟ ಸಾಮಾಜಿಕ ವೇದಿಕೆ ಒಂದು ದೊರಕಿದ ಹಾಗಾಯಿತು. ಇವತ್ತು ಸಾಮಾಜಿಕ ಮಾಧ್ಯಮ ಏನು ಮಾಹಿತಿ ಕ್ರಾಂತಿ ಮಾಡಿದೆಯೋ ಅದಕ್ಕಿಂತಲೂ ಹೆಚ್ಚು ಗುಣಾತ್ಮಕವಾದ ಮೌಲ್ಯಾಧಾರಿತ ಸಾಂಸ್ಕೃತಿಕ ಕ್ರಾಂತಿಗೆ ಬೆಂಗಳೂರು ಆಕಾಶವಾಣಿ ಮುನ್ನುಡಿ ಬರೀತು, ಸಾಕಷ್ಟು ಅದ್ಭುತಗಳನ್ನು ಸಾಧಿಸಿತು ಕೂಡ. ಆಗಿನ ಕಾಲದಲ್ಲಿ ಆಕಾಶವಾಣಿಯ ಪ್ರಸಾರದ 60% ಗಮನಿಸಿ, 60% ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳೇ ಆಗಿದ್ದುದು ಗಮನಾರ್ಹವಾದ ಸಂಗತಿ. ಅದರಲ್ಲೂ ಶಾಸ್ತ್ರೀಯ ಸಂಗೀತಕ್ಕೆ, ವಿಶೇಷವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ. ಉಳಿದಂತೆ ವಾದ್ಯವೃಂದ, ಭಕ್ತಿ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಸುಗಮ ಸಂಗೀತಗಳ ಜೊತೆಗೆ ಚಲನಚಿತ್ರ ಗೀತೆಗಳು ಮೂಡಿ ಬರ್ತಾ ಇತ್ತು. ಕನ್ನಡ ಗೀತೆಗಳು ಅಂತ ಕರೆಯಲಾಗ್ತಾ ಇದ್ದ ಸುಗಮ ಸಂಗೀತ ಆ ಹೊತ್ತಿಗೆ ಇನ್ನೂ ಹೆಚ್ಚಿನ ಪ್ರಚಾರ ಪಡೆಯದೇ ಇದ್ದ ಒಂದು ನವೀನ ಸಂಗೀತ ಪ್ರಕಾರ. ಬೆಂಗಳೂರಿನಲ್ಲಿ ಹಿಂದೂಸ್ತಾನಿ ಸಂಗೀತ ಕಲಾವಿದರು, ಕೇಳುಗರು ಕೇವಲ ಬೆರಳಿಕೆಯಲ್ಲಿ ಇದ್ದ ಕಾಲ ಅದು. ಇಂಥ ಒಂದು ಸಂಕೀರ್ಣ ಸಂಕ್ರಮಣ ಸ್ಥಿತಿಯಲ್ಲಿ ಬೆಂಗಳೂರು ಆಕಾಶವಾಣಿ ಭಾರತೀಯ ಸಂಗೀತದ ವಿವಿಧ ಪ್ರಕಾರಗಳಿಗೆ ಸಮಾನ ಅವಕಾಶಗಳನ್ನು ಒದಗಿಸಿಕೊಡೋದ್ರ ಮೂಲಕ ಆ ಎಲ್ಲ ಪ್ರಕಾರಗಳಿಗೂ ಕೇಳುಗರನ್ನು ಹುಟ್ಟು ಹಾಕಿದ ಪರಿ ಒಂದು ದೊಡ್ಡ ಯಶೋಗಾಥೆ. ಬೆಂಗಳೂರು ಆಕಾಶವಾಣಿಯ ಸಂಗೀತ ಸೇವೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ನಿಲಯದ ಕಲಾವಿದರು, ಕಾರ್ಯಕ್ರಮ ನಿರ್ಮಾಪಕರು, ಕಾರ್ಯಕ್ರಮ ನಿರ್ವಾಹಕರು ಮತ್ತು ಸಾಹಿತಿಗಳು. ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್, ಡಾಕ್ಟರ್ ಆರ್ ಕೆ ಶ್ರೀಕಂಠನ್, ಶಲ್ಲುಪಿಳ್ಳೆ ಅಯ್ಯಂಗಾರ್, ಪಿಟೀಲು ಚೌಡಯ್ಯನವರ ಸಹೋದರಿ ಗಾಯಕಿ ಟಿ ನಾಗಮ್ಮ, ಮೃದಂಗದ ಎಂ ಎಸ್ ರಾಮಯ್ಯ, ವಯಾಪುರಿ ದೇವರ್, ವಿ ಎಸ್ ರಾಜಗೋಪಾಲ್, ಘಟ ವಿದ್ವಾಂಸರಾದ ಕೆ ಎಸ್ ಮಂಜುನಾಥ್, ಸೀತಾರಾಮ ಶಾಸ್ತ್ರಿ, ಖಂಜಿರ ವಿದ್ವಾಂಸರಾದ ಸೋಸಲೆ ಶೇಷಗಿರಿದಾಸ್, ಕೊಳಲು ವಿದ್ವಾಂಸರಾದ ಎಸ್ ಪಿ ನಟರಾಜನ್, ವಯಲಿನ್ ವಿದ್ವಾಂಸರಾದ ಕೃಷ್ಣಮಾಚಾರ್ ಅಂದರೆ ಪದ್ಮಚರಣ್ ಅವರು, ಟಿ ಎಸ್ ತಾತಾಚಾರ್, ಜೆ ಎಲ್ ಕಾಶಿನಾಥ ಶಾಸ್ತ್ರಿ ಜಕರಯ್ಯ, ಗೋಟುವಾದ್ಯದ ಎಂ ವಿ ವರಹಸ್ವಾಮಿ, ಮುಖವೀಣೆ ನಾಗೇಂದ್ರಪ್ಪ, ಸೆಲ್ಲೋ ನಾಗೇಂದ್ರಪ್ಪ, ದಿಲ್ರೂಬ ಕಲಾವಿದ ನಾಗರಾಜ್ ಶಾಸ್ತ್ರಿ, ಇವರೆಲ್ಲ ಹಿರಿ ತಲೆಮಾರಿನ ಕಲಾವಿದರು. ಇವರೆಲ್ಲ ಬೆಂಗಳೂರಿನಲ್ಲೇ ನೆಲೆಸಿದ್ರಿಂದ ಇವರ ಶಿಷ್ಯ ಪರಂಪರೆ ಬೆಳೆದು ಇಲ್ಲಿನ ಸಂಗೀತ ಕ್ಷೇತ್ರವನ್ನು ಸಮೃದ್ಧಗೊಳಿಸಿತು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಚೇರಿಗಳನ್ನು ನೀಡೋಕೆ ಸ್ಥಳೀಯ ಕಲಾವಿದರಿಗೆ ಈ ಹಿರಿಯ ಕಲಾವಿದರು ಸಹಕಾರ ಕೊಡ್ತಾ ಇದ್ದಿದ್ದರಿಂದ ಕಿರಿಯ ಕಲಾವಿದರಿಗೆ ಇವರೆಲ್ಲರ ಅನುಭವದ ಮಾರ್ಗದರ್ಶನ ನೇರವಾಗಿ ದೊರಕ್ತಾ ಇದ್ದಿದ್ದು ಅವರ ಅಹೋಭಾಗ್ಯ ಅಂತಲೇ ಅವರೆಲ್ಲರ ಭಾವನೆ ಆಗಿತ್ತು. ಶಲ್ವಪಿಳ್ಳೆ ಅಯ್ಯಂಗಾರ್ ಮತ್ತು ಆರ್ ಕೆ ಶ್ರೀಕಂಠನ್ ಜೋಡಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಅತ್ಯುಚ್ಚ ಮಟ್ಟವನ್ನು ಕೇಳುಗರಿಗೆ ಪರಿಚಯಿಸೋದರಲ್ಲಿ ಸಫಲವಾಯಿತು ಅಂತ ಆ ಕಾಲದ ಕೇಳುಗರು ಹಿರಿಯರು ಅವರು ಹೇಳ್ತಾರೆ. ಅದು ಅವರ ಹಾಗೂ ಈಗಿನವರ ಅನುಭವಸಿದ್ಧವಾದ ಮಾತು. ಆಗ್ಗೆ ಪ್ರಸಾರ ಆಗ್ತಾ ಇದ್ದ ವಿಶೇಷ ಸಂಗೀತ ಸಂಚಿಕೆಗಳು ಶೋಧಪೂರ್ಣ ಮಾಹಿತಿಯಿಂದ ತುಂಬಿರ್ತಾ ಇದ್ವು ಅನ್ನೋದಕ್ಕೆ ಇವತ್ತಿಗೂ ಲಭ್ಯವಿರುವಂಥ ಹಲವಾರು ಧ್ವನಿಮುದ್ರಣಗಳೇ ಪ್ರಮಾಣ. ಆ ಕಾಲದಲ್ಲೇ ನಿರ್ಮಾಣ ಮಾಡಿದಂಥ 77 ಮೇಳ ರಾಗಮಾಲಿಕೆಯ ವಿವರಣಾತ್ಮಕ ಕಾರ್ಯಕ್ರಮ ಇವತ್ತಿಗೂ ಶ್ರೋತೃಗಳಿಗೆ ಮೆಚ್ಚುಗೆಯಾಗುವಂಥದ್ದು. ನಿಲಯದ ಕಲಾವಿದರ ಪ್ರತಿಭೆಗೆ ಸಾಣೆ ಹಿಡಿತಾ ಇದ್ದಿದ್ದು ಸ್ಥಳೀಯ ಸಾಹಿತಿಗಳು ರಚಿಸುತ್ತಾ ಇದ್ದ ಸಂಗೀತ ರೂಪಕಗಳು. ಹಿರಿಯ ಕವಿ ಡಾಕ್ಟರ್ ಪುತಿ ನರಸಿಂಹಾಚಾರ್ಯರ ಬಹುಪಾಲು ಎಲ್ಲ ಸಂಗೀತ ರೂಪಕಗಳು ಆಕಾಶವಾಣಿಗಾಗಿಯೇ ಬರೆದಂಥವು. ಅವು ಆ ಕಾಲಕ್ಕೆ ಜನಮಾನಸದಲ್ಲಿ ನಲಿದಾಡಿದ್ವು. ಆಕಾಶವಾಣಿ ಅಂದ ಕೂಡಲೇ ಇವತ್ತಿಗೂ ಹಿರಿಯರು ತಾವು ಕೇಳಿದ ಆ ಸಂಗೀತ ರೂಪಕಗಳ ಹೆಸರನ್ನು ಮೆಲುಕು ಹಾಕ್ತಾರೆ. ಕಾರ್ಯಕ್ರಮ ನಿರ್ವಾಹಕರು ಬಹುಶ್ರುತ ವಿದ್ವಾಂಸರು ಆಗಿದ್ದ ನಾರಾಯಣ ಸಂಗಮ, ಇವರು ಶಾಂತಿನಿಕೇತನದಲ್ಲಿ ಕಲಿತು ಬಂದವರು. ಮೂಲ ಬಂಗಾಳಿಯಿಂದ ಗುರುದೇವ ರವೀಂದ್ರನಾಥ ಠಾಗೂರ್ ವಿರಚಿತ ಆಮ್ರಪಾಲಿ ಸಂಗೀತ ರೂಪಕವನ್ನು ಕನ್ನಡಕ್ಕೆ ಪದ್ಯಾನುವಾದ ಮಾಡಿದರು. ಬೆಂಗಳೂರಿನ ಆಗಿನ ಹಿರಿಕಿರಿಯ ಕಲಾವಿದರು ಸೇರಿದಂತೆ ನಿಲಯದ ಕಲಾವಿದರ ಶ್ರದ್ಧಾಪೂರ್ಣ ಕೊಡುಗೆಯಾಗಿ

0: ಈ ರೂಪಕ ಮೂಡಿಬಂದಿದೆ. ಖ್ಯಾತ ವಿದ್ವಾಂಸರಾಗಿದ್ದ ಮೈಸೂರು ವಾಸುದೇವಾಚಾರ್ಯರ ಮೊಮ್ಮಗ ಶ್ರೀ ಎಸ್ ಕೃಷ್ಣಮೂರ್ತಿ ಆಕೆ ಕಾರ್ಯಕ್ರಮ ನಿರ್ವಾಹಕರಾಗಿದ್ದವರು. ಸಂಗೀತ ಸಂಯೋಜಿಸಿ ನಿರ್ಮಾಣ ಮಾಡಿದ್ದ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ ಗಿರಿಜಾ ಕಲ್ಯಾಣ ರೂಪಕ ಇವತ್ತಿಗೂ ಪ್ರಸಾರ ಯೋಗ್ಯವಾಗಿದೆ. ರೇಡಿಯೋ ನಾಟಕಗಳ ಕ್ಷೇತ್ರದಲ್ಲಿ ದೊಡ್ಡ ಹೆಸರಾದ ಬಹುಶ್ರುತ ವಿದ್ವಾಂಸ ಡಾಕ್ಟರ್ ವಸಂತ ಕವಲಿ ಅವರ ಒಲವು ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಇದ್ದರೂ ಅಧ್ಯಯನದ ಆಸಕ್ತಿಯಿಂದ ಅವರು ಎರಡೂ ಪದ್ಧತಿಗಳ ಕೊಳ್ಳುಕೊಡುಗೆಗಳನ್ನು ಗಮನಿಸಿ ಹಲವು ವಿದ್ವತ್ಪೂರ್ಣ ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿದರು. ಮರಾಠಿ ನಾಟ್ಯ ಸಂಗೀತದ ಮೂಲ ಪ್ರೇರಣೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕೀರ್ತನೆಗಳ ಮಟ್ಟುಗಳಲ್ಲಿದೆ ಅನ್ನೋದನ್ನು ಸಾಧಾರವಾಗಿ ತೋರಿಸಿಕೊಟ್ಟಿರುವಂಥ ವಿಶೇಷ ಕಾರ್ಯಕ್ರಮ ಇದು. ಇದರಲ್ಲಿ ಆ ಕಾಲದ ಪ್ರಸಿದ್ಧ ಕಲಾವಿದರೆಲ್ಲರೂ ಭಾಗವಹಿಸಿರೋದು ಮತ್ತೊಂದು ವಿಶೇಷ. ಇಂತಹ ಅನರ್ಘ್ಯ ರೂಪಕಗಳು ಅದೆಷ್ಟೋ ಇವೆ. ಬೆಂಗಳೂರಿನ ಹಿರಿಯ ಸಂಗೀತ ವಿಮರ್ಶಕ ಬಿ ವಿ ಕೆ ಶಾಸ್ತ್ರಿಗಳು ರಚಿಸಿ ನಿರ್ದೇಶಿಸಿದ್ದ ಮತ್ತೊಂದು ರೂಪಕದಲ್ಲಿ ರವೀಂದ್ರ ಸಂಗೀತದ ಮೇಲೆ ಕರ್ನಾಟಕ ಸಂಗೀತದ ಪ್ರಭಾವದ ಅಪೂರ್ವ ದಾಖಲೀಕರಣ ಇದೆ. ಕನ್ನಡ ಗೀತೆಗಳು ಅಂತ ಕರೆಯಲಾಗ್ತಾ ಇದ್ದು ಆ ನಂತರದ ದಿನಗಳಲ್ಲಿ ಸುಗಮ ಸಂಗೀತ ಅಂತ ಹೆಸರು ಪಡೆದ ನವೀನ ಸಂಗೀತ ಪ್ರಕಾರಕ್ಕೆ ಹೆಚ್ಚಿನ ಮಹತ್ವ ನೀಡಿ ಅದಕ್ಕೊಂದು ಸ್ವರೂಪ ಸಿದ್ಧಿಯನ್ನು ಒದಗಿಸಿದ ಹೆಮ್ಮೆ ಬೆಂಗಳೂರು ಆಕಾಶವಾಣಿಯಿದೆ. ಮೈಸೂರಿನಲ್ಲಿ ಈ ಮಹತ್ ಕಾರ್ಯಕ್ಕೆ ಬೀಜಾವಾಪನೆ ಮಾಡಿದ ಪದ್ಮಚರಣರು ಬೆಂಗಳೂರಿಗೆ ಬಂದ ಮೇಲೂ ಈ ಕಾರ್ಯವನ್ನು ಅತ್ಯುತ್ಸಾಹದಿಂದ ಮುಂದುವರೆಸಿದರು. ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಉಡುಗಣ ವೇಷ್ಟಿತ ಕವಿತೆಯನ್ನು ಪದ್ಮಚರಣರ ರಾಗ ಸಂಯೋಜನೆಯಲ್ಲಿ ಹಾಡಿ ಹಿರಿಯ ಗಾಯಕಿ ಮತ್ತು ಸಂಗೀತ ಸಂಯೋಜಕರಾದ ಎಚ್ ಆರ್ ಲೀಲಾವತಿಯವರು ಪ್ರಸಿದ್ಧಿಗೆ ತಂದರು. ಸುಮಾರು 1959 ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಅಸಿಸ್ಟೆಂಟ್ ಪ್ರೊಡ್ಯೂಸರ್ ಲೈಟ್ ಮ್ಯೂಸಿಕ್ ಅಂತ ನಿಯುಕ್ತರಾಗಿದ್ದ ಸಂಗೀತ ಭೂಷಣಂ ಎಂ ಡಿ ಪಾರ್ಥಸಾರಥಿ ಮದ್ರಾಸಿನ ಚಿತ್ರರಂಗದಿಂದ ಬಂದಿದ್ದವರಾದರೂ ಮೂಲತಃ ಕನ್ನಡದವರೇ. ಕನ್ನಡ ಸುಗಮ ಸಂಗೀತದ ಸ್ವರೂಪ ಸಿದ್ಧಿಗೆ ಇವರು ನೀಡಿದ ಕೊಡುಗೆ ಅಪಾರವಾದದ್ದಾದರೂ ಇವತ್ತಿನ ಪೀಳಿಗೆಯ ಬಹಳಷ್ಟು ಜನರಿಗೆ ಅದು ತಿಳಿದಿಲ್ಲ ಅನ್ನುವಂಥದ್ದು ಖೇದದ ಸಂಗತಿ. ಎಚ್ ಕೆ ನಾರಾಯಣ, ಸಿ ಕೆ ತಾರ, ವೈ ಎಸ್ ಇಂದಿರ ಈ ರೀತಿಯ ಬೆಂಗಳೂರಿನ ಪ್ರತಿಭೆಗಳು ತಯಾರಾಗಿದ್ದು ಇವರ ಗರಡಿಯಲ್ಲೇ. ಹೀಗೆ ಹೇಳ್ತಾ ಹೋದರೆ ನಮ್ಮ ಆರ್ಕೈವ್ನಲ್ಲಿರುವಂಥ ಸಾಮಗ್ರಿ ಎಷ್ಟು ಹೇಳಿದ್ರೂ ಮುಗಿದೇ ಇರುವಂಥದ್ದು, ಎಷ್ಟು ಕೇಳಿದ್ರೂ ನಮಗೆ ಮನಸ್ಸಿಗೆ ಸಮಾಧಾನ ಆಗಲ್ಲ, ಮತ್ತಷ್ಟು ಕೇಳಬೇಕು ಅಂತ ಅನಿಸುತ್ತೆ. ಇಷ್ಟೆಲ್ಲದರ ಮಧ್ಯೆ ನಮ್ಮ ಮಾಧ್ಯಮ ಬೇರೆ ದಿಕ್ಕಿಗೆ ಹೊರಳ್ತಾ ಇದ್ದಾಗ ಅಮೃತ ವರ್ಷಿಣಿ ಅಂಥ ಒಂದು ಸಂಗೀತ ವಾಹಿನಿಯನ್ನು ಬೆಂಗಳೂರು ಆಕಾಶವಾಣಿ ಕೊಡಮಾಡಿದ್ದು ನಮ್ಮ ಎಲ್ಲ ಸಂಗೀತ ಪ್ರೇಮಿಗಳಿಗೆ ಬಹಳಷ್ಟು ಉತ್ಸಾಹವನ್ನು ತಂದುಕೊಡ್ತು. ಮೊದಲಿಗೆ ಕೇವಲ ಒಂದೇ ಪ್ರಸಾರಕ್ಕೆ ಸೀಮಿತವಾಗಿದ್ದದ್ದನ್ನು ನಾವು ನಂತರ ಬೆಳಗ್ಗಿನ ಮತ್ತು ಸಂಜೆಯ ಪ್ರಸಾರಕ್ಕೆ ಮಾಡಿದಾಗ ಅದರಲ್ಲಿ ಸಂಗೀತ ಸಂಬಂಧಿಯಾದ ಹಲವಾರು ಕಾರ್ಯಕ್ರಮಗಳನ್ನು ಡಿಸೈನ್ ಮಾಡಿ ಅದಕ್ಕೆ ಅಂತಲೇ ಪ್ರಸಾರ ಮಾಡಿದ್ವಿ. ಇದಕ್ಕೆ ನಮ್ಮ ಕೇಳುಗರಿಂದ ಬಂದಂಥ ಪ್ರತಿಕ್ರಿಯೆ ಬಹಳ ದೊಡ್ಡದು. ಇದನ್ನು ಆಧಾರವಾಗಿದ್ದುಕೊಂಡು ಮುಂದಿನ ದಿನಗಳಲ್ಲಿ ರಾಗಂ 24/7 ಆ ಡಿ ಟಿ ಎಚ್ ವಾಹಿನಿಯನ್ನು ನಾವು ಪ್ರಾರಂಭ ಮಾಡಿದಾಗ ಇದಕ್ಕೂ ಕೂಡ ಕೇವಲ ರಾಷ್ಟ್ರದಾದ್ಯಂತ ಅಲ್ಲ, ವಿದೇಶಗಳಿಂದ ಕೂಡ ಅತ್ಯುತ್ತಮವಾದ ಪ್ರತಿಕ್ರಿಯೆ ಬಂದು ಇವತ್ತಿಗೂ ವಿದೇಶಗಳಲ್ಲಿ ಕೂಡ ವಾಹಿನಿಯನ್ನು ನಮ್ಮ ಕೆಲವರು ಕೇಳ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಮೂಲ ಸಾಮಗ್ರಿಯನ್ನು ಒದಗಿಸಿಕೊಡೋಕ್ಕೆ ಕಾರಣರಾದವರು ನಮ್ಮ ಕಲಾವಿದರು. ಆಕಾಶವಾಣಿಯೊಂದಿಗಿನ ನಮ್ಮ ಕಲಾವಿದರ ಒಂದು ಸಂಬಂಧ ಹೇಗಿದೆ ಅಂತಂದರೆ ಕರಳುಬಳ್ಳಿ ಸಂಬಂಧ ಅಂತ ಹೇಳ್ತಾರಲ್ಲ ಆ ರೀತಿಯಂಥದ್ದು. ಈ ಸಂಬಂಧವನ್ನು ಸದಾಕಾಲಕ್ಕೂ ಉಳಿಸ್ಕೋಬೇಕು ಅನ್ನುವಂಥದ್ದು ನಮ್ಮ ಎಲ್ಲ ಕಲಾವಿದರ ಅಪೇಕ್ಷೆ. ಅದೇ ಅಪೇಕ್ಷೆ ಆಕಾಶವಾಣಿಯದ್ದು ಆಗಿದೆ. ಅದು ಸಂದರ್ಭ, ಸಾಧ್ಯತೆ ಇವನ್ನೆಲ್ಲನೂ ನೋಡಿಕೊಂಡು ನಾವು ಇದನ್ನು ಮುಂದುವರೆಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಸಾವಿರಾರು ಸಂಖ್ಯೆಯ ಆಡಿಷನ್ಗಳನ್ನು ನಮ್ಮ ಬೆಂಗಳೂರು ಕೇಂದ್ರ ನಿರ್ವಹಿಸ್ತಾ ಇದೆ. ಕೋವಿಡ್ ನಂತರದ ಸಂದರ್ಭದಲ್ಲಿ ಕೆಲವೊಂದು ಸ್ಥಿತ್ಯಂತರಗಳು ಆಗಿರೋದ್ರಿಂದ ಈ ರೀತಿಯ ಕಲಾವಿದರಿಗೆ ಕೆಲವೊಂದು ಅವಕಾಶಗಳು ಕಡಿಮೆ ಆಗಿರೋದು ಒಂದು ಸಂದರ್ಭಗಳು ಇರೋದು ನಿಜವೇ, ಇಲ್ಲ ಅಂತಲ್ಲ. ಇದು ಕೇವಲ ಬೆಂಗಳೂರು ಆಕಾಶವಾಣಿಗೆ ಮಾತ್ರ ಸೀಮಿತ ಅಲ್ಲ, ರಾಷ್ಟ್ರದಾದ್ಯಂತದ ಎಲ್ಲ ಆಕಾಶವಾಣಿಗಳಲ್ಲೂ ಈ ರೀತಿಯ ಒಂದು ಸ್ಥಿತ್ಯಂತರ ಆಗಿದೆ. ಆದರೆ ಅದು ಸಹಜ ಸ್ಥಿತಿಗೆ ಬರೋದರಲ್ಲಿ ಹೆಚ್ಚು ಕಾಲ ಬೇಕಾಗಿಲ್ಲ. ಎಲ್ಲ ಕಾರ್ಯಕ್ರಮ ನಿರ್ವಾಹಕರು ಹಾಗೆ ಕಾರ್ಯಕ್ರಮ ಸಿಬ್ಬಂದಿ ಈ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ನಾನಾಗಲೇ ಹೇಳಿದ ಹಾಗೆ ನಮ್ಮ ಉಳಿವಿಗೆ ಅಥವಾ ನಮ್ಮ ಯಶಸ್ಸಿಗೆ ಮೂಲ ಕಾರಣರಾದವರು ನಮ್ಮ ಕಲಾವಿದರೇ. ಹೀಗಾಗಿ ಕಲಾವಿದರಿಗೆ ಯಾವತ್ತಿಗೂ ಆಕಾಶವಾಣಿಯಲ್ಲಿ ಸ್ವಾಗತ ಇದ್ದೇ ಇದೆ. ಮತ್ತೆ ಮತ್ತೆ ಆಕಾಶವಾಣಿಯೊಂದಿಗೆ ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
1: ಆಕಾಶವಾಣಿ ಮತ್ತು ಸಂಗೀತ ಈ ಬಗ್ಗೆ ಕೇಳಿದಿರಲ್ಲ. ಮಾತನಾಡಿದವರು ಸಂಗೀತ ತಜ್ಞರು ಹಾಗೂ ಆಕಾಶವಾಣಿ ಮತ್ತು ದೂರದರ್ಶನ ದಕ್ಷಿಣ ವಲಯದ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ರಘು ಅವರು. ಕೇಳ್ತಾ ಇದ್ದೀರಿ ಬೆಂಗಳೂರು ಗಾಯನ ಸಮಾಜದಲ್ಲಿ May 30 ಆಯೋಜಿತವಾಗಿದ್ದ ಶ್ರೋತೃಗಳ ಸಮ್ಮುಖದ ಕಾರ್ಯಕ್ರಮದ ಧ್ವನಿ ಮುದ್ರಣ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಆಕಾಶವಾಣಿ ನಾಟಕ ಮತ್ತು ಕೇಳುಗರು ಈ ವಿಷಯದ ಮಂಡನೆಯನ್ನ ಕೇಳೋಣ. ಪ್ರಸ್ತುತಪಡಿಸಿದ್ದಾರೆ ಅಬ್ಬಾಸ್ ಖಾನ್ ಕಾಲೇಜಿನ ಪ್ರಾಂಶುಪಾಲ.

0: ಮತ್ತು ರಂಗ ಕಲಾವಿದರೂ ಆದ ಡಾಕ್ಟರ್ ಎಂಎಸ್ ವಿದ್ಯಾ ಅವರು.
1: ಈ ಆಕಾಶವಾಣಿ ಮತ್ತು ಕೇಳುಗ ಅಂತ ಬಂದಾಗ ಆಗಿನ ಕೇಳುಗರ ಒಂದು ಸಂತತಿಯೇ ಬೇರೆ ಥರ, ಬಹಳ ವಿಶಿಷ್ಟವಾದ ವಿಭಿನ್ನವಾದ ಸಂತತಿ. ಯಾಕೆಂದರೆ ಇವಾಗಿನ ಥರ ಅನೇಕ ಮಾಧ್ಯಮಗಳು ಇರಲಿಲ್ಲ. ಅವಾಗ ಆಕಾಶವಾಣಿನ ದೊಡ್ಡ ಮಾಧ್ಯಮ, ಆಕಾಶವಾಣಿಯಲ್ಲಿ ನಾವು ಕೆಲಸ ಮಾಡೋದೊಂದು ಹೆಮ್ಮೆ ವಿಚಾರ, ಒಂದು ರೀತಿ ಸ್ಟಾರ್ಡಮ್ ಅಂತ ಅನ್ಬೋದು. ಯಾರ್ಯಾರು ಆಕಾಶವಾಣಿ ಧ್ವನಿಯನ್ನು ನೀಡ್ತಾ ಬಂದರು ಅವರೆಲ್ಲರಿಗೂ ಈ ಕೇಳುಗ ಅನ್ನೋನು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಅಂದರೆ, ಶ್ರೋತೃಗಳಿಲ್ಲದೆ ಆಕಾಶವಾಣಿ ಇಲ್ಲ. ಆಕಾಶವಾಣಿಯಲ್ಲಿ ಆ ವಾಣಿಯ ಮುಖಾಂತರ ಕಿವಿಗೆ ನಾವು ಕೇಳಿಸ್ಕೊಂಡು ಆ ನಾಟಕ ಅನ್ನುವುದು ವಾರ್ತೆಗಳ ಜೊತೆಗೆ ಹೇಳ್ತಾರೆ, ವಾರ್ತೆಗಳಷ್ಟೇ ಜನಪ್ರಿಯವಾಗಿದ್ದು ಆಕಾಶವಾಣಿ ನಾಟಕಗಳು ಅಂತ. ಅವರು ನಮ್ಮಮ್ಮ ಮೊದಲು ನಾಟಕ ವಿಭಾಗದಲ್ಲಿ ತೋರಿಸ್ಕೊಂಡಾಗ ರಚನೆ ನಿರ್ದೇಶನ, ಆಮೇಲೆ ರಾಷ್ಟ್ರೀಯ ನಾಟಕಗಳ ಅನುವಾದ ಇದೆಲ್ಲ ಬಗ್ಗೆ ತುಂಬ ಬರೆದಿದ್ದಾರೆ, ಲೇಖನಗಳು ಬರೀತಾ ಇರುವಾಗ. ಆವಾಗ ಹೇಗೆ ಮೊದಲಿಂದ 58ನೇ ಇಸವಿಯಿಂದ ಅವ್ರ ನಾಟಕಗಳನ್ನ ನೋಡಿದ್ರೋದ್ರಿಂದ ಎಷ್ಟು ಮಟ್ಟಿಗೆ ಅದು ವ್ಯತ್ಯಾಸ ಆಗ್ತಾ ಬಂತು ಅಂತ. ನಾನು ಸುಮಾರು 9ನೇ ಕ್ಲಾಸಲ್ಲಿ ಇದ್ದಾಗ ಮೊದಲು ಬಾರಿ ಕೆ ಎಸ್ ನರಸಿಂಹಸ್ವಾಮಿಯವ್ರನ್ನ ಇಂಟರ್ವ್ಯೂ ಮಾಡಬೇಕಾಗಿ ಬಂತು, ಅಂದರೆ ನಮ್ಮ ಸಹಪಾಠಿಗಳ ಜೊತೆ ವಿಜಯ ಸ್ಕೂಲಿಂದ. ಅದು ನನ್ನ ಮೊದಲ ರೆಕಾರ್ಡಿಂಗು. ಈ ಥರ ಈ ಕಾರ್ಯಕ್ರಮ ಮಾಡಿ ಬಿಟ್ಬಿಟ್ಟೆ, ಸೊ ಹೀಗಾಗಿ ಬೇರೆ ಕಾರ್ಯಕ್ರಮನ ನಾನು ತೊಡಗಿಸ್ಕೊಳ್ಳೋಕ್ಕಾಗಲಿಲ್ಲ. ನಂತರ ಆಕಾಶವಾಣಿ ಆಡಿಷನ್ ಆದಾಗ ನಾಟಕದಲ್ಲಿ ನಾಟಕಗಳ ಜೊತೆಗೆ ಆ ಎಮ್ ಎಸ್ ಸತ್ಯು, ಅರುಂಧತಿ ನಾಗ್ ಅಥವಾ ಉಷಾ ನರೋತ್ರಮ್ ಇಂಥವ್ರನ್ನ ಇಂಟರ್ವ್ಯೂ ಮಾಡುವಂಥ ಒಂದು ಅವಕಾಶ, ನನಗೆ ಪ್ರತಿಭಾವಂತ ಇಂಟರ್ವ್ಯೂ ಮಾಡುವಂಥ ಅವಕಾಶ ಆಕಾಶವಾಣಿ ಒದಗಿಸ್ತು. ಒಂದು ರೀತಿಯಲ್ಲಿ ಎಲ್ಲಾದರಲ್ಲೂ ನಾಟಕದ ವಿಭಾಗದಲ್ಲಿ ಟ್ಯಾಬ್ಯುಲೇಷನ್ ಅಂತ ಆಗ್ಬೋದು, ಯಾವುದೇ ಆಗ್ಬೋದು, ಒಂದು ರೀತಿ ತೊಡಗಿಸಿಕೊಂಡಂಥ ಒಂದು ಉತ್ಸಾಹ ನನಗೆ ಮೊದಲಿಂದನೂ. ಈಗಲೂ ಅಷ್ಟೇ, ಆಕಾಶವಾಣಿ ಅಂದ ತಕ್ಷಣ ಬೇರೆ ಯಾವುದೇ ಕೆಲಸ ಇದ್ರೂ ಬಿಟ್ಟು ಮೊದಲು ಬರುವಂಥವಳು ನಾನು. ಹೀಗಾಗಿ ಮೊದಲಿಂದಲೂ ನನಗೆ ರೇಡಿಯೋ ಅನ್ನುವುದು ಒಂದು ಆಪ್ತವಾದ ಸ್ನೇಹಿತ ಅಥವಾ ಗೆಳತಿ ಅಂತ ಕರೀಬೇಕು ಹೇಳ್ಬೋದು. ನಾವಷ್ಟೇ ಅಲ್ಲ, ನಮ್ಮ ಮನೆಯವ್ರು ಎಲ್ಲರಿಗೂ. ಆಗ ನಾವು ಕಾಯ್ತಾ ಇದ್ದಿದ್ದೇನು ವಾರದ ಕಾರ್ಯಕ್ರಮ, ಪಕ್ಷಿ ನೋಟ ಆಗಿರ್ಬೋದು, ಸೌಂಡ್ ಟ್ರ್ಯಾಕ್ ಆಗಿರ್ಬೋದು, ಸಿನಿಮಾ ಸೌಂಡ್ ಟ್ರ್ಯಾಕು ಅಥವಾ ಸಿನಿಮಾ ಗೀತೆಗಳಾಗಿರ್ಬೋದು ಅಥವಾ ನಾಟಕಗಳು. ಅವಾಗ ನಾಟಕಗಳಂತೂ ವಾರಕ್ಕೆ 2 ಸಲ ಪ್ರಸಾರ ಆಗ್ತಿತ್ತು, ಆಮೇಲೆ ಅಲ್ಲದೆ ರಾಷ್ಟ್ರೀಯ ನಾಟಕಗಳು 3 ತಿಂಗಳಿಗೊಂದ್ಸಲ. ಇದೆಲ್ಲರಿಂದ ನಮಗೆ ಆಕಾಶವಾಣಿ, ನಾನೊಬ್ಳು ಕೇಳುಗಳಾಗಿ ನಾನು ಹೇಳ್ತಾ ಇರೋದು, ಕೇಳುಗಳಾಗಿ ನಮಗೊಂದು ರೀತಿ ಆತ್ಮೀಯ ವಾತಾವರಣ. ರೇಡಿಯೋ ಇಲ್ಲದೆ ನಮ್ಮ ಮನೆ ಉದಯ ಆಗ್ತಾನೆ ಇರಲಿಲ್ಲ. ಮನೆ ಮೇಲೆ ಸುಪ್ರಭಾತ ಆಗ್ತಿದ್ದೆ ಅವ್ರು ಹೇಳಿದಂಗೆ ರೇಡಿಯೋಯಿಂದ. ನಮ್ಮನೆ ಮಾತ್ರನೇ ಅಂತ ಅಲ್ಲ, ಸುತ್ತಮುತ್ತಲೂ ಸುಪ್ರಭಾತ ನಡೀತಾ ಇದ್ದಿದ್ದೆ ರೇಡಿಯೋ ಮುಖಾಂತರ. ಇವಾಗ ಇವ್ರು ಹೇಳ್ದಂಗೆ FM ಅಂತ ಬಂದಿರ್ಬೋದು, ನಾವು ವೆಹಿಕಲ್ ಹೋಗ್ತಾ ಬರ್ತಾ ಹಾಕ್ಕೊಳ್ಬೋದು ಬೇರೆ ವಿಚಾರ, ಆದರೆ ಈ ಒಂದು ಮೂಲ ನಮಗೆ ಆಕಾಶವಾಣಿಯಿಂದ ಸಿಗುವಂಥ ಒಂದು ವಿಚಾರಗಳಿದೆಯಲ್ಲ, ವೈಚಾರಿಕ ಮನೋಭಾವ ಇದೆಯಲ್ಲ, ಅದು ಆಕಾಶವಾಣಿಯಿಂದ ದೊರಕದಂಗೆ ಬೇರೆ ಎಲ್ಲೂ ದೊರಕೋದಿಲ್ಲ ಅಂತ ನನ್ನ ಮನಸ್ಸಿನ ಭಾವನೆ. ಇದ್ರ ಮುಖಾಂತರ ನಾಟಕಗಳೇ ಆಗಿರ್ಬೋದು, ನಾಟಕ ಯಾವುದೇ ಒಂದು ನಾವು ಒಂದು ವಸ್ತು ಅಂತ ತೆಗೆದುಕೊಂಡಾಗ ಗಂಭೀರವಾಗಿ ತೊಡಸ್ಕೊಳ್ಳುವಂತೆ ಮಾಡುವುದು ಆಕಾಶವಾಣಿ. ನನ್ನ ನೆನಪಿನ ಅಂಗಳದಿಂದ ಆಕಾಶವಾಣಿ ನಾಟಕ ಮತ್ತು ಕೇಳುಗ ಅಂತ ಹೋಗೋದಕ್ಕೆ ನನಗೆ ಮನಸ್ಸು. ಕಿವಿಯಿಂದ ಮೂಲಕ ಮನಸ್ಸನ್ನು ಹೊಕ್ಕು ಕಣ್ಣಿನ ಮುಂದೆ ದೃಶ್ಯನ ಏರ್ಪಾಡು ಮಾಡುವುದು ನಾಟಕ, ಯಾವುದು ಅದು ರೇಡಿಯೋ ನಾಟಕ. ಹೀಗಾಗಿ ಒಂದು ರೀತಿಲಿ ಮನೋರಂಗಕ್ಕೆ ಸೀಮಿತವಾದದ್ದು, ಸೀಮಿತ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಯಾಕಂದರೆ ನಮ್ಮ ಒಂದು ಕಲ್ಪನೆ ಸಾಮರ್ಥ್ಯ ಎಷ್ಟು ಬೆಳೆಯುತ್ತೋ ಅಷ್ಟು ದೃಶ್ಯಗಳನ್ನ ಆ ರೀತಿ ನಾವು ಕಲ್ಪಿಸ್ಕೊಳ್ತಾ ಹೋಗ್ಬೋದು ಆಕಾಶವಾಣಿಯ ನಾಟಕಗಳ ಮುಖಾಂತರ. ಆಮೇಲೆ ಮೊದಲು ರಂಗಭೂಮಿ ನಾಟಕಗಳೇ ಆಕಾಶವಾಣಿ ನಾಟಕಗಳಾಯಿತು, ಯಾಕೆಂದರೆ ರೇಡಿಯೋ ನಾಟಕಗಳನ್ನ ಯಾರೂ ಮೊದಲು ಬರೆದಿರಲಿಲ್ಲ. ಮಾಧ್ಯಮ ಶುರು ಆದಮೇಲೆ ತಾನೇ ಎಲ್ಲ ರಚನೆ ಮಾಡೋಕ್ಕೆ ಸಾಧ್ಯ. ಅದರಲ್ಲಿ ಆ ರೇಡಿಯೋ ನಾಟಕ ಬರೆಯುವಾಗ 10 ನಿಮಿಷದಿಂದ 1 ಗಂಟೆವರೆಗೂ ಕೇಳುಗರನ್ನು ನಾವು ಹಿಡ್ಕೊಳ್ಬೋದಾದಂಥ ವಿಚಾರ. ಯಾವುದೇ ರೇಡಿಯೋ ನಾಟಕ ಇರಲಿ, ಅದಕ್ಕೆ ಧ್ವನಿ ಮುಖ್ಯ ಪಾತ್ರ ವಹಿಸುತ್ತೆ. ಧ್ವನಿ ತಂತ್ರ, ಸಂಗೀತ ಇದ್ರೂ ಅಭಿನಯವೇ ಜೀವಾಳ. ನಿರ್ದೇಶಕನ ಮೊದಲ ಕರ್ತವ್ಯ ಅಂದರೆ ಆ ಪಾತ್ರಕ್ಕೆ ಯಾವ ಕಲಾವಿದ ಸರಿ ಹೊಂದುತ್ತಾನೆ, ಸರಿಯಾದ ಕ್ಯಾಸ್ಟಿಂಗ್ ಅಂತ ಕರಿತೀವಲ್ಲ, ಅದನ್ನು ಮಾಡಿದ್ರೆ ನಿರ್ದೇಶಕ ಅರ್ಧ ಪಾಸ್ ಆದ ಹಾಗೆ. ನಂತರ ಅದಕ್ಕೆ ಆರಿಸ್ಕೊಳ್ಳೋದು, ಯಾಕೆಂದರೆ ನಾಟಕ ರಚನೆಯೂ ಅದೊಂದು ದೊಡ್ಡ ಕಲೆ. ಇಷ್ಟು ವಿಚಾರಗಳನ್ನ ಇಷ್ಟು ಸಮಯದಲ್ಲಿ ಇರುಕಿಸಿಕೊಂಡು ಅಂತ ಹೇಳ್ತೀವಲ್ಲ, ಹೇಳುವಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಅದನ್ನು ನಾವು ರೇಡಿಯೋ ಮುಖಾಂತರ ಯಾವುದೇ ಒಂದು ದೃಶ್ಯವಿಲ್ಲದೆ ರೇಡಿಯೋ ಮುಖಾಂತರ ಕೇಳುಗರಿಗೆ ತಲುಪಿಸೋದಿದೆಯಲ್ಲ, ಅದು ಇನ್ನೊಂದು ಸವಾಲಿನ ಕೆಲಸ. ಧ್ವನಿ ತಂತ್ರಗಳ ಬಗ್ಗೆ ಮಾತಾಡುವಾಗಲೂ ಅಷ್ಟೇ, ಎಫೆಕ್ಟ್ಸ್ ತಕ್ಕಾಗಿರಬೇಕು, ಮಂತ್ರಕ್ಕಿಂತ ಉಗುಳೇ ಜಾಸ್ತಿ ಆಗೋಗೆ ಆ ತಂತ್ರಗಳು ಇರಬಾರ್ದು ಅಂತ ನನ್ನ ಭಾವನೆ. ನಂದು ಅಂತಾನೆ ಅಲ್ಲ, ಜನರಲ್ ಆಗಿ ಎಷ್ಟೋ ಸಲ ಏನಾಗುತ್ತೆ, ನೀರು ಕುಡಿಯೋದು ಸುಮ್ಮ ಸುಮ್ಮನೆ ನೀರು ಕುಡಿಯೋ ಶಬ್ದ, ಸುಮ್ಮನೆ ನಡೆಯೋ ಶಬ್ದ, ಸುಮ್ಮನೆ ಬಾಗಿಲು ತೆಗೆಯೋ ಶಬ್ದ, ಅನ್ನೆಸರಿ ಶಬ್ದಗಳನ್ನ ಮಾಡ್ತಿದ್ರೆ, ಅನಾವಶ್ಯಕವಾದ ಶಬ್ದಗಳನ್ನ ಮಾಡ್ತಿದ್ರೆ ಅದು ನಾಟಕಕ್ಕೆ ಪೂರಕವಾಗಲ್ಲ, ಮಾರಕ ಆಗುತ್ತೆ. ಆ ವಿಚಾರ ಅಲ್ಲಿಗೆ ಬೇಕೇ ಬೇಕು. ಅನ್ನೋ ಒಂದು ಒಂದು ವಿಚಾರ ಬರೋತ್ನ ಕೆಲವರು ಸುಮ್ಮನೆ ಹೇಳ್ತಾ ಆಹಾ ಹೌದಾ ಓಹೋ ಏಹೆ ಅಂತಿರ್ತಾರೆ. ಅನಗತ್ಯ ಅಂತ ನನ್ನ ಭಾವನೆ. ಶ್ರೀರಂಗನಾಥ್ ಒಂದ್ಸಲಿ ದಪ್ಪ ಹಾಳೆಯನ್ನ ಮೈಕಿನ ಮುಂದೆ ಅಲ್ಲಾಡಿಸಿ ಗುಡುಗಿದ ಶಬ್ದವನ್ನು ಸೃಷ್ಟಿ ಮಾಡುತ್ತಿದ್ದು ನನಗಿನ್ನು ನಾಪಕ ಇದೆ ಅಂತ ಬರೀತಾರೆ. ದಪ್ಪ ಹಾಳೆಗಳನ್ನ ಇಟ್ಕೊಂಡು ಶಬ್ದ ಮಾಡಿದ್ರಂತೆ ಅದು ಗುಡುಗಿನ ಶಬ್ದ. ಯಾಕಂದ್ರೆ ಇವಾಗಿನ ತರ ಅವಾಗ ಇನ್ನೂ

0: ಇದು ಬಂದಿರ್ಲಿಲ್ವಲ್ಲ, ರೆಕಾರ್ಡೆಡ್ ಅಲ್ಲ ಅಷ್ಟಿರ್ಲಿಲ್ವಲ್ಲ ಅದನ್ನ. ಅಂದ್ರೆ ಆಗಿನ ಸಮಯದಲ್ಲಿ ನಮ್ಮನಲ್ಲಿ ಇನ್ನೋವೇಟಿವ್ ಅಂತ ಹೇಳ್ತೀವಲ್ಲ, ನಮ್ಮಲ್ಲಿ ಕ್ರಿಯೇಷನ್ ಮಾಡೋದಕ್ಕೆ, ಸೃಷ್ಟಿ ಮಾಡೋದಕ್ಕೆ ಒಂದು ರೀತಿ ನಮ್ಮ ನಮ್ಮ ಮುಂದೆ ಒಂದು ನಮ್ಮ ಬುದ್ಧಿಮತ್ತೆಗೆ ಸವಾಲನ್ನು ಒದಗಿಸ್ತಾ ಇದ್ದಂಥದ್ದು ಆಕಾಶವಾಣಿ. ಇನ್ನೊಂದು ಆಕಾಶವಾಣಿ ಮುಖ್ಯ ಉದ್ದೇಶ ಸಾಮಾನ್ಯ ಮನುಷ್ಯನ ಹಿಡಿದು ಅತ್ಯಂತ ಮೇಧಾವಿಯವರೆಗೂ ತಲುಪುವಂಥದ್ದು. ಆಮೇಲೆ ಮೊದಲು ನಮ್ಮ ರೇಡಿಯೋ ನಾಟಕಗಳನ್ನ ಬರೆಯೋರ ಸಂಖ್ಯೆ ಕಡಿಮೆ ಇರೋದ್ರಿಂದ ಎಷ್ಟೋ ಸಲಿ ಮೊದಲು ಕತೆ ಕಾದಂಬರಿಗಳನ್ನ ರೇಡಿಯೋ ನಾಟಕಗಳಾಗಿ ತೆಗೆದುಕೊಳ್ತಾ ಇದ್ರು. ಅದರಲ್ಲಿ ಮಹಾಸತಿ ಸರಸ್ವತಿ ಇರ್ಬೋದು, ಚೋಮನ ದುಡಿಯಬಹುದು, ಮೂಕಜ್ಜಿ ಕನಸುಗಳು, ನಾಯಿ ನೆರಳು, ಭಟ್ಟನಮಗಳು, ಈ ಕಡೆ ಹೀಗೆ ಲಿಸ್ಟ್ ಬೆಳೀತೋಗುತ್ತೆ. ರೇಡಿಯೋ ತಂತ್ರ ಅಷ್ಟು, ರಚನಾ ತಂತ್ರ ಅಷ್ಟು ಸುಲಭ ಅಲ್ಲ. ಆಸಕ್ತಿ ಬೆಳೆಸೋದಕ್ಕೆ ಅದು ತಕ್ಕಾಗಿ ಒಂದು ತರಬೇತಿ ಕೊಟ್ಟರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಒಂದೆರಡು ಸಲ ಮಾಡಿದ್ರು ವರ್ಕ್ಶಾಪ್ಗಳನ್ನ. ಇನ್ನೊಂದು ಬಹಳ ಮುಖ್ಯವಾದ, ವೃತ್ತಪತ್ರಿಕೆಯಲ್ಲಿ ಬಂದಂಥ ಒಂದು ಸುದ್ದಿಯನ್ನು ನರತ್ನರಾಮ್ ಅವರು ಅರಿಶಿನ ಅಳಿಸಬೇಡಮ್ಮ ಅಂತ ಒಂದು ನಾಟಕ ಮಾಡಿದ್ರಂತೆ. ಒಂದು ಸುದ್ದಿ ಬಂತಂತೆ, ನಾಲ್ಕೇ ಸಾಲಿನ ಸುದ್ದಿ. ಒಬ್ಬ ಮಗ ಸತ್ತೋಗ್ತಾನೆ, ಸೊಸೆ ವಿಧವೆ ಆಗ್ತಾಳೆ. ಅವಳು ಏನು ಮಾಡ್ತಾಳೆ, ಅತ್ತೆ ಇನ್ನೊಬ್ಬ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾಳೆ ಅಂತ ಪತ್ರಿಕೆಯಲ್ಲಿ ನ್ಯೂಸ್ ಬಂತಂತೆ. ಅದನ್ನ ನವರತ್ನರಾಮ್ ತಗೊಂಡು ರೇಡಿಯೋ ನಾಟಕಕ್ಕಾಗಿ ಅರಿಶಿನ ಅಳಿಸಬೇಡಮ್ಮ ಅಂತ ಅಂದ್ಬಿಟ್ಟು ಅದನ್ನು ಅಳವಡಿಸಿದ್ರಂತೆ. ಒಟ್ಟಿನಲ್ಲಿ ಇಷ್ಟು ಅನೇಕ ವಿಚಾರಗಳನ್ನ ನಾವು ಆಕಾಶವಾಣಿಯಲ್ಲಿ ಯುನೈಟೆಡ್ ಆಡಿಯನ್ಸ್ ಕಾರ್ಯಕ್ರಮ ಮಾಡ್ತಿದ್ದೆ, ಥರ ಅಲೆಗಳು ಇರ್ಬೋದು ಅಥವಾ ನಗಬೇಡಿ ಕಾರ್ಯಕ್ರಮ ಇರ್ಬೋದು. ಆಮೇಲೆ ಅಮ್ಮಮ್ಮ ಅವರ ಕಾವೇರಮ್ಮನ ಹಾಕೋರು ಸ್ವಂತ ಅನುಭವ ತೆಗೆದುಕೊಂಡು ಬರೆದಂಥದ್ದು. ಶವದ ಮನೆ ಬಗ್ಗೆ ಹೇಳ್ತಾರೆ, ಶವದ ಮನೆ ಮಾಡಿದಾಗ ಎಷ್ಟು ಹೆದರಿಕೆ ಆಗ್ತು ಆಡಿಯನ್ಸ್ ಕೇಳಿದಾಗ, ಚದುರಂಗರ ಶವದ ಮನೆ ಕೇಳಿದಾಗ ಎಷ್ಟು ಹೆದರಿಕೆ ಪಟ್ಕೊಂಡ್ರು ಅಂತ ಹೇಳ್ತಾರೆ. ಹೀಗೆ ಮತ್ತು ಅದಲ್ಲದೆ ರಂಗನಾಟಕ ತಂಡವನ್ನು ಕಲಿಸಿ ಆಕಾಶವಾಣಿಯಲ್ಲಿ ಆ ರಂಗನಾಟಕವನ್ನು ರೇಡಿಯೋ ನಾಟಕ ಅವರೇ ತಂಡದವರೇ ಬಂದು ರಂಗನಾಟಕ ಮಾಡಿದ್ರು ಆಕಾಶವಾಣಿಯಲ್ಲಿ. ಆಮೇಲೆ ಕಾರ್ಖಾನೆಗಳು ಕಾರ್ಮಿಕರ ನಾಟಕ ಮಾಡ್ತಾ ಇದ್ದಿದ್ದು. ಆಮೇಲೆ ರಾಷ್ಟ್ರೀಯ ನಾಟಕಗಳು ಬಹಳ ಮುಖ್ಯವಾಯಿತು. 1958 ಪ್ರಾರಂಭ ಆಯ್ತಂತೆ. ನಮ್ಮ ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಿವೆ, ಹಲವಾರು ಭಾಷೆಗಳಿವೆ. ಅವೆಲ್ಲ ಭಾಷೆಗಳನ್ನ ಹೇಗೆ ಅನುವಾದ ಮುಖಾಂತರ ಎಲ್ಲ ಪ್ರಾಂತ್ಯದವರೆಗೂ ತಲುಪಿಸ್ಬೋದು, ಅಲ್ಲ ಸವಾಲು ಸಂಸ್ಕೃತಿನ ಪರಿಚಯ ಮಾಡಿಸುವಂಥದ್ದು ಒಂದು ಗುರಿ ಸ್ವಾತಂತ್ರ್ಯ ಬಂದಮೇಲೆ ಬಹಳ ಮುಖ್ಯವಾಯಿತು ಅಂತ ಅದು ಆಕಾಶವಾಣಿ ಅದರ ಒಂದು ಸವಾಲನ್ನು ಅದನ್ನು ಸ್ವೀಕರಿಸ್ತು. ಆಮೇಲೆ ಲಂಕೇಶ್ ನಾಟಕ ಸಪ್ತಾಹ, ಗಿರೀಶ್ ಕಾರ್ನಾಡ್ ನಾಟಕ ಸಪ್ತಾಹ ಇರ್ಬೋದು, ಪತ್ತೆದ ನಾಟಕ ಸಪ್ತಾಹ, ವಿಜ್ಞಾನ ನಾಟಕ ಸಪ್ತಾಹ, ಹೀಗಾಗಿ ಅನೇಕ ನಾಟಕಗಳನ್ನ ಮಾಡಿ ಒಂದು ರೀತಿಯಲ್ಲಿ ಜನರಿಗೆ. ಆಮೇಲೆ ಇವರು ಶಂಕರನಾರಾಯಣ ಸರ್ ಹೇಳ್ದಂಗೆ 97 ಸುವರ್ಣ ಸಂಭ್ರಮ ಅಂತ, ಅವಾಗ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ 7 ಸ್ಟೇಷನ್ಗಳು ಅದನ್ನ ಇಟ್ಕೊಂಡು ಆಕಾಶವಾಣಿಯ ನಾಟಕ ಮಾಡಿದ್ದು. ಏನು ಅಂದ್ರೆ ಒಟ್ಟಿನ ಸಮಾಜದಲ್ಲಿ ಆಗುವಂಥ ರಾಜಕೀಯದಲ್ಲೂ ಆಗುಹೋಗುಗಳನ್ನ ಒಂದು ವಸ್ತುವಾಗಿ ಸ್ವೀಕರಿಸಿ ಅದನ್ನು ಆಕಾಶವಾಣಿಯ ನಾಟಕಗಳ ಮುಖಾಂತರ ಮಿತ್ರಗೊಳಿಸಿದ್ದು ಬಹಳ ಮುಖ್ಯವಾದ ವಿಚಾರ.
1: ಆಕಾಶವಾಣಿ ನಾಟಕ ಮತ್ತು ಕೇಳುಗರು, ಇದುವರೆಗೆ ಮಾತನಾಡಿದವರು ಅಬ್ಬಾಸ್ ಖಾನ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ರಂಗಕಲಾವಿದರಾದ ಡಾಕ್ಟರ್ ಎಂಎಸ್ ವಿದ್ಯಾ ಅವರು. ಆತ್ಮೀಯರೇ, ಇವತ್ತಿನ ಕನ್ನಡ ಭಾರತಿ ಸಂಚಿಕೆಯಲ್ಲಿ ಆಕಾಶವಾಣಿ 90 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರ May 30 ತಾರೀಕು ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಆಯೋಜಿಸಿದ್ದ ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಆಶಾ, ನಿರ್ವಹಣೆ KL ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ಆಕಾಶವಾಣಿ ಮಂಗಳೂರು.
2: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ.
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ಜೀವನದಲ್ಲಿ ಎಷ್ಟೇ ಏರಿಳಿತ ಬಂದರೂ ಈ ಮಧುರವಾದ

ಸಂಗೀತವನ್ನು ಕೇಳಿದರೆ ಸಾಕು, ನಮ್ಮ ನೋವೆಲ್ಲ ಮರೆತು ಒಂಥರ ಹೊಸ ಚೈತನ್ಯ ಬಂದ ಹಾಗೆ ಆಗುತ್ತೆ. ಪ್ರಕೃತಿಯ ಪ್ರತಿ ಕಣದಲ್ಲೂ ಸಂಗೀತ ಅಡಗಿದೆ ಎಂಬ ಸತ್ಯವನ್ನು ಈ ಹಾಡು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ ಹೇಳುತ್ತೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಆಕಾಶವಾಣಿ ಮಂಗಳೂರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಮನಿ ಶಂಕರ ಶಾಸ್ತ್ರಿ ಅವರಿಂದ ವೀಣಾವಾದನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ಮೃದಂಗ, ದಂಡಮುಡಿ, ರಾಮಮೋಹನ ರಾವ್. ಮೊದಲಿಗೆ ಕೇಳಿ ತ್ಯಾಗರಾಜರ ಕೃತಿ ಸಾರುಮತಿ ರಾಗ ಆದಿತಾಳದಲ್ಲಿ ಮೋಕ್ಷಮಗಲದ.

ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ ದೆಹಲಿ ಕೇಂದ್ರದಿಂದ.